ಆಕಾಶವಾಣಿ ಮೈಸೂರು ಎಫ್ಎಂ 100.6 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ನಮ್ಮ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗದ ಪ್ರಕಾರ 1948 ಶಕವರ್ಷ ವೈಶಾಖ ಮಾಸದ 30 ದಿನ. ಸ್ಥಳೀಯ ಪಂಚಾಂಗ ಅಧಿಕ ಜ್ಯೇಷ್ಠ ಮಾಸ ಶುಕ್ಲಪಕ್ಷದ ಚೌತಿ, ಅಂದರೆ 2026 ಇಸವಿ

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 6:01. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ಡಾಕ್ಟರ್ ಕೆ ಶಶಿಕಾಂತ್ ಅವರಿಂದ. ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 6:35 ವಚನ ಬಾನುಲಿ, ಬಾನುಲಿ ಸರಣಿ, ಪ್ರಸ್ತುತಿ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. ಈ ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ರೈತರಿಗೆ ಸಲಹೆ 6:50. 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. 7:30 ಸೇವಾವಾಹಿನಿ. 7:45, 8:45 ಮಧ್ಯಾಹ್ನ, 2:40 ಹಾಗೂ ಸಂಜೆ 7:45 ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ನಾ ಕಸ್ತೂರಿಯವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಎಸ್ಎಸ್ ಉಮೇಶ್. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅರವಿಂದ್ ಪಾರಿಕ್ ಅವರ ಸಿತಾರ್ವಾದನ. 10:30 ಸಂಜೆ 4:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಈ ಬೆಳಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ಅರುಣಾ ಶ್ರೀನಿವಾಸ್ ಅವರಿಂದ ಭಾಷಣ, ಕಷ್ಟದ ಬಾಗಿಲಿಗೆ ನಗುವಿನ ತೋರಣ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:30 ಭಕ್ತಿಗೀತೆಗಳ ಕಾರ್ಯಕ್ರಮ. 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಪಾಂಡವಪುರ ತಾಲೂಕು ಲಕ್ಷ್ಮೀಸಾಗರ ಗ್ರಾಮದ ನಾಗಮ್ಮ ಮತ್ತು ಸಂಗಡಿಗರಿಂದ ದೇವಮ್ಮನ ಹಾಡು. ಮಧ್ಯಾಹ್ನ 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನೈಸರ್ಗಿಕ ಕೃಷಿಗಾಗಿ ರಾಷ್ಟೀಯ ಮಿಷನ್ ಕುರಿತು ಮಾಹಿತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ವಿನುತಾ ಬಿಜೆ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 1:30 ಹಾಗೂ ಸಂಜೆ 5:05 ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಮಧ್ಯಾಹ್ನ 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಚ್ಟಿ ಹರೀಶ್ ಅವರ ಸ್ಯಾಕ್ಸೋಫೋನ್ ವಾದನ. 3:30 ರಾಷ್ಟೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಾಂಗ್. ಪ್ರಾಯೋಜಕರು ಸಿಐಇಟಿ, ಎನ್ಸಿಇಆರ್ಟಿ, ನವದೆಹಲಿ. 4:00 ಮಹಿಳಾ ರಂಗದಲ್ಲಿ ಭಾವಸಂಗಮ, ಭಾವಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ, ಪ್ರಸ್ತುತಿ ಮಾಧುರಿ ಮಲ್ಲೇನಾಥ್. 4:45 ಹಿಂದಿ ಪಾಠ, ಪ್ರಸ್ತುತಿ ಡಾಕ್ಟರ್ ಮಾಧವಿ ಭಂಡಾರಿ. ಸಂಜೆ 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ. 6:50 ಕೃಷಿ ರಂಗದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನ ಕುಳಿತು ರೇಷ್ಮೆ

ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿಯಲ್ಲಿ ವಿವಿಧ ಬೆಳವಣಿಗೆ ಪರಿಸ್ಥಿತಿಗೆ ಸೂಕ್ತವಾದ ಹಿಪ್ಪು ನೇರಳೆ ತಳಿಗಳು. ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಮಂಜಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಗೀತಾರಾಧನ ಭಕ್ತಿ ಸಂಗೀತ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಸಿದ್ದರಾಮ ಅವರ ರಚನೆಯನ್ನ ಹಾಡಿದ್ದಾರೆ ನಾಗವಲ್ಲಿ ನಾಗರಾಜ. ಅಯ್ಯ ಎನ್ನ ಮನಾ

ಗೀತಾರಾಧನಾ ಕಾರ್ಯಕ್ರಮದ ಕಡೆಯದಾಗಿ ವೃಂದಗಾನದಲ್ಲಿ ಕೇಳಿ ದೇಶಭಕ್ತಿ ಗೀತೆ, ವೇಷ ಬೇರೆ ಭಾಷೆ ಬೇರೆ ದೇಶ ಒಂದೇ ಭಾರತ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6:30. ಇನ್ನು ಮುಂದೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಡಾ.ಕೆ. ಶಶಿಕಾಂತ್ ಅವರಿಂದ. ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಇದೀಗ
1: ಆಕಾಶವಾಣಿ ಚಿಂತನ ಡಾಕ್ಟರ್ ಕೆ ಶಶಿಕಾಂತ್ ಅವರಿಂದ.
2: ಭಕ್ತಿ ಎಂದರೆ ಮನುಷ್ಯರಾದ ನಾವು ಈ ಜಗತ್ತನ್ನು ನಿರ್ಮಿಸಿ ಅದನ್ನು ಕಾಲಾಂತರದಿಂದ ಮುನ್ನಡೆಸಿಕೊಂಡು ಬಂದಿರುವ ಈ ಜಗದ ಎಲ್ಲ ಆಗುಹೋಗುಗಳ ಕಾರಣೀಕರ್ತ ಶಕ್ತಿಯಾಗಿರುವ ಜಗದ ಪರಮಶಕ್ತಿ ಎನಿಸಿರುವ ದೇವರ ಬಗೆಗೆ ತಳೆದಿರುವ ಶ್ರದ್ಧೆ ನಂಬಿಕೆ ಪ್ರೀತಿಗಳು ಎಂದರ್ಥ. ಬುದ್ಧಿವಂತನೂ ವಿಚಾರವಂತನೂ ಆದ ಮನುಷ್ಯ ತನ್ನೆದುರಿನ ಈ ಜಗದಲ್ಲಿ ನಡೆಯುವ ಎಲ್ಲ ಕ್ರಿಯೆಗಳಿಗೆ ತನ್ನ ಬುದ್ಧಿಶಕ್ತಿಯಲ್ಲಿ ಉತ್ತರವಿಲ್ಲವಾದ್ದರಿಂದ ತನ್ನನ್ನು ಮೀರಿದ ಶಕ್ತಿಯೊಂದು ಇದಕ್ಕೆಲ್ಲ ಕಾರಣವಾಗಿದೆ ಎಂಬುದನ್ನು ಖಚಿತಪಡಿಸಿಕೊಂಡ. ಅಂಥ ಶಕ್ತಿಯನ್ನೇ ದೇವರು ಎಂದು ಕರೆದ. ತಾನು ಅದರ ಅಧೀನ ಎಂದು ತಿಳಿದುಕೊಂಡ. ಅಷ್ಟೇ ಅಲ್ಲ, ತನ್ನ ಬದುಕಿಗಾಗಿ ತಾನು ಮಾಡುವ ಎಲ್ಲ ಕಾರ್ಯಗಳಿಗೆ ಆ ದೈವವೇ ಕರ್ತ ಸಮರ್ಥ ಎಂದು ಬಲವಾಗಿ ನಂಬಿದ. ತಾನು ಮಾಡಿದ ಕಾರ್ಯಗಳು ಕೈಗೂಡಿದಾಗ ಅದಕ್ಕೆಲ್ಲ ಆತನ ಆಶೀರ್ವಾದವೇ ಕಾರಣ ಎಂದು ಸಂತಸಗೊಂಡ, ಸಂಭ್ರಮಪಟ್ಟ. ಒಂದು ಅದರಲ್ಲಿ ವಿಫಲವಾದಾಗ ಅದಕ್ಕಾಗಿ ತನ್ನಲ್ಲಿನ ಯಾವುದೋ ಲೋಪ ಕಾರಣವೆಂದು ಅದಕ್ಕಾಗಿ ಆತನಲ್ಲಿ ಮೊರೆ ಇಟ್ಟ, ಪ್ರಾರ್ಥಿಸಿದ, ಮತ್ತೆ ಯತ್ನಿಸಿದ. ಹೀಗೆ ಮನುಷ್ಯ ಅನಾದಿ ಕಾಲದಿಂದಲೂ ತಲೆತಲಾಂತರಗಳಿಂದ ಈ ಜಗದ ಶಕ್ತಿಯಾಗಿ, ತನ್ನ ಜೀವನದ ಶಕ್ತಿಯಾಗಿ, ಜಗತ್ತಿನ ನಿಯಾಮಕನಾದ ಆ ದೇವರೇ ಎಂಬ ತಿಳುವಳಿಕೆಯನ್ನು ಇಟ್ಟುಕೊಂಡೇ ಇಲ್ಲಿಯವರೆಗೂ ಬಂದಿದ್ದಾನೆ. ಆ ತಿಳುವಳಿಕೆಯು ಕೇವಲ ಅರಿವು ಆಗಿ ಅಷ್ಟೇ ಇರದೆ ನಂಬಿಕೆಯಾಗಿ, ಪ್ರೀತಿ ಶ್ರದ್ಧೆಯಾಗಿ ಬೆಳೆಸಿಕೊಂಡ. ಇದು ದೇವರ ಬಗೆಗೆ ಈ ಜಗತ್ತಿನ ಎಲ್ಲ ಕಡೆಯ ಮನುಷ್ಯರಲ್ಲಿ ಸಾಮಾನ್ಯವಾಗಿ ಕಾಣುವ ಸ್ವಭಾವ. ಈ ಸ್ವಭಾವವೇ ಕಾಲ ಕಳೆದಂತೆಲ್ಲ ನಮ್ಮಲ್ಲಿ ಜ್ಞಾನವು ಬೆಳೆದು ಅದು ನಾನಾ ವಿಧಗಳಲ್ಲಿ ಮೈದೆಳೆದು ಭಾವುಕತನದ ಭಕ್ತಿಯಾಗಿ ಬರುಬರುತ್ತಾ ಒಂದು ತತ್ವಜ್ಞಾನವಾಗಿ ಮನುಷ್ಯನ ಮೇರುತನಕ್ಕೆ ಅಷ್ಟೇ ಅಲ್ಲ ಆತನ ದೈವತ್ವತನಕ್ಕೂ ಕೂಡ ಮೂಲ ಶಕ್ತಿ ಆಯಿತು ಎಂಬುದು ನಮ್ಮ ಪರಂಪರೆಯ ತಿಳುವಳಿಕೆಯಾಗಿದೆ. ನಾವು ಈ ಜಗತ್ತನ್ನು ಅನುಭವಿಸುವ ಕಣ್ಣು, ಕಿವಿ, ನಾಲಿಗೆ, ಮೂಗು, ಚರ್ಮಗಳಂಥ ಪಂಚೇಂದ್ರಿಯಗಳ ಮೂಲಕ ದೈವೀ ಸ್ವರೂಪವನ್ನು, ದೈವೀ ಭಾವವನ್ನು, ದೈವೀ ನೆಲೆಯನ್ನು, ದೈವೀ ಸಂದೇಶವನ್ನು, ದೈವೀ ಸ್ಪರ್ಶವನ್ನು ಅರಿಯುವ ಪ್ರಯತ್ನಕ್ಕೆ ಈ ಭಕ್ತಿಯೇ ಕಾರಣವಾಯಿತು. ಇದನ್ನೆಲ್ಲ ಗಮನಿಸಿದಾಗ ಭಕ್ತಿ ಅಂದರೆ ಭಾವ, ಸ್ವಭಾವ, ತಿಳುವಳಿಕೆ, ಜ್ಞಾನ ಎಂಬ ಇತ್ಯಾದಿ ನೆಲೆಯ ಒಂದು ಪರಿಜ್ಞಾನ ಎಂದಾಗಿ ನಮ್ಮ ಜೀವನದ ಅಸ್ತಿತ್ವದ ಮೂಲ ಶಕ್ತಿಯೇ ಆಗಿರುವುದನ್ನು ಕಾಣುತ್ತೇವೆ. ಇಂಥ ಭಕ್ತಿಗೆ ನಮ್ಮಲ್ಲಿ ಬಹುದೊಡ್ಡದಾದ ಮತ್ತು ವೈವಿಧ್ಯಮಯವಾದ ಪರಂಪರೆ ಇದೆ. ಇದು ನಿಜಕ್ಕೂ ನಮ್ಮಲ್ಲಿ ಬೆರಗನ್ನು ಹುಟ್ಟಿಸುತ್ತದೆ. ದೇವ ಮತ್ತು ಮಾನವರ ನಡುವಿನ ಸಂಬಂಧದ ಬೆಸುಗೆಯಾದ ಈ ಭಕ್ತಿ ಮಾನವರಾದ ನಮ್ಮನ್ನೂ ಕೂಡ ದೇವರನ್ನಾಗಿಸಬಲ್ಲಂಥ ಮತ್ತು ಎಷ್ಟೋ ಬಾರಿ ದೇವರನ್ನೇ ಆಗಿಸಿದಂಥ ಅನೇಕ ನಿದರ್ಶನಗಳು ನಮ್ಮ ಪರಂಪರೆಯಲ್ಲಿ ಇಂದಿಗೂ ಕಾಣುತ್ತೇವೆ. ಇಂಥ ಭಕ್ತಿಗೆ ವಿಭಿನ್ನವಾದ ದೇಶ ಕಾಲಗಳಲ್ಲಿ, ವಿಭಿನ್ನವಾದ ಮತ ಧರ್ಮಗಳಲ್ಲಿ ಬಗೆ ಬಗೆಯ ವ್ಯಾಖ್ಯಾನ, ತಿಳುವಳಿಕೆ ಇರುವುದನ್ನು ಕಾಣುತ್ತೇವೆ. ಆದರೆ ಬಹಳಷ್ಟು ಅಜ್ಞಾನಿಗಳು, ಮುಗ್ಧರು, ಅನಕ್ಷರಸ್ಥರು ತುಂಬಿರುವ ಈ ಜಗದಲ್ಲಿ ದೈವಿಕ ಭಕ್ತಿ ಯಾರಿಂದಲೂ ವಂಚಿತವಾಗಿಲ್ಲ, ಅತೀತವಾಗಿಲ್ಲ. ತಿಳುವಳಿಕೆಯ ನೆಲೆಯ ಭಕ್ತಿಗಿಂತ ಹೆಚ್ಚಾಗಿ ಅನಕ್ಷರಸ್ಥರು, ಮುಗ್ಧರುಗಳಲ್ಲಿ ಅನುಸರಣಾತ್ಮಕವಾಗಿಯೇ ಭಕ್ತಿ ಇಲ್ಲಿ ಬಾಹುಳ್ಯತೆಯಿಂದ ಕೂಡಿದೆ, ಬಲಿಷ್ಠವಾಗಿದೆ. ಆದರೆ ಇದರಿಂದಾಗಿ ಒಂದು ವರ್ಗ ಇಂಥ ಜನರನ್ನು ಭಕ್ತಿ ಹೆಸರಲ್ಲಿ ದುರ್ಬಳಕೆ ಮಾಡಿಕೊಂಡಿದ್ದರಿಂದ ಬಸವಣ್ಣನಂಥವರು ಈ ಭಕ್ತಿಯ ಹೆಸರಿನ ಡಂಬತನವನ್ನು ಬಯಲು ಮಾಡಿ ಪ್ರತಿಯೊಬ್ಬರಿಗೂ ತಿಳಿದು ಆಚರಿಸಬಹುದಾದ, ತಿಳುವಳಿಕೆ ಪ್ರಧಾನವಾದ, ಅದರಲ್ಲೂ ನಿತ್ಯ ಜೀವನದ ಅವಶ್ಯಕತೆಗಳಾದ ಕಾಯಕ ದಾಸೋಹಗಳಂಥ ತತ್ವ ಮೌಲ್ಯಗಳ ಮೂಲಕ ಭಕ್ತಿ ಅಂದರೆ ಅದು ಬೇರೆ ಯಾವ್ಯಾವುದೋ ರೀತಿಯ ಆಚರಣೆಯಲ್ಲ, ಅದು ಅರಿವು, ಆಚಾರ, ಕಾಯಕ, ದಾಸೋಹ, ವರ್ಗ, ವರ್ಣ, ಲಿಂಗರಹಿತವಾದ ತಿಳುವಳಿಕೆ ಎಂದೆಲ್ಲ ಅರ್ಥೈಸಿ ಇಡೀ ಮಾನವ ಕುಲದ ಚರಿತ್ರೆಯಲ್ಲಿ ಭಕ್ತಿಯ ಕುರಿತಾಗಿ ಹೀಗೆ ಸರಳವಾದ, ಮಾನವೀಯವಾದ, ಯಾರಾದರೂ ದೇವನಲ್ಲಿ ಬೆರೆಯಬಹುದಾದ ರೀತಿಯಲ್ಲಿ ಈ ಭಕ್ತಿಯನ್ನು ಅರ್ಥೈಸಿ ಆಚರಿಸಿ ಬಸವಣ್ಣನವರು ಇಂದಿಗೂ ಮಾದರಿಯಾದರು ಎಂಬುದನ್ನು ನಾವಿಲ್ಲಿ ಅರಿಯಬಹುದಾಗಿದೆ.
1: ಡಾಕ್ಟರ್ ಕೆ ಶಶಿಕಾಂತ್ ಅವರಿಂದ ಚಿಂತನವನ್ನು ಕೇಳಿದಿರಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಚಿಂತನಾ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.
0: ಸಮಯ ಸರಿಯಾಗಿ 6:35:10.
3: ಆಕಾಶವಾಣಿ ಮೈಸೂರು. ವಚನ ಬಾನುಲಿ, ಆಯ್ದ ವಚನ ವಿಶ್ಲೇಷಣೆ.

0: ಪ್ರಸ್ತುತಿ ಓಎಲ್ ನಾಗಭೂಷಣ ಸ್ವಾಮಿ.
1: ಇದು ಯಾರ ಒಡಲು? ಇಂದು ಜೇಡ್ರ ದಾಸಿಮಯ್ಯನವರ ವಚನವನ್ನು ನೋಡೋಣ. ಜೇಡ್ರ ದಾಸಿಮಯ್ಯ ವಚನ ಯುಗದ ಹಿರಿಯ ರಚನೆಕಾರರಲ್ಲಿ ಒಬ್ಬರು. ಇವರು ಕಲಬುರಗಿ ಜಿಲ್ಲೆಯ ಮುದನೂರಿನವರು. ನೇಯ್ಗೆ ಇವರ ವೃತ್ತಿ. ಇವರ 176 ವಚನಗಳು ದೊರೆತಿವೆ. ರಾಮನಾಥ ಎಂಬುದು ದಾಸಿಮಯ್ಯನವರ ವಚನಾಂಕಿತ. ತ್ರಿಪದಿಗಳು ವಚನವಾಗಿ ರೂಪಾಂತರ ಹೊಂದುತ್ತಿದ್ದ ಬಗೆಯನ್ನು ದಾಸಿಮಯ್ಯನವರ ರಚನೆಗಳಲ್ಲಿ ಕಾಣಬಹುದು. ವಚನಯುಗದ ಮುಖ್ಯ ಚಿಂತನೆಗಳು ದಾಸಿಮಯ್ಯನವರ ವಚನಗಳಲ್ಲಿ ಬೀಜ ರೂಪದಲ್ಲಿ ಕಾಣಿಸಿಕೊಳ್ಳುತ್ತವೆ. ವಚನ ಪ್ರಕಾರದ ಮುಖ್ಯ ಗುಣಗಳಾದ ಸಂಕ್ಷಿಪ್ತತೆ, ಸರಳತೆ ಹಾಗೂ ಅರ್ಥ ವಿಸ್ತಾರ ದಾಸಿಮಯ್ಯನವರ ವಚನಗಳಲ್ಲಿ ಎದ್ದು ಕಾಣುತ್ತದೆ. ಎನ್ನೊಡಲಾದರೆ ಎನ್ನಿಚ್ಛೆಯಲ್ಲಿರದೆ, ನಿನ್ನೊಡಲಾದಡೆ ನಿನ್ನಿಚ್ಛೆಯಲ್ಲಿರದೆ, ಅದು ಎನ್ನೊಡಲೂ ಅಲ್ಲ, ನಿನ್ನೊಡಲೂ ಅಲ್ಲ, ಅದು ನೀ ಮಾಡಿದ ಜಗದ ಭಿನ್ನ ಅಣದೊಡಲು ಕಾಣ ರಾಮನಾಥ. ಇದು ನನ್ನ ಒಡಲು ನನ್ನ ಮೈ ಎಂದಾದರೆ ನನ್ನ ಮಾತು ಕೇಳಬೇಕು, ಕೇಳುತ್ತಿಲ್ಲ. ದೇವರೇ, ಇದು ನಿನ್ನ ಮೈಯಾದರೆ ನಿನ್ನ ಮಾತು ಕೇಳಬೇಕು, ಕೇಳುತ್ತಿಲ್ಲವಲ್ಲ. ಇದು ನನ್ನ ಒಡಲೂ ಅಲ್ಲ, ನಿನ್ನ ಒಡಲೂ ಅಲ್ಲ, ಇದು ನೀನು ಮಾಡಿದ ಲೋಕದ ಭಿನ್ನ ಅಣಕ್ಕೆ ಸಿಕ್ಕಿಬಿದ್ದ ಒಡಲು ಎಂದು ಈ ವಚನ ಹೇಳುತ್ತಿದೆ. ನಮ್ಮ ವ್ಯಕ್ತಿತ್ವಗಳು ಆದರ್ಶದಿಂದ ಅಲ್ಲ, ನಮ್ಮ ಸುತ್ತಲ ವಾಸ್ತವ ಪರಿಸರದಿಂದ ರೂಪುಗೊಳ್ಳುತ್ತದೆ ಎಂಬ ನಿಲುವು ದಾಸಿಮಯ್ಯನವರ ಈ ಮಾತಿನ ಹಿಂದೆ ಇದೆ ಅನ್ನಿಸುತ್ತದೆ. ಭಿನ್ನಾಣ ಎಂಬ ಮಾತಿಗೆ ತೋರಿಕೆಯ ವೈಭವ, ಆಕರ್ಷಣೆ ಎಂಬ ಅರ್ಥಗಳಿವೆ. ಅದು ವಿಜ್ಞಾನ ಎಂಬ ಮಾತಿನ ತದ್ಭವವೂ ಹೌದು. ಈ ಲೋಕದ ವ್ಯವಹಾರದ ವಿಜ್ಞಾನ ನಮ್ಮ ವ್ಯಕ್ತಿತ್ವಗಳನ್ನು ತಿದ್ದುತ್ತದೆ. ಇದು ನಮ್ಮ ಇಚ್ಛೆ ಅಂದುಕೊಳ್ಳುವ ನಮ್ಮ ಭಾವ ಮತ್ತು ನಮ್ಮ ದೇವರ ಕಲ್ಪನೆ, ಇವೆರಡೂ ನಮಗೆ ದೊರೆತ ಜಗತ್ತಿನ ಸಂಪರ್ಕದಿಂದಲೇ ಮೂಡಿದ್ದಲ್ಲವೇ? ಹಾಗಿದ್ದರೆ ನಾವು ಹೀಗೇಕೆ ಅನ್ನುವ ಪ್ರಶ್ನೆಗೆ ನಮ್ಮ ಸುತ್ತಲ ಜಗತ್ತೇ ಕಾರಣ ಎನ್ನಬಹುದೇ? ಆಗದೇನೋ. ಯಾಕೆಂದರೆ ಜಗತ್ತಿನ ಇಚ್ಛೆಯಂತೆ ನಡೆಯಬೇಕೆನ್ನುವ ಬಲವಂತ, ದೇವರ ಆದರ್ಶದಂತೆ ಇರಲಾಗದ ಯಾತನೆ, ಇವುಗಳ ಇಬ್ಬಂದಿಯೇ ದಾಸಿಮಯ್ಯನವರಿಗೆ ಮುಖ್ಯವಾದಂತೆ ತೋರುತ್ತದೆ. ಇವೆಲ್ಲದರ ಮೂಲದಲ್ಲಿರುವುದು ಕೂಡ ನಾನು ಅನ್ನುವ ಕಲ್ಪನೆಯನ್ನು ವಿವರಿಸಿಕೊಳ್ಳಲಾಗದ ತೊಳಲಾಟವೇ ಇರಬಹುದು. ಭಿನ್ನಾಣ ಎಂಬ ಮಾತಿಗೆ ಇರುವ ಮೂರು ಅರ್ಥಗಳು ಈ ವಚನಕ್ಕೆ ಹೊಂದುವಂತಿದೆ. ನಾವು ಕಟ್ಟಿಕೊಳ್ಳುವ ಲೋಕ ನಮ್ಮ ತಿಳುವಳಿಕೆಗೆ ಬಂದ ಅನುಭವದ ಭಾಷೆಯ ಫಲಿತಾಂಶ. ನಾವು ಲೋಕದ ಚಲುವು ಎಂದು ಯಾವುದನ್ನು ತಿಳಿಯುತ್ತೇವೋ, ಬಯಸುತ್ತೇವೋ, ಅದಕ್ಕೆ ವಶರಾದವರು ನಾವು. ಹೆಣ್ಣು ತನ್ನ ಭಿನ್ನಾಣದಿಂದ ಇನ್ನೊಂದು ಜೀವವನ್ನು ಸೆಳೆಯುವ ಹಾಗೆ ಲೋಕದ ಚೆಲುವು ನಮ್ಮನ್ನು ಸೆಳೆದು ರೂಪುಕೊಡುತ್ತದೆ, ನಮ್ಮ ವ್ಯಕ್ತಿತ್ವವನ್ನು ತಿದ್ದುತ್ತದೆ. ನಿಜವನ್ನು ಹುಡುಕುವ ಮನಸ್ಸು ಕೇಳಿಕೊಳ್ಳುವ ತಳಹದಿಯ ಪ್ರಶ್ನೆ ಇದೇ ಎನಿಸುತ್ತದೆ. ನಾನು ಎಂದು ಕರೆದುಕೊಳ್ಳುವ ನನ್ನತನ ಹುಟ್ಟಿನಿಂದ ಬಂದದ್ದೋ, ಸುತ್ತಲ ಲೋಕದಿಂದ ರೂಪುಗೊಂಡದ್ದೋ, ಅಥವಾ ಮನುಷ್ಯರನ್ನು ಮೀರಿದ ಶಕ್ತಿ ರೂಪಿಸಿದೆಯೋ, ಈ ಪ್ರಶ್ನೆಗೆ ನಾವೇ ಉತ್ತರ ಕಂಡುಕೊಳ್ಳುವ ಹಾಗೆ ಪ್ರಚೋದಿಸುವ ಶಕ್ತಿ ಈ ವಚನಕ್ಕಿದೆ. ಅಲ್ಲಮಪ್ರಭುಗಳ ಒಂದು ವಚನವು ಒಡಲಿಚ್ಛೆ ಸಲ್ಲಿಸದ ನಿಮಿಷವಿರಬಾರದು, ಅಂದರೆ ದೇಹದ ಬಯಕೆಯನ್ನು ಈಡೇರಿಸದೆ ಒಂದು ನಿಮಿಷವೂ ಇರಲು ಸಾಧ್ಯವಿಲ್ಲ ಎಂಬ ಮನುಷ್ಯರೆಲ್ಲರ ಅನುಭವಕ್ಕೆ

0: ಸತ್ಯವಾಗಿ ತೋರುವ ನುಡಿಯಾಗಿದೆ. ಹಾಗೆಯೇ ದಾಸಿಮಯ್ಯನವರ ಇನ್ನೊಂದು ವಚನವು, ಒಡಲು ದೊರೆತು ನಾನು ನಿನ್ನ ಹಗೆಯಾದ ದೇವರೇ, ಈ ಒಡಲು ಅನ್ನುವುದು ನೀರಿನ ಗುಳ್ಳೆ, ಈ ಒಡಲನ್ನು ಮೀರಿದರೆ ಗುಳ್ಳೆಯೂ ನೀರಾದಂತೆ ನಾನು ನೀನೇ ಆಗುತ್ತೇನೆ ಎನ್ನುತ್ತದೆ. ಒಡಲನ್ನು ಕುರಿತ ಗಾಢವಾದ ಚಿಂತನೆ ದಾಸಿಮಯ್ಯನವರ ವಚನಗಳಲ್ಲಿ ಇದೆ.
1: ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆ ಕೇಳಿದಿರಿ.

0: ಪ್ರಸ್ತುತಪಡಿಸಿದವರು ಓಎಲ್ ನಾಗಭೂಷಣ ಸ್ವಾಮಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಸಮಯವಾಗಿದೆ 6:40:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ
3: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ನಿಲುಗುತ್ತಿರೆ ನುಡಿ ಮುತ್ತುಗಳು,
2: ಸಿರಿಗನ್ನಡ ದೇವಿಯ ಮುಕುಟ ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ

0: ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಜ್ಯೋತಿ ಶಂಕರ್. ಪದಪರಿಚಯ.
1: ಈ ದಿನದ ಕಾರ್ಯಕ್ರಮದಲ್ಲಿ ಎರಡು ಪದಗಳ ಪರಿಚಯ ಮಾಡಿಕೊಳ್ಳೋಣ. ಮೊದಲನೆಯ ಪದ ಅಭ್ಯಂಜನ ಅಥವಾ ಅಭ್ಯಂಗನ. ಮೈಗೆ ಎಣ್ಣೆ, ಸುಗಂಧ ತೈಲ ಮುಂತಾದ ಲೇಪನ ದ್ರವ್ಯಗಳನ್ನು ಹಚ್ಚಿಕೊಳ್ಳುವುದು, ಎಣ್ಣೆ ಮಜ್ಜನ ಮಾಡುವುದು ಈ ಪದದ ಅರ್ಥ. ಅಂಗನೆಗೆ ಸೌರಭ್ಯ ತೈಲಾಭ್ಯಂಗನವನಾಚರಿಸಿ ಉಡಿಸಿದರು ನವದುಕೂಲವನು ಅಂತ ಹೇಳಿ ಬಸವ ಪುರಾಣದಲ್ಲಿ ಉಲ್ಲೇಖ ಬರುತ್ತೆ. ಅಭ್ಯಂಗಿಸು ಅಂತ ಹೇಳಿದ್ರೆ ಲೇಪಿಸು, ಸವರು, ಹಚ್ಚು ಅಂತ ಹೇಳಿ ಅರ್ಥ. ಈಗ ಒಟ್ಟಾರೆಯಾಗಿ ಅಭ್ಯಂಜನ ಅಂಥೇಳಿ ನೋಡಿದ್ರೆ, ಅದರಲ್ಲೂ ನಮ್ಮ ಮಲೆನಾಡಿನ ಚಿತ್ರಗಳಲ್ಲಿ ಒಂದು ವಾಕ್ಯ ಬರುತ್ತೆ, ಕೇಳಿಸ್ಕೊಳ್ಳಿ. ಭಾನುವಾರ ಅಭ್ಯಂಜನ ಅಂದರೆ ಅರ್ಧ ಡಬ್ಬ ಹರಳೆಣ್ಣೆ, ಎರಡು ಬುತ್ತಿ ಸಿಗೆ ಪುಡಿ, ಮನೆ ಲೆಕ್ಕಕ್ಕೆ ಖರ್ಚು ಅಂತ ಬರೀತಾರೆ. ಗಾಣದಲ್ಲಿ ತೆಗೆದ ಹರಳೆಣ್ಣೆಯನ್ನು ಹದವಾಗಿ ಬಿಸಿ ಮಾಡಿ ತಲೆಯಿಂದ ಕಾಲವರೆಗೆ ಹಚ್ಚಿ ಹಂಡೆಯಲ್ಲಿ ಮರಳುತ್ತಿರುವ ನೀರಿನಿಂದ ಸ್ನಾನ ಮಾಡುವ ಸುಖವೇ ಬೇರೆ. ಮಕ್ಕಳಿಗೆ ಸೀಗೆ ಪುಡಿ ಕಣ್ಣೊಳಗೆ ಇಳಿದು ಆಟ ಆಡ್ತಾ ಮಾಡಿಕೊಂಡಿದ್ದ ಗಾಯಗಳೂ ಉರಿದು ಕಿರುಚುವ ಸೊಬಗೂ ಉಂಟು ಆ ದಿವಸ. ಎಣ್ಣೆಯ ನೊತ್ತುತ ಯದುಕುಲ ತಿಲಕಗೆ ಬಣ್ಣಿಸಿ ಗೋಪಿ ಹರಸಿದಳು ಅಂತ ಹೇಳಿ ಹರಿದಾಸರು ವರ್ಣಿಸಿರುವ ಬಗೆ ಎಷ್ಟು ಚಂದ ನೋಡಿ. ಪುಟಾಣಿ ಮಕ್ಕಳಿಗೆ ಎಣ್ಣೆ ಒತ್ತಿ ನೀರೆರೆದು ಒರೆಸಿ ಸಾಂಬ್ರಾಣಿಯ ಹೊಗೆಯಿಂದ ಕಾಯಿಸಿ ತೊಟ್ಟಿಲಲ್ಲಿ ಮಲಗಿಸಿದಾಗ ಇಡೀ ಮನೆ ಆ ಪರಿಮಳದಿಂದ ತುಂಬಿರ್ತಾ ಇತ್ತು. ಇನ್ನೊಂದು ಪದ ಅವರೋಹ. ಅವರೋಹ ಅಂದರೆ ಇಳಿಯುವುದು. ಗಿಡದ ಕೊಂಬೆಯಲ್ಲಿ ಹುಟ್ಟಿ ಕೆಳಕ್ಕೆ ಇಳಿಯುವ ಬೇರು, ಬಿಳಿಲು, ಮರದ ಬುಡದಿಂದ ತುದಿಯವರೆಗೂ ಹಬ್ಬಿರುವ ಬಳ್ಳಿ ಅಂತೆಲ್ಲ ಅರ್ಥ ಇದೆ. ಅವರೋಹಂ ಲತೋದ್ಗಮಂ ಬಲಿದ ಮಡಲುಗಳಕ್ಕು ಅನ್ನುವ ಉಲ್ಲೇಖ ಕೂಡ ಇದೆ. ಸಂಗೀತ ಶಾಸ್ತ್ರ ಅಂಥೇಳಿ ಯೋಚನೆ ಮಾಡಿದಾಗ ಅಥವಾ ಸಂಗೀತ ಶಾಸ್ತ್ರದಲ್ಲಿ ಅವರೋಹ ಪದದ ಅರ್ಥವನ್ನು ನೋಡಿದಾಗ ಇಳುವರಿ ಕ್ರಮದಲ್ಲಿ ಸ್ವರಗಳು ಮೇಳೈಸುವುದನ್ನು ಅವರೋಹ ಅಂಥೇಳಿ ಕರೀತಾರೆ. ಏರುವಿಕೆಯ ನಂತರ ಅದೇ ಕ್ರಮದಲ್ಲಿಯೇ ಕೆಳಗೆ ಇಳಿಯುವುದನ್ನು ಈ ಪದ ಧ್ವನಿಸುತ್ತದೆ. ಸಂಗೀತದಲ್ಲಿ ಕ್ರಮಬದ್ಧವಾದ ಏರುವಿಕೆ ಇಳಿಯುವಿಕೆ ಅಂದರೆ ಆರೋಹಣ ಮತ್ತು ಅವರೋಹಣ ಇದ್ದಾಗ ಸಂಪೂರ್ಣ ರಾಗ ಅಂತ ಹೇಳಿ ಕರೀತಾರೆ. ಜೀವನಕ್ಕೂ ನಾವು ಇದನ್ನು ಅನ್ವಯ ಮಾಡಿಕೊಳ್ಳಬಹುದು.
0: ತಪ್ಪು ಒಪ್ಪು.
1: ಕೋಟ್ಯಧಿಪತಿ ಸರಿಯಾದ ಬಳಕೆ, ಕೋಟ್ಯಾಧಿಪತಿ ಸರಿಯಲ್ಲದ ಬಳಕೆ. ಕೋಟಿ ಪ್ಲಸ್ ಅಧಿಪತಿ, ಕೋಟ್ಯಧಿಪತಿ ಎಣ್ ಸಂಧಿಯಿಂದ ಆಗುವಂಥ ಪದ. ಇಲ್ಲಿ ದೀರ್ಘಾಕ್ಷರ ಬರುವುದೇ ಇಲ್ಲ. ಇನ್ನೊಂದೆರಡು ಉದಾಹರಣೆ ನೋಡೋಣ ಇದರ ಜೊತೆಗೆ. ಅತಿ ಪ್ಲಸ್ ಅವಸರ, ಅತ್ಯವಸರ. ಸ್ತುತಿ ಪ್ಲಸ್ ಅರ್ಹ, ಸ್ತುತ್ಯರ್ಹ. ಹಾಗೇನೆ ಜಾತಿ ಪ್ಲಸ್ ಅತೀತ, ಜಾತ್ಯತೀತವೇ ಹೊರತು ಜಾತ್ಯಾತೀತವಾಗೋದಿಲ್ಲ ಅನ್ನೋದನ್ನು ನೀವು ಇಲ್ಲಿ ಗಮನಿಸಬೇಕು.
0: ಸುಮಧುರ.
1: ಶ್ರೀಯುತ ಜಿಟಿ ನಾರಾಯಣ ರಾವ್ ಅವರ ಅತ್ರಿಸೂನು ಉವಾಚ ಸಂಕಲನದಿಂದ ಸಂಗೀತದ ಬಗೆಗೆ ಒಂದು ಮುಕ್ತಕ. ಅಭಿಜಾತ ಸಂಗೀತ ವಿಸ್ತರಣೆ ಕಡುಕಠಿಣ, ನಭದಿಂದ ಧರೆಗಿಳಿವ ಗಂಗಾ ಪ್ರವಾಹವದು, ರಭಸವಂ ಧರಿಸಿ ಗಾನಾಮೃತವ ರಸಿಕರಿಗೆ ಅನುಭವಿಸಲು ಒದಗಿಸುವ ಶಿವನಾಗು ಅತ್ರಿಸೂನು.

0: ಸಂಗೀತದ ಅನುಭವ, ಹಾಡುವಿಕೆ ಹೇಗೆ ಇರಬೇಕು ಎನ್ನುವುದನ್ನ ಈ ಮುಕ್ತಕ ವಿವರಿಸುತ್ತಾ ಇದೆ. ಅಭಿಜಾತ ಸಂಗೀತ ವಿಸ್ತರಣೆ ಕಡುಕಠಿಣ, ಉತ್ತಮವಾದ ಹೊಸದು ಎನಿಸುವಂತಹ ಸಂಗೀತವನ್ನ ರಸಿಕರಿಗೆ ಅತ್ಯಂತ ವಿಸ್ತಾರವಾಗಿ ಉಣಬಡಿಸುವುದು ಅತ್ಯಂತ ಕಷ್ಟದ ಕೆಲಸ. ಸಿದ್ಧಪಡಿಸಿ ಇಟ್ಟುಕೊಂಡ ಬಿರುಸಾದ ಬರಿಯ ಲಯವಿನ್ಯಾಸಗಳಿರುವ ಸ್ವರಗಳ ಜೋಡಣೆ ಇರುವ ಸಂಗೀತದಿಂದ ಅದು ಸಾಧ್ಯವಾಗುವುದಿಲ್ಲ. ನಭದಿಂದ ಧರೆಗಿಳಿವ ಗಂಗಾ ಪ್ರವಾಹವದು ರಭಸವಂ ಧರಿಸಿ ಗಾನಾಮೃತವ ರಸಿಕರಿಗೆ ಅನುಭವಿಸಲು ಒದಗಿಸುವ ಶಿವನಾಗು ಅತ್ರಿಸೂನು. ನಾದವೆನ್ನುವ ಅಮೃತ ಗಂಗೆಯಂತೆ ಒಳಗಿನ ಪ್ರೇರಣೆಯಿಂದ ಸ್ಫೂರ್ತಿಯಿಂದ ನುಗ್ಗಿ ಬರುತ್ತಾ ಇರುತ್ತೆ. ಅಂತಹ ಪ್ರವಾಹವನ್ನು ಹಿಡಿದಿಟ್ಟು ಕೇಳುಗರಿಗೆ ಹಿತ ಎನಿಸುವುದನ್ನು ಕೊಡುವ ಶಿವನಾಗಿ ಸಂಗೀತಗಾರರು ನಿಲ್ಲಬೇಕು. ಸಂಗೀತದ ಪ್ರವಾಹಕ್ಕಿಂತ ತಂಪೆರೆವ ಮುದ ನೀಡುವ ಗಂಗೆಯಂತೆ ಮಧುರವಾಗಿ ಸಂಗೀತ ಹರಿದು ಸಹೃದಯರ ಮನದಾಳ ಸೇರಿದಾಗ ಕಲಾವಿದರ ಶ್ರಮವೂ ಸಾರ್ಥಕವಾಗುತ್ತದೆ.
1: ಪದಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಜ್ಯೋತಿ ಶಂಕರ್. ಶೀರ್ಷಿಕೆ ಗೀತರಚನೆ ಡಾಕ್ಟರ್ ಮೈಸೂರು ಉಮೇಶ್. ಸಂಗೀತ ಸಂಯೋಜನೆ ಎನ್ಎಸ್ ಪ್ರಸಾದ್. ಪದ್ಯಗಾಯನ ಮಹಿಮಾ ಕಶ್ಯಪ್.
2: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ನಿಲುಗುತ್ತಿರೆ ನುಡಿ ಮುತ್ತುಗಳು.
3: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ
1: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
2: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
4: ಕೇಳುಗರೆ ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ನಮ್ಮ ನಿಲಯದಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಂದ ಸುಧಾರಾಣಿಯವರ ಹಾಡುಗಾರಿಕೆ ಆಲಿಸುವಿರಿ.
5: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸುಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಹಾಗೂ ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ಮಂಡ್ಯದ ಕೆವಿ ಶಂಕರೇಗೌಡ ಭವನದಲ್ಲಿ ಇದೇ ತಿಂಗಳ 21ನೇ ತಾರೀಕು ಗುರುವಾರ ಬೆಳಿಗ್ಗೆ 10:30ಕ್ಕೆ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಆಯ್ದ ಕವಿಗಳಿಂದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ.
6: ಮಧ್ಯಾಹ್ನ 2:30ಕ್ಕೆ ಉದಯೋನ್ಮುಖ ಬರಹಗಾರರಿಗೆ ಬಾನುಲಿ ಬರವಣಿಗೆ ಕಾರ್ಯಾಗಾರ. ಈ ಕಾರ್ಯಾಗಾರದಲ್ಲಿ ತಾವೂ ಭಾಗವಹಿಸಬೇಕೆ?
5: ಹಾಗಾದರೆ ಹೆಸರು, ವಿದ್ಯಾರ್ಹತೆ, ವಿಳಾಸದೊಂದಿಗೆ 9845613468 ಈ ಮೊಬೈಲ್ ಸಂಖ್ಯೆಗೆ ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿ ಹೆಸರನ್ನು ನೋಂದಾಯಿಸಿಕೊಳ್ಳಿ.
6: ಈ ಕಾರ್ಯಾಗಾರಕ್ಕೆ ವಯೋಮಿತಿ ಕನಿಷ್ಠ 18, ಗರಿಷ್ಠ 50 ವರ್ಷಗಳು.
5: ಮೊದಲು ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿದವರಿಗೆ ಆದ್ಯತೆ ನೀಡಲಾಗುವುದು. ಕವಿಗೋಷ್ಠಿ ಮತ್ತು ಕಾರ್ಯಾಗಾರ ಇದೇ ತಿಂಗಳ 21ನೇ ತಾರೀಕು ಬೆಳಗ್ಗೆ 10:30ಕ್ಕೆ ಮಂಡ್ಯದ ಕರ್ನಾಟಕ ಸಂಘದ ಆವರಣದಲ್ಲಿರುವ ಕೆವಿ ಶಂಕರೇಗೌಡ ಭವನದಲ್ಲಿ.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:50 ಕೇಳಿ ರೈತರಿಗೆ ಸಲಹೆ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ಬೆಣ್ಣೆ ಉತ್ಪಾದನೆ ಹಾಗೂ ಮಾರಾಟವನ್ನು ಮಾಡ್ತಾ ಇರುವಂತಹ ಕೃಷಿಕರೊಬ್ಬರು ಅವರ ಅನುಭವಗಳನ್ನು ಹಂಚ್ಕೋತಾ ಇದ್ರು. ಕಾಡಂಚಿನ ಗ್ರಾಮ ಇವರದ್ದು. ಮನೆಯಲ್ಲೇ ನಾಟಿ ರಾಸುಗಳನ್ನು ಸಾಕ್ಕೊಂಡಿದ್ದಾರೆ. ಆದರೆ ಇವರು ಮನೆಯಲ್ಲಿರೋದು ಕ್ರಾಸ್ ಬ್ರೀಡ್ ಹಸುಗಳಾದ್ದರಿಂದ ಕಾಡಂಚಿನಲ್ಲಿ ವಾಸ ಮಾಡ್ತಾ ನಾಟಿ ರಾಸುಗಳನ್ನು ಸಾಕಿರುವಂಥವರ ಮನೆಯಿಂದ ಹಾಲನ್ನು ಸಂಗ್ರಹಿಸಿ ಅದನ್ನು ಬೆಣ್ಣೆ ಮಾಡಿ ಮಾರಾಟ ಮಾಡ್ತಾರೆ. ಇವ್ರಿಗೂ ಜಮೀನಿದೆ, ಜಮೀನಲ್ಲಿ ಅಡಿಕೆ ತೆಂಗನ್ನು ಬೆಳೆದಿದ್ದಾರೆ. ಪ್ರಧಾನವಾದ ಕಸುಬಿನ ಜೊತೆಗೆ ಇದೊಂದು ಉಪಕಸುಬನ್ನು ಕೂಡ ಇಟ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ವ್ಯವಸಾಯಕ್ಕೆ ಪೂರಕ ಅಂತ ರೈತರು ರಾಸುಗಳನ್ನು ಸಾಕಣೆ ಮಾಡ್ತಾರೆ. ಹಾಲನ್ನು ನೇರವಾಗಿ ಮಾರಾಟ ಮಾಡ್ತಾರೆ ಹೊರತು ಹಾಲಿನ ಮೌಲ್ಯವರ್ಧನೆ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಆದರೆ ಇವರು ಮೂಲಭೂತವಾಗಿ ಯಾವುದಾದರೂ ಒಂದು ಉದ್ಯೋಗವನ್ನು ಮಾಡಬೇಕು ಅಂತ ಅಂದುಕೊಂಡು ಅವಕಾಶಗಳನ್ನು ಅರಸ್ತಾ ಇರುವಾಗ ಯಾರೋ ಒಬ್ಬರು ಸಲಹೆ ಕೊಟ್ಟಿದ್ದಾರೆ, ನೋಡಿ ಪೇಟೆ ಪಟ್ಟಣಗಳಲ್ಲಿ ನಾಟಿ ರಾಸಿನ ಹಾಲಿಗೆ ಬೆಣ್ಣೆಗೆ ತುಪ್ಪಕ್ಕೆ ಬೇಡಿಕೆ ಇದೆ, ಹೇಗಿದ್ದರೂ ನೀವು ಗ್ರಾಮೀಣ ಪ್ರದೇಶದಲ್ಲೇ ಇದ್ದೀರಾ, ಯಾಕೆ ಈ ಒಂದು ಪ್ರಯತ್ನವನ್ನು ಮಾಡಬಾರದು ಅಂತ ಕೇಳಿದ್ದಾರೆ. ಇವರು ಯಾಕೆ ಮಾಡಬಾರದು ಅಂತ ಹೇಳಿ ಸುತ್ತಮುತ್ತಲ ಗ್ರಾಮದ ರೈತರನ್ನು ಸಂಪರ್ಕ ಮಾಡಿದ್ದಾರೆ. ಈ ಕಾಡಂಚಿನ ಗ್ರಾಮಗಳಲ್ಲಿ ರೈತರು ಏನು ನಾಟಿ ರಾಸುಗಳನ್ನು ಇಟ್ಕೊಂಡಿರ್ತಾರಲ್ಲ, ಅವರು ಬೆಳಗ್ಗೆಯಿಂದ ಸಂಜೆವರೆಗೆ ಹೊರಗಡೆ ಮೇಯೋದಕ್ಕೆ ಬಿಡ್ತಾರೆ. ಸಂಜೆ ಅದನ್ನು ತಂದು ಕೊಟ್ಟಿಗೆಗೆ ಕೂಡ ಹಾಕ್ತಾರೆ. ಹಸು ಕರು ಎಲ್ಲ ಜೊತೆಲೇ ಇರುತ್ತೆ. ಯಾರು ಹಸುವಿನಿಂದ ಸಂಪೂರ್ಣವಾಗಿ ಹಾಲನ್ನು ಕರೆಯೋಕ್ಕೆ ಹೋಗಲ್ಲ. ಯಾವುದಾದರೂ ಒಂದು ಹಸುವನ್ನು ಇಟ್ಕೊಂಡು ಅವರು ಮನೆಗೆ ಬೇಕಾದಷ್ಟು ಹಾಲನ್ನು ಕರ್ಕೊಂಬಿಡ್ತಾರೆ ಅಷ್ಟೇ. ಯಾವಾಗ ಇವರು ಹೋಗಿ ಹಾಲನ್ನು ಕುಡಿ ಅಂತ ಕೇಳಿದಾಗ ಅವರು ಯಾತಕ್ಕೆ, ನಮಗೂ ಒಂದು ಆದಾಯ ಅಲ್ವಾ ಅಂತ ಹಾಲು ಕರಿಯೋಕ್ಕೆ ಹೋದಾಗ ಆ ರಾಸುಗಳು ಅವರಿಗೆ ಒದ್ದುಬಿಟ್ಟಿದ್ದಾವೆ. ಯಾಕೆಂದರೆ ಕರೆಯೋ ಒಂದು ಅಭ್ಯಾಸನೇ ಇಲ್ಲ ನೋಡಿ. ಆಮೇಲೆ ತಿಂಗಳಾನುಗಟ್ಟಲೆ ತರಬೇತಿಯನ್ನು ಕೊಟ್ಟು ಹಾಲನ್ನು ಕರೆಸಿ ಇವರು ಒಂದು 15 ಲೀಟ್ರ್ ಹಾಲನ್ನು ಪ್ರತಿನಿತ್ಯ ಸಂಗ್ರಹ ಮಾಡ್ತಾರೆ. ಒಂದು 6-7 ಗ್ರಾಮಗಳಿಂದ ಹಾಲನ್ನು ತಂದು ಮನೆಯಲ್ಲಿ ಕಾಯಿಸಿ ಹೆಪ್ಪಾಕಿ ಅದನ್ನು ಕಡೀತಾರೆ. ಕಡಿಯೋದಕ್ಕೆ ಹಳೆ ಕಾಲದ ವಿಧಾನವನ್ನೇ ಇವರು ಅನುಸರಿಸ್ತಾ ಇದ್ರಂತೆ. ಅಂದರೆ ನೀವೆಲ್ಲ ನೋಡಿರ್ಬೋದು, ಕಂಬಕ್ಕೆ ಒಂದು ದೊಡ್ಡ ಕಡಗೋಲನ್ನು ಕಟ್ಕೊಂಡು ಪಾತ್ರೆಯಲ್ಲಿ ಮೊಸರನ್ನು ಇಟ್ಟು ಕಡಿಯೋದು ಬಹಳ ತ್ರಾಸದಾಯಕವಾದ ಕೆಲಸ. ಹಾಡನ್ನು ಹೇಳ್ಕೊಂಡು ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಇಲ್ಲ ಅಂತಲ್ಲ, ಆದರೆ ಅಪಾರವಾದ ದೈಹಿಕ ಶ್ರಮವನ್ನು ಬೇಡುತ್ತೆ. ನಂತರ ಇವರ ಕಷ್ಟವನ್ನು ನೋಡಲಾಗದೆ ಇವರ ಸ್ನೇಹಿತರು ಬೆಣ್ಣೆ ಮಾಡುವಂತಹ ಒಂದು ಸಣ್ಣ ಯಂತ್ರವನ್ನು ತಂದುಕೊಟ್ಟಿದ್ದಾರೆ. ಅವರು ಹೇಳ್ತಾರೆ, ಸರಾಸರಿ 1 ಕೆಜಿ ಬೆಣ್ಣೆ ಉತ್ಪಾದನೆ ಆಗಬೇಕು ಅಂತಾದರೆ 13-15 ಲೀಟ್ರ್ ಹಾಲು ಬೇಕು. ಪ್ರತಿ ಲೀಟರ್ ಹಾಲಿಗೆ ₹35 ಕೊಟ್ಟು ನಾನು ಖರೀದಿ ಮಾಡ್ತೀನಿ. ₹950 1 ಕೆಜಿ ಬೆಣ್ಣೆಯನ್ನು ಮಾರಾಟ ಮಾಡ್ತೀನಿ. ಅದನ್ನು ತುಪ್ಪ ಮಾಡಿ ಮಾರಾಟ ಮಾಡೋದೇ ಆದರೆ ₹1,500 ಪ್ರತಿ ಕಿಲೋಗ್ರಾಂ ತುಪ್ಪವನ್ನು ಮಾರಾಟ ಮಾಡ್ತೀನಿ. 1 ಕೆಜಿ ಬೆಣ್ಣೆಯನ್ನು ಕಾಯಿಸಿದರೆ 600-650 ಗ್ರಾಂ ತುಪ್ಪ ಬರುತ್ತೆ. ನಾನು ನನ್ನ ಸಂಪರ್ಕದ ಮೂಲಕ ಬೆಣ್ಣೆ ಹಾಗೂ ತುಪ್ಪವನ್ನು ಮಾರಾಟ ಮಾಡ್ತಾ ಇದ್ದೀನಿ. ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡೋಕ್ಕೆ ಹೋಗ್ತಾ ಇಲ್ಲ, ಎಷ್ಟು ಆಗುತ್ತೆ ಅಷ್ಟನ್ನು ಮಾಡಿ ಒಂದಷ್ಟು ಆದಾಯವನ್ನು ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಇವರು ಬೆಣ್ಣೆ ಹಾಗೂ ತುಪ್ಪವನ್ನು ತಮ್ಮ ಸ್ಥಳೀಯ ಸಂಪರ್ಕ ಜಾಲದಲ್ಲೇ ಮಾರಾಟ ಮಾಡ್ತಾರೆ. ಅಕ್ಕಪಕ್ಕದ ಮನೆಯವರೇ ಇವರ ಪ್ರಥಮ ಗ್ರಾಹಕರು. ಮೈಸೂರು, ಮಂಡ್ಯ, ಚಾಮರಾಜನಗರ, ಬೆಂಗಳೂರು, ಅವರು ಎಷ್ಟು ಖುಷಿಯಿಂದ ಹೇಳ್ತಾರೆ ಅಂತಂದರೆ ದೂರದ ದುಬೈ ಹಾಗೂ ಆಸ್ಟ್ರೇಲಿಯಾಕ್ಕೂ ಕೂಡ ಅವರು ಬೆಣ್ಣೆ ತುಪ್ಪವನ್ನು ಕಳಿಸಿದಾರಂತೆ. ಇವೆಲ್ಲ ಸಣ್ಣ ಪುಟ್ಟ ಪ್ರಯತ್ನಗಳು ಅಂತ ನಿಮ್ಗೆ ಅನ್ನಿಸ್ಬೋದು. ಈ ತರಹ ಸಣ್ಣ ಪುಟ್ಟ ಪ್ರಯತ್ನಗಳೇ ವ್ಯವಸಾಯದ ಸಂತೋಷವನ್ನು ಹೆಚ್ಚಿಸುತ್ತೆ. ನೀವು ಪ್ರಯತ್ನ ಮಾಡಿ ನೋಡಿ.
0: ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: एल इति विंशतिं प्रतिविंशतिः क्रिकेट् लीग् प्रतिस्पर्धायाम् अद्य सायं सार्धसप्तवादने कोलकाता नैट् रैडर्स् दलं कोलकाता नगरे मुम्बै इण्डियन्स् दलं सम्मुखीकरिष्यति इति वार्ताः।
1: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:10.
2: ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ, ನಂತರ 7:05 ಪ್ರದೇಶ ಸಮಾಚಾರ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ನಿತ್ಯ ವಾಕಿಂಗ್ ಮಾಡಿ. ಇದು ರೋಗದಿಂದ ನಮ್ಮನ್ನು ದೂರವಿಡುತ್ತದೆ, ಸದೃಢ ಆರೋಗ್ಯ ನೀಡುತ್ತದೆ.
1: ಮೂಳೆಗಳ ಕೋಶ ಬೆಳವಣಿಗೆ ಹೊಂದಲು, ಶಕ್ತಿಯುತವಾಗಲು ನಿತ್ಯದ ನಡಿಗೆ ಅತ್ಯುಪಯುಕ್ತ.
0: ಕೀಲುಗಳ ಸವಕಳಿ ಕಡಿಮೆ ಆಗಬೇಕೇ? ಮೂಳೆಗಳು ಶಕ್ತಿಯುತವಾಗಬೇಕೇ? ಪ್ರತಿನಿತ್ಯ ನಡೆಯಿರಿ, ಆರೋಗ್ಯ ವೃದ್ಧಿಸಿಕೊಳ್ಳಿ.

ಕೇಳುಗರೆ ಗಮನಿಸಿ, ಈ ಮಧ್ಯಾಹ್ನ 12:05 ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಷಣ ಅರುಣಾ ಶ್ರೀನಿವಾಸ್ ಅವರಿಂದ. ವಿಷಯ ಕಷ್ಟದ ಬಾಗಿಲಿಗೆ ನಗುವಿನ ತೋರಣ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಈ ಮಧ್ಯಾಹ್ನ 12:35 ಪ್ರಸಾರವಾಗುವ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಆಯುರ್ವೇದ ಅಂದು ಇಂದು ಡಾಕ್ಟರ್ ಸಿ ಎ ಕಿಶೋರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. 3 ವರ್ಷಗಳ ಸಾಧನೆಯೇ ನಮ್ಮ ಬದ್ಧತೆ. ದಲಿತರು ಬಡವರ ಅಭಿವೃದ್ಧಿಗೆ ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುನರುಚ್ಚಾರ. ಸಾರಿಗೆ ಸಂಘಟನೆಗಳು ಇಂದು ಕರೆ ನೀಡಿದ್ದ ಮುಷ್ಕರಕ್ಕೆ ಹೈಕೋರ್ಟ್ ತಡೆ. ಸಾರಿಗೆ ಒಕ್ಕೂಟಗಳೊಂದಿಗೆ ಚರ್ಚೆ ನಡೆಸುವಂತೆ ಸರ್ಕಾರಕ್ಕೆ ಸಲಹೆ. ರಾಜ್ಯದಲ್ಲಿ ಸ್ಥಗಿತಗೊಂಡ ಅಭಿವೃದ್ಧಿ, ಮುಖ್ಯಮಂತ್ರಿ ಅಧಿಕಾರ ಭದ್ರತೆಗಾಗಿ ಗುದ್ದಾಟ, ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಆರೋಪ. ರಾಜ್ಯಾದ್ಯಂತ ಜೂನ್ 28ರಂದು ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ, ಅಪರ ಮುಖ್ಯ ಕಾರ್ಯದರ್ಶಿ ಉಮಾ ಮಹಾದೇವನ್ ಮಾಹಿತಿ. ಈಗ ವಾರ್ತೆಗಳ ವಿವರ. 3 ವರ್ಷಗಳ ಸಾಧನೆಯೇ ನಮ್ಮ ಬದ್ಧತೆ. ಬಡವರು, ದಲಿತರು, ಮಹಿಳೆಯರ ಅಭಿವೃದ್ಧಿಗೆ ಸರ್ಕಾರ ಬದ್ಧ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ನಮ್ಮ ಸರ್ಕಾರ ಯಶಸ್ವಿಯಾಗಿ 3 ವರ್ಷಗಳನ್ನು ಪೂರೈಸುತ್ತಿರುವ ಹಿನ್ನೆಲೆ ಕಲ್ಪತರನಾಡು ತುಮಕೂರಿನಲ್ಲಿ ನಡೆದ 3 ವರ್ಷಗಳ ಸಾಧನಾ ಸಮರ್ಪಣಾ ಸಮಾವೇಶದಲ್ಲಿ ಸುಮಾರು 1.52 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಿಸಿದ್ದೇವೆ. ಈ ಮೂಲಕ ಕಾಲಾನುಕಾಲದಿಂದ ಅತಂತ್ರದಲ್ಲಿ ಬದುಕುತ್ತಿದ್ದ ಕುಟುಂಬಗಳ ಸೂರಿಗೆ ದಾಖಲೆಗಳ ಗ್ಯಾರಂಟಿ ಒದಗಿಸಿದ್ದೇವೆ ಎಂದರು. ಇದಲ್ಲದೆ ತುಮಕೂರು ಜಿಲ್ಲಾ ವ್ಯಾಪ್ತಿಯ 682 ಕೋಟಿ ಮೊತ್ತದ ಬೃಹತ್ ಅಭಿವೃದ್ಧಿ ಕಾರ್ಯಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ವಿವಿಧ ಇಲಾಖೆಗಳ ಫಲಾನುಭವಿಗಳಿಗೆ ನೇಮಕಾತಿ ಪತ್ರ ಸೇರಿದಂತೆ ಹಲವು ಸವಲತ್ತುಗಳನ್ನು ವಿತರಿಸಿದ್ದೇವೆ. ಇದು ಸರ್ಕಾರದ ಬದ್ಧತೆಗೆ ಸಾಕ್ಷಿ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಅಸಹಕಾರದ ಮಧ್ಯೆಯೂ ರಾಜ್ಯ ಸರ್ಕಾರ ಅಪೂರ್ವ ಸಾಧನೆ ಮಾಡುತ್ತಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ತುಮಕೂರಿನ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ನಡೆದ ರಾಜ್ಯ ಸರ್ಕಾರದ 3ನೇ ವರ್ಷದ ಸಾಧನಾ ಸಮಾವೇಶ ಮತ್ತು 1.52 ಲಕ್ಷ ಮಂದಿಗೆ ಕಂದಾಯ ಇಲಾಖೆಯಿಂದ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿಗಾಗಿ 60,000 ಕೋಟಿಯಷ್ಟು ಹಣ ಬಳಸುತ್ತಿದ್ದೇವೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೇ ವರ್ಷಕ್ಕೆ 28,000 ಕೋಟಿ ಹಣ ಖರ್ಚು ಮಾಡುತ್ತಿದ್ದೇವೆ. ಇದರಿಂದ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಎಂದರು. ತುಮಕೂರು ಜಿಲ್ಲೆಯಲ್ಲಿ ಒಂದೇ ದಿನ 600 ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರಿಗೆ ನೇಮಕಾತಿ ಪತ್ರ ಕೊಡಲಾಗಿದ್ದು, ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಟ್ಟಿಗೆ ದಾಖಲೆ ಎಂದು ಸಚಿವರು ಹೇಳಿದರು. ಮಹಿಳೆಯರ ಮೇಲಿನ ದೌರ್ಜನ್ಯ, ಕಿರುಕುಳ ಹಾಗೂ ಸೈಬರ್ ಅಪರಾಧ ಪ್ರಕರಣಗಳಿಗೆ ತ್ವರಿತ ಸ್ಪಂದನೆ ನೀಡುವುದು ಪೊಲೀಸ್ ಇಲಾಖೆಯ ಮೊದಲ ಆದ್ಯತೆಯಾಗಬೇಕು ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಹೇಳಿದ್ದಾರೆ. ಧಾರವಾಡ ಮಹಿಳಾ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಅಲ್ಲಿನ ಕಾರ್ಯವೈಖರಿ, ಮೂಲಸೌಕರ್ಯಗಳು ಹಾಗೂ ಮಹಿಳೆಯರಿಗೆ ನೀಡಲಾಗುತ್ತಿರುವ ಸೇವೆಗಳ ಕುರಿತು ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಮಹಿಳೆಯರು ಯಾವುದೇ ರೀತಿಯ ಅನ್ಯಾಯ, ಶೋಷಣೆ ಅಥವಾ ಕಿರುಕುಳಕ್ಕೆ ಒಳಗಾದಾಗ ಭಯಪಡದೆ ಮುಂದೆ ಬಂದು ದೂರು ನೀಡಬೇಕು. ಮಹಿಳಾ ಪೊಲೀಸ್ ಠಾಣೆಗಳು ಮಹಿಳೆಯರಿಗೆ ಸುರಕ್ಷತೆ ಹಾಗೂ ಆತ್ಮವಿಶ್ವಾಸ ತುಂಬುವ ಕೇಂದ್ರಗಳಾಗಬೇಕು. ಪೊಲೀಸ್ ಸಿಬ್ಬಂದಿ ಮಹಿಳೆಯರೊಂದಿಗೆ ವಿನಯ ಹಾಗೂ ಮಾನವೀಯತೆಯಿಂದ ವರ್ತಿಸಬೇಕು. ಮಹಿಳೆಯರ ಸುರಕ್ಷತೆ ಮತ್ತು ಗೌರವ ಕಾಪಾಡುವಲ್ಲಿ ಎಲ್ಲ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಅವರು ನಿರ್ದೇಶನ ನೀಡಿದರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ಸಂಘಟನೆಗಳು ಇಂದು ಕರೆ ನೀಡಿದ್ದ ಮುಷ್ಕರಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ಈ ಕುರಿತು ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಮತ್ತು ನ್ಯಾಯಮೂರ್ತಿ ಕೆ ಮನ್ಮಧರಾವ್ ಅವರನ್ನೊಳಗೊಂಡ ವಿಭಾಗೀಯ ಪೀಠ ಈ ಆದೇಶ ಹೊರಡಿಸಿದ್ದು, ಮುಷ್ಕರ ನಡೆಸದಂತೆ ಸಾರಿಗೆ ನೌಕರರಿಗೆ ಸೂಚಿಸಿದೆ. ಸಮಸ್ಯೆಗಳನ್ನು ಸೌಹಾರ್ದಯುತವಾಗಿ ಪರಿಹರಿಸಲು ಸಾರಿಗೆ ಒಕ್ಕೂಟಗಳೊಂದಿಗೆ ಚರ್ಚೆ ನಡೆಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಿರುವ ನ್ಯಾಯಪೀಠ ರಾಜ್ಯ ಸರ್ಕಾರ ಮತ್ತು ಸಾರಿಗೆ ಸಂಘಟನೆಗಳಿಗೆ ನೋಟಿಸ್ ಜಾರಿಗೊಳಿಸಿದೆ. ರಾಜ್ಯದಲ್ಲಿ ಅಭಿವೃದ್ಧಿ ಸ್ಥಗಿತಗೊಂಡಿದ್ದು, ಮುಖ್ಯಮಂತ್ರಿ ಅಧಿಕಾರ ಭದ್ರತೆಗಾಗಿ ಸರ್ಕಾರ ಗುದ್ದಾಟದಲ್ಲಿ ಮಗ್ನವಾಗಿದೆ ಎಂದು ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಆರೋಪಿಸಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಂದೆಡೆ ಕುಡಿಯುವ ನೀರಿನ ಬವಣೆ ಉಲ್ಬಣಗೊಂಡಿದ್ದರೆ ಇನ್ನೊಂದೆಡೆ ಅಕಾಲಿಕ ಮಳೆಯಿಂದಾಗಿ ರೈತರು, ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ. ರಾಜ್ಯದ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಬಗ್ಗೆ ಗಮನ ಹರಿಸುತ್ತಿಲ್ಲ. ಶಾಸಕರಿಗೆ ಸೂಕ್ತ ಅನುದಾನ ನೀಡದ ಕಾರಣ ಆಯಾ ಕ್ಷೇತ್ರಗಳ ಅಭಿವೃದ್ಧಿ ಕೆಲಸಗಳು, ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದಕ್ಕೆ ಸಾಧ್ಯವಾಗಿಲ್ಲ ಎಂದರು. ಸುಮಾರು 5,000 ಶಾಲಾ ಕಟ್ಟಡಗಳು ಬಿದ್ದು ಹೋಗುವ ಹಂತದಲ್ಲಿವೆ. ರಸ್ತೆಗಳ ದುರಸ್ತಿ ಸಾಧ್ಯವಾಗದೆ ಗುಂಡಿಗಳು ವಿಜೃಂಭಿಸುತ್ತಿವೆ. ಬೆಂಗಳೂರಿನಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ಸೂಕ್ತ ಸೌಲಭ್ಯ ಒದಗಿಸದ ಕಾರಣ ಉದ್ಯಮಿಗಳು ಅನ್ಯ ರಾಜ್ಯದತ್ತ ಸಾಗುತ್ತಿದ್ದಾರೆ ಎಂದು ರವಿಕುಮಾರ್ ಟೀಕಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೃಷಿ ಕ್ಷೇತ್ರದಲ್ಲಿನ ಸಂಶೋಧನೆ, ಅಧ್ಯಯನ ಮತ್ತು ತನಿಖೆಗಳು ರೈತರಿಗೆ ನೇರವಾಗಿ ತಲುಪುವಂತೆ ಮತ್ತು ಅವರಿಗೆ ಅವುಗಳ ಪ್ರಯೋಜನಗಳನ್ನು ತಕ್ಷಣವೇ ದೊರೆಯುವಂತೆ ನೋಡಿಕೊಳ್ಳುವ ಉದ್ದೇಶದಿಂದ June 1-15 ಕೃಷಿ ಉಳಿಸಿ ಅಭಿಯಾನ ನಡೆಸಲಾಗುತ್ತಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಭುವನೇಶ್ವರದಲ್ಲಿ ನಡೆದ ಪೂರ್ವ ಪ್ರಾದೇಶಿಕ ಕೃಷಿ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೃಷಿಗೆ ಸಂಬಂಧಿಸಿದಂತೆ ಆಹಾರ ಭದ್ರತೆ ಖಚಿತಪಡಿಸುವುದು, ಪೌಷ್ಟಿಕ ಆಹಾರ ಒದಗಿಸುವುದು ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವ 3 ಪ್ರಮುಖ ಆಶಯಗಳನ್ನು ಅಭಿಯಾನ ಹೊಂದಿದೆ ಎಂದರು. ದೇಶದಲ್ಲಿ ಆಹಾರ ಕ್ಷೇತ್ರದಲ್ಲಿ ಸಮಸ್ಯೆ ಹೆಚ್ಚಾಗುತ್ತಿದೆ. ಆದ್ದರಿಂದ ಭಾರತವು ಆಹಾರ ಕ್ಷೇತ್ರದಲ್ಲಿ ಆತ್ಮನಿರ್ಭರವಾಗಬೇಕಾದ ಅಗತ್ಯವಿದೆ ಎಂದ ಸಚಿವರು, ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ, ಇದಕ್ಕಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿದೆ ಎಂದು ಅವರು ಹೇಳಿದರು. ಭಾರತದಲ್ಲಿ ಗಿರಿಜನರ ಸಾಂಸ್ಕೃತಿಕ ಅಸ್ತಿತ್ವ ಮತ್ತು ಸಮುದಾಯ ಚೇತನದ ಪ್ರತೀಕವಾಗಿದ್ದ ಭಗವಾನ್ ಬಿರ್ಸಾ ಮುಂಡಾ ಅವರ 150ನೇ ಜಯಂತ್ಯುತ್ಸವದ ಹಿನ್ನೆಲೆ ಇದೇ 24ರಂದು ಹೊಸದಿಲ್ಲಿಯ ಕೆಂಪುಕೋಟೆ ಆವರಣದಲ್ಲಿ ಗಿರಿಜನರ ಸಾಂಸ್ಕೃತಿಕ ಸಮಾಗಮ ಆಯೋಜಿಸಲಾಗಿದೆ ಎಂದು ವನವಾಸಿ ಕಲ್ಯಾಣದ ರಾಜ್ಯ ಕಾರ್ಯದರ್ಶಿ ಶಾಂತಾರಾಮ್ ಸಿದ್ದಿ ತಿಳಿಸಿದ್ದಾರೆ. ಅಂದು ಹೊಸದಿಲ್ಲಿಯಲ್ಲಿ 5 ವಿಭಿನ್ನ ಸ್ಥಳಗಳಿಂದ ಶೋಭಾಯಾತ್ರೆ ನಡೆಯಲಿದೆ. 500 ಜಾತಿಗಳ 2.5 ಲಕ್ಷ ವನವಾಸಿಗರು ಗಿರಿಜನರು ಸಾಂಸ್ಕೃತಿಕ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದು, ಕರ್ನಾಟಕದಿಂದ 1,200 ಜನ ಹಾಗೂ ಧಾರವಾಡದಿಂದ 48 ಪ್ರತಿನಿಧಿಗಳು ಸಮಾವೇಶದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು.
4: ಈ ವರ್ಷ ಇಡೀ ದೇಶದಲ್ಲಿ ಭಗವಾನ್ ಬಿರ್ಸಾ ಮುಂಡಾರವರು ಯಾರು ಗಿರಿಜನ ಸಮುದಾಯದಿಂದ ಬಹಳ ವರ್ಷಗಳ ಹಿಂದೆ ಮಹಾತ್ಮ ಗಾಂಧೀಜಿಯವರ ಹೋರಾಟಕ್ಕಿಂತನೂ ಮುಂಚೆ ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಯಂ ಭಾಗವಹಿಸಿದ್ರು. ಅವ್ರು ನಾವು ಭಗವಾನ್ ಅಂತಾನೆ ಕರಿತೀವಿ ಬಿರ್ಸಾ ಮುಂಡಾನವರನ್ನ. ಅವರು ಬಿಹಾರದವರು. ಅವರ 150ನೆಯ ಜಯಂತಿಯನ್ನ ದೇಶಾದ್ಯಂತ ಈ ಸಲ ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳು ನಾವೆಲ್ಲ ಆಚರಣೆ ಮಾಡ್ತಾ ಇದೀವಿ. ಈ ಸಂದರ್ಭಕ್ಕೆ ನಾವು ಅವರ ಹೆಸರಿನಲ್ಲಿ ಮತ್ತು ಅವರಿಗೆ ಒಂದು ನಮನ ಸಲ್ಲಿಸುವ ರೂಪದಲ್ಲಿ ಒಂದು ದೊಡ್ಡ ಗಿರಿಜನ ಸಾಂಸ್ಕೃತಿಕ ಮಹಾಶೋಭಾಯಾತ್ರೆ ಮತ್ತು ಸಾಂಸ್ಕೃತಿಕ ಸಮ್ಮೇಳನ ದಿಲ್ಲಿನಲ್ಲಿ 24 May 2026 ನಡೆಸುವರಿದ್ದೇವೆ. ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಸುಮಾರು 2.5-3 ಲಕ್ಷದಷ್ಟು ಈ ಬುಡಕಟ್ಟು ಸಮುದಾಯದವರು ತಮ್ಮ ಸಾಂಸ್ಕೃತಿಕ ವೇಷಭೂಷಣದೊಂದಿಗೆ ಸೇರ್ತಾರೆ.
0: ಬರುವ June 28 ರಾಜ್ಯಾದ್ಯಂತ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತೆ ಉಮಾ ಮಹದೇವನ್ ತಿಳಿಸಿದ್ದಾರೆ. ಲಸಿಕಾ ಅಭಿಯಾನ ಕುರಿತಂತೆ ವರ್ಚುವಲ್ ಮೂಲಕ ಸಭೆ ನಡೆಸಿ ಮಾತನಾಡಿದ ಅವರು, ರಾಜ್ಯದಲ್ಲಿನ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ June 28 ಲಸಿಕೆ ಹಾಕಲಾಗುವುದು. ನಂತರದ 3 ದಿನಗಳ ಕಾಲ ಅಂದರೆ June 29, 30 ಹಾಗೂ July 1 ಮನೆ ಮನೆಗೆ ಭೇಟಿ ನೀಡಿ ಲಸಿಕೆ ಹಾಕಲಾಗುವುದು ಎಂದರು. ಲಸಿಕಾ ಕಾರ್ಯಕ್ರಮ ಅನುಷ್ಠಾನಗೊಳಿಸಲು ಪೂರ್ವ ಸಿದ್ದತೆ ಕೈಗೊಳ್ಳುವಂತೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ನೀಡಿದ ಅವರು, ಈ ಕುರಿತಂತೆ ಜಾಥಾ, ಭಿತ್ತಿಪತ್ರ, ರೇಡಿಯೋ ಜಿಂಗಲ್ಸ್ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಸೂಚನೆ ನೀಡಿದರು. ಭಾರೀ ಚಂಡಮಾರುತ ಹಾಗೂ ಗಾಳಿ ಮಳೆಯ ಸಾಧ್ಯತೆ ಕುರಿತು ಹವಾಮಾನ ಇಲಾಖೆಯ ಮುನ್ಸೂಚನೆ ಹಾಗೂ ಮಳೆಗಾಲದ ಆರಂಭದ ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲೆಯ ಕಡಲತೀರ ಹಾಗೂ ನದಿ ತೀರಗಳಲ್ಲಿ ಪ್ರವಾಸಿಗರಿಗೆ ಬೋಟಿಂಗ್, ಜಲಸಾಹಸ ಕ್ರೀಡೆ ಹಾಗೂ ಹೊನ್ನಾವರದ ಅಪ್ಸರಕೊಂಡ್ ಬೀಚ್ನಲ್ಲಿ ಪ್ರೀವೆಡ್ಡಿಂಗ್ ಸೆಟ್ ಅಳವಡಿಕೆಗಳನ್ನು ಸ್ಥಗಿತಗೊಳಿಸಿ ಉತ್ತರ ಕನ್ನಡ ರಿವರ್ ರಾಫ್ಟಿಂಗ್ ಮತ್ತು ಜಲಸಾಹಸ ಕ್ರೀಡೆ ನಿರ್ವಹಣೆ ಮತ್ತು ಮೇಲುಸ್ತುವಾರಿ ಸಮಿತಿ ಆದೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ವರ್ಷಗಳ ಸಾಧನೆಯೇ ನಮ್ಮ ಬದ್ಧತೆ. ದಲಿತರು ಬಡವರ ಅಭಿವೃದ್ಧಿಗೆ ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುನರುಚ್ಚಾರ. ಸಾರಿಗೆ ಸಂಘಟನೆಗಳು ಇಂದು ಕರೆ ನೀಡಿದ್ದ ಮುಷ್ಕರಕ್ಕೆ ಹೈಕೋರ್ಟ್ ತಡೆ. ಸಾರಿಗೆ ಒಕ್ಕೂಟಗಳೊಂದಿಗೆ ಚರ್ಚೆ ನಡೆಸುವಂತೆ ಸರ್ಕಾರಕ್ಕೆ ಸಲಹೆ. ರಾಜ್ಯದಲ್ಲಿ ಸ್ಥಗಿತಗೊಂಡ ಅಭಿವೃದ್ಧಿ, ಮುಖ್ಯಮಂತ್ರಿ ಅಧಿಕಾರ ಭದ್ರತೆಗಾಗಿ ಗುದ್ದಾಟ, ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಆರೋಪ. ರಾಜ್ಯಾದ್ಯಂತ ಜೂನ್ 28ರಂದು ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ, ಅಪರ ಮುಖ್ಯ ಕಾರ್ಯದರ್ಶಿ ಉಮಾ ಮಹಾದೇವನ್ ಮಾಹಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
5: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
6: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಶ್ರೋತೃಗಳೇ.
7: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
5: ಸರಣಿಯ ಮೊದಲ ಕಾರ್ಯಕ್ರಮದಲ್ಲಿ ಸಿಡ್ಯಾಕ್ನ ಕಾರ್ಯಚಟುವಟಿಕೆಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ ಬೆಂಗಳೂರು ಸಿಡ್ಯಾಕ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಡಾಕ್ಟರ್ SD ಸುದರ್ಶನ್ ಅವರು.
8: ನಮಸ್ಕಾರ ಕೇಳುಗರೆ. ಟೆಕ್ನಾಲಜಿ ಈಗ ದೂರ ಇರುವ ವಿಷಯ ಇಲ್ಲ. ಅದು ನಿಮ್ಮ ಫೋನ್ ಅಲ್ಲಿ ಇದೆ, ಬ್ಯಾಂಕ್ ಅಕೌಂಟ್ ಅಲ್ಲಿ ಇದೆ, ನಿಮ್ಮ ಹಾಸ್ಪಿಟಲ್ ಅಲ್ಲಿ ಇದೆಯೇ, ಹೆಲ್ತ್ ರೆಕಾರ್ಡ್ಸ್ ಒಳಗಡೆ ಇದೆಯೇ, ನಮ್ಮ ಮಕ್ಕಳ ಎಜುಕೇಶನ್ ಅಲ್ಲಿ ಇದೆಯೇ. ಸೊ ಡೈಲಿ ಲೈಫ್ ಅಲ್ಲಿ ಟೆಕ್ನಾಲಜಿ ಒಂದು ಅಂಗವಾಗಿದೆ. At the same time, we also got vaccines during COVID. We get forecast on a daily basis. We launch rockets. All of them require computing. For that, our regular computers are not good enough. We need computers that are hundreds and thousand times more powerful than that. And we call them supercomputers. Such computers are being developed in India by CEDAC. And we have been doing it since 1988. And these computers are so powerful that we are able to predict, for example, how much electricity is being generated and consumed, how do we balance it so that there is no power cut, there is no tripping because of demand supply inconsistency. Like this, there are many reasons why we need supercomputers. Today, artificial intelligence, people are talking about it. The AI requires lot of training, lot of inferencing engines. They need supercomputers. We are looking at new way of computing called quantum computing. Again, a different type of computing capability is needed. So all these computing technologies at scale in a very big way, they make supercomputing possible. And at CEDAC Bangalore, we work on various kind of supercomputers using technologies like traditional CPUs, GPUs for artificial intelligence and machine learning, QPUs for quantum computing. All of them are being done today by CEDAC at Bangalore with a number of academic, industry and professional collaborators. And it is a pleasure to share some of these details with all of you so that you can contribute in this journey of developing new capabilities, making our Bharata Desa Atmanirbhar and possibly the inspiring Vishwaguru which people will follow us. Work with us, collaborate with us. We have today at Bangalore the world's largest chip design infrastructure called EDA tool grid that is utilized by more than 400 institutions, including startup MSME, to design various chips to take India forward. Similarly, we are setting up a 108 qubit quantum computer at

0: Bengaluru to take quantum computing to the next level in the country. We are setting up India's largest high-performance computing data center at Bengaluru. All this high-performance compute and technology need protection. We all know cybersecurity is a very, very important aspect. So we strongly contribute to cybersecurity through awareness programs, through an infrastructure that we have today, which provides certain internet-enabling services like DNS. The cybersecurity is also critical for certain infrastructure like power, water, energy, and similar critical infrastructure. So we have a cybersecurity capabilities available here at CEDAC Bangalore. We contribute to IoT, drone technologies, and language technologies. We address domains like healthcare, automotive, energy, agriculture, and many more. You will hear about each of them in coming episodes from experts who are working in these areas. All of this happen because of three pillars that we focus on. One pillar is what we call capability development, which means we develop new technologies which did not exist in the past. When we do capability development technology, the success depends on how it can be utilized. So for the usage, we have capacity building, which is human resource development. So we offer several courses, several training programs, so that whatever you develop new, there is no delay for people and students and scholars in getting training. And from these two, we identify specific technologies that can be put to common man use. We call them technology development. When you do the technology development stage, many a times we hand it over to the industry to take it to the market. In some cases, we ourselves do it as a platform. For example, you are all aware of eSanjeevani, which our Honorable Prime Minister mentions many a times. This platform was developed by CEDAC. Similarly, as I mentioned, the EDA tool grid for chip design is from CEDAC Bangalore, and that is serving the entire country, and it is becoming a role model for the rest of the world for chip design, which make India self-sufficient in semiconductor industry. Our work in the area of language, particularly Kannada, along with Sanskrit and Hindi, has resulted in several software tools that are helping us in many projects, including Bhashini, where you can translate any Indian language to any Indian language. Each one can connect to CEDAC in one or the other ways. If you are in early stages of life where we have to learn, you are welcome to join any of our courses. But learning does not stop. Irrespective of the age, the position, we need to continuously learn. So CEDAC also has large number of online resources for continuous learning, for skilling, and they are all available on various websites which are online today. And the details will be provided for each of the topic as we go forward. And so one can continuously update yourself. So CEDAC, you can always use it as a resource, as a treasure box to learn what is happening, to understand technologies, to remain literate in the technology era. As we do capability building, which is the research and development, we are always looking for people with entrepreneurial mindsets, inquisitive mindset, to join us under various capacities in help us achieve the different goals that we have set in various technologies, from quantum to AI, IoT, chip design, cybersecurity, drone technologies, and so on. At any point, we always have openings for you to apply. And if you find a synergy between your capability and our requirement, we'll be working together. If you're already working, having your own industry or an entrepreneur, we look for collaboration so that we can help you mature your technology with some of the latest things that can happen in research. We can bring it to you to make your solutions better. You can also take transfer of technology, as we call them. Some of the technology that we have, you can take it and make part of your solution as a collaborator. We can also do development if that is to be done for you. So whether it is collaboration for research and development or transfer of technology or human resource development, CEDAC Bangalore has all the wherewithals to work together with you. And just before we summarize, at CEDAC Bangalore, maybe few things that stand out to see why you should consider CEDAC Bangalore to collaborate with, to work with. This year, that is 2026, we'll be setting up India's largest supercomputing facility at Bangalore CEDAC. We'll have India's largest quantum computing facility. We already have unique and world's largest EDA tool grid. And we have indigenous flight controller that can be used for drone development. We have several IoT systems that can be used for IoT application development. Cyber security technologies, particularly in digital signatures, domain name security, and post-quantum cryptography, PQC, they are all already available for you to use. On the public welfare front, we also support through a certain software called eSadhya, with special program for children with mild autism. So special schools can make use of the software that we have. We also have certain specific modules to improve the mental health, even for a normal person, called Manas. So there are much more that are available at CDAC Bangalore. That is the reason we thought we should engage with the entire Kannada Rajya over a period to understand your requirements and to explain what we do through this program, Tantragyana Taranga CDAC Jote. Very happy to be speaking to all of you. We are looking forward to your feedback and any questions, which we will take it up and answer in subsequent episodes. Tantragyana Taranga CDAC Jote, ee journeyalli namma jote serikolli. Dhanyavadagalu.
1: ಸಿಡ್ಯಾಕ್ನ ಕಾರ್ಯಚಟುವಟಿಕೆಗಳ ಕುರಿತು ತಿಳಿಸಿದವರು ಬೆಂಗಳೂರು ಸಿಡ್ಯಾಕ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಡಾಕ್ಟರ್ ಎಸ್ ಡಿ ಸುದರ್ಶನ್ ಅವರು. ಆತ್ಮೀಯ ಕೇಳುಗರೇ, ಬೆಂಗಳೂರು ಸಿಡ್ಯಾಕ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಡಾಕ್ಟರ್ ಎಸ್ ಡಿ ಸುದರ್ಶನ್ ಅವರ ಮಾತುಗಳನ್ನ ಕೇಳಿದ್ರಲ್ಲ, ಒಟ್ಟಾರೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ವಿಶ್ವದ ಅತಿದೊಡ್ಡ ಇಡಿಎ ಟೂಲ್ ಗ್ರಿಡ್ ಹಾಗೂ ಭಾರತದ ಅತಿದೊಡ್ಡ ಕ್ವಾಂಟಮ್ ಕಂಪ್ಯೂಟಿಂಗ್ ಸೌಲಭ್ಯವನ್ನ ಹೊಂದಿದೆ ಸಿಡ್ಯಾಕ್ ಬೆಂಗಳೂರು. ಈ ವರ್ಷ ಸಿಡ್ಯಾಕ್ ಬೆಂಗಳೂರಿನಲ್ಲಿ ಭಾರತದ ಅತಿದೊಡ್ಡ ಸೂಪರ್ ಕಂಪ್ಯೂಟಿಂಗ್ ಸೌಲಭ್ಯವನ್ನ ಸ್ಥಾಪಿಸಲಿದೆ. ಐಒಟಿ ಅಪ್ಲಿಕೇಶನ್ ಅಭಿವೃದ್ಧಿಗಾಗಿ ಬಳಸುವ ಹಲವಾರು ಐಒಟಿ ವ್ಯವಸ್ಥೆಯನ್ನ ಹೊಂದಿದೆ. ಈಗಾಗಲೇ ಸಾರ್ವಜನಿಕರ ಬಳಕೆಗೆ ಸೈಬರ್ ಸೆಕ್ಯೂರಿಟಿ ತಂತ್ರಜ್ಞಾನಗಳು, ಅದರಲ್ಲೂ ವಿಶೇಷವಾಗಿ ಡಿಜಿಟಲ್ ಸಿಗ್ನೇಚರ್ಗಳು, ಡೊಮೈನ್ ನೇಮ್ ಸೆಕ್ಯೂರಿಟಿ, PQC ಇವೆಲ್ಲವನ್ನ ನೀಡಿದೆ. ಸೌಮ್ಯ ಸ್ವಲೀನತೆ ಮಕ್ಕಳು, ವಿಶೇಷ ಚೇತನ ಮಕ್ಕಳಿಗಾಗಿ ಶಾಲೆಗಳಲ್ಲಿ ಬಳಸಬಹುದಾದ ಈ ಸಾಧ್ಯ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸಿದೆ. ಅಷ್ಟೇ ಅಲ್ಲ, ಮಾನಸಿಕ ಆರೋಗ್ಯವನ್ನ ಉತ್ತಮಗೊಳಿಸೋದಿಕ್ಕೆ ಮಾನಸ್ ಎಂಬ ನಿರ್ದಿಷ್ಟ ಮಾಡ್ಯೂಲ್ಗಳನ್ನ ತಯಾರಿಸಿದೆ. ಹೀಗೆ ಇನ್ನೂ ಹಲವಾರು ಸೌಲಭ್ಯಗಳನ್ನ ಸಿಡ್ಯಾಕ್ ಬೆಂಗಳೂರು ನೀಡಲಿದೆ. ನಿಮ್ಮ ಅವಶ್ಯಕತೆಗಳನ್ನ ಅರ್ಥ ಮಾಡಿಕೊಳ್ಳಲು ಹಾಗೂ ಸಿಡ್ಯಾಕ್ ಸಂಸ್ಥೆಯ ಕಾರ್ಯಚಟುವಟಿಕೆಗಳು, ಆವಿಷ್ಕಾರಗಳು, ಹೊಸ ತಂತ್ರಜ್ಞಾನಗಳನ್ನ ನಿಮಗೆ ತಿಳಿಸೋದಿಕ್ಕೆ ನಿರ್ಧರಿಸಿ ಈ ಕಾರ್ಯಕ್ರಮ ಸರಣಿಯನ್ನ ನಿಮಗಾಗಿ ತಂದಿದೆ ಸಿಡ್ಯಾಕ್ ಬೆಂಗಳೂರು.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 7:30:05. ಸೇವಾವಾಹಿನಿ.

0: ಮೈ ರಿಯಾಲ್ಟಿ 2026 ಮೈಸೂರಿನ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ MBCF ಹಾಗೂ ಕ್ರೆಡೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳ 22-25 ಸ್ಥಳ ಸ್ಕೌಟ್ ಮತ್ತು ಗೈಡ್ಸ್ ಮೈದಾನ ಮೈಸೂರು.
1: ಪ್ಲಾಟಿನಂ ಸ್ಪಾನ್ಸರ್ಸ್
0: ಬಸವೇಶ್ವರ ಹೌಸಿಂಗ್ LLP,
1: ಹಸಿರು ಗ್ರೂಪ್,
0: ಭೀಮಾ ಪ್ರಾಪರ್ಟೀಸ್,
1: ಪ್ಯಾರಾಮೌಂಟ್,
0: ಜಿ ಸ್ಕ್ವೇರ್ ಗ್ರೂಪ್,
1: ಉಪ್ಕಾರ್ ವಿಂಟೇಜ್,
0: ಸಂಕಲ್ಪ್ ಹಾಗೂ ಆದರ್ಶ್ ಗ್ರೂಪ್ ಬೆಂಗಳೂರು.
1: ಗೋಲ್ಡ್ ಸ್ಪಾನ್ಸರ್ಸ್
0: ಮಾನಸಂ ಲಕ್ಸುರಿ ಸೀನಿಯರ್ ಲಿವಿಂಗ್,
1: ಈಗಲ್ ಬರ್ಗ್,
0: ಹೊರೈಸನ್ ಎಸ್ಟೇಟ್ಸ್,
1: ಸನ್ಪ್ಯೂರ್ ಹೋಮ್ಸ್,
0: ಗ್ರಾವಿಟಿ ಒನ್ ಹಾಗೂ
1: ಲಿಜಿತಾ ಎಸ್ಟೇಟ್ಸ್.
0: ಸಿಲ್ವರ್ ಸ್ಪಾನ್ಸರ್ಸ್
1: ಮಾನಸ ಡೆವಲಪರ್ಸ್,
0: ರೈ ಎಸ್ಟೇಟ್ಸ್,
1: ಅಲಿಯನ್ಸ್ ಸ್ಕ್ವೇರ್ ಪ್ರಾಪರ್ಟೀಸ್
0: ಹಾಗೂ GSS ಪ್ರಾಜೆಕ್ಟ್ಸ್. ನಿಮ್ಮ ಸ್ಟಾಲ್ಗಳನ್ನ ಈಗಲೇ ಕಾಯ್ದಿರಿಸಿ, ಸಂಪರ್ಕಿಸಿ 9844-2772-84 ಮತ್ತೊಂದು 9448061969.
2: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482-3004000 ಕರೆ ಮಾಡಿ.
2: ಲಿಡ್ಕರ್, ನಂಬಿಕೆ ನಿರಂತರ.
4: ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ವತಿಯಿಂದ ಇಂದು ಬೆಳಗ್ಗೆ 11:30 ಕಿರುರಂಗಮಂದಿರ ಕರ್ನಾಟಕ ಕಲಾಮಂದಿರ ಆವರಣದಲ್ಲಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಮೈಸೂರು ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ಎಲ್ಲಾ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ 2026-27 ಸಾಲಿಗೆ ಹೊಸದಾಗಿ ಪ್ರವೇಶ ಬಯಸುವ ಪೋಷಕರ ಆದಾಯ ಮಿತಿ 2.5 ಲಕ್ಷವಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳು ಮತ್ತು ಪೋಷಕರ ವಾರ್ಷಿಕ ಆದಾಯ ಮಿತಿ 1 ಲಕ್ಷವಿರುವ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರ ವರ್ಗದ ವಿದ್ಯಾರ್ಥಿಗಳಿಗೆ 25% ಮೀಸಲಾತಿ ಇದ್ದು ಪ್ರವೇಶಾತಿಗಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ವಿದ್ಯಾರ್ಥಿಗಳು SWDHMIS.karnataka.gov.in ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08212-25-25910. ಸೇವಾವಾಹಿನಿ ಕೇಳಿದಿರಿ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.

ಹನಿ ಹನಿ ನೀರಿಗೂ ಬೆಲೆಯಿದೆ. ನೀರನ್ನು ಮಿತವಾಗಿ ಬಳಸಿ ಜೀವ ಸಂಕುಲಗಳ ಉಳಿವಿಗೆ ನೆರವಾಗಿ. ನೀರನ್ನು ವ್ಯರ್ಥ ಪೋಲು ಮಾಡದಿರಿ, ಬಾಯಾರಿದ ಜೀವಗಳ ದಾಹ ನೀಗಿಸಿರಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪಂಚರಾಷ್ಟ್ರ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ಇಟಲಿಯ ರೋಮ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 23ರಿಂದ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ 4 ದಿನಗಳ ಭಾರತ ಭೇಟಿ. ಔಷಧಿಗಳ ಆನ್ಲೈನ್ ಮಾರಾಟ ವಿರೋಧಿಸಿ ಇಂದು ದೇಶಾದ್ಯಂತ ಔಷಧ ಮಾರಾಟಗಾರರ ಮುಷ್ಕರ. ಎಂದಿನಂತೆ ಕಾರ್ಯನಿರ್ವಹಿಸಲಿರುವ ಜನೌಷಧಿ ಕೇಂದ್ರಗಳು. ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್, 26 ಸದಸ್ಯರ ಭಾರತದ ಪ್ರಾಥಮಿಕ ತಂಡ ಪ್ರಕಟ. ಭಾರತೀಯ ಹಾಕಿ ಆಟಗಾರರ ದೈಹಿಕ ಸಾಮರ್ಥ್ಯ ಶ್ಲಾಘಿಸಿದ ಹಿರಿಯ ಕ್ರಿಕೆಟಿಗ ವಿರಾಟ್ ಕೊಹ್ಲಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮ್ಮ 5 ದೇಶಗಳ ಅಧಿಕೃತ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ನಿನ್ನೆ ರಾತ್ರಿ ಇಟಲಿಯ ರಾಜಧಾನಿ ರೋಮ್ಗೆ ತಲುಪಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಪ್ರಧಾನಿ ಅವರನ್ನು ಇಟಲಿಯ ಉಪಪ್ರಧಾನಮಂತ್ರಿ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವ ಆಂಟೋನಿಯೋ ತಾಜಾನಿ ಅವರು ಆತ್ಮೀಯವಾಗಿ ಸ್ವಾಗತಿಸಿದರು. ತಮ್ಮ ಈ ಭೇಟಿಯ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಮತ್ತು ಅಧ್ಯಕ್ಷ ಸೆರ್ಗಿಯೋ ಮಟ್ಟರೆಲ್ಲಾ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಲಿದ್ದಾರೆ. ಈ ಮಾತುಕತೆಯು ಮುಖ್ಯವಾಗಿ ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಐಎಂಇಸಿ ಯೋಜನೆಗೆ ವೇಗ ನೀಡುವುದರ ಮೇಲೆ ಕೇಂದ್ರೀಕೃತವಾಗಿರಲಿದ್ದು, ಉಭಯ ದೇಶಗಳ ನಡುವಿನ ಜಂಟಿ ಕಾರ್ಯತಂತ್ರದ ಕ್ರಿಯಾ ಯೋಜನೆ 2025-2029 ಪ್ರಗತಿಯ ಪರಾಮರ್ಶೆಯೂ ಕೂಡ ನಡೆಯಲಿದೆ. ಜೊತೆಗೆ ರೋಮ್ನಲ್ಲಿರುವಂತಹ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಎಫ್ಎಒನ ಪ್ರಧಾನ ಕಚೇರಿಗೂ ಭೇಟಿ ನೀಡಲಿರುವ ಪ್ರಧಾನಿ ಜಾಗತಿಕ ಆಹಾರ ಭದ್ರತೆಯ ಕುರಿತು ಭಾರತದ ಬದ್ಧತೆಯನ್ನು ಪುನರುಚ್ಚರಿಸಲಿದ್ದಾರೆ. ಇಟಲಿಗೆ ಆಗಮಿಸುವ ಮುನ್ನ ನಾರ್ವೆಯ ರಾಜಧಾನಿ ಓಸ್ಲೋದಲ್ಲಿ ನಡೆದಂತಹ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಭಾರತ ಮತ್ತು ನಾರ್ಡಿಕ್ ದೇಶಗಳಾದಂತಹ ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್, ಫಿನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ ತಮ್ಮ ದ್ವಿಪಕ್ಷೀಯ ಬಾಂಧವ್ಯವನ್ನು ಹಸಿರು ತಂತ್ರಜ್ಞಾನ ಮತ್ತು ನಾವೀನ್ಯತೆ ಕಾರ್ಯತಂತ್ರದ ಪಾಲುದಾರಿಕೆಗೆ ಉನ್ನತೀಕರಿಸಿವೆ. ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿಯವರು, ಕಳೆದ 1 ದಶಕದಲ್ಲಿ ಭಾರತದಲ್ಲಿ ನಾರ್ಡಿಕ್ ದೇಶಗಳ ಹೂಡಿಕೆಯು 200% ಹೆಚ್ಚಿದೆ ಎಂದು ಮಾಹಿತಿ ನೀಡಿದ್ದಾರೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರು ಇದೇ 23ರಿಂದ ಭಾರತಕ್ಕೆ 4 ದಿನಗಳ ಅಧಿಕೃತ ಭೇಟಿ ನೀಡಲಿದ್ದಾರೆ ಎಂದು ಅಮೆರಿಕದ ವಿದೇಶಾಂಗ ಇಲಾಖೆ ಪ್ರಕಟಿಸಿದೆ. ಮಾರ್ಕೋ ರುಬಿಯೋ ಅವರು ವಿದೇಶಾಂಗ ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಭಾರತಕ್ಕೆ ನೀಡುತ್ತಿರುವಂತಹ ಮೊದಲ ಭೇಟಿ ಇದಾಗಿದೆ. ತಮ್ಮ ಈ ಪ್ರವಾಸದ ಅವಧಿಯಲ್ಲಿ ಅವರು ಕೋಲ್ಕತ್ತಾ, ಆಗ್ರಾ, ಜೈಪುರ ಮತ್ತು ನವದೆಹಲಿಗೆ ಭೇಟಿ ನೀಡಲಿದ್ದಾರೆ. ಭಾರತದ ಹಿರಿಯ ಅಧಿಕಾರಿಗಳೊಂದಿಗೆ ನಡೆಯಲಿರುವಂತಹ ಸಭೆಗಳಲ್ಲಿ ಕಾರ್ಯದರ್ಶಿ ರುಬಿಯೋ ಅವರು ಇಂಧನ, ಭದ್ರತೆ, ವ್ಯಾಪಾರ ಮತ್ತು ರಕ್ಷಣಾ ಸಹಕಾರದ ಕುರಿತು ಪ್ರಮುಖ ಚರ್ಚೆಗಳನ್ನು ನಡೆಸಲಿದ್ದಾರೆ ಎಂದು ಅಮೆರಿಕ ವಿದೇಶಾಂಗ ಇಲಾಖೆಯ ವಕ್ತಾರ ಟಾಮಿ ಪಿಕೋಟ್ ತಿಳಿಸಿದ್ದಾರೆ. ಮಾರ್ಕೋ ರುಬಿಯೋ ಅವರ ಈ ಪ್ರವಾಸದ ಪ್ರಮುಖ ಭಾಗವಾಗಿ ನವದೆಹಲಿಯಲ್ಲಿ ಇದೇ 26ರಂದು ನಡೆಯಲಿರುವಂತಹ ಕ್ವಾಡ್ ಒಕ್ಕೂಟದ ವಿದೇಶಾಂಗ ಸಚಿವರ ಸಭೆಯಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ ಎಂದು ನವದೆಹಲಿಯಲ್ಲಿರುವಂತಹ ಅಮೆರಿಕ ರಾಯಭಾರ ಕಚೇರಿ ಖಚಿತಪಡಿಸಿದೆ. ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಉನ್ನತ ಮಟ್ಟದ ಸಭೆಯಲ್ಲಿ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನ್ನಿ ವಾಂಗ್ ಮತ್ತು ಜಪಾನ್ ವಿದೇಶಾಂಗ ಸಚಿವ ಮೊಟೇಗಿ ತೋಶಿಮಿತ್ಸು ಭಾಗಿಯಾಗಲಿದ್ದಾರೆ. ಈ ಫಾರ್ಮಸಿಗಳ ಮೂಲಕ ನಿಯಮ ಬಾಹಿರವಾಗಿ ಔಷಧಿ ಮಾರಾಟ ಮಾಡುವುದನ್ನು ವಿರೋಧಿಸಿ ಅಖಿಲ ಭಾರತ ಕೆಮಿಸ್ಟ್ ಮತ್ತು ಡ್ರಗ್ಗಿಸ್ಟ್ ಸಂಘಟನೆ ಇಂದು ದೇಶಾದ್ಯಂತ ಮುಷ್ಕರಕ್ಕೆ ಕರೆ ನೀಡಿದೆ. ಇದರಿಂದಾಗಿ ದೇಶದ ಸುಮಾರು 12.4 ಲಕ್ಷ ಖಾಸಗಿ ಔಷಧಿ ಅಂಗಡಿಗಳು ಮುಚ್ಚುವ ಸಾಧ್ಯತೆ ಇದ್ದು ಔಷಧ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಬಹುದು. ಆನ್ಲೈನ್ ಫಾರ್ಮಸಿಗಳು ವೈದ್ಯರ ಚೀಟಿಗಳನ್ನು ಸರಿಯಾಗಿ ಪರಿಶೀಲನೆ ಮಾಡುತ್ತಿಲ್ಲ ಮತ್ತು ಮಾದಕ ದ್ರವ್ಯಗಳು ಹಾಗೂ ಶೆಡ್ಯೂಲ್ಡ್ ಹೆಚ್ ಔಷಧಿಗಳನ್ನು ಸುಲಭವಾಗಿ ವಿತರಿಸುತ್ತಿವೆ ಎಂದು ಸಂಘಟನೆಗಳು ಆರೋಪ ಮಾಡಿವೆ. ಅಲ್ಲದೆ ಕೊರಿಯರ್ ಮೂಲಕ ತಲುಪಿಸುವಾಗ ಇವುಗಳ ಸಂಗ್ರಹಣ ತಾಪಮಾನದ ನಿಯಮ ಉಲ್ಲಂಘನೆಯಾಗುತ್ತಿದ್ದು ಇದು ರೋಗಿಗಳ ಆರೋಗ್ಯಕ್ಕೆ ಹಾನಿಕಾರಕ ಎಂದು ಪ್ರತಿಭಟನಾಕಾರರು ದೂರಿದ್ದಾರೆ. ಆದರೆ ರೋಗಿಗಳಿಗೆ ತೊಂದರೆಯಾಗದಂತೆ ತಡೆಯಲು ದೇಶದ ಎಲ್ಲ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳು ಎಂದಿನಂತೆ ಕಾರ್ಯನಿರ್ವಹಿಸಲಿವೆ ಎಂದು ಅಧಿಕಾರಿಗಳು ಖಚಿತಪಡಿಸಿದ್ದಾರೆ. ಸಾರ್ವತ್ರಿಕ ಆರೋಗ್ಯ ರಕ್ಷಣೆ ಮತ್ತು ಡಿಜಿಟಲ್ ಆರೋಗ್ಯ ಆವಿಷ್ಕಾರಕ್ಕೆ ಭಾರತ ಹೊಂದಿರುವಂತಹ ಬದ್ದತೆಯನ್ನು ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಪುನರುಚ್ಚರಿಸಿದ್ದಾರೆ. ಜಿನೀವಾದಲ್ಲಿ ನಡೆಯುತ್ತಿರುವಂತಹ 79ನೇ ವಿಶ್ವ ಆರೋಗ್ಯ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಸಚಿವರು, ದೇಶಾದ್ಯಂತ 1.85 ಲಕ್ಷಕ್ಕೂ ಹೆಚ್ಚು ಆಯುಷ್ಮಾನ್ ಆರೋಗ್ಯ ಮಂದಿರಗಳನ್ನು ಸ್ಥಾಪಿಸಿ ತಳಮಟ್ಟದಲ್ಲಿ ಉಚಿತ ಪ್ರಾಥಮಿಕ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ ಮತ್ತು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅಡಿಯಲ್ಲಿ 88 ಕೋಟಿಗೂ ಹೆಚ್ಚು ವಿಶಿಷ್ಟ ಡಿಜಿಟಲ್ ಆರೋಗ್ಯ ಗುರುತುಗಳನ್ನು ಸೃಜಿಸಲಾಗಿದೆ ಎಂದು ಸಚಿವರು ಜಾಗತಿಕ ಸಮುದಾಯಕ್ಕೆ ಮಾಹಿತಿ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಭೂತಾನ್ ಮತ್ತು ನೇಪಾಳ ದೇಶಗಳ ಆರೋಗ್ಯ ಸಚಿವರ ಜೊತೆಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿ ಜೆಪಿ ನಡ್ಡಾ ಅವರು ಭಾರತದ ನೆರೆಹೊರೆ ಮೊದಲು ಎಂಬ ನೀತಿಯನ್ನು ಪುನರುಚ್ಚರಿಸಿದ್ದಾರೆ. ಭೂತಾನ್ನಲ್ಲಿ ಜನೌಷಧಿ ಕೇಂದ್ರಗಳನ್ನು ಸ್ಥಾಪಿಸುವ ಸಾಧ್ಯತೆ ಮತ್ತು ಟೆಲಿಮೆಡಿಸಿನ್ ಸೇರಿದಂತೆ ಡಿಜಿಟಲ್ ಆರೋಗ್ಯದ ಅತ್ಯುತ್ತಮ ತಂತ್ರಜ್ಞಾನಗಳನ್ನು ಹಂಚಿಕೊಳ್ಳುವ ಕುರಿತು ಅವರು ಸಮಾಲೋಚನೆ ನಡೆಸಿದ್ದಾರೆ. ಇಂಡಿಯಾ ಸಂಸ್ಥೆಯ ಬೋಯಿಂಗ್ 787-8 ವಿಮಾನದ ಇಂಧನ ನಿಯಂತ್ರಣ ಸ್ವಿಚ್ಗಳ ತಪಾಸಣೆ ನಡೆಸುವಂತೆ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಡಿಜಿಸಿಎ ಆದೇಶ ನೀಡಿದೆ. ಈ ತಪಾಸಣೆಯನ್ನು ಡಿಜಿಸಿಎ ಅಧಿಕಾರಿಗಳ ಸಮ್ಮುಖದಲ್ಲೇ ವಿಮಾನದ ಮೂಲ ಉಪಕರಣ ತಯಾರಕರ ಸಂಸ್ಥೆ ಒಇಎಂನಲ್ಲಿ ನಡೆಸಬೇಕು ಎಂದು ಸೂಚನೆ ನೀಡಲಾಗಿದೆ. ಡಿಜಿಸಿಎ ನೀಡಿರುವಂತಹ ಮಾಹಿತಿಯ ಪ್ರಕಾರ ಏರ್ ಇಂಡಿಯಾದ ವಿಟಿ ಎಎನ್ಎಕ್ಸ್ ನೋಂದಣಿ ಸಂಖ್ಯೆಯ ಬೋಯಿಂಗ್ 787-8 ವಿಮಾನವು ಲಂಡನ್ನ ಹೀಥ್ರೂ ವಿಮಾನ ನಿಲ್ದಾಣದಿಂದ ಬೆಂಗಳೂರಿಗೆ AIC-132 ವಿಮಾನಯಾನ ಕೈಗೊಂಡಂತಹ ಸಂದರ್ಭದಲ್ಲಿ ನಂತರ ಇದೇ ಫೆಬ್ರವರಿ 2ರಂದು ತಾಂತ್ರಿಕ ಕಾರಣಗಳಿಗಾಗಿ ಕಾರ್ಯಾಚರಣೆ ಸ್ಥಗಿತಗೊಳಿಸಿತ್ತು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಹಿಳೆಯರ ಸಾಮಾಜಿಕ ಆರ್ಥಿಕ ಉನ್ನತಿಗಾಗಿ 3,000 ರೂಪಾಯಿಗಳ ಖಚಿತವಾದ ಮಾಸಿಕ ಆರ್ಥಿಕ ಸಹಾಯವನ್ನು ಒದಗಿಸಲು ಪಶ್ಚಿಮ ಬಂಗಾಳ ಸರ್ಕಾರ ಅನ್ನಪೂರ್ಣ ಯೋಜನೆಯನ್ನು ಪ್ರಾರಂಭಿಸಲಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಪರಿಚಯಿಸಿದ ಈ ಯೋಜನೆ ಮುಂದಿನ ತಿಂಗಳ 1ರಿಂದ ಜಾರಿಗೆ ಬರಲಿದೆ. ಈ ಯೋಜನೆಯ ಅಡಿಯಲ್ಲಿ ಹಣಕಾಸಿನ ಸಹಾಯವನ್ನು ನೇರ ಪ್ರಯೋಜನ ವರ್ಗಾವಣೆ ಅಥವಾ ಡಿಬಿಟಿ ಮೂಲಕ ಅರ್ಹ ಫಲಾನುಭವಿಗಳ ಆಧಾರ್ ಜೋಡಣೆಯಾಗಿರುವಂತಹ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ವರ್ಗಾವಣೆ ಮಾಡಲಾಗುತ್ತದೆ. ಈ ಯೋಜನೆಗೆ ಒಳಪಡಲು ಮಹಿಳೆಯರು 25-60 ವರ್ಷ ವಯಸ್ಸಿನ ಒಳಗಿನವರಾಗಿರಬೇಕು. ಆದಾಯ ತೆರಿಗೆ ಪಾವತಿಸದೇ ಇರುವಂತಹ ಮತ್ತು ಯಾವುದೇ ಶಾಶ್ವತ ಸರ್ಕಾರಿ ಉದ್ಯೋಗವನ್ನು ಹೊಂದಿರಬಾರದು ಅಥವಾ ರಾಜ್ಯ ಕೇಂದ್ರ ಶಾಸನಬದ್ಧ ಪಂಚಾಯತ್ ಪುರಸಭೆ ಸ್ಥಳೀಯ ಸಂಸ್ಥೆಗಳು ಅಥವಾ ಸರ್ಕಾರಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಂದ ಅನಿಯಮಿತ ವೇತನ ಅಥವಾ ಪಿಂಚಣಿ ಪಡೆಯಬಾರದು. ಹೊಸ ಆದೇಶದ ಪ್ರಕಾರ ಲಕ್ಷ್ಮೀ ಭಂಡಾರ್ ಯೋಜನೆಯ ಅಸ್ತಿತ್ವದಲ್ಲಿರುವಂತಹ ಎಲ್ಲ ಫಲಾನುಭವಿಗಳು ಅನ್ನಪೂರ್ಣ ಯೋಜನೆಗೆ ಒಳಗೊಳ್ಳಲಿದ್ದಾರೆ. ಇದೇ 25-6 ಜೂನ್ವರೆಗೆ ಗೋವಾದ ಮಡಗಾಂವ್ನ ಪಂಡಿತ್ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಸಾಫ್ ಮಹಿಳಾ ಚಾಂಪಿಯನ್ಶಿಪ್ 2026 ಫುಟ್ಬಾಲ್ ಪಂದ್ಯಾವಳಿಗೆ ಭಾರತದ 26 ಸದಸ್ಯರ ಪ್ರಾಥಮಿಕ ತಂಡವನ್ನು ಮುಖ್ಯ ತರಬೇತುದಾರ ಕ್ರಿಸ್ಟಿನ್ ಛೇತ್ರಿ ಪ್ರಕಟಿಸಿದ್ದಾರೆ. ಪಂದ್ಯಾವಳಿ ಆರಂಭಕ್ಕೂ ಮುನ್ನ 23 ಆಟಗಾರ್ತಿಯರ ಅಂತಿಮ ತಂಡವನ್ನು ಘೋಷಣೆ ಮಾಡಲಾಗುವುದು. ಪಂದ್ಯಾವಳಿಯ ಬಿ ಗುಂಪಿನಲ್ಲಿರುವಂತಹ ಭಾರತ ತಂಡವು ಇದೇ 25ರ ಉದ್ಘಾಟನಾ ದಿನದಂದು ಮಾಲ್ಡೀವ್ಸ್ ವಿರುದ್ಧ ಆಡುವ ಮೂಲಕ ತನ್ನ ಅಭಿಯಾನ ಆರಂಭ ಮಾಡಲಿದ್ದು ಇದೇ 31ರಂದು ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಎ ಗುಂಪಿನಲ್ಲಿ ನೇಪಾಳ, ಶ್ರೀಲಂಕಾ ಮತ್ತು ಭೂತಾನ್ ತಂಡಗಳು ಸ್ಥಾನ ಪಡೆದಿವೆ. ಎರಡೂ ಗುಂಪುಗಳಿಂದ ಅಗ್ರ 2 ತಂಡಗಳು ಜೂನ್ 3ರಂದು ನಡೆಯಲಿರುವಂತಹ ಸೆಮಿಫೈನಲ್ಗೆ ಅರ್ಹತೆಯನ್ನು ಪಡೆಯಲಿದ್ದು ಜೂನ್ 6ರಂದು ಪ್ರಶಸ್ತಿಗಾಗಿ ಅಂತಿಮ ಹಣಾಹಣಿ ನಡೆಯಲಿದೆ. ಭಾರತೀಯ ಹಾಕಿ ಆಟಗಾರರ ದೈಹಿಕ ಸಾಮರ್ಥ್ಯವನ್ನು ಹಿರಿಯ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಶ್ಲಾಘಿಸಿದ್ದಾರೆ. ಹಾಕಿ ಆಟಗಾರರ ದೈಹಿಕ ಸಾಮರ್ಥ್ಯಕ್ಕೆ ಹೋಲಿಸಿದರೆ ಕ್ರಿಕೆಟಿಗರು 15%ರಷ್ಟು ಫಿಟ್ನೆಸ್ ಹೊಂದಿಲ್ಲ ಎಂದು ಹೇಳಿದ್ದಾರೆ. ನಿನ್ನೆ ನಡೆದಂತಹ ಆರ್ಸಿಬಿ ಇನ್ನೋವೇಷನ್ ಲ್ಯಾಬ್ ಇಂಡಿಯನ್ ಸ್ಪೋರ್ಟ್ಸ್ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಕ್ರಿಕೆಟ್ಗೆ ಸಿಗುವಂತಹ ಅತಿಯಾದ ಗಮನದಿಂದಾಗಿ ಇತರ ಕ್ರೀಡೆಗಳನ್ನು ನಿರ್ಲಕ್ಷ್ಯ ಮಾಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಕೊಹ್ಲಿ ಅವರ ಈ ಹೇಳಿಕೆಯನ್ನು ಹಾಕಿ ಇಂಡಿಯಾ ಮತ್ತು ಭಾರತ ಪುರುಷರ ಹಾಕಿ ತಂಡದ ನಾಯಕ ಹರ್ಮನ್ ಪ್ರೀತ್ ಸಿಂಗ್ ಸೇರಿದಂತೆ ಪ್ರಮುಖ ಆಟಗಾರರು ಸ್ವಾಗತಿಸಿದ್ದಾರೆ. ಈ ಮಾತುಗಳು ಕೇವಲ ಪ್ರಶಂಸೆಯಲ್ಲ, ಬದಲಿಗೆ ಆಧುನಿಕ ಹಾಕಿಗೆ ಅಗತ್ಯವಿರುವಂತಹ ಕಠಿಣ ಪರಿಶ್ರಮ ಮತ್ತು ಶಿಸ್ತಿಗೆ ಸಿಕ್ಕ ದೊಡ್ಡ ಮನ್ನಣೆಯಾಗಿದೆ ಎಂದು ಹಾಕಿ ವಲಯ ಹರ್ಷ ವ್ಯಕ್ತಪಡಿಸಿದೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವು ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟ್ರ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ಇಟಲಿಯ ರೋಮ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 23ರಿಂದ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ 4 ದಿನಗಳ ಭಾರತ ಭೇಟಿ. ಔಷಧಿಗಳ ಆನ್ಲೈನ್ ಮಾರಾಟ ವಿರೋಧಿಸಿ ಇಂದು ದೇಶಾದ್ಯಂತ ಔಷಧ ಮಾರಾಟಗಾರರ ಮುಷ್ಕರ. ಎಂದಿನಂತೆ ಕಾರ್ಯನಿರ್ವಹಿಸಲಿರುವ ಜನೌಷಧಿ ಕೇಂದ್ರಗಳು. ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ 26 ಸದಸ್ಯರ ಭಾರತದ ಪ್ರಾಥಮಿಕ ತಂಡ ಪ್ರಕಟ. ಭಾರತೀಯ ಹಾಕಿ ಆಟಗಾರರ ದೈಹಿಕ ಸಾಮರ್ಥ್ಯ ಶ್ಲಾಘಿಸಿದ ಹಿರಿಯ ಕ್ರಿಕೆಟಿಗ ವಿರಾಟ್ ಕೊಹ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:45:25. ಚಿತ್ರಗೀತೆಗಳ ಕಾರ್ಯಕ್ರಮ.
1: ವಿವೇಕ ಬಾಲವಿಜ್ಞಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
2: ಹಿಂಗ್ಯಾಕ ಅಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
2: ಎಂಥ ತಪ್ಪ ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ಕಾರ್ಯಕ್ರಮದ ಮೊದಲಿಗೆ 2 ಕನಸು ಚಿತ್ರದ ಗೀತೆಯನ್ನು ಆಲಿಸೋಣ. ಹಾಡಿದ್ದಾರೆ ಎಸ್ ಜಾನಕಿ, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ.

0: ಪಕ್ಕದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: Build a career that balances mind, body and future.
4: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training course. Visit JSS deemed to be university, SS Nagara, Banni Mantapa, Mysuru. Call 9980841859.
5: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೆಜೆ ಯೇಸುದಾಸ್ ಮತ್ತು ಸಂಗಡಿಗರು ಹಾಡಿರುವ ಅಖಂಡ ಬ್ರಹ್ಮಚಾರಿಗಳು ಚಿತ್ರದ ಗೀತೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿಜಯ ಭಾಸ್ಕರ್.

ಇನ್ನು ಮುಂದೆ ಕೇಳಿ ಮಹಾತ್ಮ ಕಬೀರ್ ಚಿತ್ರದ ಗೀತೆ. ಘಂಟಸಾಲ ಮತ್ತು ಸಂಗಡಿಗರು ಹಾಡಿರುವ ಈ ಗೀತೆಯನ್ನ ಬರೆದಿದ್ದಾರೆ ಚಿ ಸದಾಶಿವಯ್ಯ, ಸಂಗೀತ ನೀಡಿದ್ದಾರೆ ಎ ಅನಸೂಯಾದೇವಿ.

ಕೇಳುಗರೆ ಗಮನಿಸಿ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಭಾವಸಂಗಮ ಭಾವಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ, ಪ್ರಸ್ತುತಿ ಮಾಧುರಿ ಮಲ್ಲಿನಾಥ್. ಒಂಬತ್ತು ಗಂಟೆ 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕ್ರೀಡಾಲೋಕ 2026 ರಾಜ್ಯ ಮಟ್ಟದ ಹಿರಿಯರ ಈಜು ಚಾಂಪಿಯನ್ಶಿಪ್ ಕುರಿತು ಬಾನುಲಿ ವರದಿ ಕೇಳುವಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 8:00. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಹಿಂದಿ, ಅನಂತರ 8:15 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: Innovation and green growth. They encouraged collaboration in research, innovation, and talent mobility. In the multilateral and bilateral engagements during his Oslo visit, Prime Minister Narendra Modi invited Nordic investments in areas such as green transition, blue economy, shipbuilding, health, and defense. In light of the India-EU FTA and TEPA agreement, he conveyed India's keenness for stronger economic and commercial ties with the Nordic region. On the global issues, the leaders together advocated for rules-based world order and reformed multilateral system. They underlined the importance of de-escalation in the conflict regions. The leaders unequivocally and strongly condemned terrorism, including the terrorist attack in Pahalgam. The Prime Ministers reaffirmed their commitment to further deepen the India-Nordic cooperation. The next India-Nordic summit would be held in Helsinki, Finland. Sangeeta Godbole, Akashwani News, Oslo, Norway.
1: West Bengal government will roll out Annapurna scheme providing 3,000 rupees per month to women aged 25 to 60 years from June 1st. The money will be credited directly through direct benefit transfer, DBT, into the Aadhaar-linked bank accounts of eligible beneficiaries. To qualify for the scheme, women must be aged between 25 and 60 years, must not be paying income tax, and must not hold any permanent government employment or receive a regular salary pension from the state, central, statutory, panchayat, municipal, local bodies, or government-aided education institutions. Under the new order, all existing beneficiaries of the Lakshmi Bhandar scheme will be automatically migrated to the Annapurna Yojana. For new applicants, an online portal for the Annapurna Yojana will launch on June 1st, 2026. The Joint Parliamentary Committee, JPC, on One Nation, One Election has said the simultaneous Lok Sabha, Assembly and local body elections can save nearly 7 lakh crore rupees, improve governance efficiency, and increase India's GDP growth by up to 1.6%. Addressing a press conference in Gandhinagar, JPC Chairperson P.P. Chaudhary said, India had followed a synchronized election system until 1967 when Lok Sabha and the State Assembly elections were conducted together. He said the cycle was disturbed after the premature dissolution of 7 state assemblies in 1968 and later during the emergency period. Gradually, elections across states went out of synchronization. Mr. Chaudhary said several institutions, including the Election Commission, the Law Commission, and parliamentary committees, had over the years recommended simultaneous elections.
2: Prime Minister Narendra Modi constituted an 8-member committee under the leadership of our former President Ram Nath Kovind. The committee also benefited from the guidance of Home Minister. Along with him, N.K. Singh, who is an economist, and Ghulam Nabi Azad, who is a prominent leader with vast political experience, were part of it. That committee submitted its report to the government, which recommended that simultaneous elections for the Lok Sabha and Vidhan Sabha should be held in the country.
1: This is Akashwani giving you the news. For quick news updates around the clock, follow us on X handle at AIR News Alerts. And for details of stories and more, log on to our website www.newsonair.gov.in and download News on AIR app. Uttar Pradesh is reeling under severe heat wave with record-breaking temperatures every passing day. We have a report.
3: Banda district in Bundelkhand region of the state continues to be the hottest place in the country on the third consecutive day. Maximum temperature here reached 48.2 degrees. There was no respite from the scorching sun to other places of the state also, and the maximum day temperature is oscillating between 44 to 47 degrees at many places. Even nights have become unusually warmer and the minimum temperature is close to 30 degrees in many districts. Animals and birds are worst hit by this mercury rise. Normal life is paralyzed and incidents of heat stroke have increased. The meteorological department has issued a red alert regarding severe heat wave in the state for next 2 days. Sushil Chandra Tiwari, Akashwani News, Lucknow.
1: Madhya Pradesh is scorching under severe heat wave. Orange and yellow alert has been issued for several districts as mercury hit 47 degrees Celsius for the first time in the state. We have more in this report.
4: Madhya Pradesh is reeling under intense heat. The blazing sun has made daily life very difficult. The Met Department has issued an orange alert for severe heat wave in several districts including Datia, Bhind, Rewa, Satna, Panna, Sagar, Chhatarpur, Tikamgarh and Niwari. A yellow alert has been issued for Bhopal, Indore, Ujjain, Gwalior, Jabalpur and dozens of other districts. The heat wave is expected to continue for the next 3 to 4 days. On Tuesday, Nogaon recorded 47 degrees Celsius and Khujrao touched 46.4 degrees Celsius. This is the first time this season that the mercury has reached 47 degrees Celsius. In 22 cities across the state, the maximum temperature crossed 44 degrees Celsius. Abhinav Goyal, Akashwani, Bhopal.
1: Union Health Minister Jagat Prakash Nadda reaffirmed India's commitment to universal health coverage, digital health innovation and global health solidarity at the 79th World Health Assembly in Geneva. Addressing the assembly themed Reshaping Global Health, a Shared Responsibility, yesterday Mr. Nadda highlighted India's progress towards universal health coverage anchored in a whole of government and whole of society approach.
5: India is accelerating towards universal health coverage by expanding access to quality and affordable health care. For this, we have established 185,000 health and wellness centers, namely Ayushman Arogya Mandirs. In addition, we are committed to developing a robust and resilient public health infrastructure for pandemic preparedness and emergency responses.
1: Director General of Civil Aviation has directed the inspection of fuel control switches on Air India Boeing 7878 aircraft at the original equipment manufacturer facility in the presence of DGCA officers. According to the DGCA, the Air India Boeing 7878 aircraft VT-ANX was grounded on the 2nd of February this year after operating flight AIC-132 from London's Heathrow Airport to Bengaluru. In IPL cricket, riding on a brilliant knock of 93 runs by Vaibhav Suryavanshi, Rajasthan Royals defeated Lucknow Super Giants by 7 wickets at the Sawai Man Singh Stadium in Jaipur last night. Chasing a target of 221 runs set by Lucknow Super Giants, Rajasthan Royals scored 225 for 3 with 5 balls to spare. Dhruv Jurel scored an unbeaten 53 runs, while Yashasvi Jaiswal made 43 runs. And now for a look at today's newspapers, is over to Shagun Chopra.
6: Thank you, Abhishek. In a joint article penned by PM Narendra Modi and Italy's PM Giorgia Meloni in The Pioneer, headlines Italy and India, a strategic partnership for the Indo-Mediterranean. The article says Made in Italy has always been synonymous with excellence worldwide, and today it finds a natural synergy with the high quality of goals of the Make in India initiative. US clears Apache how it supports services for India, writes the Indian Express. Supreme Court upholds citizens' right to live free from fear of stray dog attacks, informs the Statesman. Top court, not for euthanasia of incurably ill rabid dogs, states the Hindu. The Economic Times in its editorial piece says, the real question, OpenAI's win Musk's. Ethical AI development arguments remain. The paper says Elon Musk's case against OpenAI turning into a for-profit organization fell apart on a technicality, but the central question on how OpenAI should be governed remains unanswered. Sam Altman's argument is that its mission drift from non-profit to for-profit was necessitated by the financial reality of the tech's large investment requirements. And finally, tennis legend Billie Jean King, at the age of 82, earns a college degree, Bachelor of Arts in History, 65 years after starting at Cal State Los Angeles, reports the Times of India. And with that, it's back to you, Abhishek.
1: Thank you, Shagun. And now, before we end the bulletin, the headlines once again. Prime Minister Narendra Modi to hold talks with his Italian counterpart Giorgia Meloni in Rome today. Two leaders to discuss ways to boost cooperation on India-Middle East-Europe economic corridor and review joint strategic action plan 2025-2029. West Bengal government to roll out Annapurna scheme providing 3,000 rupees per month to women aged 25 to 60 years from June 1st. Joint Parliamentary Committee on One Nation, One Election says simultaneous Lok Sabha and Assembly elections can save nearly 7 lakh crore rupees and increase India's GDP growth by 1.6%. DGCA orders further inspection of fuel control switch of an Air India Boeing 7878 aircraft following technical snag earlier this year. And in IPL cricket, Rajasthan Royals beat Lucknow Super Giants by 7 wickets in Jaipur. And with that, we end the morning news. Have a nice day.
7: ಸಮಯ ಸರಿಯಾಗಿ 8:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
8: ಆಕಾಶವಾಣಿ ಮೈಸೂರು. ನಾ ಕಸ್ತೂರಿಯವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ಎಸ್.
9: ಮತ್ತೊಮ್ಮೆ ಎಲ್ಲರೂ ಬಿಳಿ ಇಲಿಯ ಸುತ್ತ ಸೇರಿದರು. ಪಾಪಚ್ಚಿ ರೀ, ನಿಮ್ಮ ಚರಿತ್ರೆ ಹೇಳ್ತೇನೆ ಅಂದ್ರಲ್ಲ, ನಾ ಮತ್ತು ಬೇಗಳ ಮೇಲೆ ನಿಮಗೆ ಏಕೆ ದ್ವೇಷ ಉಂಟಾಯಿತೆಂದು ತಿಳಿಸುತ್ತೇನೆ ಅಂದ್ರಿ. ಈಗ ಹೇಳಿ, ಇವರೆಲ್ಲರೂ ಇದ್ದಾರೆ, ಸರಿಯಾದ ಸಮಯ, ಕತೆ ಕೇಳೋಣ ಎಂದಳು. ಇಲಿ, ನನ್ನ ಜೀವನ ಕಥೆಯೆಲ್ಲವನ್ನೂ ಸುವಿಸ್ತಾರವಾಗಿ ಹೇಳಲು ಸಮಯ ಸಾಲದು, ನಿಮಗೂ ಪುರುಸೊತ್ತಿರಲಾರದು. ಈಗ ಬರಿಯ ಬಾಲಕಥೆಯನ್ನು ಮಾತ್ರ ಹೇಳುತ್ತೇನೆ, ಆಮೇಲೆ ಕಥೆಯನ್ನು ಇನ್ನೊಂದು ದಿನ ಕೇಳುವಿರಂತೆ ಎಂದಿತು. ಪಾಪಚ್ಚಿಯ ಮನಸ್ಸಿನಲ್ಲಿ ಬಾಲಕಥೆ ಎಂದರೆ ಬಾಲದ ಕತೆ ಎಂದು ಭಾಸವಾಯಿತು. ಇಲಿ ಬಾಲಕಥೆ ಎಂದು ಹೇಳಿದಾಗ ತನ್ನ ಬಾಲ್ಯದ ಕತೆ ಎಂದೇ ತಿಳಿದುಕೊಂಡಿತು. ರಾಮಾಯಣದಲ್ಲಿ ಬಾಲಕಾಂಡ ಎಂದು ಹೇಳುವ ಹಾಗೆ. ಆದರೂ ಪಾಪಚ್ಚಿ ಇಲಿಯ ಬಾಲವನ್ನೇ ನೋಡುತ್ತಾ ಕತೆಯ ಪ್ರತಿಯೊಂದು ಭಾಗವನ್ನು ಬಾಲದ ಒಂದು ಭಾಗದ ಕತೆ ಎಂದು ಭಾವಿಸುತ್ತಿದ್ದಳು. ಇಲಿಯ ಕತೆ ಬೆಳೆದ ಹಾಗೆಲ್ಲ ಅದರ ಬಾಲವೂ ಕೂಡ ಡೊಂಕು ಡೊಂಕಾಗಿ ಬೆಳೆದ ಹಾಗೆ ಅವಳಿಗೆ ತೋರಿತು. ಟೈಗರನೆಂಬ ನಾಯಿ ತನ್ನ ನೆರೆಯಲ್ಲಿದ್ದ ಇಲಿಯ ಕರೆದು, ನಿನ್ನ ಮೇಲೆ ತಪ್ಪು ಹೊರಿಸಿ ಜಡ್ಜಿ ಮುಂದೆ ನಿಲ್ಲಿಸುವೆ, ಬಾರೋ ಬೇಗ ಎಂದಿತು. ಇಲಿಯು ಪಾಪ ಅತ್ತು ಕರೆದು, ಕೇಸು ಗೀಸು ಜಡ್ಜಿ ಗಿಡ್ಜಿ ಬೇಡಿ ಬಿಡಿರಿ ಎನ್ನಲು, ನಾನೇ ಲಾಯರ್ ನಾನೇ ಜಡ್ಜಿ ಎಂದು ನಾಯಿ ಬೊಗಳುತ್ತಾ ಮರಣಶಿಕ್ಷೆ ವಿಧಿಸಿತು. ಪಾಪಚ್ಚಿ ಕಥೆಯ ಮೇಲೆ ಗಮನವಿಡದೆ ತನ್ನ ಬಾಲವನ್ನೇ ದಿಟ್ಟಿಸುತ್ತಿದ್ದುದು ಹೇಗೋ ಇಲಿಗೆ ತಿಳಿದುಹೋಯಿತು. ಅದು ನನ್ನನ್ನು ಕತೆ ಹೇಳಬೇಕೆಂದು ಕಟ್ಟುಮಾಡಿ ಕೂರಿಸಿ ಈಗ ಯಾವುದೋ ಜ್ಞಾನದಲ್ಲಿ ಇರುವೆಯಲ್ಲ, ಇದು ಸರಿಯೇ? ಇದೇ ನಿಮ್ಮ ಮರ್ಯಾದೆಯೋ ಎಂದು ಅವಳನ್ನು ಗದರಿಸಿತು. ಇಲ್ಲ, ನಾನು ಕತೆ ಕೇಳುತ್ತಿದ್ದೆ, ಈಗ 5ನೆಯ ಡೊಂಕಿನ ಕಡೆ ಬಂದಿದ್ದೀರಿ ಅಲ್ಲವೇ ಎಂದು ಪಾಪಚ್ಚಿ ಕೇಳಿದಳು. ಇಲಿ ಕೋಪದಿಂದ ಕಿಡಿಕಿಡಿಯಾಗಿ, ಒಳ್ಳೆ ಗಂಟು ಬಿತ್ತಲ್ಲ ಈ ಹುಡುಗಿ ಎಂದು ಗುಣಗಿತು. ಅಯ್ಯೋ, ಬಾಲದಲ್ಲಿ ಗಂಟು ಬಿತ್ತೇನು? ಪರವಾಗಿಲ್ಲ, ನಾನು ಬಿಡಿಸ್ತೇನೆ ಎಂದು ಪಾಪಚ್ಚಿ ಏನೂ ತಿಳಿಯದವಳ ಹಾಗೆ ಹೇಳಿಬಿಟ್ಟಳು. ಇಲಿಗೆ ಪೂರಾ ರೇಗಿತು, ಅದರ ಮೂಗರಳಿತು, ಬಾಲ ನೆಟ್ಟನೆ ನಿಂತುಕೊಂಡಿತು. ವಿಠಲಾಚಾರ್ಯರ ಪುರಾಣ ಬಿಟ್ಟಲ್ಲಿಗೆ ಅಂದ ಹಾಗೆ ಇಲಿ ಹೊರಟೇ ಹೋಯಿತು. ಎಲ್ಲರೂ ಬನ್ನಿ, ನಿಮ್ಮ ಕತೆ ಪೂರೈಸಿಬಿಡಿ ಎಂದು ಬೇಡುತ್ತಾ ಅದರ ಹಿಂದೆಯೇ ಕೊಂಚ ದೂರ ಹೋಗಿ ಕಾಲು ಹಿಡಿದು ಕೇಳಿಕೊಂಡರು. ಮುನಿಸಿಕೊಂಡು ಓಡಿಯೇ ಹೋಯಿತು ಇಲಿ. ಇದೇನ ನ್ಯಾಯ? ಕತೆಯನ್ನು ಅರ್ಧದಲ್ಲಿ ಅಮಂಗಲದಲ್ಲಿ ನಿಲ್ಲಿಸಿ ಇಷ್ಟೊಂದು ಜನರ ಮಾತನ್ನು ದೂಡಿಬಿಟ್ಟು ತನ್ನ ಹಠವೇ ಹಠ ಎಂದು ಓಡಿಬಿಡುವುದೇ ಎಂದು ಗಿಳಿ ಹೇಳಿತು. ಅಲ್ಲಿದ್ದ ಒಂದು ಮುದಿ ಗೂಬೆ ತನ್ನ ಮೊಮ್ಮಗುವನ್ನು ಹತ್ತಿರಕ್ಕೆಳೆದು, ನೋಡಿದೆಯಾ ಮಗು, ಕೋಪ ಎಂದರೆ ಎಷ್ಟು ಕೆಟ್ಟದ್ದು, ಅದರಿಂದಾಗುವ ಹಾನಿಗಳೆಷ್ಟೆಂದು ನೋಡಿ ತಿಳಿದುಕೋ. ಕೋಪವೆಂಬುದನರ್ಥ ಸಾಧನ ಎಂದು ಉಪದೇಶ ಮಾಡಿತು ಗೂಬೆ ಮರಿ. ಸಾಕಜ್ಜಿ, ನಿನ್ನ ನೀತಿ ಬೋಧೆ, ಅದು ತಿಳಿದುಕೋ ಇದು ತಿಳಿದುಕೋ ಎಂದು 3 ಹೊತ್ತು ಕೇಳಿ ಕೇಳಿ ನನ್ನ ಕಿವಿ ಹುಣ್ಣಾಗಿದೆ. ನನಗೆ ಬೇಜಾರಾಗಿ ನಾನು ಹಗಲು ಹಗಲೇ ಎಲ್ಲಾದರೂ ದೇಶಾಂತರ ಹೊರಟು ಬಿಡ್ತೇನೆ ಅಷ್ಟೇ ಎಂದು ಎದುರುಬಿತ್ತು. ಪಾಪ ಮುದುಕರು ಏನು ಮಾಡಿಯಾರು, ಕಣ್ಣು ಮುಚ್ಚಿಕೊಂಡು ರಾಮ ರಾಮ ಎಂದರು. ನಮ್ಮ ಮನೆ ಪಿಲ್ಲಿ ಇಲ್ಲಿದ್ದರೆ ಇಲಿಯ ಅಹಂಕಾರವನ್ನು ಅಡಗಿಸಿ ಹಿಂದಕ್ಕೆ ಎಳೆದು ತಂದಿರುತ್ತಿದ್ದಳು ಎಂದು ಪಾಪಚ್ಚಿ ತನಗೆ ತಾನೇ ಹೇಳಿಕೊಂಡಳು. ಆದರೂ ಅದು ಗಿಳಿಗೆ ಕೇಳಿಸಿ ಪಿಲ್ಲಿ ಅಂದರೆ ಯಾರು ಎಂದು ಪ್ರಶ್ನೆ ಹಾಕಿತು. ಪ್ರಾಣಿಗಳೆಲ್ಲವೂ ಅವಳ ಹತ್ತಿರ ಬಂದುವು. ಪಿಲ್ಲಿಯ ಗುಣಕಥನ ಮಾಡುವುದೆಂದರೆ ಪಾಪಚ್ಚಿಗೆ ಪರಮ ಸಂತೋಷ. ಪಿಲ್ಲಿ ನಮ್ಮನೆ ಬೆಕ್ಕು, ಇಲಿಗಳನ್ನು ಹಿಡಿಯೋದ್ರಲ್ಲಿ ಪ್ರವೀಣೆ, ಹಕ್ಕಿಗಳನ್ನು ಹಿಡಿಯೋದ್ರಲ್ಲಿ ಬಲು ಜಾಣೆ. ಅವು ಕಣ್ಣಿಗೆ ಬಿದ್ದರೆ ಸಾಕು, ಯಮನ ಕೈಗೆ ಸಿಕ್ಕಿದ ಹಾಗೆ, ಬಿಡುಗಡೆಯೇ ಇಲ್ಲ. ಪಾಪಚ್ಚಿ ಇಷ್ಟು ಹೇಳಿದ್ದೆ ತಡ ಅಲ್ಲಿ ಒಂದು ಸಣ್ಣ ಗದ್ದಲವಾಯಿತು. ಹಕ್ಕಿಗಳೆಲ್ಲವೂ ಹೇಗಾದರೂ ಜಾರಿಕೊಳ್ಳುವುದೇ ಮೇಲೆಂದುಕೊಂಡು ಹೊರಟು ಹೋಗಲು ಉಪಾಯವನ್ನು ಹುಡುಕಿದವು. ಗಿಳಿ,
10: ಅಯ್ಯೋ ತುಂಬ ಹೊತ್ತಾಗಿರಬೇಕಲ್ವೇ, ನಾನು ಮನೆಗೆ ಹೋಗಬೇಕು, ಯಜಮಾನರು ಬರುವ ಸಮಯ
9: ಎಂದು ಹೇಳಿ ಹೊರಟಿತು. ಕಾಜಾಣ ತನ್ನ ಮಕ್ಕಳ ಕೈಗಳನ್ನು ಹಿಡಿದುಕೊಂಡು, ಬನ್ನಿರಪ್ಪ ಬನ್ನಿ, ತೂಕಡಿಸಬೇಡಿ, ಮನೆಗೆ ಹೋಗಿ ಹಾಸಿಗೆ ಹಾಸಿ ಮಲಗುವಿರಂತೆ ಎಂದು ಹೇಳುತ್ತಾ ತಪ್ಪಿಸಿಕೊಂಡಿತು. ಕೊನೆಗೆ ಅಲ್ಲಿ ಪಾಪಚ್ಚಿ ಒಬ್ಬಳೇ ಉಳಿದಳು.
10: ನಾನು ಪಿಲ್ಲಿಯ ಮಾತನ್ನೆತ್ತಬಾರದಾಗಿತ್ತು
9: ಎಂದು ಪಾಪಚ್ಚಿ ಮನನೊಂದಳು.
10: ಇಲ್ಲಿ ಒಬ್ಬರಿಗೂ ಅವಳ ಮಾತು ರುಚಿಸುವುದಿಲ್ಲ, ಯಾರಿಗೂ ಅವಳ ನಡತೆ ಸರಿದೋರುವುದಿಲ್ಲ. ಯಾಕೋ ಕಾಣೆ, ಅವಳಂಥ ಬೆಕ್ಕು ಇನ್ನು ಯಾರ ಮನೆಯಲ್ಲಿಯೂ ಇಲ್ಲ
9: ಎಂದು ಬಹಳ ವ್ಯಸನಪಟ್ಟಳು. ಪಾಪ ಚಿಕ್ಕ ಹುಡುಗಿ, ಅಲ್ಲಿ ಆ ಅರೆ ಬೆಳಕಿನಲ್ಲಿ ಸದ್ದಿಲ್ಲದ ಆ ಪಾತಾಳದಲ್ಲಿ ಒಬ್ಬಳೇ ಹೇಗೆ ಕಾಲ ಕಳೆದಳೋ ದೇವರೇ ಬಲ್ಲ. ಸುಮಾರು 1 ಗಂಟೆಯ ಕಾಲ ಒಂಟಿಯಾಗಿ ಯಾವ ಯಾವವೋ ಯೋಚನೆಗಳಲ್ಲಿದ್ದಳು. ಕೊನೆಗೆ ಪುಟ್ಟ ಪುಟ್ಟ ಹೆಜ್ಜೆಯ ಸದ್ದಾಯಿತು. ಬಾಲಕತೆಯನ್ನು ಮುಗಿಸಿ ಹೋಗೋಣವೆಂದು, ಇಲಿ ಹಿಂತಿರುಗಿರಬಹುದೆಂದು ಅತ್ತ ಕಡೆ ತಿರುಗಿ ನೋಡಿದಳು. ಬಂದದ್ದು ಇಲಿ ಅಲ್ಲ, ಬಿಳಿಯ ಮೊಲ. ಗಾಬರಿಯಿಂದ ಅರಳಿದ ಕಣ್ಣುಗಳು ಏನನ್ನೋ ಹುಡುಕುತ್ತಿರುವಂತೆ 4 ಕಡೆಗೂ ನೋಡುತ್ತಾ ಸರಸರನೆ ಮೊಲವು ಒಳಗೆ ಬಂತು. ಒಳಗೊಳಗೆ ಏನೇನೋ ಗೊಣಗುಟ್ಟುತ್ತಲೇ ಇತ್ತು.
10: ಅಯ್ಯೋ ಅಮ್ಮ ಅವರು ಏನಂದಾರು? ನನ್ನ ಕರವಸ್ತ್ರ, ಡಬ್ಬಿ, ಸನ್ನಿಧಾನದಲ್ಲಿ ಏನು ಅವಮಾನವಾಗುವುದೋ ತಿಳಿಯದು. ನನ್ನ ಕತ್ತು ಕುಯ್ದು ಬಿಡುತ್ತಾರೆ ಖಂಡಿತ. ಬೆಕ್ಕಿನ ಬಾಲ ನುಣ್ಣಗೆ, ನನ್ನ ತಲೆ ಮಣ್ಣಿಗೆ. ಎಲ್ಲಿ ಹಾಕಿಬಿಟ್ಟೆ ದೇವರೇ
9: ಎಂದು ಹೇಳುತ್ತಾ ಮೊಲವು ಪಾಪಚ್ಚಿ ಇದ್ದಲ್ಲಿಗೆ ಬಂತು.
10: ಡಬ್ಬಿ ಕರವಸ್ತ್ರ ಇಲ್ಲೇ ಎಸೆದು ಓಡಿಹೋಯ್ತು, ಈಗ ಪೇಚಾಡುತ್ತಾ ಇದೆ ಮಂಕು
9: ಎಂದು ಹೇಳುತ್ತಾ ಪಾಪಚ್ಚಿಯು ಸುತ್ತ ನೋಡಿದಳು.
10: ಪಾಪ, ಒಂದು ನಸ್ಯದ ಡಬ್ಬಿ ಇಲ್ಲದಿದ್ದರೆ ಇಷ್ಟೊಂದು ದೊಡ್ಡ ಶಿಕ್ಷೆಯೇ, ಏನನ್ಯಾಯ
9: ಎಂದು ಹೇಳಿ ಪಾಪಚ್ಚಿ ಅಲ್ಲೆಲ್ಲ ಹುಡುಕಿದಳು.
10: ನಾನೆಲ್ಲಿ ಇಟ್ಟೆನೋ ಜ್ಞಾಪಕವಿಲ್ಲವಲ್ಲ
9: ಎಂದು ವ್ಯಥೆಪಟ್ಟಳು. ಆದರೆ ಇದೀಗ ವಿಚಿತ್ರ, ಅಲ್ಲಿ ಅವರೆಲ್ಲರೂ ಬಿದ್ದೊದ್ದಾಡಿದ ಕೆರೆಯೂ ಇರಲಿಲ್ಲ, ಗಾಜಿನ ಮೇಜೂ ಇರಲಿಲ್ಲ, ಕರವಸ್ತ್ರವೂ ಮಾಯವಾಗಿತ್ತು. ಆ ಸ್ಥಳವೇ ಬದಲಾಗಿ ಒಂದು ಹೊಸ ರೂಪವನ್ನು ತಳೆದಿತ್ತು. ಅಷ್ಟರಲ್ಲಿಯೇ ಮೊಲದ ದೃಷ್ಟಿ ಪಾಪಚ್ಚಿಯ ಮೇಲೆ ಬಿತ್ತು. ಅದು ಅವಳನ್ನು ಕುರಿತು,
11: ತಿಮ್ಮಿ ಇಲ್ಲಿ ಏನು ಮಾಡುತ್ತೀಯೇ? ನಡಿ ಮನೆಗೆ, ಓಡು. ನನ್ನ ಕೊಠಡಿಯಲ್ಲಿರುವ ಮೇಜಿನ ಮೇಲೆ ನನ್ನ ಡಬ್ಬಿ ಕರವಸ್ತ್ರ ಎರಡೂ ಇವೆ, ತೆಗೆದುಕೊಂಡು ಓಡಿಬಾ, ನಾನಿಲ್ಲಿಯೇ ನಿಂತಿರುತ್ತೇನೆ
9: ಎಂದು ಆಜ್ಞಾಪಿಸಿತು. ಪಾಪಚ್ಚಿಗೆ ಭಯವಾಯಿತು, ಏಕೆಂದರೆ ಅಂದಿನವರೆಗೂ ಹೀಗೆ ಯಾರೂ ಅವಳನ್ನು ಮಾತನಾಡಿಸಿರಲಿಲ್ಲ. ಅವಳು ಏನೊಂದು ಹೇಳದೆ ಮೊಲ ತೋರಿಸಿದ ಬೆರಳಿಗೆ ನೇರವಾಗಿ ಓಡಿದಳು.
10: ಪಾಪ, ತನ್ನ ಹೆಸರು ತಿಮ್ಮಿ ಎಂದಲ್ಲ ಹೇಳುವುದಕ್ಕೂ ಕೂಡ ಅವಳಿಗೆ ಆಗ ಧೈರ್ಯ ಬರಲಿಲ್ಲ.
11: ಕೊಂಚ ದೂರ ಹೋದ ಮೇಲೆ,
10: ನಾನೇನು ಅವನ ಆಳೆ, ನಡಿ ಓಡು ಬಾ ಹೋಗು ಅಂತ ಹೇಳೋದಕ್ಕೆ? ನಾನು ತಿಮ್ಮಿ ಅಲ್ಲ ಎಂದು ತಿಳಿದಾಗ ಅವನಿಗೆ ನಾಚಿಕೆ ಆಗುತ್ತೆ. ಇಂಥವಳನ್ನು ಹೀಗೆ ಅನ್ನಲ್ಲ ಎಂದು ಆಗ ನೊಂದ್ಕೊಳ್ತಾನೆ. ಇರಲಿ, ಈ ಅವಮಾನಕ್ಕೆ ಅದೇ ಸರಿಯಾದ ಶಿಕ್ಷೆ. ಎಲ್ಲೋ ಶುದ್ಧ ಮಂಕು, ತಿಮ್ಮಿ ಅಂತೆ ನಾನು, ತಿಮ್ಮಿ. ಏನಾದರೂ ಆಗಲಿ, ಅವನು ಹೇಳಿದ ಸಾಮಾನು ಸಿಕ್ಕಿದರೆ ತೆಗೆದುಕೊಂಡು ಹೋಗಿ ಕೊಡೋಣ. ಪಾಪ, ತಲೆ ಹೋಗೋ ಸಂದರ್ಭ ಅಂತೆ
9: ಎಂದು ಹೇಳುತ್ತಾ ಓಡಿದಳು. ಅಷ್ಟು ಹೊತ್ತಿಗೆ ಸರಿಯಾಗಿ ಒಂದು ಪುಟ್ಟ ಬಂಗಲೆಯ ಬಾಗಿಲೆದುರಿಗೆ ಬಂದಳು. ಅಲ್ಲಿ ಒಂದು ಹಿತ್ತಾಳೆ ತಗಡಿನ ಮೇಲೆ ಹೊಳೆ ಹೊಳೆವ ಕೆಂಪು ಅಕ್ಷರಗಳಲ್ಲಿ ಬಿ ಮೊಲ ಎಂದು ಬರೆದಿತ್ತು. ಬಾಗಿಲನ್ನು ತಟ್ಟಿದಳು, ಅದು ತಾನಾಗಿಯೇ ತೆರೆಯಿತು. ಪಾಪಚ್ಚಿ ಹೆದರದೆ ಒಳಗೆ ನುಗ್ಗಿದಳು. ಹೊಸಲನ್ನು ದಾಟಿದ ಕೂಡಲೇ ಮಹಡಿಗೆ ಹೋಗುವ ಮೆಟ್ಟಿಲು ಸಾಲು ಕಾಣಿಸಿತು. ಮೆಟ್ಟಿಲುಗಳನ್ನು ಒಂದು ಸಲಕ್ಕೆ 2-3 ಹಾರುತ್ತಾ ಮೇಲಕ್ಕೆ ಹೋದಳು.
10: ನಿಜವಾದ ತಿಮ್ಮಿ ತನ್ನನ್ನು ಎಲ್ಲಿಯಾದರೂ ಕಂಡರೆ ಏನು ಮಾಡುವಳೋ ಎಂದು ಅವಳಿಗೆ ದಿಗಿಲು.
12: ಇದೇನು ಹಣೆ ಬರಹ, ಮೊಲದ ಆಳು. ಮನೆಯಲ್ಲಿ ಅಣ್ಣ ಏನಾದರೂ ಮಹಡಿ ಮೇಲಿನಿಂದ ತೆಗೆದುಕೊಂಡು ಬಾ ಅಂದರೆ ಒಲ್ಲೆ ಅಂತ ಹೇಳಿ ಶಾಮುವನ್ನೇ ಮೆಟ್ಟಲು ಹತ್ತಿಸ್ತಾ ಇದ್ದೆ. ಸರಿ, ಇನ್ನೇನು? ಪಿಲ್ಲಿ ಕೂಡ ನನ್ನನ್ನು ಬೇಕು ಬೇಕಾದ ಕಡೆ ಓಡಿಸ್ತಾಳೆ. ಪಾಪಚ್ಚಿ, ಇಲ್ಲಿ ಬಾ, ಬೇಗ ಬಾ, ನನ್ನ ಜೊತೆಯಲ್ಲಿ ಪಕ್ಕದ ಮನೆ ತನಕ ಬಾ, ಕತ್ಲೆ ಒಬ್ಬಳೆ ಹೋಗ್ಲಾರೆ ಅಂತಾಳೆ. ಅಮ್ಮ, ನನ್ನನ್ನು ಊಟ ಕೇಳು ಅಂದರೆ, ಈಗೋ ಬಂದೆ ಅಮ್ಮ, ಬಿಲ್ಲಿ ನನ್ನನ್ನು ಇಲ್ಲಿ ನಿಲ್ಲಿಸ್ಬಿಟ್ಟು ಹೋಗಿದ್ದಾಳೆ. ಇದರೊಳಗೆ ಒಂದು ಇಲಿ ಸೇರಿಕೊಂಡಿದೆ, ಅದು ಹೊರಗೆ ಬಂದು ಓಡಿ ಹೋಗದ ಹಾಗೆ ನಾನು ಇಲ್ಲೇ ಕಾಯ್ತಿರ್ಬೇಕಂತೆ. ಈಗ ಬಂದುಬಿಡ್ತಾಳೆ, ನಾನು ಇಲ್ಲಿಂದ ಕದಲ್ಬಾರದಂತೆ. ಈಗ ಬಂದುಬಿಡ್ತಾಳೆ, ಪಕ್ಕದ ಮನೆಗೆ ಹೋಗಿದ್ದಾಳೆ ಅಂತ ನಾನು ಅನ್ನಬೇಕಾಗುತ್ತೆ. ಆದರೆ ಹೀಗೆಲ್ಲ ನನ್ನ ಕೈಯಲ್ಲಿ ಕೆಲಸ ತೆಗೆಸೋದನ್ನು ಅಣ್ಣ ಕಂಡ್ರೆ ಮನೆಯಿಂದ ಒದ್ದಾಡಿಸ್ಬಿಡ್ತಾನೆ ಅಷ್ಟೇ. ಮೊದಲಿಂದಲೂ ಶಾಮು ಚಾಡಿ ಹೇಳಿ ಹೇಳಿ ಅಣ್ಣನಿಗೆ ಅವಳು ಅಂದರೆ ಅಷ್ಟಷ್ಟೇ.
9: ಇಷ್ಟು ಹೊತ್ತಿಗೆ ಪಾಪಚ್ಚಿ ಬಂಗಲೆಯ ಉಪ್ಪರಿಗೆಯಲ್ಲಿದ್ದ ಮೊಲದ ಖಾಸ್ ಕೊಠಡಿಗೆ ಬಂದು ಬಿಟ್ಟಿದ್ದಳು. ತಕ್ಕ ಮಟ್ಟಿಗೆ ವಿಶಾಲವಾಗಿಯೇ ಇತ್ತು. ಅಲ್ಲಿ ಒಂದು ಆರಾಮ ಕುರ್ಚಿ, ಅದರ ಮೇಲೆ ಒರಗಿಕೊಂಡು ಹಾಗೆಯೇ ಕೈ ನೀಡಿದರೆ ಸಿಕ್ಕುವಷ್ಟು ಹತ್ತಿರದಲ್ಲಿ ಅಷ್ಟೇ ಎತ್ತರದ ಒಂದು ಕರಿಯ ಮರದ ಗುಂಡು ಮೇಜು, ಅದರ ಮೇಲೆ ಒಂದು ಬೆಳ್ಳಿಯ ನಸ್ಯದ ಡಬ್ಬಿ, ಒಂದು ಕೆಂಪು ಕರವಸ್ತ್ರ, ಅವೆರಡನ್ನು ಎತ್ತಿಕೊಂಡು ಬಾಗಿಲ ಹತ್ತಿರ ಬಂದಳು. ಗೋಡೆಯ ತುಂಬ ಮೊಲದ ಮರಿಗಳ ಪಟಗಳಿದ್ದವು. ಎಲ್ಲವೂ ಒಂದಕ್ಕಿಂತ ಇನ್ನೊಂದು ಜೀವಕಳೆಯಿಂದ ತುಂಬಿ ಮುದ್ದಾಗಿದ್ದುವು. ಎಲ್ಲದರ ಕಣ್ಣಲ್ಲಿಯೂ ಚಟುವಟಿಕೆ ತುಳುಕುತ್ತಿತ್ತು. ಅವುಗಳನ್ನು ನೋಡಿ ಆನಂದ ಪಡುತ್ತಾ ಪಾಪಚ್ಚಿ ಕೊಂಚ ಹೊತ್ತು ಅಲ್ಲಿಯೇ ನಿಂತಳು.
8: ನಾ ಕಸ್ತೂರಿಯವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
13: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿ ಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ಕೇಳುಗರೆ ಗಮನಿಸಿ, ಇಂದು ಸಂಜೆ 6:50 ಕೃಷಿ ರಂಗದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿಯಲ್ಲಿ ವಿವಿಧ ಬೆಳವಣಿಗೆ ಪರಿಸ್ಥಿತಿಗೆ ಸೂಕ್ತವಾದ ಹಿಪ್ಪು ನೇರಳೆ ತಳಿಗಳು, ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾ ಮಂಜಪ್ಪ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 8:45. ಚಿತ್ರಗೀತೆಗಳ ಕಾರ್ಯಕ್ರಮ.
1: ಬಿಲ್ಡ್ ಅ ಕರಿಯರ್ ದಟ್ ಬ್ಯಾಲೆನ್ಸಸ್ ಮೈಂಡ್, ಬಾಡಿ ಅಂಡ್ ಫ್ಯೂಚರ್.
2: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training course. Visit JSS deemed to be university, SS Nagara, Banni Mantapa, Mysuru. Call 9980841859.
0: ಕಾರ್ಯಕ್ರಮದ ಮೊದಲಿಗೆ ಮಲಯ ಮಾರುತ ಚಿತ್ರದ ಗೀತೆಯನ್ನು ಆಲಿಸೋಣ. ಹಾಡಿದ್ದಾರೆ ಕೆಜೆ ಯೇಸುದಾಸ್, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್.

0: ಶ್ರೀ ವಿವೇಕ ಬಾಲವಿಜ್ಞಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕೇಳಿ ಜೀವನ ಚೈತ್ರ ಚಿತ್ರದ ಗೀತೆ. ಉಪೇಂದ್ರ ಕುಮಾರ್ ಅವರ ಸಂಗೀತಕ್ಕೆ ಸಾಹಿತ್ಯ ನೀಡಿದ್ದಾರೆ ಚಿವುದಯ ಶಂಕರ್.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
0: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ದೇವರ ಗುಡಿ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ಮೈ ರಿಯಾಲ್ಟಿ 2026 ಮೈಸೂರಿನ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಎಂಬಿಸಿಎಫ್ ಹಾಗೂ ಕ್ರೆಡೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳ 22-25 ಸ್ಥಳ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ ಮೈಸೂರು
1: ಪ್ಲಾಟಿನಂ ಸ್ಪಾನ್ಸರ್ಸ್
0: ಬಸವೇಶ್ವರ ಹೌಸಿಂಗ್ ಎಲ್ಎಲ್ಪಿ
1: ಹಸಿರು ಗ್ರೂಪ್
0: ಭೀಮಾ ಪ್ರಾಪರ್ಟೀಸ್
1: ಪ್ಯಾರಾಮೌಂಟ್
0: ಜಿ ಸ್ಕ್ವೇರ್ ಗ್ರೂಪ್
1: ಉಪಕಾರ್

0: ವಿಂಟೇಜ್
1: ಸಂಕಲ್ಪ್ ಹಾಗೂ ಆದರ್ಶ್ ಗ್ರೂಪ್ ಬೆಂಗಳೂರು.
0: ಗೋಲ್ಡ್ ಸ್ಪಾನ್ಸರ್ಸ್
1: ಮಾನಸಂ ಲಕ್ಸುರಿ ಸೀನಿಯರ್ ಲಿವಿಂಗ್,
0: ಈಗಲ್ ಬರ್ಗ್,
1: ಹೊರೈಸನ್ ಎಸ್ಟೇಟ್ಸ್,
0: ಸನ್ಪ್ಯೂರ್ ಹೋಮ್ಸ್,
1: ಗ್ರಾವಿಟಿ ಒನ್ ಹಾಗೂ
0: ಲಿಶಿತ ಎಸ್ಟೇಟ್ಸ್.
1: ಸಿಲ್ವರ್ ಸ್ಪಾನ್ಸರ್ಸ್
0: ಮಾನಸ ಡೆವಲಪರ್ಸ್,
1: ರೈ ಎಸ್ಟೇಟ್ಸ್,
0: ಅಲಿಯನ್ಸ್ ಸ್ಕ್ವೇರ್ ಪ್ರಾಪರ್ಟೀಸ್
1: ಹಾಗೂ ಜಿಎಸ್ಎಸ್ ಪ್ರಾಜೆಕ್ಟ್ಸ್. ನಿಮ್ಮ ಸ್ಟಾಲ್ಗಳನ್ನ ಈಗಲೇ ಕಾಯ್ದಿರಿಸಿ, ಸಂಪರ್ಕಿಸಿ 9844272784 ಮತ್ತೊಂದು 9448061969.
2: ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ಶ್ರುತಿ ಸೇರಿದಾಗ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಗೀತೆಯನ್ನ ಬರೆದಿದ್ದಾರೆ ಚಿಯುದಯ ಶಂಕರ್, ಸಂಗೀತ ಟಿಜಿ ಲಿಂಗಪ್ಪ.

0: ಆತ್ಮೀಯ ಕೇಳುಗರೆ, ಇದೇ ಗುರುವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಮಾನವನ ದೈನಂದಿನ ಜೀವನದಲ್ಲಿ ಸೂಕ್ಷ್ಮ ಜೀವಿಗಳ ಪಾತ್ರ, ಈ ಕುರಿತು ಮೈಸೂರಿನ ಎಂಎಂಕೆ ಮತ್ತು ಎಸ್ಡಿಎಂ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರಿಂದ ಚರ್ಚೆ ಪ್ರಸಾರವಾಗಲಿದೆ.
1: ದಿನಕ್ಕೆ 2 ಬಾರಿಗಿಂತ ಹೆಚ್ಚು ಬ್ರಷ್ ಮಾಡಿದರೆ ಹಲ್ಲು ಮೇಲಿನ ಎನಾಮೆಲ್ ಅಂತ ಇರುತ್ತಲ್ಲ, ಅದು ನಿಧಾನವಾಗಿ ಹಾಳಾಗಬಹುದು. ಹಲ್ಲುಗಳು ಸೆನ್ಸಿಟಿವ್ ಆಗಬಹುದು. ಹಲ್ಲಿನ ಸುತ್ತಲಿನ ಗಮ್ ಅಂದ್ರೆ ಹಲ್ಲಿನ ಮಾಂಸ ಕೂಡ ಹಾನಿಯಾಗಬಹುದು.
0: ಕೇಳಿ, ಇದೇ ಗುರುವಾರ ರಾತ್ರಿ 8 ಗಂಟೆಗೆ ಯುವವಾಣಿ ಎಫ್ಎಂ 100.6.
2: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಯುಗಳ ಧ್ವನಿಯಲ್ಲಿ ಕೇಳಿ ಗುಣ ನೋಡಿ ಹೆಣ್ಣು ಕೊಡು ಚಿತ್ರದ ಗೀತೆ. ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಎಂ ರಂಗರಾವ್.

ಕೇಳುಗರೇ ಗಮನಿಸಿ, ಇದೇ ತಿಂಗಳ 25 ಸೋಮವಾರದಂದು ಬೆಳಗ್ಗೆ 8:30 ಟೊಯೋಟಾ ಕಿರ್ಲೋಸ್ಕರ್ ಸಂಸ್ಥೆಯವರು ಅಪ್ರೆಂಟಿಸ್ಶಿಪ್ ತರಬೇತಿಗೆ 18-25 ವರ್ಷದ ಒಳಗೆ ಇರುವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಕ್ಯಾಂಪಸ್ ಡ್ರೈವ್ ಅನ್ನು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು ಇಲ್ಲಿನ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅಪ್ರೆಂಟಿಸ್ಶಿಪ್ ತರಬೇತಿಗೆ ಐಟಿಐ ವೃತ್ತಿಗಳಲ್ಲಿ ಉತ್ತೀರ್ಣರಾದ ಫಿಟ್ಟರ್, ಟರ್ನರ್, ವೆಲ್ಡರ್, ಮೆಕ್ಯಾನಿಸ್ಟ್, ಟೂಲ್ ಅಂಡ್ ಡೈ ಮೇಕರ್, ಡೀಸೆಲ್ ಮೆಕ್ಯಾನಿಕ್, ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್, ಮೆಕ್ಯಾನಿಕ್ ಎಲೆಕ್ಟ್ರಿಕ್ ವೆಹಿಕಲ್, ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ 2026 ಸಾಲಿನಲ್ಲಿ ತರಬೇತಿ ಪಡೆಯುತ್ತಿರುವ ಹಿರಿಯ ಅಭ್ಯರ್ಥಿಗಳು ಭಾಗವಹಿಸಿ ಇದರ ಪ್ರಯೋಜನ ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ 9945711787 ಅಥವಾ 9945616088 ಸಂಪರ್ಕಿಸಬಹುದಾಗಿದೆ. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬಿಆರ್ ಛಾಯಾ ಅವರು ಹಾಡಿರುವ ದೇವತಾ ಮನುಷ್ಯ ಚಿತ್ರದ ಗೀತೆ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಸಂಯೋಜಕರು ಉಪೇಂದ್ರ ಕುಮಾರ್.

0: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
1: ವಿಳಾಸ: ನಿಲಯ ನಿರ್ದೇಶಕರು ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 570020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
2: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಚಿತ್ರ ಹೊಂಬಿಸಿಲು. ಗೀತಾ ಪ್ರಿಯಾ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜನ್ ನಾಗೇಂದ್ರ.

0: ತಪ್ಪದೆ ಆಲಿಸಿ ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆಯ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ
1: ಮಾಡಬೇಕು ಮಾಡಬೇಕು ಮಹಾನುಭಾವರ ಸಂಘ.
2: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ತಾಯಿಗಿಂತ ದೇವರಿಲ್ಲ ಚಿತ್ರಕ್ಕಾಗಿ ಎಸ್ ಜಾನಕಿ ಅವರು ಹಾಡಿರುವ ಗೀತೆ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ.

0: ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಸಂಜೆ 4:30 ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ಸೈಬರ್ ಸೆಕ್ಯೂರಿಟಿ ಕ್ಷೇತ್ರದಲ್ಲಿನ ಉದ್ಯೋಗಾವಕಾಶಗಳು ಈ ಕುರಿತು ಮೈಸೂರಿನ ಸೈಬರ್ ಸೆಕ್ಯೂರಿಟಿ ವಿಷಯ ತಜ್ಞರಾದ ಸತ್ಯನಾರಾಯಣ ಅಯ್ಯಂಗಾರ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು.
1: ಮಾರ್ಕೆಟ್ ಡಿಮಾಂಡ್ ಬಗ್ಗೆ ಮಾತಾಡಿದಾಗ ಈಗಿನ ಕಾಲದಲ್ಲಿ ಸೈಬರ್ ಸೆಕ್ಯೂರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಡಿಮಾಂಡ್ ಜಾಸ್ತಿ ಇದೆ. ಇನ್ 3-4 ಇಯರ್ಸ್ ಅಲ್ಲಿ ಗ್ರೋತ್ ಇಟ್ ವಿಲ್ ಬಿ ಆನ್ ದ ಟಾಪ್ ಮೋಸ್ಟ್ ಲೆವೆಲ್.
0: ಮರೆಯದೆ ಕೇಳಿ, ಇದೇ ಶುಕ್ರವಾರ ಸಂಜೆ 4:30 ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಶುಭಮಂಗಳ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಗೀತೆಯನ್ನ ಬರೆದಿದ್ದಾರೆ ಚಿ ಉದಯ್ ಶಂಕರ್, ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್.

0: Empower your ambitions with quality education.
1: At JSS AHER, deemed to be university accredited A++ by NAC, admissions are open for BSc in psychology, biochemistry, statistics and data analytics, computational biology and bioinformatics. Visit JSS deemed to be university, SS Nagara, Banni Mantapa, Mysuru. Call 9980841859.
2: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಹಂಸಲೇಖ ಅವರು ಗೀತೆಯನ್ನು ಬರೆದು ಸಂಗೀತ ನೀಡಿರುವ ಕರ್ಪೂರದ ಗೊಂಬೆ ಚಿತ್ರದ ಗೀತೆ ಹಾಡಿದ್ದಾರೆ ಚಿತ್ರಾ.

0: ಆತ್ಮೀಯ ಕೇಳುಗರೆ, ಸುತ್ತಮುತ್ತ
1: ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಸಾಹಿತ್ಯಕ, ಸಾಂಸ್ಕೃತಿಕ, ಕೃಷಿ, ಅಭಿವೃದ್ಧಿ ಮುಂತಾದ ಜನಸ್ನೇಹಿ ಕಾರ್ಯಕ್ರಮಗಳ ಪರಿಚಯ ವೇದಿಕೆ.
2: ಮೈಸೂರ ಸುತ್ತಲೂ ಕೋಟೆಯ ಸುತ್ತಲೂ
3: ಪ್ರತಿ ಗುರುವಾರ ಬೆಳಗ್ಗೆ 11:00 ರಿಂದ 12:00 ರವರೆಗೆ

0: ನೀವು ಕೂಡ ಇಂತಹ ಮಾಹಿತಿಗಳನ್ನು ನಮಗೆ ತಲುಪಿಸಬಹುದು.
1: ನಮ್ಮ ಇಮೇಲ್ ವಿಳಾಸ fmairmysore@gmail.com, ಅಥವಾ ಪತ್ರ ಬರೆಯಿರಿ
0: ನಿಲಯ ನಿರ್ದೇಶಕರು ಸುತ್ತಮುತ್ತ ವಿಭಾಗ ಆಕಾಶವಾಣಿ ಯಾದವಗಿರಿ ಮೈಸೂರು 5700020.

0: ತಪ್ಪದೆ ಆಲಿಸಿ ಸುತ್ತಮುತ್ತ ಪ್ರತಿ ಗುರುವಾರ ಬೆಳಗ್ಗೆ 11 ರಿಂದ 12 ಗಂಟೆಯವರೆಗೆ
1: ಆಕಾಶವಾಣಿ ಮೈಸೂರು ಕೇಂದ್ರದಿಂದ. ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಎಸ್ ಜಾನಕಿ ಅವರು ಹಾಡಿರುವ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆ. ಸಾಹಿತ್ಯ ಆರ್ ಎನ್ ಜೈಗೋಪಾಲ್, ಸಂಗೀತ ಇಳಯರಾಜಾ.

0: ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
1: ರೇಷ್ಮೆ ರಂಗ,
2: ರೇಷ್ಮೆ ರಂಗ,
3: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸುಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಹಾಗೂ ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ಮಂಡ್ಯದ ಕೆವಿ ಶಂಕರೇಗೌಡ ಭವನದಲ್ಲಿ ಇದೇ ತಿಂಗಳ 21 ತಾರೀಕು ಗುರುವಾರ ಬೆಳಿಗ್ಗೆ 10:30 ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಗಳ ಆಯ್ದ ಕವಿಗಳಿಂದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ.
4: ಮಧ್ಯಾಹ್ನ 2:30 ಉದಯೋನ್ಮುಖ ಬರಹಗಾರರಿಗೆ ಬಾನುಲಿ ಬರವಣಿಗೆ ಕಾರ್ಯಾಗಾರ. ಈ ಕಾರ್ಯಾಗಾರದಲ್ಲಿ ತಾವೂ ಭಾಗವಹಿಸಬೇಕೇ?
3: ಹಾಗಾದರೆ ಹೆಸರು, ವಿದ್ಯಾರ್ಹತೆ, ವಿಳಾಸದೊಂದಿಗೆ 9845614368 ಈ ಮೊಬೈಲ್ ಸಂಖ್ಯೆಗೆ ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿ ಹೆಸರನ್ನು ನೋಂದಾಯಿಸಿಕೊಳ್ಳಿ.
4: ಈ ಕಾರ್ಯಾಗಾರಕ್ಕೆ ವಯೋಮಿತಿ ಕನಿಷ್ಠ 18, ಗರಿಷ್ಠ 50 ವರ್ಷಗಳು.
3: ಮೊದಲು ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿದವರಿಗೆ ಆದ್ಯತೆ ನೀಡಲಾಗುವುದು. ಕವಿಗೋಷ್ಠಿ ಮತ್ತು ಕಾರ್ಯಾಗಾರ ಇದೇ ತಿಂಗಳ 21 ತಾರೀಕು ಬೆಳಗ್ಗೆ 10:30 ಮಂಡ್ಯದ ಕರ್ನಾಟಕ ಸಂಘದ ಆವರಣದಲ್ಲಿರುವ ಕೆವಿ ಶಂಕರೇಗೌಡ ಭವನದಲ್ಲಿ.
5: ಹಲೋ ಪರ್ಶು.
6: ಹೇಳಿ ಸೊಲೊಮನ್.
5: ಒಂದ್ ವಿಷಯ ಇತ್ತು ಹೇಳೋಕೆ, ಪವಿತ್ರ ಕೇಸ್ ಬಗ್ಗೆ. ಆಫೀಸಲ್ಲಿ ಪವಿತ್ರ ಡಾಕ್ಯುಮೆಂಟ್ಸ್ ಹುಡುಕಿಸಿ ನೋಡಿದೆ, ಅವಳ ಮನೆ ಅಡ್ರೆಸ್ ಮತ್ತೆ ಅವಳ ಅಪ್ಪನ ಫೋನ್ ನಂಬರ್ ಸಿಕ್ಕಿದೆ.
6: ವಾವ್, ಒಳ್ಳೇದಾಯ್ತಲ್ಲ. ಮತ್ತೆ
7: ಇದೇ ಗುರುವಾರ 21 ತಾರೀಕು ರಾತ್ರಿ 10 ಕೇಳಿ ಪತ್ತೆದಾರಿ ನಾಟಕ ಹಗೆ.
6: ಸುಧಾಕರ್ ಸರ್ ನಮಸ್ತೆ.
8: ನಿಮ್ ಜೊತೆ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು. ಈಗಷ್ಟೇ ಲೇಡಿ ಒಬ್ರು ಫೋನ್ ಮಾಡಿದ್ರು, ಥೆರಪಿಸ್ಟ್ ಅಂತೆ. ಪೇಪರ್ನಲ್ಲಿ ಆತ್ಮಹತ್ಯೆ ನ್ಯೂಸ್ ನೋಡಿದ್ದಾರೆ, ಅವರು ನನ್ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು.
7: ಮರೆಯದೆ ಕೇಳಿ ಇದೇ ಗುರುವಾರ 21 ತಾರೀಕು ರಾತ್ರಿ 10 ಪತ್ತೆದಾರಿ ನಾಟಕ ಹಾಗೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 10 ಗಂಟೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಅರವಿಂದ್ ಪಾರಿಕ್ ಅವರ ಸಿತಾರ್ ವಾದನ ಆಲಿಸೋಣ. ಕೇಳಿ ರಾಗ್ ಬಿಹಾಗ್.

ಇದುವರೆಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅರವಿಂದ್ ಪಾರಿಕ್ ಅವರ ಸಿತಾರ್ ವಾದನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು. FM 100.6 ಇದು ಆಕಾಶವಾಣಿ ಮೈಸೂರು. ಸಮಯ

10:31. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಸಾಥಿಯಾ ಚಿತ್ರದ ಶೀರ್ಷಿಕೆ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಗೀತೆಯನ್ನ ಹಾಡಿದ್ದಾರೆ ಸೋನು ನಿಗಮ್.

0: shape a successful career with world-class education.
1: At JSS AHER, deemed to be university accredited A++ by NAC, admissions are open for BSc in Biotechnology, Microbiology, Environmental Science and Food Nutrition and Dietetics. Visit JSS deemed to be university, SS Nagara, Banni Mantapa, Mysuru. Call 9980841859.
2: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರು ಹಾಡಿರುವ ಸಾಯಾ ಚಿತ್ರದ ಗೀತೆ.

0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಅನುರಾಧ ಪಾಡ್ವಾಲ್ ಅವರು ಹಾಡಿರುವ ಪ್ಯಾರ್ ಕಿಯಾ ತೋ ಡರ್ನಾ ಕ್ಯಾ ಚಿತ್ರದ ಗೀತೆ.

0: ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ.
1: ಕೇಳುಗರೆ, ಸುತ್ತಮುತ್ತ
2: ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಸಾಹಿತ್ಯಕ, ಸಾಂಸ್ಕೃತಿಕ, ಕೃಷಿ, ಅಭಿವೃದ್ಧಿ ಮುಂತಾದ ಜನಸ್ನೇಹಿ ಕಾರ್ಯಕ್ರಮಗಳ ಪರಿಚಯ ವೇದಿಕೆ.
3: ಮೈಸೂರ ಸುತ್ತಲೂ ಕೋಟೆಯ ಸುತ್ತಲೂ ನೋಡಲು ರೈತರ ಒಕ್ಕಲು.
1: ಪ್ರತಿ ಗುರುವಾರ ಬೆಳಗ್ಗೆ 11:00 to 12:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ
2: ಸುತ್ತಮುತ್ತ

0: ನೀವು ಕೂಡ ಇಂತಹ ಮಾಹಿತಿಗಳನ್ನು ನಮಗೆ ತಲುಪಿಸಬಹುದು.
1: ನಮ್ಮ ಇಮೇಲ್ ವಿಳಾಸ fmairmysore@gmail.com ಅಥವಾ ಪತ್ರ ಬರೆಯಿರಿ.
0: ನಿಲಯ ನಿರ್ದೇಶಕರು ಸುತ್ತಮುತ್ತ ವಿಭಾಗ ಆಕಾಶವಾಣಿ ಯಾದವಗಿರಿ ಮೈಸೂರು 5700020.

0: ತಪ್ಪದೇ ಆಲಿಸಿ ಸುತ್ತಮುತ್ತ ಪ್ರತಿ ಗುರುವಾರ ಬೆಳಗ್ಗೆ 11 ರಿಂದ 12 ಗಂಟೆಯವರೆಗೆ
1: ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ವಚನ ಬಾನುಲಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 11:15. ಆತ್ಮೀಯ ಕೇಳುಗರಿಗೆಲ್ಲ ನಿಲಯದ ಮುಂದಿನ ಪ್ರಸಾರ ಕಾರ್ಯದಲ್ಲಿ ಆಹಿರಿ ಪುಟ್ಟಿ ಮಾಡುವ ನಮಸ್ಕಾರಗಳು. ಈಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.

ಕೇಳುಗರಿಗೆಲ್ಲ ನಮಸ್ಕಾರ. ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಪತ್ರೋತ್ತರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕೇಳುಗರೇ, ನಮ್ಮ ನಿಲಯದಿಂದ ಒಂದು ವಾರಗಳಲ್ಲಿ ಹಲವಾರು ಕಾರ್ಯಕ್ರಮಗಳು ಬಿತ್ತರಗೊಂಡಿವೆ. ಅದನ್ನು ಅತ್ಯಂತ ಪ್ರೀತಿಯಿಂದ ಆಸ್ಥೆಯಿಂದ ಕೇಳಿ ಅಭಿಮಾನಪೂರ್ವಕವಾದಂತಹ ಪತ್ರಗಳನ್ನು ತಾವು ಬರೆದು ಕಳಿಸಿದಿರಿ, ಹಾಗೆಯೇ ಮಿಂಚಂಚೆಯನ್ನು ಕೂಡ ನಮಗೆ ಕಳಿಸ್ಕೊಟ್ಟಿದ್ದೀರಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ತಾವು ಕರೆ ಮಾಡಿ ಕಾರ್ಯಕ್ರಮವನ್ನು ಕುರಿತಂತೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 251258

ಮತ್ತೊಂದು 251 08 89. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆಗಳು 251 02 582 ಮತ್ತೊಂದು 251 08 89. ಕೇಳುಗರೆ, ಇಂದಿನ ಈ ಕಾರ್ಯಕ್ರಮದಲ್ಲಿ ಆಹಿರಿ ಪುಟ್ಟಿಯವರು ಕೂಡ ನಮ್ಮ ಜೊತೆ ಇರ್ತಾರೆ, ತಮ್ಮ ಪತ್ರಗಳನ್ನು ಕೂಡ ಓದ್ತಾರೆ, ತಮ್ಮ ಕರೆಗಳನ್ನು ಸ್ವೀಕರಿಸಿ ಕಾರ್ಯಕ್ರಮಗಳನ್ನು ಕುರಿತಂತೆ ಒಂದಷ್ಟು ವಿಚಾರ ವಿನಿಮಯವನ್ನು ಮಾಡಿಕೊಳ್ತಾರೆ. ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಗೀತೆಯನ್ನು ಕೇಳೋಣ. ಚಿತ್ರ ಅಣ್ಣಾ ಬಾಂಡ್, ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ಜಯಂತ್ ಕಾಕಿಣಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

0: ಕೇಳುಗರೇ, ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಪತ್ರೋತ್ತರ ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಹಾಗೆಯೇ ಕರೆಗಳನ್ನು ಮಾಡಿ ಕಾರ್ಯಕ್ರಮಗಳನ್ನು ಕುರಿತಂತೆ ಮಾತಾಡೋದಕ್ಕೋಸ್ಕರ ಕಾತರದಿಂದ ಕಾಯ್ತಾ ಇದ್ದೀರಿ. ಈಗ ಮೊದಲ ಕರೆಯನ್ನು ಕಾರ್ಯಕ್ರಮದಲ್ಲಿ ಸ್ವೀಕರಿಸ್ತಾ ಇದ್ದೇವೆ. ಹಲೋ
1: ಸರ್, ನಮಸ್ಕಾರ. ನಾನು ಮೂರ್ತಿ ಅಂದ್ಬಿಟ್ಟು ಚಾಮರಾಪುರದಿಂದ ಸರ್.
0: ನಮಸ್ಕಾರ ಮೂರ್ತಿ ಅವರೇ, ಹೇಳಿ
1: ಸರ್. ಭಾನುವಾರ ಚಲನಚಿತ್ರ ಧ್ವನಿವಾಹಿನಿ ಮೂಡ್ ಬಂತಲ್ಲ ಸರ್, 240 ಪ್ರತಿಧ್ವನಿ ಬೆಂಗಳೂರು ಕೇಂದ್ರದಿಂದ
0: ಪ್ರತಿಧ್ವನಿ
1: ತುಂಬಾ ಅದ್ಭುತವಾದ ಒಂದು ಚಿತ್ರ ಸರ್. ಅದು
0: ರಾಜ್ಕುಮಾರ್ ಅವರ ಅಭಿನಯದ ಚಿತ್ರ.
1: ಹೌದು, ರಾಜ್ಕುಮಾರ್, ರಾಜೇಶ್ ಆರ್ತಿ, ಇನ್ನು ಮುಂತಾದವ್ರು ನಟಿಸಿದ ಚಿತ್ರ. ಬಹಳ ವರ್ಷಗಳಾಗಿತ್ತು ಫಿಲಂ ನೋಡಿ, ಒಂದು ಫಿಲಂ ನೋಡ್ದಂಗೆ ಆಯ್ತು ಸರ್. ಮತ್ತೆ ನೆನಪಿನ ಅಂಗಳ ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಅವರು ತಮ್ಮ ನಡ್ಸ್ಕೊಡ್ರಲ್ಲ ಸರ್ ಸೋಮವಾರ, ಅದು ತುಂಬಾ ಅದ್ಭುತವಾಗಿ ಮೂಡ್ ಬಂತು. ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಅವರು ಬರೆದಂತ ಹಾಡುಗಳು ಅಂದ್ರೆ ಕೇಳೋದಕ್ಕೆ ಒಂಥರ ರೋಮಾಂಚನ. ಅಂತ ಹಾಡುಗಳು ಅವರು, ಸಾಕ್ಷಾತ್ಕಾರ ಆಗ್ಲಿ, ಸಿರಪಂಜರ ಆಗ್ಲಿ, ಮಲ್ಲಮ್ಮನಪ್ಪ ಅವಳ ಅನೇಕ ಚಿತ್ರಗಳಲ್ಲಿ ಅವರು ಅದ್ಭುತವಾದ ಹಾಡುಗಳನ್ನ ಬರೆದ್ರು. ಮತ್ತೆ ಒಂದು ಚಿತ್ರ ಕೂಡ ಅವರು ನಿರ್ದೇಶನ ಮಾಡೋದು, ಪ್ರಥಮ ಬದಿಗೆ ಡಾಕ್ಟರ್ ರಾಜ್ಕುಮಾರ್ ದಿವಿ ಪಾತ್ರದಲ್ಲಿ ಅಭಿನಯಿಸಿದ ಚಿತ್ರ ಸತಿಶಕ್ತಿ ಅಂದ್ಬಿಟ್ಟು.
0: ಸತಿಶಕ್ತಿ
1: ಒಬ್ಬ ವಿರೂಪಾಕ್ಷ ಅಂದ್ಬಿಟ್ರು ರಾಜನ್ ಪಾತ್ರ, ಇನ್ನೊಂದು ಮಾಯಾ ಮಾಯಾಬಿ ಪಾತ್ರ ರಕ್ತಾಸ ಅಂದ್ಬಿಟ್ಟು. ಎಂ ವಿ ರಾಜಮ್ಮ ಅವರು ವಿರೂಪಾಕ್ಷನ್ಗೆ ಜೋಡಿ ಮಾಡಿದ್ರು, ಸೌಕರ್ ಜನಕಿ ಅವರನ್ನ ರಕ್ತಾಸನ್ಗೆ ಜೋಡಿ ಮಾಡಿದ್ರು.
0: ಓಕೆ, ನೋಡಿ ನಿಮ್ಮ ನೆನಪಿನ ಶಕ್ತಿ ಬಹಳ ಜಾಸ್ತಿ ಇದೆ ಮೂರ್ತಿ ಅವರೇ.
1: ಎಲ್ಲ ನಿಮ್ಮಂತೆಯವರ ಆಶೀರ್ವಾದ.
0: ಅಲ್ಲ, 60ರ ದಶಕದಲ್ಲಿ ಬಿಡುಗಡೆಗೊಂಡಂತಹ ಚಿತ್ರ ಸತಿಶಕ್ತಿ ಅಲ್ವಾ?
1: ಆಮೇಲೆ ಅದರಲ್ಲಿ ಒಂದು ಸರ್ಪ ವ್ಯಾಖ್ಯಾನ ಮಾಡ್ತಾರೆ ಯಾರು, ಎಂ ವಿ ರಾಜಮ್ಮ ಅವರು. ಪಾರ್ವತಿ ಸ್ವಲ್ಪ ಅವ್ರ ಕಡೆ ಒಲೆಯೋದಿಲ್ಲ, ಶಿವ ಇರ್ತಾನೆ. ಅವಾಗ ಸರ್ಪಗಳು ಯಜ್ಞ ಮಾಡುದು, ಯಾವ ಪ್ರಪಂಚದಲ್ಲಿ ಯಾವ ಮೂಲೆಗಳಲ್ಲೂ ಅವುಗಳು ಇರಬಾರ್ದು ಅಂತ ಗೌರವಾದ ಒಂದು ಇದನ್ನ ಮಾಡಿದ್ರೆ ಎಲ್ಲಾ ಸರ್ಪಗಳು ಒಂದೊಂದು ಒಂದೊಂದ್ ಸಾರಿ ಒಂದೊಂದು ಟೆನ್ಗಳೇ ಬಂದ ಬೆಂಕಿ ಒಳಗೆ ಬೀಳ್ತವೆ. ಅವಾಗ ಒಂದೇ ಒಂದ್ ಸರ್ಪ ಅವಳು ಕಂಬಿಡುತ್ತೆ. ಅದು ಹೋಗ್ಬಿಟ್ಟು ಶಿವನ ಹತ್ರ ಕೇಳ್ಕೊಂಡಾಗ ಶಿವ ಏನ್ ಮಾಡ್ತಾನೆ, ನಿನ್ಗೆ ಇನ್ ಯಾವ ತರ ನೋವು ಬರಲ್ಲ ಅಂದ್ಬಿಟ್ಟು ಎತ್ಕೊಂಡು ಅದು ಕತ್ತಿಗೆ ಸುತ್ತಕೊಂಡ್ಬಿಡ್ತಾನೆ. ಅದರಿಂದ ಅದೊಂದು ಸರ್ಪ ಅಲ್ಲಿ ಇದ ಸ್ಥಿರವಾಗಿ ಉಳ್ಕೊತದೆ ಸರ್.
0: ಒಂದು ಪೌರಾಣಿಕ ಚಿತ್ರಕಥೆಯನ್ನ ಆಧರಿಸಿದಂತ ಚಿತ್ರ ಅದು.
1: ಹೌದು ಸರ್. ಸರಿ ಸರ್, ಆಯ್ತು ಸರ್, ನಮಸ್ಕಾರ.
0: ಓಕೆ ಮೂರ್ತಿ ಅವರೇ, ನಮಸ್ಕಾರ. ಹಲೋ ಆಕಾಶವಾಣಿ.
2: ಹಲೋ, ನಮಸ್ತೆ ಸರ್.
3: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
2: ನಾನು ಸೌಮ್ಯ ಅಂತ.
3: ಹೇಳಿ ಸೌಮ್ಯ ಅವರೇ.
2: ಇವತ್ತು ಬಂದಂತ ಕನ್ನಡ ಹಿಂದಿ ಹಾಡುಗಳೆಲ್ಲ ತುಂಬಾ ಚೆನ್ನಾಗಿತ್ತು, ಹಾಗೆ ಶಾಸ್ತ್ರೀಯ ಸಂಗೀತನು ತುಂಬಾ ಚೆನ್ನಾಗಿತ್ತು ಸರ್.
0: ಓಕೆ ಓಕೆ.
2: ಮತ್ತೆ ಶ್ರೀನಿವಾಸ್ ಪ್ರಸಾದ್ ಅವ್ರು ನಡ್ಸ್ಕೊಡ್ತಾ ಇರೋ ಸಿನಿಮಾ ಯಾನ ಕಣ್ಣು ಕಟ್ಟದಂಗಿರುತ್ತೆ ಆ ಸಿನಿಮಾ, ನಾವು 5 ನಿಮಿಷದಲ್ಲೇ ನೋಡ್ಬಿಟ್ವೇನೋ ಅಂತ ಅನ್ಸ್ಬಿಡುತ್ತೆ. ಅರುಣರಾಗ ಅಷ್ಟನ ವಿವರಿಸಿದ್ರು.
0: ಓಕೆ, ಮತ್ತೆ ಇನ್ಯಾವ ಕಾರ್ಯಕ್ರಮವನ್ನ ಕೇಳಿದ್ರಿ ಸೌಮ್ಯ ಅವರೇ?
2: ಆಮೇಲೆ ಶನಿವಾರ ರಾತ್ರಿ 8 ಗಂಟೆಗೆ ನಾಟಕ ಕೇಳಿದ್ವಿ, 8:30ಗೆ ನಾಟಕ ಕೇಳಿದ್ವಿ. ನಾಳೆ ಒಂದ್ ಕತೆದಾರಿ ನಾಟಕ ಇದೆ, ಕೇಳಿ ಕೇಳ್ತೀವಿ.
0: ಕೇಳಿ ಹೀಗೇನೆ
2: ಕೇಳ್ತೀವಿ ಸರ್, ವಿಭಿನ್ನ ಕಾರ್ಯಕ್ರಮ ಮನ್ಸಿಟ್ಟು ಮಾಡ್ತೀರಾ, ನಾವು ಮನ್ಸಿಟ್ಟೆ ಕೇಳ್ತೀವಿ.
0: ಓಕೆ, ನಿಮ್ಮಂಥ ಕೇಳುಗರು ಇರೋದ್ರಿಂದನೇ ಕಾರ್ಯಕ್ರಮಗಳು ಬಹಳ ಸುಸೂತ್ರವಾಗಿ ವೈವಿಧ್ಯಮಯವಾಗಿ ಮೂಡಿ ಬರ್ತಾ ಇದೆ.
2: ಹಾಗೆ ನಿನ್ನೆ ಮೈಸೂರು ಜಂಕ್ಷನ್ ಚೆನ್ನಾಗಿತ್ತು ಸರ್, ಯಾಕೆಂದ್ರೆ ಕಾರ್ಯಕ್ರಮ ನಡ್ಸ್ಕೊಡ್ಬೇಕ ತಯಾರಿಗಳು ಅವ್ರ ಪರಿಶ್ರಮ ಯಾವ ಮಟ್ಟದಲ್ಲಿ ಇರುತ್ತೆ ಅಂದ್ಬಿಟ್ಟು ಚೆನ್ನಾಗಿ ವಿವರಿಸಿದ್ರು ಮೂರ್ ಜನನುವೆ.
0: ಓಕೆ ಓಕೆ.
2: ಪ್ರಸಾರ ಆಗೋದ್ ಮುಖ್ಯ ಅಲ್ಲ ಸರ್, ಆದ್ರೆ ಹಿಂದಿಂದ ಪರಿಶ್ರಮ ಎಷ್ಟು ಎದ್ದು ಕಾಣಿಸುತ್ತೆ.
0: ಹೌದು, ಈಗ ಮಾಧ್ಯಮದಲ್ಲಿ ಬಹಳ ರಂಜನೆ ಅಷ್ಟೇ ತಾವು ಗಮನಿಸ್ತಾ ಇರ್ತೀರಿ ಅಥವಾ ಅಲ್ಲಿಂದ ಏನ್ ಮಾಹಿತಿ ಸಿಗುತ್ತೆ ಅನ್ನೋದನ್ನ ಗಮನಿಸ್ತಾ ಇರ್ತೀರಿ, ಅದರ ಹಿಂದೆ 10 ಕೈಗಳು ಕೆಲಸವನ್ನ ಮಾಡಿರ್ತವೆ. ಶ್ರಮ ಅನ್ನುವಂಥದ್ದು ಎಲ್ಲದಕ್ಕೂ ಇದ್ದೇ ಇರುತ್ತೆ ಅಲ್ವಾ, ಅದರಲ್ಲೂ ಮಾಧ್ಯಮದಲ್ಲಿ 100 ಕೈಗಳು ಕೆಲಸವನ್ನ ಮಾಡಿರ್ತವೆ. ಯಾಕೆಂದ್ರೆ ಕಾರ್ಯಕ್ರಮವನ್ನು ಮಾಡುವಂಥವ್ರು ಅಷ್ಟೇ ಅಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಈ ಇಂಜಿನಿಯರಿಂಗ್ ಸೆಕ್ಷನ್ ಇರಬಹುದು, ನಮ್ಮಲ್ಲಿರುವಂಥ ಎಲ್ಲ ಸಿಬ್ಬಂದಿ ವರ್ಗದವರ ಸಹಕಾರ ಇರಬಹುದು, ಎಲ್ಲವೂ ಸೇರಿಕೊಂಡು ಒಂದು ಒಳ್ಳೆ ತರದಲ್ಲಿ ಅದು ಪ್ರಸಾರ ಆಗ್ತದೆ.
2: ಹೌದು ಸರ್, ಹೌದು ಸರ್, ಯಾಕಂದ್ರೆ ಎಲ್ಲರ ಸದ್ಯ ಪರಿಶ್ರಮ ಇದ್ರೇನೆ ಒಂದು ಅತ್ಯುತ್ತಮ ಕಾರ್ಯಕ್ರಮ ಬರೋದಕ್ಕೆ ಸಾಧ್ಯ.
0: ಅದು ಒಂದು ಒಕ್ಕೂಟದ ವ್ಯವಸ್ಥೆ ಇರ್ತದೆ ಒಂದು ಸಂಸ್ಥೆ ಅಂತಂದಾಗ ಅಲ್ವಾ.
2: ನೀವು ಆ ತರ ಮಾಡಿದ್ದಕ್ಕೆ ನಾವು ಎಷ್ಟು ಶ್ರದ್ಧೆ ತುಂಬಾ ಇಷ್ಟಪಟ್ಟು ಕೇಳ್ತೀವಿ ಸರ್.
0: ಓಕೆ, ತುಂಬಾ ಸಂತೋಷ ಹೀಗೆ ಕೇಳ್ತಾ ಇರಿ ಸೌಮ್ಯ ಅವರೇ, ನಮಸ್ಕಾರ.
2: ನಮಸ್ತೆ ಸರ್.

0: ಹಲೋ, ಆಕಾಶವಾಣಿ.
1: ಹಲೋ,
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಎಲ್ಲಿಂದ?
1: ಪುಟ್ಟಕ್ಕವರು ಉಮೇಶಣ್ಣ ಅವ್ರಿಗೂ ನಂದಿಗೂ ಮಹೇಶಣ್ಣ ನಮಸ್ಕಾರಗಳು ಮೇಡಮ್.
0: ನಮಸ್ತೆ.
2: ನಮಸ್ಕಾರ, ಹೇಳಿ ಮಹೇಶ್.
1: ಗುರುಗಳೇ ನಮಸ್ತೆ.
2: ಹ್ಮ್
1: ಸರ್, ನಮ್ಮ ಮೈಸೂರು ಆಕಾಶವಾಣಿ 100.6 ರಲ್ಲಿ
2: ಹ್ಮ್
1: ಒಂದು 100 ಕಾರ್ಯಕ್ರಮಗಳು ನನಗೆ ತುಂಬಾ ಸಂತೋಷವನ್ನು ಕೊಡ್ತದೆ.
2: ಹ್ಮ್
1: ಒಂದು 6 ಕಾರ್ಯಕ್ರಮಗಳು ನಮಗೆ ಬೇಸರವನ್ನು ಕೊಡ್ತದೆ ಸರ್. ಅದರಲ್ಲಿ ಒಂದು ಕಾರ್ಯಕ್ರಮಗಳನ್ನ ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಅದನ್ನ ಸರಿ ಮಾಡಿಕೊಡ್ಬೇಕು ಅಂತ ಕೇಳ್ತೀನಿ. ಯಾಕೆಂದ್ರೆ ಇವತ್ತು ಆಕಾಶವಾಣಿ ಕೇಳೋರು ನಮ್ಮ, ಉದಾಹರಣೆಗೆ ನಮ್ಮ ಸಹೋದರರು ಇರ್ತಾರೆ ಸೆಕ್ಯೂರಿಟಿ ಗಾರ್ಡ್ಸ್ ಗಳು, 9 ಭಾಗ ಕೀಪ್ಯಾಡ್ಲೇ ಇದಾರೆ ಸರ್. ಅಂತವ್ರಿಗೆ ಕರೆಗೊಂದು ಗೀತಲ್ಲಿ ಕರೆನೇ ಸಿಕ್ಕಲ್ಲ. ಈ ವಾಟ್ಸ್ಆಪ್ ನವರು ಮಧ್ಯಾಹ್ನ ಮತ್ತೆ ಸಂಜೆ 7-8 ಏನ್ ಕೇಳ್ತಾ ಇರ್ತಾರೆ, ದಯವಿಟ್ಟು ಅವ್ರನ್ನ ಕರೆಗೊಂದು ಗೀತೆಗೆ ಭಾಗವಹಿಸ್ಬಿಡಿ ಅಂತ ತಾವ್ ಹೇಳ್ಬೇಕು. ಯಾಕಂದ್ರೆ ವಾರಕ್ಕೊಂದ್ಸಲ ನಮ್ಗೆ ಅವಕಾಶ ಸಿಕ್ಕದು, ಅದ್ರಲ್ಲಿ ನಮ್ಗೆ ಕರೆನೇ ಸಿಕ್ಕಲ್ಲ, ವಾಟ್ಸ್ಆಪ್ ನವರೇ ಅಲ್ಲೂ ಸಿಕ್ಕುತ್ತೆ. ಇದು ನನ್ನ ಒಂದು ಅನಿಸಿಕೆ. ಈ ತರದ ಇನ್ನೂ ಒಂದು 5 ಇದೆ, ಅದನ್ನ ಮುಂದಿನ ದಿನಗಳಲ್ಲಿ ಹೇಳಕ್ ಬಯಸ್ತೀನಿ ಸರ್. ಇದಕ್ಕೆ ನನಗೆ ಪರಿಹಾರ ಸಿಕ್ಕಿದ್ರೆ ತಮ್ಮ ಅಭಿಪ್ರಾಯ ಸರ್.
2: ಈಗ ನಿಮ್ಮ ಅಭಿಪ್ರಾಯ ಹೇಳಿದಿರಲ್ವಾ, ನಾವು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಆಲೋಚನೆಯನ್ನು ಮಾಡ್ತೇವೆ, ಅದಕ್ಕೆ ಒಂದಷ್ಟು ಚರ್ಚೆ ಆಗುತ್ತೆ. ತದನಂತರದಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಪುರಸ್ಕಾರ ಸಿಗುತ್ತೋ, ತಿರಸ್ಕಾರ ಅಂತೂ ಖಂಡಿತ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದ ಒಂದಷ್ಟು ಬದಲಾವಣೆಗಳ ಕಡೆಗೆ ನಾವು ಗಮನವನ್ನು ಹರಿಸ್ತೇವೆ.
1: ವಾಟ್ಸ್ಆಪ್ ಮಾಡೋರೆ ಅರ್ಥ ಮಾಡ್ಕೊಳ್ಳಿ, ಯಾಕಂದ್ರೆ ವಾರದಲ್ಲಿ 14 ಆರು ಅವರೇ ಕೇಳಿರ್ತಾರೆ, ಪುನಃ ಇದು 15 ಯಾರು ಕರೆಗೊಂದು ಗೀತೆ ಅಲ್ಲೂ ಅವರೇ ಬಂದು ಭಾಗವಹಿಸ್ತಾರೆ. ನಮ್ಮಂತವ್ರಿಗೆ ಕೀಪೆ ನಮಗೆ ತುಂಬಾ ಬೇಸರ ಆಗ್ತದೆ ಸರ್.
2: ನೀವೇನ್ ಹೇಳಿದ್ರಿ ಅದು ನಮ್ಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ. ಓಕೆ.
1: ಮತ್ತೆ ಸರ್, ಇವತ್ತು ಹಲವಾರು ಕಾರ್ಯಕ್ರಮಗಳು ತಾವು ಕೊಡ್ತಾ ಇರೋದು ಸರಿಯಷ್ಟೇ, ಆದ್ರೆ ಈ ಸಿಸಿ ಕ್ಯಾಮ್ರಾ ಅನ್ನೋದ್ರ ಬಗ್ಗೆ ಅಮಾಯಕರಿಗೆ ಗೊತ್ತಿಲ್ಲದವ್ರಿಗೆ ಸ್ವಲ್ಪ ಅರಿವಿನ ಕಾರ್ಯಕ್ರಮ ಬೇಕು. ಯಾಕಂದ್ರೆ ಹಳ್ಳಿಯಿಂದ ಪಟ್ಟಣಕ್ಕೆ ಕೂಲಿ ಕೆಲಸಕ್ಕೆ ಅಂತ ಬರ್ತೀವಿ, ಅಲ್ಲಿ ಕೂಲಿ ಮಾಡುವಾಗ ಏನೋ ಒಂದು ಒಂದ್ ಕಾಸ ಒಂದ್ ಚಿನ್ನ ಏನೋ ಒಂದ್ ಸಿಕ್ಕುತ್ತೆ ಅಂತ ಎತ್ಕೊಂಡಿರ್ತೀವಿ, ಅದು ಸಿಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರ್ತದೆ. 5,000 ರೂಪಾಯಿ ನಮ್ಗೆ ಸಿಕ್ಕಿದ್ರೆ ಅದು ಕಂಪ್ಲೇಂಟ್ ಆಗಿ 50,000 ಖರ್ಚು ಮಾಡ್ತಾ ಇದೆ. ಈ ತರ ಸುಮಾರು ಜನಕ್ಕೆ ಆಗ್ತಾ ಇದೆ. ಈ ಸಿಸಿ ಕ್ಯಾಮ್ರಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಅರಿವು ಬೇಕಾಗಿದೆ ಸರ್, ಗಾರೆ ಕೆಲಸರಿಗೆ, ಕೂಲಿ ಕೆಲಸರಿಗೆ, ಈ ತರದವ್ರಿಗೆಲ್ಲ.
2: ನೋಡೋಣ, ಅದು ಸಂಬಂಧ
1: ಅವರಾಗಿ ಇಟ್ಕೊಳ್ಳೋದಲ್ಲ, ಅಲ್ಲಿ ಬಿದ್ದಿರ್ತದೆ ಅಂತ ಇಟ್ಕೊಂಡ್ಬಿಡ್ತಾರೆ. ಈ ತರ ಸುಮಾರು ಘಟನೆ ಆಗಿದೆ ಸರ್.
2: ಓಕೆ, ಅದ್ರ ಸಂಬಂಧಪಟ್ಟಂತ
1: ಮತ್ತೆ
2: ಅಧಿಕಾರಿಗಳು
1: ದಿನಗಳಲ್ಲಿ ನಮ್ಮ ಇವ್ರು ಮಾತಾಡಿದ್ರು ಸರ್, ಪಿರಿಯಾಪಟ್ಟಣದ ಕನಗಾಲ್ ನರಸಿಂಹಯ್ಯ ಅವರು ತುಂಬಾ ಅದ್ಭುತವಾಗಿ ಮಾತಾಡಿದ್ರು ಸರ್. ಎಂತ ಇಡೀ ಕರ್ನಾಟಕಕ್ಕೆ ನಂಬರ್ 1 ಆದಂತ ಅವರು, ಅವ್ರ ಸಹೋದರರು ಅವ್ರು ಇಲ್ಲ, ಅವರು ಶಾಸ್ತ್ರಿಗಳು ಇಲ್ಲ, ಪುಟಾಣ ಅವರು ಇಲ್ಲ, ಇವರು ಇವತ್ತು ಕೂಡ ಬಾಡಿಗೆ ಮನೆಯಲ್ಲಿ ಜೀವನ ಮಾಡ್ತಾ ಇದ್ದೀನಿ ಅಂದ್ರು. ನಿಜಕ್ಕೂ ಒಂದು ಒಂದು ಸ್ವಾಭಿಮಾನದ ವ್ಯಕ್ತಿತ್ವ ಸರ್. ಇಂತ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಹೆಚ್ಚು ಬೇಕು ಸರ್. ಕೊನೆಯದಾಗಿ ಸಂಜೆ ರಾಗ ಅದ್ಭುತವಾಗಿ ಬರ್ತಾ ಇದೆ. ಇದರಲ್ಲಿ ಹಿರಿಯ ರಾಜಕಾರಣಿಗಳಾದ ದೇವೇಗೌಡರು, ಚೆನ್ನಮ್ಮ ಅವರು, ಹಿರಿಯ ದಾನಿಗಳಾದಂತಹ ಸುಧಾಮೂರ್ತಿ ಅವರು, ಹಿರಿಯ ನಟರಾದ ಅನಂತನಾಗ್ ಅವರು, ಲಕ್ಷ್ಮಿಯಮ್ಮ ಅವರು, ಇಂಥವ್ರನ್ನ ಕರೆಸಿ ಒಂದು ಸಂದರ್ಶನ ಮಾಡ್ಬೇಕು ಅಂತ ನನ್ನ ಒಂದು ಕಳಕಳಿ ಸರ್.
2: ಓಕೆ, ನಿಮ್ಮ ಅಭಿಪ್ರಾಯವನ್ನು ನಾವು ಸ್ವೀಕರಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಆಲೋಚನೆಯನ್ನು ಮಾಡ್ತೇವೆ. ಓಕೆ, ನಮಸ್ಕಾರ.
0: ನಮಸ್ತೆ ಆಕಾಶವಾಣಿ.
1: ನಮಸ್ಕಾರ,
0: ಯಾರು ಮಾತಾಡ್ತಾ ಇರೋದು?
1: ನಾನು ಸತ್ಯನಾರಾಯಣ್ ಬಿಡ ನಂಜುಳಿಂದ ಮಾತಾಡ್ತಾ ಇದ್ದೀನಿ.
0: ಹೇಳಿ ಸತ್ಯನಾರಾಯಣ್ ಅವರೇ.
1: ಎಲ್ಲ ಪ್ರೋಗ್ರಾಮ್ಗಳು ಚೆನ್ನಾಗಿರುತ್ತೆ, ಹಂಗೆ ಮಾತಾಡೋದಿಲ್ಲ, ಆದ್ರೂ ನಾನು ಸುಮಾರು ಜನ ಟ್ರೈ ಮಾಡ್ತಿದ್ದೆ, ಸಿಕ್ತೆ, ಇವತ್ತು ಸಿಕ್ಕ, ಎಲ್ಲ ಪ್ರೋಗ್ರಾಮ್ ಚೆನ್ನಾಗಿರುತ್ತೆ.
2: ಸತ್ಯನಾರಾಯಣ್ ಅವರೇ, ಏನ್ ಏನ್ ಮಾಡ್ಕೊಂಡಿದ್ದೀರಿ ತಾವು?
1: ನಾನು ರಿಟೈರ್ಡ್ ಆಗಿದ್ದೀನಿ ಸರ್, ನಾನು ಇಲ್ಲೇ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ರಿಟೈರ್ಡ್ ಆಗಿದ್ದೀನಿ.
2: ಆಕಾಶವಾಣಿಯನ್ನ ಕೇಳುವಂತ ಹವ್ಯಾಸ ಎಷ್ಟು ವರ್ಷಗಳಿಂದ ತಮಗೆ?
1: ಸರ್, ಸುಮಾರು ನಮ್ ಬೆಳಗ್ಗೆಯಿಂದ ಹಾಕ್ಬಿಟ್ಟಿರ್ತೀವಿ ಸರ್. ಬೆಳಗ್ಗೆ ಹಾಕ್ಬಿಟ್ಟ ಅಂದ್ರೆ ಓಡ್ತಾನೆ ಇರುತ್ತೆ, ಬೆಳಗ್ಗೆ 6:30 ಕುಯ್ ಅಂತಾಗಿಂದ ಹಾಕ್ಬಿಟ್ಟಿರ್ತೀವಿ ಸರ್.
2: ಅದು ಕುಯ್ಯಲ್ಲಪ್ಪ, ಅದು ಅದೊಂದು ಸಂಗೀತ, ಅದು ನೀವು ಕುಯ್ಯ ಅಂತ ಅನ್ಬಿಟ್ರೆ ಅಲ್ಲ, ಅದು ಸಂಗೀತ ಅದು. ಓಕೆ ಓಕೆ, ಸಿಗ್ನೇಚರ್ ಟ್ಯೂನ್ ಅಂತೇಳಿ ನಮ್ಮ ಪರಿಭ್ರಮ
1: ಸರ್. ಬೆಳಿಗ್ಗೆ ಒಂದೇ ಮಾತ್ರ ಮೊದಲು ಇದ್ದು ಚೆನ್ನಾಗಿತ್ತು ಸರ್, ಇವಾಗ ಡ್ಯೂರೇಷನ್ ಜಾಸ್ತಿ ಆಯ್ತು. ಅವಾಗ ನಮ್ಗೆ ನಾದ ಸ್ವರ ಸುಮ್ನೆ ಒಂದ್ ಸುಮ್ನೆ ಬಂದಂಗ್ ಬಂದ್ಬಿಡತ್ತೆ ಅಷ್ಟೇ. ಹಂಗಾಗಿ ನಮ್ಮ ಅಭಿಪ್ರಾಯ ನಿಮ್ದು ಹೆಂಗ್ ಬಿಟ್ ಮೊದಲೇ
2: ಇಲ್ಲ, ಅದು ನಮ್ಮ
1: ಚೆನ್ನಾಗಿತ್ತು.
2: ಕೇಂದ್ರ ಸರ್ಕಾರ, ಒಂದ್ ನಿಮಿಷ ಸತ್ಯನಾರಾಯಣ, ಕೇಂದ್ರ ಸರ್ಕಾರ ಪ್ರಸಾರ ಭಾರತಿ ನಮ್ಗೆ ಅದನ್ನ ಈ ರೀತಿ ಪ್ರಸಾರ ಮಾಡಬೇಕು ಅಂತ ಹೇಳಿರೋದ್ರಿಂದ ಅದನ್ನ ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಅಷ್ಟೇ, ಇನ್ನೇನು
1: ಜಾಸ್ತಿ ಮಾಡಿದ್ರೆ ಇದು ನಾದಸ್ವರ ತುಂಬಾ ಜಾಸ್ತಿ ಬರುತ್ತೆ ನಾವು ಅಂತ.
2: ಅಲ್ಲಲ್ಲ, ನೀವು ಹೇಳ್ತಾರೆ ನಮ್ಗೆ ಅರ್ಥ ಆಗ್ತಾ ಇದೆ, ಅದು ನಮ್ಮರಿಗೂ ಕೂಡ ಬಂದಿದೆ. ಓಕೆ, ಆದೇಶವನ್ನ ನಾವು ಪರಿಪಾಲಿಸ್ಬೇಕಲ್ವಾ?
1: ಹೌದು ಸರ್, ಮತ್ತೆ ಎಲ್ಲ ಪ್ರೋಗ್ರಾಮ್ ಚೆನ್ನಾಗಿರುತ್ತೆ ಸರ್. ಅದಕ್ಕೆ ನಾವು ಯಾರಿಗನ್ ಗಿಫ್ಟ್ ಕೊಡ್ಬೇಕು ಅಂದ್ರೆ ರೇಡಿಯೋನು ಕೊಟ್ಬಿಡ್ತೀವಿ ಇವಾಗ.
2: ಓ, ಬಹಳ
1: ಹಂಗೆ ಮಾಡ್ತೀವಿ ಸರ್, ಫಿಲಿಪ್ಸ್ ರೇಡಿಯೋನು ಕೊಟ್ಬಿಡ್ತೀವಿ ಗಿಫ್ಟ್ ಕೊಡ್ಬೇಕು ಅಂದ್ರೆ ಆ ತರ. ಯಾಕಂದ್ರೆ ನಾವು ಖುಷಿ ಪಡ್ತಲ್ಲ, ಬೇರೆಯವ್ರಿಗೂ ಖುಷಿ ಪಡ್ಲಿ ಅಂತ.
2: ಅಲ್ಲ
1: ಸರ್, ಆಮೇಲೆ ಅದು ಈ ಮಕ್ಳು ಮಾತಾಡ್ಸ್ತಾರಲ್ಲ, ಅವ್ರ ಹೆಸರು ಗೊತ್ತಿಲ್ಲ ನಂಗೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ ಆ ಮಕ್ಕಳು ಮಗಳು ಅಷ್ಟು ಚೆನ್ನಾಗಿ ಮಾತಾಡ್ತಾರೆ, ಅದೆಲ್ಲ ನೋಡಿ ಕೇಳ್ತಾ ಇದ್ರೆ ಖುಷಿ ಆಗಿತ್ತು. ಎಲ್ಲ ಪ್ರೋಗ್ರಾಮ್ ಚೆನ್ನಾಗಿತ್ತು ಸರ್.
2: ಓಕೆ, ಸತ್ಯನಾರಾಯಣ ಹೀಗೆ ಕೇಳ್ತಾ ಇರಿ ಕಾರ್ಯಕ್ರಮಗಳನ್ನ.
1: ಆಮೇಲೆ ಇನ್ನೊಂದ್ ಏನಂದ್ರೆ, ನಮ್ದು ಇದಂದ್ರೆ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಟ್ರೈನು ಮತ್ತೆ ಬಸ್ ಅಲ್ಲಿ ಎಲ್ಲ ತಿಂದ್ ತಿಂದ್ ಅಲ್ಲೇ ಬಿಸಾಕ್ತಾರೆ ಸರ್. ಅದಕ್ಕೇನು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಕ್ಕೆ ಒಂದು ಅವಾಗ ಅಡ್ವರ್ಟೈಸ್ಮೆಂಟ್
2: ಇಲ್ಲಪ್ಪ. ಈಗ ಆಕಾಶವಾಣಿ ಮೂಲಕ ಸ್ವಚ್ಛತೆಗೆ ಸಂಬಂಧಪಟ್ಟ ಹಾಗೆ ಹಲವಾರು ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇರ್ತದೆ. ಸ್ವಚ್ಛತೆ ಅನ್ನುವಂಥದ್ದು ಹೇಳಿ ಮಾಡಿಸಿ ಮಾಡುವಂಥದ್ದಲ್ಲ,
1: ಅದು
2: ತಿಳಿದು ಮಾಡುವಂಥದ್ದು. ಮತ್ತೆ ಇನ್ನೊಂದೇನು ಅಂತಂದ್ರೆ, ತಾವೇನು ಸಾರ್ವಜನಿಕ ಸ್ಥಳಗಳಲ್ಲಿ ಅಂತ ಏನು ಹೇಳ್ತಾ ಇದ್ದೀರಿ, ಅದು ಬಸ್ ಆಗಿರ್ಬೋದು, ಟ್ರೈನ್ ಆಗಿರ್ಬೋದು, ಇನ್ಯಾವುದೇ ಒಂದು ಸ್ಥಳ ಆಗಿರಬಹುದು, ಅಲ್ಲಿ ಮತ್ತೆ ಮತ್ತೆ ಅನೌನ್ಸ್ ಮಾಡ್ತಾ ಇರ್ತಾರೆ, ಅದನ್ನ ಕಿವಿಗೆ ಹಾಕೊಳ್ಬೇಕು.
1: ಅಲ್ಲ ಸರ್, ಓಕೆ ಸರ್, ಅದು ಬೇಡ. ಅಟ್ಲೀಸ್ಟ್ ಈ ಪಬ್ಲಿಕ್ ಇದ್ರಲ್ಲಿ ಟಿವಿ ಮತ್ತೆ ಇದ್ರಲ್ಲಿ ಬರ್ತದೆ ಸರ್ KSRTC ಇದು, ಅಲ್ಲೇ ಅಟ್ಲೀಸ್ಟ್ ಅಡ್ವರ್ಟೈಸ್ಮೆಂಟ್ ಅನ್ನು ಕೊಡ್ಬೇಕು. ನಮ್ಮ ಬಸ್ ಕ್ಲೀನ್ ಮಾಡ್ಕೊಂಡ್ರಿ, ಗಲೀಜ್ ಹಾಕಿಲ್ಲ ಅಂದ್ರೆ ಅರ್ಧ ಆಯ್ತು, ಎಲ್ಲ ತೆಗ್ದು ಅಲ್ಲೇ ಆಗ್ತಾನೆ. ನೋಡ್ತಾ ಇದ್ರು, ಕೆಲವ್ರಿಗೆ ಹೇಳ್ತಿಲ್ಲ, ಕೆಲವ್ ಕೇಳ್ದಾರೆ, ಕೆಲವ್ ಕೇಳಲ್ಲ. ಹಂಗಾಗಿ ಅದೊಂದು ಪಬ್ಲಿಕ್ ಆಗಿ ಒಂದು ಚೆನ್ನಾಗಾದ್ರೆ, ಅಟ್ಲೀಸ್ಟ್ ರೇಡಿಯೋ ಮೂಲಕ ಆದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ.
2: ಅಲ್ಲ ಖಂಡಿತ, ಅದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಕಾರ್ಯಕ್ರಮಗಳು ನಮ್ಮಲ್ಲಿ ಬಂದಿವೆ. ಮತ್ತೆ ಮತ್ತೆ ಆ ಜಾಹೀರಾತಿನ ಮೂಲಕ ಅದು ಪ್ರಸಾರ ಆಗ್ತಾ ಇರ್ತದೆ. ಸಾರ್ವಜನಿಕರು ಅದ್ರ ಬಗ್ಗೆ ಅರಿವನ್ನ ಮೂಡಿಸ್ಕೋಬೇಕು.
1: ಮತ್ತೆ ನಮ್ಮಿರೋ ಪಾಪ್ಯುಲೇಷನ್ ಗೊತ್ತಲ್ಲ ಸರ್.
2: ಇರ್ಲಿ ಇರ್ಲಿ, ಹಾ, ಸತ್ಯನಾರಾಯಣ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ಹಲೋ, ಆಕಾಶವಾಣಿ.
3: ಹಲೋ, ನಮಸ್ಕಾರ ಸರ್.
2: ನಮಸ್ಕಾರ, ಯಾರು, ಎಲ್ಲಿಂದ? ನಮಸ್ಕಾರಗಳು, ನಮಸ್ಕಾರಗಳು,
3: ಸ್ವಾಗತ ಗುರುಗಳ.
2: ನಮಸ್ಕಾರ ಹೇಳಿ ಸೋಸ್ಲೆ ಮಹಾದೇವ್ ಶೆಟ್ರೆ.
3: ಇವತ್ತಿನ ಬೆಳಗಿಂದ 11 ಗಂಟೆವರೆಗೆ ಕೀರ್ತನ ಮೇಡಮ್, ಕೀರ್ತಿ ಮೇಡಮ್ ಅವರು ಬಹಳ ಉತ್ತಮವಾದ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ, ಅವ್ರಿಗೆ ಪ್ರಥಮವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಗುರುಗಳ.
2: ಇಬ್ರಲ್ಲ, ಕೀರ್ತನ ಮತ್ತು ಕೀರ್ತಿ ಅಲ್ಲ, ಕೀರ್ತನ ಅಷ್ಟೇ.
3: ಕೀರ್ತನ ಮೇಡಮ್, ಸಾರಿ, ನೀವು ಸ್ವಲ್ಪ ಕಲೆಕ್ಷನ್ ಮಾಡ್ಕೊಬಿಡಿ ಗುರುಗಳ. ನೆನ್ನೆ ಕಥಾ ಕಲಾಕ್ಷೇಪ ತುಳಸಿ ಮಹಾತ್ಮ ಬಹಳ ಚೆನ್ನಾಗಿ ಮೂಡ್ ಬಂತು ಸಾಯಂಕಾಲ. ಆಮೇಲೆ ನೆನ್ನೆ ಆಮೇಲೆ ಜಿ ಶಾಂತ್ ಕುಮಾರ್ ಅವರು ಮಕ್ಕಳಿಗೆ ಬೇಸಿಗೆ ಕಾಲದಲ್ಲಿ ಒಂದು ತಿಂಗಳ ಕಾರ್ಯಕ್ರಮ ಬೆಳಗಿನ 8:30 ಮತ್ತು ಸಾಯಂಕಾಲ 5:30 ಆ ಕಾರ್ಯಕ್ರಮವನ್ನ ಒಂದು ತಿಂಗಳ ಕಾಲ ಅವರು ಉತ್ತಮವಾಗಿ ನಡೆಸಿಕೊಟ್ಟಿದ್ದಾರೆ. ಬೇಸಿಗೆ ಮಕ್ಕಳ ಕಾರ್ಯಕ್ರಮವನ್ನ ಗುಳುಮನ್ನ ಅವ್ರಿಗೋಸ್ಕರ ನಾನು ಜಿ ಶಾಂತ್ ಕುಮಾರ್ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಗುರುಗಳ.
2: ಗುಳುಮ್ ಅಂತ ಕಾರ್ಯಕ್ರಮ ಚೂಟಿ ಚೂಟಿ ಚುಟಕ್ ಗುಳುಮ್ ಗುಟಕ್ ಅಲ್ವಾ?
3: ಹಾ, ಗುಟಕ್. ನೆನ್ನೆ ಬೆಳಿಗ್ಗೆ 9:00 ಬೇಂದ್ರೆ ಮಂಜುನಾಥ್ ಅವರು ಟ್ರೈಲರ್ ಬಗ್ಗೆ ನವೀಕರಣಿಸಬೇಕಾದಂತ ಬಗ್ಗೆ ಬೆಂಗಳೂರು ರಾಜ್ಯಾದ್ಯಂತ ಪ್ರಸಾರವಾದಂತ ಕಾರ್ಯಕ್ರಮ ನಮ್ಮ ಮೈಸೂರು ಆಕಾಶವಾಣಿ ಕಾರ್ಯಕ್ರಮ, ಅವ್ರಿಗೆ ಬೇಂದ್ರೆ ಮಂಜುನಾಥ್ ಅವ್ರಿಗೆ ನಾವು ತುಂಬಾ ಅಭಿನಂದನೆ ಸಲ್ಲಿಸ್ತೀನಿ ಗುರುಗಳ.
2: ಓಕೆ ಓಕೆ, ಸಂತೋಷ. ಮತ್ತೆ ಯಾವ ಕಾರ್ಯಕ್ರಮ ಕೇಳಿದ್ರಿ?
3: ಆಮೇಲೆ ನಿನ್ನೆ ಹಿರಿಯರ ನಾಗರಿಕರ ಒಂದು ದಿನಾಚರಣೆಯನ್ನ ಬಹಳ ನಿನ್ನೆ 11:30 ಮೂಡಿ ಬತ್ತು ಚೆನ್ನಾಗಿ ಉತ್ತಮವಾಗಿ ಮೂಡಿ ಬತ್ತು ಸರ್, ಅದಕ್ಕೋಸ್ಕರ ಅವ್ರಿಗೂ ನಾವು ತುಂಬಾ ಅಭಿನಂದನೆ ಸಲ್ಲಿಸ್ತೀನಿ ಗುರುಗಳೇ.
2: ಓಕೆ, ನಿಮ್ಮ ಅಭಿನಂದನೆ ಮಹಾಪೂರ ತಲುಪಬೇಕಾದವ್ರಿಗೆ ತಲುಪಿದೆ ಅಂತ ಅನ್ಕೊಳ್ತೇನೆ ಮಹಾದೇವ್ ಶೆಟ್ರೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.
3: ಇದರಲ್ಲಿ ಸಿದ್ದಪ್ಪಾಜಿ ಪವಾಡದ್ದು ಬಹಳ ಉತ್ತಮವಾಗಿ ಮೂಡಿ ಬರ್ತಾರೆ, ನಿಮ್ಗೂ ನಾನು ತುಂಬಾ ಅಭಿನಂದನೆ ಸಲ್ಲಿಸ್ತೀನಿ ಗುರುಗಳ.
2: ಓಕೆ, ಧನ್ಯವಾದಗಳು ಮಹಾದೇವ್ ಶೆಟ್ರೆ, ಕರೆ ಮಾಡಿದ್ದಕ್ಕಾಗಿ.
3: ತುಂಬಾ ಸಂತೋಷ ಗುರುಗಳ.
0: ನಮಸ್ತೆ ಆಕಾಶವಾಣಿ.
4: ಹಲೋ, ನಮಸ್ತೆ
0: ಹೇಳಿ, ಯಾರು ಮಾತಾಡ್ತಾ ಇರೋದು?
4: ರೂಪಾ ಅಂತ, ಅರವಿನಗರಿಂದ ಮೇಡಮ್.
0: ರೂಪಾ ಅವರೇ ಹೇಳಿ.
4: ಅನುಪಮಾ ನಿರಂಜನ್ ಅವರ ಬದುಕು ಬರಹ ಮೊನ್ನೆ ಕಾರ್ಯಕ್ರಮ ಪ್ರಸಾರ ಆಯ್ತು, ಅದು ತುಂಬಾ ಚೆನ್ನಾಗಿತ್ತು ಮೇಡಮ್. ಆಮೇಲೆ ಅವತ್ತೇ ಭಾವಗೀತೆ ಪ್ರಸಾರ ಆಯ್ತು, ಕೊಚ್ಚಿ ಹೋಗಲಿ ಸ್ವಾರ್ಥ ದುರಾಸೆ, ಅದು ತುಂಬಾ ಚೆನ್ನಾಗಿತ್ತು ಮೇಡಮ್. ಆಮೇಲೆ ನಿನ್ನೆ ಪ್ರಸಾರ ಆದ ಹೊಂಗಿರಣ ಕಾರ್ಯಕ್ರಮದಲ್ಲಿ ಆನಂದ್ ಮತ್ತು ಪದ್ಮಾ ದಂಪತಿ ಬಗ್ಗೆ ಅವರು ಕತೆಗಳನ್ನ ಒಟ್ಟಿಗೆ ಬರೀತಾರೆ, ಒಂದೇ ಫೀಲ್ಡ್ ಅಲ್ಲಿ ಅವರಿಬ್ರಿಗೂ ಅಭಿರುಚಿ ಇರೋದು ಕೇಳಿ ತುಂಬಾ ಖುಷಿ ಆಯ್ತು ಮೇಡಮ್. ಆಮೇಲೆ ಮಿಸ್ ಪ್ಲಸ್ ಐಸ್ ಇಂಡಿಯಾ ಅಂತ ಕೀರ್ತನ ಅವ್ರ ಕಾರ್ಯಕ್ರಮ ನಡೆಸಿಕೊಟ್ಟು ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ, ಅದು ಸಹ ತುಂಬಾ ಚೆನ್ನಾಗಿತ್ತು. ನಮ್ಮ ಗೃಹಿಣಿಯರಿಗೆ ಯಾವುದೇ ಒಂದು ಜ್ಞಾನ ಇರೋದಿಲ್ಲ, ನಿಮ್ಮ ಆಕಾಶವಾಣಿಯಿಂದ ನಾವು ಆ ಜ್ಞಾನವನ್ನ ಪಡ್ಕೊಳ್ತಾ ಇದೀವಿ ಎಲ್ಲಾನು ಕೇಳಿ. ನಾವು ಗೃಹಿಣಿಯರು ಹೇಗೆಂದ್ರೆ ಕೂಪ ಮಂಡುಕು ತರ ಇದ್ಬಿಡ್ತೀವಿ, ಮನೆಯೊಳಗೆ ಯಾವ್ದು ಗೊತ್ತಿರಲ್ಲ, ನಿಮ್ಮ ಆಕಾಶವಾಣಿ ಕೇಳ್ತಾ ಕೇಳ್ತಾ ನಮ್ಮ ಜ್ಞಾನಾಭಿವೃದ್ಧಿ ಆಗ್ತಾ ಇದೆ. ಇದು ತುಂಬಾ ಖುಷಿ ಆಯ್ತು ಇದೆಲ್ಲ ಕೇಳಿ, ಕಾರ್ಯಕ್ರಮಗಳೆಲ್ಲ ತುಂಬಾ ಚೆನ್ನಾಗಿ ಬರ್ತಿದೆ. ಆದ್ರೆ ಇವಾಗ ಅರಿವಿನ ಶಿಖರ ಒಂದು ನಿಂತಿದೆ ಅಲ್ವಾ ಮೇಡಮ್ ಕಾರ್ಯಕ್ರಮ?
2: ಅರಿವಿನ ಶಿಖರ 1 ವರ್ಷಗಳ ಕಾಲ ನಿರಂತರವಾಗಿ ಪ್ರಸಾರ ಆಗಿದೆ ರೂಪಾ ಅವ್ರೆ, ಅದು ಬಹುಶಃ ಅದು ಹಲವಾರು ಬಾರಿ ಪುನರಾವರ್ತನೆ ಆಗಿದೆ, ಮರುಪ್ರಸಾರ ಆಗಿದೆ. ಅದರಿಂದ ಆ ಜಾಗಕ್ಕೆ ಪದ ಸಂಸ್ಕೃತಿ ಮರುಪ್ರಸಾರ ಆಗ್ತಾ ಇದೆ. ಅರಿವಿನ ಶಿಖರ ತಾತ್ಕಾಲಿಕವಾಗಿದೆ
4: ಸರ್, ಎಲ್ಲ ಚೆನ್ನಾಗಿದೆ ಸರ್. ಅಂದ್ರೆ ಸರ್, ಇದು ಯಾರು ತಿಳಿಯದ ಪ್ರವಾಸಿ ತಾಣ ಅಂತ ಒಂದಷ್ಟು ದಿವಸ ಪ್ರಸಾರ ಮಾಡ್ತಿದ್ರು, ಅದು ಮತ್ತೆ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್.
2: ನೋಡೋಣ ಅದಕ್ಕೆ ಸಂಬಂಧಪಟ್ಟಂಗೆ ಆಲೋಚನೆಯನ್ನು ಮಾಡ್ತಾರೆ ನಮ್ಮ ಅಧಿಕಾರಿಗಳು.
4: ಆಯ್ತು ಸರ್,
2: ನಮಸ್ಕಾರ.

0: नमस्ते सर।
1: नमस्ते ಆಕಾಶವಾಣಿ.
0: ಪ್ರೀತಿಯ ಸಹೋದರಿ ಆಯರ್ಪುಟ್ಟಿಗೂ ಹಾಗೂ ಆತ್ಮೀಯ ವಿಶ್ವಾಸಿ ನಮ್ಮ ಮಿತ್ರರಾದಂತ ಡಾಕ್ಟರ್ ಮೈಸೂರು ಉಮೇಶ್ ಅವರಿಗೂ ನನ್ನ ಧನ್ಯವಾದಗಳು.
2: ನಮಸ್ಕಾರ ಸೋಮಶೇಖರ್ ಅವರೇ, ಹೇಳಿ.
0: ಥ್ಯಾಂಕ್ ಯು ಸರ್. ಸರ್, ನೀವು ಸೇರಿ ಸಿಗೋದೇ ಅಪ್ಪ, ತಿಂಗಳಾಗಟ್ಲೆ ಆಗೋಯ್ತು ಸರ್ ನಮ್ಮ ಬೈಸಿಕ್ಕಿ ಜೊತೆ ಮಾತಾಡಿ ಬಹಳ ದಿವಸ ಆಗೋಯ್ತು ಸರ್. ಪ್ರತಿಯಾಗತ್ತೆ ಬಹಳ ಸೊಗಸಾಗಿ ಮೂಡ್ ಬರ್ತೈತೆ. ಬೇಸಿಗೆ ಬಗ್ಗೆ ಮತ್ತೆ ಆಯಾ ವಾರದ ತಕ್ಕನಾಗಿ ಏನೇನ್ ಬರ್ತದೆ, ನೀವು ವರಮಾನಗಳಲ್ಲಿ ವಿಚಾರಗಳನ್ನ ಬಹಳ ಅದ್ಭುತವಾಗಿ ಇದು ಮಾಡ್ತೀವಿ ನಮ್ಗೆ ತಿಳಿಸ್ಕೊಡ್ತಾ ಇದ್ರಿ. ಈ ಸಾರಿ ನೀವು ಮತ್ತೆ ನಮ್ಮ ಕೇಶವಮೂರ್ತಿಗಳು ನಮ್ಮ ಕವಿತಾ ಬಂದಿದ್ರು, ಬಹಳ ಅದ್ಭುತವಾಗಿತ್ತು ಕಾರ್ಯಕ್ರಮ. ಅದರ ಜೊತೆ ನಮ್ಮ ಈ ಕಣ್ಣಾಯಿಯ ಜಾಡಿನಲ್ಲಿ ಬಹಳ ಅದ್ಭುತವಾಗಿ ಕಾರ್ಯಕ್ರಮ ನಡೀತಾ ಇದೆ. ಅದರ ಜೊತೆಗೆ ಸಾಧಕರ ಸೋಭಾನದಂತೂ ನಿನ್ನೆ ಹಿರಿಯ ನಾಗರಿಕರ ಬಗ್ಗೆ ಬಹಳ ಅದ್ಭುತವಾಗಿ ಕಾರ್ಯಕ್ರಮ ನಡೆಸಿಕೊಟ್ರು. ಎರಡನೇದಾಗಿ ಗೇಮ್ಸ್, ನಮ್ಮ ಮನಸ್ಸಿನಲ್ಲಿರುವ ಆಟಗಳನ್ನ ಆಡೋಕೆ ಒಂದು ಅವಕಾಶ ಕೊಟ್ಟಂತ ಇದು ನಮ್ಮೂರೇ ಹೆಸರು, ನಮ್ ವಿಚಾರಗಳೇ ಗೊತ್ತಿರಿಕಿಲ್ಲ. ಆ ಒಳ ಹತ್ರಗಳನ್ನ ಎಷ್ಟು ಸೊಗಸಾಗಿ ವಿಂಗಡಣೆ ಮಾಡಿ ನೀವು ನಮ್ಗೆ ನಿರೂಪಣೆ ಕೊಡ್ತಾ ಇದೀರಿ ಅಂದ್ರೆ ಮನ ಮುಟ್ಟುವಂತ ಕಾರ್ಯಕ್ರಮವನ್ನ ತಲುಪಿಸ್ಕೊಡ್ತಾ ಇದೀರಿ. ಅದಕ್ಕೆ ನಿಮ್ಗೆ ಧನ್ಯವಾದ ನಾ ಮೊದ್ಲು ಹೇಳ್ಬೇಕು. ಎರಡನೇದಾಗಿ ಈ ತತ್ವ ಸಂಚಾರದಲ್ಲಿ ಮನಸ್ಸಿಗೆ ನಾವು ಅರ್ಥ ಮಾಡ್ಕೊಳ್ಳುವಂತ ತತ್ವ ಜ್ಞಾನಿಗಳನ್ನ ಕರ್ಕೊಂಡು ನಮ್ಗೆ ಆಕಾಶವಾಣಿಯಲ್ಲಿ ಆಲಿಸ್ಕೊಡ್ತಾ ಇದೀರಿ. ಮತ್ತೆ ಅಲ್ಲಿಯ ಹಾಡುಪಾಡು ಬಹಳ ಸೊಗಸಾಗಿ ಬರ್ತಾ ಇದೆ. ಇದೆಲ್ಲರ ಜೊತೆಗೆ ಸಂಗೀತ ಸಂಭ್ರಮ, ಕಾಮನ ಬಿಲ್ಲು ಇಂಥವೆಲ್ಲ ಕಾರ್ಯಕ್ರಮಗಳನ್ನ ನೀಡ್ತಾ ಇದೀರಿ. ನಮ್ಗೆ ಬಹಳ ಅದ್ಭುತ ನಾಟಕಗಳಂತೂ ಬಹಳ ಸೊಗಸಾಗಿ ಬರ್ತಾ ಇದೆ. ದಿಗ್ವಿಜಯ್ ಅವರು, ಶಾಂತ್ ಕುಮಾರ್ ಅವರು ಇವರೆಲ್ಲಾನು ನಿಂತ್ಕೊಂಡು ಸೇರಿಸ್ಕೊಂಡು ಅವರ ನಿರೂಪಣೆ ನಾಟಕಗಳು ಒಳ್ಳೊಳ್ಳೆ ನಾಟಕಗಳಿಗೂ ನಮ್ಗೆ ಕೊಡ್ತಾ ಇದೀರಿ. ಮೊನ್ನೆ ಬಂದಂತ ಚಿತ್ರ ಬಹಳ ಅದ್ಭುತ, ಊರಿಗೆ ಉಪಕಾರಿ, ಬಹಳ ಚೆನ್ನಾಗಿ ಬಂತು. ಅಲ್ಲ, ಪರೋಪಕಾರಿ.
2: ಪ್ರತಿಧ್ವನಿ
0: ರಾಜ್ಕುಮಾರ್ ಅವರು, ವಿಷ್ಣು, ಇವನು ನಸೀಮರಾಜು, ಬಾಲಕೃಷ್ಣ, ರಾಜೇಶ್ ಇವೆಲ್ಲ ಇದ್ರು. ಬಹಳ ಅದ್ಭುತವಾಗಿ ಕಾರ್ಯಕ್ರಮ ನಡೆಸ್ಕೊಂಡ್ಬಿಡಂತು.
2: ಪ್ರತಿಧ್ವನಿ ಅದು
0: ನಿಮ್ಮ ಬಗ್ಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಸರ್.
2: ಓಕೆ, ಹಾ, ಹೀಗೆ ಕರೆ ಮಾಡ್ತಾ ಇರಿ, ಮಾತಾಡ್ತಾ ಇರಿ. ಮಾತಾಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ಸೋಮಶೇಖರ್.
0: ನಮಸ್ತೆ.
1: ನಮಸ್ತೆ ಆಕಾಶವಾಣಿ.
3: ಹಲೋ ಮೇಡಮ್.
1: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
3: ನಮ್ಮ ಬಿಳಿಕೆರೆಯಿಂದ ಚಿನ್ನಣ್ಣ ಮೇಡಮ್.
2: ಹೇಳಿ ಚಿನ್ನಣ್ಣ ಅವರೇ, ನಮಸ್ಕಾರ.
3: ನಿಮ್ಮ ಕಾರ್ಯಕ್ರಮ ಚೆನ್ನಾಗಿ ಬರುತ್ತೆ ಸರ್, ಎಲ್ಲ ಕಾರ್ಯಕ್ರಮ. ಕೃಷಿ ರಂಗ, ರೈತರ ಸಭೆ, ಅಕ್ಕಿ ಹರಟೆ, ಭಾನುವಾರ ಚೆನ್ನಾಗಿ ಬರುತ್ತೆ ಸರ್. ಅದು
2: ಚೆನ್ನಾಗಿತ್ತಾ? ಓಕೆ,
3: ಆಮೇಲೆ ರೈತರ ಸಭೆ ಎಲ್ಲ ಚೆನ್ನಾಗಿ ಬರುತ್ತೆ ಸರ್, ನಮ್ಮ ಆರೋಗ್ಯ ಭಾಗ್ಯ ಎಲ್ಲ ಚೆನ್ನಾಗಿ.
2: ಓಕೆ, ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ರಿ ಅಲ್ವಾ?
3: ನಮಸ್ಕಾರ ಸರ್ ನಿಮ್ಗೆ.
2: ಓಕೆ, ನಮಸ್ಕಾರ. ಅಹಿರಿ, ಈಗ ಒಂದು ಗೀತೆಯನ್ನು ನಮ್ಮ ಕೇಳುಗರಿಗೆ ಕೇಳಿಸೋಣ. ಅನಂತರ ನಮ್ಮ ಕೇಳುಗರು ಬರೆದಿರುವಂತಹ ಪತ್ರಗಳತ್ತ ನಾವು ಗಮನವನ್ನು ಹರಿಸೋಣ. ಚಿತ್ರ ಬಿಳಿ ಹೆಂಡತಿ, ಗಾಯಕರು ವಾಣಿ ಜಯರಾಮ್, ಗೀತೆಯ ಸಾಹಿತ್ಯ ವಿಜಯ ನರಸಿಂಹ ಅವರದು, ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್.

0: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸುಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಹಾಗೂ ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ಮಂಡ್ಯದ ಕೆವಿ ಶಂಕರೇಗೌಡ ಭವನದಲ್ಲಿ ಇದೇ ತಿಂಗಳ 21ನೇ ತಾರೀಕು ಗುರುವಾರ ಬೆಳಿಗ್ಗೆ 10:30ಕ್ಕೆ ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಗಳ ಆಯ್ದ ಕವಿಗಳಿಂದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ.
1: ಮಧ್ಯಾಹ್ನ 2:30ಕ್ಕೆ ಉದಯೋನ್ಮುಖ ಬರಹಗಾರರಿಗೆ ಬಾನುಲಿ ಬರವಣಿಗೆ ಕಾರ್ಯಾಗಾರ. ಈ ಕಾರ್ಯಾಗಾರದಲ್ಲಿ ತಾವೂ ಭಾಗವಹಿಸಬೇಕೇ?
0: ಹಾಗಾದರೆ ಹೆಸರು, ವಿದ್ಯಾರ್ಹತೆ, ವಿಳಾಸದೊಂದಿಗೆ 9845614368 ಈ ಮೊಬೈಲ್ ಸಂಖ್ಯೆಗೆ ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿ ಹೆಸರನ್ನು ನೋಂದಾಯಿಸಿಕೊಳ್ಳಿ.
1: ಈ ಕಾರ್ಯಾಗಾರಕ್ಕೆ ವಯೋಮಿತಿ ಕನಿಷ್ಠ 18, ಗರಿಷ್ಠ 50 ವರ್ಷಗಳು.
0: ಮೊದಲು ವಾಟ್ಸಾಪ್ ಸಂದೇಶವನ್ನ ಕಳುಹಿಸಿದವರಿಗೆ ಆದ್ಯತೆ ನೀಡಲಾಗುವುದು. ಕವಿಗೋಷ್ಠಿ ಮತ್ತು ಕಾರ್ಯಾಗಾರ ಇದೇ ತಿಂಗಳ 21ನೇ ತಾರೀಕು ಬೆಳಗ್ಗೆ 10:30ಕ್ಕೆ ಮಂಡ್ಯದ ಕರ್ನಾಟಕ ಸಂಘದ ಆವರಣದಲ್ಲಿರುವ ಕೆವಿ ಶಂಕರೇಗೌಡ ಭವನದಲ್ಲಿ.
2: ಕೇಳುಗರೆ, ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ಪ್ರಸಾರ ಆಗ್ತಾ ಇರುವಂತಹ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಪತ್ರೋತ್ತರ ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಸಾಕಷ್ಟು ಪತ್ರಗಳನ್ನು ತಾವೆಲ್ಲರೂ ಬರೆದು ಕಳಿಸಿದಿರಿ. ಈಗ ಪತ್ರಗಳನ್ನು ಓದ್ತಾ ಇದ್ದೇವೆ. ಆ ಹಿರಿ, ಮೊದಲ ಪತ್ರವನ್ನು ಈಗ ಓದೋಣ.
3: ಹೆಬ್ಬಾಳ್ ಒಂದನೇ ಹಂತದಿಂದ ಎ.ಡಿ. ನಂಜುಂಡಸ್ವಾಮಿ ಅವರು ಪತ್ರ ಬರೆದಿದ್ದಾರೆ. ಮೈಸೂರು ಆಕಾಶವಾಣಿ ಪ್ರತಿ ಮಂಗಳವಾರ 4:00 ಪ್ರಸಾರ ಮಾಡುವ ಕಥಾ ಕಾಲಕ್ಷೇಪ ಬಾನುಲಿ ಕೇಳುಗರಲ್ಲಿ ಈ ದೇಶದ ಸಾಹಿತ್ಯ, ಸಂಸ್ಕೃತಿ, ಸಂಗೀತದ ಹಿರಿಮೆಯನ್ನು ಗ್ರಹಿಸಲು ಪೂರಕ ಹಾಗೂ ಪೋಷಕವಾಗಿದೆ. May 12 ಮಂಗಳವಾರ April 4 ಪ್ರಸಾರವಾದ ವಿದ್ವಾನ್ ಶ್ರೀ ಗುರುರಾಜಲು ನಾಯ್ಡುರವರು ಗೀತ ಗೋವಿಂದದ ಕರ್ತೃ ಜಯದೇವ ಕವಿಯ ಜೀವನ ಸಾಧನೆಯನ್ನು ತಮ್ಮ ಹರಿಕಥೆಯಲ್ಲಿ ಚೇತೋಹಾರಿಯಾಗಿ ತಿಳಿಸಿಕೊಟ್ಟರು. ನಾಯ್ಡುರವರು ತಮ್ಮ ಕಥೆಯಲ್ಲಿ ಉಲ್ಲೇಖಿಸಿದಂತೆ ಜಯದೇವ ಕವಿಯ ಅಷ್ಟಪದಿಗಳನ್ನು ಸಂಗೀತ, ನೃತ್ಯ, ಸಿನಿಮಾ ಮಾಧ್ಯಮಗಳಲ್ಲಿ ಬಳಸಿಕೊಂಡು ಕಲಾರಸಿಕರಲ್ಲಿ ಸದಭಿರುಚಿ ಪಡಿಸುವಲ್ಲಿ ಸಹಕಾರಿಯಾಗಿದೆ. ಈ ಸಂದರ್ಭದಲ್ಲಿ ಜಯದೇವ ಕವಿಯ ಅಷ್ಟಪದಿಗಳನ್ನು ಚಿತ್ರಭೀಷ್ಮ ಜಿವಿ ಅಯ್ಯರ್ರವರು ತಮ್ಮ ಹಂಸಗೀತೆ ಚಲನಚಿತ್ರದಲ್ಲಿ ಡಾಕ್ಟರ್ ಬಾಲಮುರಳಿಕೃಷ್ಣರವರ ರಾಗ ಸಂಯೋಜನೆಯಲ್ಲಿ ಹಾಡಿಸಿ ಅಮರರಾಗಿಸಿದ್ದಾರೆ. ಇಂದು ಭೌತಿಕವಾಗಿ ವಿದ್ವಾನ್ ಗುರುರಾಜಲು ನಾಯ್ಡು, ಜಿವಿ ಅಯ್ಯರ್, ಬಾಲಮುರಳಿ ಇಲ್ಲದಿರಬಹುದು. ಸಾಂಸ್ಕೃತಿಕ ಲೋಕಕ್ಕೆ ಅವರ ಸಾಧನೆ ಹಿರಿದು. ಈ ಕಾರ್ಯಕ್ರಮಕ್ಕಾಗಿ ಧನ್ಯವಾದಗಳು ಎಂದು ಅವರು ಹೇಳ್ತಾರೆ. ಹಾಗೆ ಅಶ್ವಿನಿ ಏಡಿ ಸಿದ್ದಯ್ಯನ ಹುಂಡಿ ನಂಜನಗೂಡಿನಿಂದ ನಮಗೆ ಪತ್ರವನ್ನು ಬರೆದಿದ್ದಾರೆ.
2: ಕೂಗಲೂರು ಪೋಸ್ಟ್.
3: ನನ್ನ ಆಪ್ತ ಗೆಳತಿ ಮೈಸೂರು ಆಕಾಶವಾಣಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. May 1 ಶುಕ್ರವಾರ ಬೆಳಗ್ಗೆ 11:00 ಪ್ರಸಾರವಾದ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಖ್ಯಾತ ಗಾಯಕಿ ಅನುರಾಧ ಭಟ್ ಅವರ ಜೊತೆ ಮಾತುಕತೆ ತುಂಬಾ ವಿಷಯಗಳನ್ನು ತಿಳಿದುಕೊಳ್ಳಲು ಸಹಕಾರಿಯಾಯಿತು. ತುಂಬಾ ಸರಳತೆ ಗುಣ ಅವರಲ್ಲಿ ಇದ್ದು ಅವರ ಒಂದೊಂದು ಮಾತುಗಳು, ಅವರ ಅನುಭವಗಳು ಸ್ಫೂರ್ತಿದಾಯಕವಾಗಿತ್ತು. ಇವರಿಗೆ ನನ್ನ ಅಭಿನಂದನೆಗಳು. ಮತ್ತು ಅಮೆರಿಕ ಚಿತ್ರದ ನಟಿ ಹೇಮಾ ಮೇಡಂರವರು ತಮ್ಮ ಅನುಭವಗಳನ್ನು ಹಂಚಿಕೊಂಡ ರೀತಿ ನನಗೆ ತುಂಬ ಮೆಚ್ಚುಗೆಯಾಯಿತು. ಇಂತಹ ಉತ್ತಮ ಕಾರ್ಯಕ್ರಮವನ್ನು ನಡೆಸಿಕೊಡುವ ಜಿಎನ್ ಮಂಜುನಾಥ್ ಅವರಿಗೆ ನನ್ನ ಧನ್ಯವಾದಗಳು. May 2 ಶನಿವಾರ 4:00 ಪ್ರಸಾರವಾದ ನಾಟಕ ಅಂಗುಲಿಮಾಲಾ ಚೆನ್ನಾಗಿತ್ತು. ಬುದ್ಧನು ತನ್ನ ಒಳ್ಳೆಯ ಮಾತಿನಿಂದ ಅಂಗುಲಿಮಾಲನ ಕಠೋರ ಮನಸ್ಸನ್ನು ಪರಿವರ್ತನೆ ಮಾಡಿದ ರೀತಿ ಚೆನ್ನಾಗಿತ್ತು. May 4 ಸೋಮವಾರ ಗೇಮ್ ಶೋ ಕಾರ್ಯಕ್ರಮದಲ್ಲಿ ಅಂತ್ಯಾಕ್ಷರಿ ಕಾನ್ಸೆಪ್ಟ್ ತುಂಬ ಚೆನ್ನಾಗಿತ್ತು. 12 ಹೊಂಗಿರಣ ಕಾರ್ಯಕ್ರಮದಲ್ಲಿ ವಿಶ್ವದಾದಿಯರ ದಿನಾಚರಣೆಯ ಪ್ರಯುಕ್ತ ನಡೆಸಿಕೊಟ್ಟ ವಿಶೇಷ ಕಾರ್ಯಕ್ರಮದಿಂದ ನಮಗೆ ಬಹಳ ಮಾಹಿತಿಗಳು ಮಾತನಾಡಿದ ಅತಿಥಿಗಳಿಂದ ದೊರೆಯಿತು. ಇಂತಹ ಉತ್ತಮ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಲಕ್ಷ್ಮೀನಾರಾಯಣರವರಿಗೆ ಹಾಗೂ ಬಿಜಿ ಕವಿತಾರವರಿಗೆ ನನ್ನ ಅಭಿನಂದನೆಗಳು. May 5 ಮಂಗಳವಾರ ರಾತ್ರಿ 7:45 ಪ್ರಸಾರವಾದ ಮೈಸೂರು ಜಂಕ್ಷನ್ ಕಾರ್ಯಕ್ರಮದಲ್ಲಿ ತಾಯಂದಿರ ದಿನಾಚರಣೆಯ ಪ್ರಯುಕ್ತ ತೇಜಸ್ವಿನಿ ಗಿರೀಶ್ರವರು, ಚಿನ್ಮಯಿ ಹಾಗೂ ಕೀರ್ತನರವರು ನಡೆಸಿಕೊಟ್ಟ ಕಾರ್ಯಕ್ರಮ ಚೆನ್ನಾಗಿತ್ತು. ಇವರಿಗೆ ನನ್ನ ವಂದನೆಗಳು. ಅದೇ ರೀತಿ ರಾತ್ರಿ 8:00 ಪ್ರಸಾರವಾದ ನಾಟಕ ಕೃತಿಕ ಮನಮುಟ್ಟುವಂತಿತ್ತು. ತಂದೆಯೇ ಮಗಳನ್ನು ಮೋಹಿಸಿ ಮದುವೆಯಾಗಲು ಬಯಸುವ ನಿರ್ಧಾರ ಶೋಚನೀಯವಾಗಿತ್ತು. ಈ ನಾಟಕದಲ್ಲಿ ಅಭಿನಯಿಸಿದ ಎಲ್ಲ ಪಾತ್ರಧಾರಿಗಳಿಗೂ ನನ್ನ ಧನ್ಯವಾದಗಳು. ಒಟ್ಟಿನಲ್ಲಿ ಆಕಾಶವಾಣಿಯಲ್ಲಿ ಪ್ರಸಾರವಾಗುವ ಎಲ್ಲ ಕಾರ್ಯಕ್ರಮಗಳಿಂದ ನಮಗೆ ಉಪಯುಕ್ತ ಮಾಹಿತಿಗಳು ದೊರಕುತ್ತಿವೆ.
2: ಪತ್ರವನ್ನು ಬರೆದಂತಹ ಅಶ್ವಿನಿ ಡಿ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳೋಣ.
3: ಖಂಡಿತ. ಎಸ್ ಮನೋರಮಾ ಅವರು ಪತ್ರವನ್ನು ಬರೆದಿದ್ದಾರೆ. ನಿಲಯದ ನಿರ್ದೇಶಕರಿಗೂ ಹಾಗೂ ಸಮಸ್ತ ಸಿಬ್ಬಂದಿ ವರ್ಗದವರಿಗೂ ಶುಭವಾಗಲಿ. ಪದ ಸಂಪತ್ತು ಈ ಪದವೇ ಅದ್ಭುತವಾಗಿದೆ. ಈ ಕಾರ್ಯಕ್ರಮವು ಬಹಳ ಚೆನ್ನಾಗಿ ಮೂಡಿಬರುತ್ತಿದೆ. ಇದನ್ನು ಪ್ರತಿಯೊಬ್ಬರೂ ಅರಿಯಲೇಬೇಕು. ಪದ ಬಳಕೆ ಸರಿಯಾದ ರೀತಿಯಲ್ಲಿ ಇರಬೇಕು. ಈ ಹೊಸ ಕಾರ್ಯಕ್ರಮವನ್ನು ನಡೆಸುತ್ತಿರುವವರೆಲ್ಲರಿಗೂ ಅಭಿನಂದನೆಗಳು. ಈ ಕಾರ್ಯಕ್ರಮವನ್ನು ಮರುಪ್ರಸಾರ ಮಾಡಿದರೆ ಬಹಳ ಒಳ್ಳೆಯದು. ನನಗೀಗ 86 ವರ್ಷ. ಸುಮಾರು 75 ವರ್ಷಗಳ ಹಿಂದೆ ಪ್ರಾಥಮಿಕ ಶಾಲೆಯಲ್ಲಿ ಬೆಂಗಳೂರಿನಲ್ಲಿ ಗಾಂಧಿ ಬಜಾರ್ ಸರ್ಕಾರಿ ಶಾಲೆಯಲ್ಲಿ ಕಾಗುಣಿತ, ಒತ್ತಕ್ಷರ, ಅಲ್ಪಪ್ರಾಣ, ಮಹಾಪ್ರಾಣ ಇತ್ಯಾದಿ ಕಲಿಸುತ್ತಿದ್ದರು. ಕನ್ನಡ ಮಾಧ್ಯಮ ವ್ಯಾಕರಣ ಇತ್ತು. ಕಾಗುಣಿತ, ಒತ್ತಕ್ಷರ ಸರಿಯಾಗಿ ಕಲಿಯಬೇಕಾಗಿತ್ತು. ಸ್ಲೇಟು ಬಳಪ ಉಪಯೋಗಿಸುತ್ತಿದ್ದೆವು. ಸರಿಯಾಗಿ ಬರೆಯದಿದ್ದರೆ ಏಟಿಗೆ ಗುರಿಯಾಗಬೇಕಿತ್ತು. ಈಗಲೂ ನಾನು ಕನ್ನಡ ಪದಗಳನ್ನು ಸರಿಯಾಗಿ ಉಚ್ಚರಿಸಿದವರಿಗೆ ಸರಿಯಾಗಿ ಹೇಳಿಕೊಡುತ್ತೇನೆ. ಸರ್ಕಾರಿ ಶಾಲೆಗಳಿಗೆ, ವಿದ್ಯಾರ್ಥಿ ನಿಲಯಕ್ಕೆ ಹೋಗಿ ಕನ್ನಡ ಕಲಿಸುತ್ತೇನೆ. ನಮ್ಮ ಮನೆ ಹತ್ತಿರ ಇರುವ ಮಕ್ಕಳಿಗೂ ಹೇಳಿಕೊಡುತ್ತೇನೆ. ಆದರೆ ಈಗ ವಯಸ್ಸಾಗಿದೆ, ಆದರೂ ನನ್ನ ಪ್ರಯತ್ನ ಬಿಡುವುದಿಲ್ಲ ಎಂದು ಹೇಳ್ತಾರೆ ಎಸ್ ಮನೋರಮಾ.
2: ಅಂದ್ರೆ ಅವರ ಬಾಲ್ಯದ ನೆನಪುಗಳನ್ನ ಈ ಪತ್ರದ ಮೂಲಕ ಹಂಚಿಕೊಂಡಿದ್ದಾರೆ.
3: ಹೌದು. ಅಲಗಟ್ಟಿ ಪುಷ್ಪ ಹೂಟಗಳ್ಳಿಯಿಂದ ನಮಗೆ ಪತ್ರವನ್ನು ಬರೆದಿದ್ದಾರೆ. ಮೈಸೂರು ಆಕಾಶವಾಣಿಯ ನಿಲಯ ನಿರ್ದೇಶಕರಿಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನನ್ನ ನಮನಗಳು. ಹಾಗೂ ಡಾಕ್ಟರ್ ಮೈಸೂರು ಉಮೇಶ್ರವರಿಗೂ, ಕೋಗಿಲೆ ಕಂಠದ ಎಲ್ಲ ನಿರೂಪಕ ನಿರೂಪಕಿಯರಿಗೂ ನನ್ನ ನಮಸ್ಕಾರಗಳು. ನಿಲಯದ ಎಲ್ಲ ಹಿರಿಯ ಕೇಳುಗರಿಗೂ ನನ್ನ ನಮನಗಳು. ನನ್ನ ವಿದ್ಯಾಭ್ಯಾಸದ ಸಮಯದಲ್ಲಿ ನಾನು ಬರವಣಿಗೆಗೆ ತುಂಬ ಪ್ರಾಶಸ್ತ್ಯ ಕೊಡುತ್ತಿದ್ದೆ. ಹಿಂದೆ ಮಂಗಳ ಎಂಬ ವಾರಪತ್ರಿಕೆಗೆ ಒಂದೆರಡು ಹನಿಗವನಗಳನ್ನು ಬರೆದಿದ್ದೆ. ನಾನು ಬರೆದಿದ್ದ ವಿಪರ್ಯಾಸ ಎಂಬ ಹನಿಗವನ ವಾರಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು. ಪತ್ರಿಕೆಯ ಸಂಪಾದಕರು ಸಂಭಾವನೆಯನ್ನು ಕೂಡ ಕಳಿಸಿದ್ದರು. ಮಂಗಳ ಪತ್ರಿಕೆಯ 2-3 ಅಂಕಣಕ್ಕೆ ಬರೆಯುವ ಹವ್ಯಾಸ ಕೂಡ ನನಗಿತ್ತು. ಈಗ ಆ ಪತ್ರಿಕೆ ಬರ್ತಾ ಇಲ್ಲ. ನನ್ನ ಬರವಣಿಗೆ ಕೂಡ ಪಿಯುನಲ್ಲಿಯೇ ಸ್ಥಗಿತವಾಗಿತ್ತು. ಈಗ ಮತ್ತೆ ಮೈಸೂರು ಆಕಾಶವಾಣಿಯ ಮುಖಾಂತರ ಬರೆಯುವ ಹವ್ಯಾಸವನ್ನು ರೂಢಿಸಿಕೊಂಡಿದ್ದೇನೆ. ಮೇ 13 ಬುಧವಾರ 4 ಗಂಟೆಗೆ ಪ್ರಸಾರವಾದ ಮಹಿಳಾ ರಂಗದಲ್ಲಿ ಲೇಖಕಿ, ಅನುವಾದಕಿ, ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಕನ್ಯಾ ಕನ್ನರಳ್ಳಿ ಅವರೊಂದಿಗಿನ ಮಾತುಕತೆ ತುಂಬ ಅರ್ಥಪೂರ್ಣವಾಗಿತ್ತು. ಅವರ ಮಾತುಗಳನ್ನು ಇನ್ನೂ ಕೇಳಿಸಬೇಕೆನಿಸುತ್ತಿತ್ತು. ಅವರನ್ನು ಸಂದರ್ಶನ ಮಾಡಿದ ದಿಗ್ವಿಜಯರವರಿಗೆ ಧನ್ಯವಾದಗಳು. ಹಾಗೂ ಅಂದೇ ರಾತ್ರಿ 10 ಗಂಟೆಗೆ ಪ್ರಸಾರವಾದ ಪದ ಪಾದ ಹಳ್ಳಿ ಹಾಡು ಕಾರ್ಯಕ್ರಮದಲ್ಲಿ ಸುರಭಿ ಅವರೊಂದಿಗೆ ನಡೆಸಿದ ಸಂವಾದ ತುಂಬ ಚೆನ್ನಾಗಿತ್ತು. ಅವರು ಹಾಡಿದ ಎಲ್ಲ ಜಾನಪದ ಗೀತೆ ಹಾಗೂ ಗೀಗಿ ಪದ ತುಂಬ ಮಧುರವಾಗಿತ್ತು. ಈ ಹಿಂದೆ ಇದೇ ಕಾರ್ಯಕ್ರಮದಲ್ಲಿ ನಿಲಯದ ನಿರೂಪಕಿಯಾದ ಶ್ರೀದೇವಿ ನಚಿಕೇತ್ರವರೊಂದಿಗೆ ಸಂವಾದ ನಡೆದಿತ್ತು. ಅವರು ಹಾಡಿದ ಜಾನಪದ ಗೀತೆ ಕೂಡ ತುಂಬ ಚೆನ್ನಾಗಿತ್ತು. ಪ್ರಸ್ತುತಪಡಿಸಿದ ಡಾಕ್ಟರ್ ಮೈಸೂರು ಉಮೇಶ್ರವರಿಗೆ ಧನ್ಯವಾದಗಳು. ಮೇ 9 ಶನಿವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾದ ನಮ್ಮೂರ್ ಹೆಸರು ಕಾರ್ಯಕ್ರಮ ತುಂಬ ಸ್ವಾರಸ್ಯಕರವಾಗಿತ್ತು. ಮಹದೇವ್ಪುರ, ಮಿರ್ಲೆ ಹಾಗೂ ಮಾಕಲ್ ಅಯ್ಯನ ಬೆಟ್ಟದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟ ಸಂಶೋಧಕರಿಗೆ ಧನ್ಯವಾದಗಳು. ಹಾಗೂ ಮಂಡ್ಯದ ಸುತ್ತಮುತ್ತ ಹಳ್ಳಿಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತಿರುವ ಸಂಶೋಧಕರಾದ ಪ್ರಕಾಶ್ ಸಂತೆಕೆಸಲಗೆರೆ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿರುವ ಡಾಕ್ಟರ್ ಮೈಸೂರು ಉಮೇಶ್ ಅವರಿಗೂ ಧನ್ಯವಾದಗಳು. ಆಕಾಶವಾಣಿ ಒಂದು ಗೌರವಯುತವಾದ ಮಾಧ್ಯಮವಾಗಿದೆ. ಜನರ ಭಾವನೆಗಳಿಗೆ ಬಹುಬೇಗನೆ ಸ್ಪಂದಿಸುತ್ತದೆ. ಆಕಾಶವಾಣಿಯ ಎಲ್ಲ ಕಾರ್ಯಕ್ರಮಗಳು ಕೇಳಲು ತುಂಬಾ ಕುತೂಹಲಕಾರಿಯಾಗಿವೆ. ಮೈಸೂರು ಆಕಾಶವಾಣಿಗೆ ನನ್ನ ಧನ್ಯವಾದಗಳು ಎಂದು ಅವರು ಹೇಳ್ತಾರೆ.
2: ಪತ್ರವನ್ನ ಬರೆದಂತಹ ನಾಗಮಂಗಲದ
3: ಆ ಪತ್ರ ಬರೆದಿದ್ದು ಅಗಲಟ್ಟಿ ಪುಷ್ಪ ಹೂಟಗಳಿಂದ
2: ಪುಷ್ಪ ಅವರಿಗೆ ನಾವು ಧನ್ಯವಾದಗಳನ್ನ ಹೇಳೋಣ. ಹಿರಿ, ಈಗ ಮತ್ತೊಂದು ಪತ್ರ ಇದೆ. ಈ ಪತ್ರವನ್ನ ಡಾಕ್ಟರ್ ಸಿ ನಾಗಣ್ಣ ಅವರು ಬರೆದಿದ್ದಾರೆ. ಇವರು ವಿಶ್ರಾಂತ ಇಂಗ್ಲಿಷ್ ಪ್ರಾಧ್ಯಾಪಕರು ಹಾಗೂ ಸಾಹಿತಿಗಳು. ಚೂಟಿ ಚೂಟಿ ಚುಟಕ್ ಮತ್ತು ಪಾತಾಳದಲ್ಲಿ ಪಾಪಚ್ಚಿ ಪ್ರಸಾರವನ್ನು ಕುರಿತು ಇವರು ಹೇಳ್ತಾರೆ. ಬೇಸಿಗೆ ರಜೆ ಮುಗಿಯುತ್ತಾ ಬಂದಿದೆ. ನಗರದಲ್ಲಿ ನಡೆಯುವ ಬೇಸಿಗೆ ಶಿಬಿರಗಳಲ್ಲಿ ಮಕ್ಕಳು ಭಾಗವಹಿಸಿ ಹಲವು ರೀತಿಯ ಪ್ರಯೋಜನವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಅವರು ಸಮಯವನ್ನು ಲಾಭಕರವಾಗಿ ಕಳೆಯಲು ಅನುಕೂಲವಾಗುವಂತೆ ಮೈಸೂರು ಆಕಾಶವಾಣಿ ಚೂಟಿ ಚೂಟಿ ಚುಟಕ್ ಹಾಗೂ ಪಾತಾಳದಲ್ಲಿ ಪಾಪಚ್ಚಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಿರುವುದು ಅತ್ಯಂತ ಸ್ವಾಗತಾರ್ಹ. ಆನಂದ್ ಪಾಟೀಲರು, ಜಿ ಶಾಂತಕುಮಾರ್, ಉಷಾಲತಾ, ಇಂದು ವಿಶ್ವನಾಥ್ ಇವರಿಗೆ ನಮಸ್ಕಾರಗಳು. ಹಿರಿಯ ಕವಿಗಳಾದ ಸುಮತೀಂದ್ರ ನಾಡಿಗ್, ಲಕ್ಷ್ಮೀನಾರಾಯಣ ಭಟ್ಟರು, ಕೆ ವಿ ತಿರುಮಲೇಶ್, ತಮ್ಮಣ್ಣ ಬೀಗಾರ್, ಮುಂತಾದವರನ್ನು ಗೌರವದಿಂದ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತೇನೆ. ಪಾತಾಳದಲ್ಲಿ ಪಾಪಚಿಯ ಕರ್ತರು, ನಾ ಕಸ್ತೂರಿ ಕನ್ನಡಕ್ಕೆ ಕೋಡು ಮೂಡಿಸಿದ ಲೇಖಕರು, ಹಾಗೆಯೇ ಎಸ್ ಎಸ್ ಉಮೇಶ್ ಅವರು ಅದನ್ನು ಪ್ರಸ್ತುತಪಡಿಸುತ್ತಿರುವುದು ಅತ್ಯಂತ ಅನನ್ಯವಾದಂಥದ್ದು. ಪಾತಾಳದಲ್ಲಿ ಪಾಪಚಿಯ ಮೂಲ ಕೃತಿಯನ್ನು ಬರೆದವರು ಲೀವಿಸ್ ಕರೋಲ್, ಅದು ಲೂಯಿ ಕರೋಲ್ ಅಲ್ಲ ಅಂತ ಇವರು ಸರಿಪಡಿಸಿದ್ದಾರೆ. ಲೀವಿಸ್ ಕರೋಲ್ ಎಂಬುದು ಚಾರ್ಲ್ಸ್ ಲುಟ್ವಿಡ್ಜ್ ಡಾಟ್ಸನ್ ಅವರ ಕಾವ್ಯನಾಮ. ಮೂಲ ಕೃತಿ ಅಲೈಸಸ್ ಅಡ್ವೆಂಚರ್ಸ್ ಇನ್ ವಂಡರ್ಲ್ಯಾಂಡ್ ಪ್ರಕಟವಾದದ್ದು 1865. ಇದು ನಿಜ ಜೀವನದಲ್ಲಿದ್ದ ಅಲೈಸ್ ಲಿಡಲ್ನ ಪಾತ್ರವನ್ನು ಕೇಂದ್ರೀಕರಿಸಿಕೊಂಡು ಬರೆದಂಥದ್ದು. ಹೆನ್ರಿ ಲಿಡಲ್ ವಾಸ್ತವವಾಗಿ ಲೆವಿಸ್ ಕರೋಲರ ಸ್ನೇಹಿತೆ. ಹೆನ್ರಿಗೆ 3 ಹೆಣ್ಣು ಮಕ್ಕಳು, ಮಧ್ಯದವಳು ಅಲೈಸ್, ಲೆವಿಸ್ ಕರೋಲ್ರ ಗಮನ ಸೆಳೆದಂಥವಳು. ಆಕ್ಸ್ಫರ್ಡ್ನಲ್ಲಿ ದೋಣಿ ಸಂಚಾರ ಮಾಡುವಾಗ ಲೆವಿಸ್ ಕರೋಲ್ ಆ 3 ಹೆಣ್ಣು ಮಕ್ಕಳಿಗೆ ಒಂದು ಕಥೆಯನ್ನು ಹೇಳ್ತಾರೆ. ಆಗ ಅಲೈಸ್ ಇದನ್ನು ಬರೆಯಿರಿ, ಬೇರೆ ಮಕ್ಕಳು ಓದುವಂತಾಗಲಿ ಎನ್ನುತ್ತಾಳೆ. ಅದರಂತೆ ಲೆವಿಸ್ ಕರೋಲ್ ಅದನ್ನು ಬರೀತಾರೆ. ಕಥೆಗೆ ಜಾನ್ ಟೆನಿಯಲ್, ಪ್ರಖ್ಯಾತ ಕಲಾವಿದ, ಚಿತ್ರಗಳನ್ನು ಒದಗಿಸ್ತಾನೆ. ಟೆನಿಯಲ್ರ ನಂತರ ಈ 161 ವರ್ಷಗಳ ಕಾಲಾವಧಿಯಲ್ಲಿ ಹಲವು ಚಿತ್ರಕಲಾವಿದರು ತಮ್ಮ ಮನದಲ್ಲಿ ಮೂಡಿದ ಅಲೈಸ್ಲನ್ನು ಚಿತ್ರಿಸಿದ್ದಾರೆ. ಆದರೆ ಟೆನಿಯಲ್ನ ಅಲೈಸ್ಲನ್ನು ಮರೆಮಾಚಲು ಸಾಧ್ಯವಾಗಿಲ್ಲ. ಅಲೈಸ್ ಇನ್ನು ವಂಡರ್ಲ್ಯಾಂಡ್ ಪ್ರಕಟವಾದದ್ದೇ ಶಿವಾಯಿ. ಇಂಗ್ಲೆಂಡ್ನಲ್ಲಿ ಮಕ್ಕಳ ಸಾಹಿತ್ಯ ಎಂದರೆ ಉಪದೇಶದ ತರಹ ಇರಬೇಕು ಎಂಬ ನಂಬಿಕೆ ತಲೆಕೆಳಗಾಯಿತು. ಮಕ್ಕಳ ಸಾಹಿತ್ಯ ಮೂಲತಃ ಖುಷಿ ಕೊಡಬೇಕು ಮತ್ತು ಮನರಂಜಕವಾಗಿರಬೇಕು ಎಂಬುದು ಸ್ಥಾಪಿತವಾಯಿತು. ಈ ಮಕ್ಕಳ ಕಾದಂಬರಿ ಪ್ರಕಟವಾಗಿ ಈಗಾಗಲೇ ತಿಳಿಸಿದಂತೆ ಇಂದಿಗೆ 161 ವರ್ಷಗಳಾಗಿದೆ. ಕೇವಲ ಮಕ್ಕಳಲ್ಲದೆ ದೊಡ್ಡವರೂ ಈ ಕಾದಂಬರಿಯನ್ನು ಓದುತ್ತಾ ಬಂದಿದ್ದಾರೆ. ಈ ಕೃತಿ ಜಗತ್ತಿನ 174 ಭಾಷೆಗಳಿಗೆ ಅನುವಾದಗೊಂಡಿದೆ. ಇದನ್ನು ಆಧರಿಸಿ ಚಲನಚಿತ್ರಗಳಾಗಿವೆ, ಬ್ಯಾಲೆಗಳಾಗಿವೆ, ಸಂಗೀತ ನಾಟಕಗಳು ಬಂದಿವೆ, ಬೋರ್ಡ್ ಗೇಮ್ಗಳು, ವಿಡಿಯೋ ಗೇಮ್ಗಳು ಕೂಡ ಬಂದಿವೆ, ಥೀಮ್ ಪಾರ್ಕ್ಗಳು ಕೂಡ ತಲೆ ಎತ್ತಿವೆ. ಒಂದು ಅರ್ಥದಲ್ಲಿ ಲೆವಿಸ್ ಕರೋಲ್ ಶೇಕ್ಸ್ಪಿಯರ್ ಮತ್ತು ಬೈಬಲ್ನಷ್ಟು ಪ್ರಸಿದ್ಧನಾಗಿದ್ದಾನೆ ಎಂದು ವಿಮರ್ಶಕರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಸಮಕಾಲೀನ ಸಾಹಿತ್ಯದಲ್ಲಿ ಅಲೈಸ್ ಬೇರೆ ಬೇರೆ ಅವತಾರಗಳಲ್ಲಿ ಕಾಣಿಸಿಕೊಳ್ಳುತ್ತಲೇ ಇದ್ದಾಳೆ. ಲೆವಿಸ್ ಕರೋಲ್ ಇಂಗ್ಲೆಂಡ್ನ ಡೇರ್ಸ್ಬರಿ ಎಂಬಲ್ಲಿ 1832 ಜನವರಿ 27 ಜನಿಸಿ ಫಲಪ್ರದವಾದ ಸಾಹಿತ್ಯ ಜೀವನವನ್ನು ನಡೆಸಿ 1898 ಜನವರಿ 14 ಗಿಲ್ಡ್ಫೋರ್ಡ್ ಎಂಬಲ್ಲಿ ನಿಧನರಾದರು. 11 ಮಕ್ಕಳಲ್ಲಿ ಒಬ್ಬರಾಗಿ ಜನಿಸಿದ ಲೆವಿಸ್ ಕರೋಲ್ ಒಡಹುಟ್ಟಿದವರ ಪಾಲಿಗೆ ನಾಯಕನಾಗಿ ಬೆಳೆದಂಥವರು. ತಮಾಷೆ, ಕುಚೋದ್ಯ, ಕರಾಮತು ತೋರಿಸುವುದು ಎಲ್ಲದರಲ್ಲೂ ಮುಂದು. ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಗಣಿತಶಾಸ್ತ್ರ ಬೋಧಿಸಿದ ಲೆವಿಸ್ ಕರೋಲ್ ಚಿಕ್ಕ ಮಕ್ಕಳ ಮನಸ್ಸನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ. ಕಾರಣ, ತಲೆಮಾರುಗಳವರೆಗೆ ಅವರಿಗೆ ಸುಖ ನೀಡುವಂತಹ ಸಾಹಿತ್ಯವನ್ನು ರಚಿಸಿ ಧನ್ಯರಾಗಿದ್ದಾರೆ. ಅವರ ಮತ್ತು ನಾಕಸ್ತೂರಿಯವರ ನೆನಪಿನ ಕಾರ್ಯಕ್ರಮಕ್ಕಾಗಿ ವಂದನೆಗಳು ಅಂಥೇಳಿ ನಾಗಣ್ಣ ಅವರು ಈ ಸುದೀರ್ಘ ಪತ್ರದಲ್ಲಿ ಹೇಳಿದ್ದಾರೆ. ನಾಗಣ್ಣ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳೋಣ. ಆಹಿರಿ,
3: ಖಂಡಿತ. ಆತ್ಮೀಯ ಕೇಳುಗರೆ, ಸುತ್ತಮುತ್ತ
4: ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಸಾಹಿತ್ಯಕ, ಸಾಂಸ್ಕೃತಿಕ, ಕೃಷಿ, ಅಭಿವೃದ್ಧಿ ಮುಂತಾದ ಜನಸ್ನೇಹಿ ಕಾರ್ಯಕ್ರಮಗಳ ಪರಿಚಯ ವೇದಿಕೆ.
5: ಮೈಸೂರ ಸುತ್ತಲೂ ಕೋಟೆಯ ಸುತ್ತಲು ನೋಡಲು ಒಂದವು ರೈತರ ಒಕ್ಕಲು.
3: ಪ್ರತಿ ಗುರುವಾರ ಬೆಳಗ್ಗೆ 11 to 12 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ
4: ಸುತ್ತಮುತ್ತ

0: ನೀವು ಕೂಡ ಇಂತಹ ಮಾಹಿತಿಗಳನ್ನು ನಮಗೆ ತಲುಪಿಸಬಹುದು.
1: ನಮ್ಮ ಇಮೇಲ್ ವಿಳಾಸ fmairmysore@gmail.com ಅಥವಾ ಪತ್ರ ಬರೆಯಿರಿ.
0: ನಿಲಯ ನಿರ್ದೇಶಕರು ಸುತ್ತಮುತ್ತ ವಿಭಾಗ ಆಕಾಶವಾಣಿ ಯಾದವಗಿರಿ ಮೈಸೂರು 5700020.

0: ತಪ್ಪದೇ ಆಲಿಸಿ ಸುತ್ತಮುತ್ತ ಪ್ರತಿ ಗುರುವಾರ ಬೆಳಗ್ಗೆ 11 ರಿಂದ 12 ಗಂಟೆಯವರೆಗೆ
1: ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಪತ್ರೋತ್ತರ ಕಾರ್ಯಕ್ರಮವನ್ನು ಕೇಳುಗರೆ ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಆಹಿರಿ, ಈಗ ಒಂದು ಗೀತೆಯನ್ನು ನಮ್ಮ ಕೇಳುಗರಿಗೆ ಕೇಳಿಸೋಣ. ಚಿತ್ರ ಬಿಡುಗಡೆ ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ. ಚಿ ಉದಯಶಂಕರ್ ಅವರ ಗೀತ ರಚನೆಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಎಂ ರಂಗರಾವ್.

0: ಕೆಳಗರೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಪತ್ರೋತ್ತರ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಆಹಿರಿ, ಸಾಕಷ್ಟು ಪತ್ರಗಳಿವೆ ಈಗ ಪತ್ರಗಳನ್ನು ಓದುವಂತಹ ವೇಳೆ.
1: ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿದ್ದಯ್ಯನ ಹುಂಡಿಯಿಂದ 7ನೇ ತರಗತಿಯಲ್ಲಿ ಓದ್ತಿರೋ ಲಿಖಿತ ಡಿ ಅವರು ನಮಗೆ ಪತ್ರವನ್ನು ಬರೆದಿದ್ದಾರೆ. ನನ್ನ ನೆಲ್ಮೆಯ ಮೆಚ್ಚಿನ ಮೈಸೂರು ಆಕಾಶವಾಣಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಒಂದು ತಿಂಗಳ ಕಾಲ ಪ್ರಸಾರವಾದ ಶಿಶುಗೀತೆಗಳ ಕಾರ್ಯಕ್ರಮ ಚೂಟಿ ಚೂಟಿ ಚುಟ್ಟು ಗುಳುಂ ಗುಟಕ್ ತುಂಬಾ ಅದ್ಭುತವಾಗಿ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ತಂಡಕ್ಕೆ ಹಾಗೂ ನಿರ್ಮಾಣ ಮಾಡಿದ ಜಿ ಶಾಂತಕುಮಾರ್ ಅವರಿಗೆ ನನ್ನ ನಮನಗಳು. ಇದೇ ಸಮಯಕ್ಕೆ ಹೊಸದಾಗಿ ಪ್ರಸಾರವಾಗುತ್ತಿರುವ ನಾ ಕಸ್ತೂರಿಯವರ ಮಕ್ಕಳ ಸಾಹಿತ್ಯ ಕೃತಿ ಪಾತಾಳದಲ್ಲಿ ಪಾಪಚ್ಚಿ ಪ್ರಸಾರವಾಗುತ್ತಿರುವುದು ಸಂತಸದ ವಿಷಯವಾಗಿದೆ. 7ನೇ ತಾರೀಕು ಗುರುವಾರ ಬೆಳಿಗ್ಗೆ ಪ್ರಸಾರವಾದ ರೂಪಕ ಒಂದು ಹಕ್ಕಿಯ ಕತೆ ಮನಮುಟ್ಟುವಂತಿತ್ತು. ಜಿ ಶಾಂತಕುಮಾರ್ ಅವರು ತಮಗಾದ ಅನುಭವವನ್ನು ಕಥೆಯ ರೂಪದಲ್ಲಿ ವ್ಯಕ್ತಪಡಿಸಿದ ಶೈಲಿ ತುಂಬ ಮನೋಜ್ಞವಾಗಿತ್ತು. ಇವರಿಗೆ ವಂದನೆಗಳು. 9ನೇ ತಾರೀಕು ಶನಿವಾರ ಸಂಜೆ 4 ಗಂಟೆಗೆ ಪ್ರಸಾರವಾದ ನಾಟಕ ಅತಿಥಿ ಮನ ಕಲಕುವಂತಿತ್ತು. ಹಾಗೆಯೇ 14ನೇ ತಾರೀಕು ಪ್ರಸಾರವಾದ ಹಲೋ ಯುವವಾಣಿ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ನಿವೇದಿತಾ ಮೇಡಮ್ರವರು ಪ್ರಶ್ನೆಗಳನ್ನು ಕೇಳುವುದರ ಜೊತೆಗೆ ಮಾಹಿತಿಯನ್ನು ತಿಳಿಸಿಕೊಡುವುದರ ಮೂಲಕ ತುಂಬ ಚೆನ್ನಾಗಿ ನಡೆಸಿಕೊಟ್ಟರು. ಇವರಿಗೆ ಧನ್ಯವಾದಗಳು. 14ರ ಗುರುವಾರ 6:10ಕ್ಕೆ ಪ್ರಸಾರವಾದ ದೈಹಿಕ ದೀಕ್ಷೆ ಕಾರ್ಯಕ್ರಮದಲ್ಲಿ ಫಿಟ್ಸ್ ವಿಷಯವಾಗಿ ಹಲವಾರು ಮಾಹಿತಿಗಳನ್ನು ಡಾಕ್ಟರ್ ಕುಲದೀಪ್ ಎನ್ ಅವರು ತಿಳಿಸಿಕೊಟ್ಟರು. ಇವರಿಗೆ ನನ್ನ ಧನ್ಯವಾದಗಳು. ಉಳಿದಂತೆ ಎಲ್ಲ ಕಾರ್ಯಕ್ರಮಗಳು ಅದ್ಭುತವಾಗಿ ಮೂಡಿಬರುತ್ತಿದೆ ಎಂದು ಹೇಳ್ತಾರೆ. ಹಾಗೆಯೇ ಆನಂದಮ್ಮ ಅವರು ಪತ್ರವನ್ನು ಬರೆದಿದ್ದಾರೆ. ನಾನು ರೇಡಿಯೋ ಕಾರ್ಯಕ್ರಮಗಳನ್ನು ಕೇಳುತ್ತಿರುತ್ತೇನೆ. ಸುತ್ತಮುತ್ತ ಮೈಸೂರು ಜಂಕ್ಷನ್, ಗೇಮ್ ಶೋ, ಕರೆಗೊಂದು ಗೀತೆ, ಈ ಎಲ್ಲ ಕಾರ್ಯಕ್ರಮಗಳು ಬಹಳ ಚೆನ್ನಾಗಿ ಮೂಡಿಬರುತ್ತಿವೆ. ನಡೆಸಿಕೊಡುತ್ತಿರುವವರಿಗೆ ಧನ್ಯವಾದಗಳು. ನಾನು ಕಳೆದ ವಾರ ಬರೆದಿದ್ದ ಕಾಗದಕ್ಕೆ ತಮ್ಮ ಉತ್ತರ ಕೇಳಿ ಬಹಳ ಸಂತೋಷವಾಯಿತು. ತಾವು ನನಗೆ ಧ್ವನಿ ಪರೀಕ್ಷೆಗೆ ಯಾವಾಗ ಅವಕಾಶ ಮಾಡಿಕೊಡುತ್ತೀರೆಂದು ನಾನು ಕೇಳಿಕೊಳ್ಳುತ್ತೇನೆ ಎಂದು ಹೇಳ್ತಾರೆ. ಹಾಗೆಯೇ ರಾಧಾ ಹಿರಿಯಣ್ಣ ಅವರು ನಾಗಮಂಗಲದಿಂದ 21 ಮಾರ್ಚ್ರಂದು ಶನಿವಾರ 11 ಗಂಟೆಗೆ ಪ್ರಸಾರವಾದ ಮೈಸೂರು ನಮ್ಮೂರಿನ ಹೆಸರು ಕಾರ್ಯಕ್ರಮದಲ್ಲಿ ಡಿಂಬಕಾಸುರ ನರಭಕ್ಷಕ ಇದ್ದದ್ದು ಹೇಗೆ, ಊರನ್ನು ಕಾಪಾಡಿಕೊಳ್ಳುವುದು ಎಂದು ಚಿಂತೆಯಾಗಿ ಆಗ ಆದಿಶಕ್ತಿ ಡಿಂಬಕಾಸುರನನ್ನು ಕೊಂದು ಒಂದು ಹನಿ ರಕ್ತ ಕೆಳಗೆ ಬೀಳದೆ ನಾಲಿಗೆ ಚಾಚಿ ಊರನ್ನು ಕಾಪಾಡಿದ್ದು. ಆಗ ಊರು ಡಿಂಕವೆಂಬ ಹೆಸರು ಬಂತು.
0: ಅಂದ್ರೆ ನಮ್ಮೂರು ಹೆಸರು ಕಾರ್ಯಕ್ರಮವನ್ನು ಕುರಿತು ಅವರು ಹೇಳಿದ್ದಾರೆ. ಪತ್ರವನ್ನು ಬರೆದಂತಹ ರಾಧಾ ಹಿರೇಣ್ಣ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳೋಣ. ಆಹಿರಿ, ಕೆಲವಷ್ಟು ಮಿಂಚಂಚೆ ಕೂಡ ಇದೆ. ಡಾಕ್ಟರ್ ವಿ ಎಸ್ ಚರಣ್ ಅವರು ಮೈಸೂರಿನ ವಿದ್ಯಾರಣ್ಯಪುರಂನಿಂದ 24/4/2026 ಗಾನಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಕಾರ್ಯಕ್ರಮ, ಕನ್ನಡಿಗರ ಅನಭಿಷಕ್ತ ದೊರೆ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಗಾನಗಂಧರ್ವ ಎಂಬ ಹೆಸರಿನಲ್ಲಿ ಏಪ್ರಿಲ್ 24ರಂದು ಕಾರ್ಯಕ್ರಮ ಪ್ರಸಾರ ಮಾಡಿದ್ದು ನಮಗಂತೂ ಹೆಮ್ಮೆ. ರಾಜ್ಕುಮಾರ್ ಒಬ್ಬ ಅಸಾಮಾನ್ಯ ವ್ಯಕ್ತಿ, ಶಕ್ತಿ, ಏಕೆಂದರೆ ಭಾರತೀಯ ಚಿತ್ರರಂಗದ ಕಲಾವಿದರಲ್ಲಿ ನಟನೆ, ಗಾಯನ ಎರಡೂ ಕ್ಷೇತ್ರಗಳಲ್ಲಿ ಹೆಸರು ಮಾಡಿದವರು ಬಹಳ ಕಡಿಮೆ. ಕೆಲವರು ಪ್ರಯತ್ನಿಸಿರಬಹುದೇನೋ ಅಷ್ಟೇ, ಆದರೆ ಜನಮೆಚ್ಚುಗೆಯೊಂದಿಗೆ ಎರಡೂ ಕ್ಷೇತ್ರದಲ್ಲಿ ಧ್ರುವತಾರೆಯಂತೆ ಮಿಂಚಿದ್ದು ಅಣ್ಣವರು ಮಾತ್ರ. ಡಾಕ್ಟರ್ ರಾಜ್ಕುಮಾರ್ ಅವರು ಧಾರ್ಮಿಕ ಕ್ಷೇತ್ರಗಳಲ್ಲಿ, ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಷ್ಟು ಅಥವಾ ಕನ್ನಡಿಗರು ರಾಜ್ರನ್ನು ಬಳಸಿಕೊಂಡಷ್ಟು ಭಾರತದ ಬೇರೆ ಯಾವ ಕಲಾವಿದರು ಅಷ್ಟಾಗಿ ಜನರ ಮನೆ ಮನಸ್ಸಿಗೆ ಹತ್ತಿರವಾದ ಉದಾಹರಣೆ ಇಲ್ಲ. ಇಂದಿಗೂ ನನ್ನ ಮನಸ್ಸು ಕಸಿವಿಸಿಗೊಂಡಾಗ ನಾನು ನನ್ನ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿ ಅಥವಾ ಗೀತೆಯನ್ನು ಕೇಳಿ ಮನಸ್ಸನ್ನು ಹಗುರವಾಗಿಸಿಕೊಳ್ಳುತ್ತೇನೆ. ಅಲ್ಲದೆ ಏಪ್ರಿಲ್ ತಿಂಗಳಲ್ಲಿ ನನ್ನ ಅಮ್ಮ ಮತ್ತು ಮಳದಿಯ ಹುಟ್ಟು ಹಬ್ಬದೊಂದಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಉತ್ಸವ ನನಗಂತೂ ಹಬ್ಬ ಅಂತ ಹೇಳಿದ್ದಾರೆ. HP ಕಿರಣ್ ಅವರು ಮಕ್ಕಳ ಮಂಟಪ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ದಿನಾಂಕ 10/5/2026 ಪ್ರಸಾರವಾದ ಮಕ್ಕಳ ಮಂಟಪ ಕಾರ್ಯಕ್ರಮದ ಮಾರ್ಗದರ್ಶಿ ಮಾಲಿಕೆಯಲ್ಲಿ ಸದ್ವಿದ್ಯಾಶಾಲೆಯ ಶಿಕ್ಷಕರಾದ ಮಾನಸ ಮಂಜುನಾಥ್ರವರು ಮಕ್ಕಳಲ್ಲಿ ಮತ್ತು ಪೋಷಕರಲ್ಲಿ ಇರಬೇಕಾದ ಕರ್ತವ್ಯಗಳ ಬಗ್ಗೆ ಎಳೆ ಎಳೆಯಾಗಿ ವಿವರಿಸಿದರು. ಮಕ್ಕಳು ಪಾಲಿಸಬೇಕಾದ ಶಿಸ್ತು ಮತ್ತು ಜವಾಬ್ದಾರಿ, ಹಿರಿಯರಿಗೆ ತೋರಿಸಬೇಕಾದ ಗೌರವ, ಹೀಗೆ 10 ಹಲವು ವಿಷಯಗಳನ್ನು ಕಾರ್ಯಕ್ರಮದಲ್ಲಿ ಮನಮುಟ್ಟುವಂತೆ ವಿವರಿಸಿದರು. ಇಂದಿನ ಮಕ್ಕಳಲ್ಲಿ ಕಣ್ಮರೆಯಾಗುತ್ತಿರುವ ಗುಣಗಳನ್ನು ಒತ್ತಿ ಹೇಳಿ ಪೋಷಕರು ಗಮನಿಸಬೇಕಾದ ಅಂಶಗಳನ್ನು ವಿವರವಾಗಿ ತಿಳಿಸಿಕೊಟ್ಟರು. ನಿರೂಪಕರಾದ ದಿಗ್ವಿಜಯರವರಿಗೆ ವಿದ್ಯಾರ್ಥಿಗಳ ಮಟ್ಟಕ್ಕೆ ಇಳಿದು ಹಲವಾರು ಅಂಶಗಳ ಬಗ್ಗೆ ಬೆಳಕನ್ನು ಚೆಲ್ಲಿದರು. ಇಂತಹ ಮನೋಜ್ಞ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ ದಿಗ್ವಿಜಯರವರಿಗೆ ಪ್ರಸಾರ ಮಾಡಿದ ಆಕಾಶವಾಣಿ ಮೈಸೂರು ಕೇಂದ್ರಕ್ಕೆ ಧನ್ಯವಾದಗಳು ಅಂತ ಹೇಳಿದ್ದಾರೆ. DVM ಪ್ರಕಾಶ್ ಅವರು ಮಕ್ಕಳ ಬೇಸಿಗೆ ಸೂಟಿಯನ್ನು ನಿಟ್ಟಿನಲ್ಲಿ ಇರಿಸಿಕೊಂಡು ಶುಕ್ರವಾರದಿಂದ ಅಂದರೆ ಮೇ 15ರಿಂದ ನಾ ಕಸ್ತೂರಿಯವರ ಮಕ್ಕಳ ಸಾಹಿತ್ಯ ಪಾತಾಳದಲ್ಲಿ ಪಾಪಚ್ಚಿಯನ್ನು ಬೆಳಿಗ್ಗೆ 8:30ಕ್ಕೆ ಪ್ರಥಮ ಪೇಜನ್ನು ತೆರೆಯಲಾಯಿತು. ಓಕೆ, ಮೊದಲಿಗೆ ಪೀಠಿಕೆಯನ್ನು ಅರ್ಪಿಸಲಾಯಿತು. ಸಂತೋಷ. ಆದರೆ ಮಕ್ಕಳೇ, ಶ್ರೋತೃಗಳು ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಈ ಪೀಠಿಕೆಯನ್ನು ಕೈಬಿಡಬಹುದಾಗಿತ್ತೇನೋ ಅಂತ ಇವರು ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. ಶ್ರೀಮತಿ ಕಲಾಪ್ರಸಾದ್ ಅವರು ಕಾಮನಬಿಲ್ಲು ಕಾರ್ಯಕ್ರಮವನ್ನು ಕುರಿತಂತೆ ದಿನಾಂಕ 15 ಶುಕ್ರವಾರದಂದು 11 ಗಂಟೆಗೆ ಆಕಾಶವಾಣಿಯಲ್ಲಿ ಪ್ರಸಾರವಾದ ಕಾಮನ ಬಿಲ್ಲು ಬಹಳ ಚೆನ್ನಾಗಿತ್ತು, ಚಲನಚಿತ್ರಗಳಲ್ಲಿ ಪ್ರಾಣಿಗಳು ಕುರಿತಾಗಿ ಜಿ ಎನ್ ಮಂಜುನಾಥ್ ಅವರು ಪ್ರಸ್ತುತಪಡಿಸಿದರು, ಚಾರ್ಲಿ 777 ಚಲನಚಿತ್ರದಲ್ಲಿ ನಾಯಿಗೆ ತರಬೇತಿಯನ್ನು ನೀಡಿದ ಪ್ರಮೋದ್ ಅವರನ್ನು ನಮ್ಮ ಹೆಮ್ಮೆಯ ಆಕಾಶವಾಣಿಯ ಕಾಮನ ಬಿಲ್ಲು ಕಾರ್ಯಕ್ರಮದಲ್ಲಿ ಮಾತನಾಡಿಸಿದ್ದು ಖುಷಿಯನ್ನು ನೀಡಿತು. ಚಲನಚಿತ್ರದಲ್ಲಿ ಪ್ರಾಣಿಗಳ ಅಭಿನಯವನ್ನು ನೋಡುವುದೇ ಚೆಂದ, ನಿರ್ದೇಶಕರಿಗೆ ಸವಾಲಿನ ಕೆಲಸವೂ ಕೂಡ. ಅಂತಹ ಮೂಕ ಪ್ರಾಣಿಗಳನ್ನು ಪ್ರೀತಿಯಿಂದ ಸಾಕಿ ಪಳಗಿಸಿ ಮಕ್ಕಳಂತೆಯೇ ಸಾಕುವುದು ಕೂಡ ಜಾಣ್ಮೆಯ ಹಾಗೂ ಅಪರೂಪದ ವ್ಯಕ್ತಿತ್ವವೆನ್ನಬಹುದು. ಈ ದಿನದ ಕಾರ್ಯಕ್ರಮ ಬಹಳ ಚೆನ್ನಾಗಿತ್ತು, ಪ್ರಸಾರ ಮಾಡಿದ ನಿಲಯಕ್ಕೂ ಹಾಗೂ ಜಿ ಎನ್ ಮಂಜುನಾಥ್ರವರಿಗೂ ಧನ್ಯವಾದಗಳು ಅಂತ ಹೇಳಿದ್ದಾರೆ ಕಲಾಪ್ರಸಾದ್ ಅವರು. ಶ್ಯಾಮಲ ಪ್ರಕಾಶ್, ಅಶ್ವಿನಿ ಆನಂದ್, ಮನ್ವಿತಾ ಅವರು ಹೇಳಿದ್ದಾರೆ, ಮೇ 18 ಸೋಮವಾರ ಬೆಳಿಗ್ಗೆ ಚಿಂತನ ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬಂತು, ನಂತರ ಪದ ಸಂಸ್ಕೃತಿ ಕೂಡ ಚೆನ್ನಾಗಿತ್ತು, ನಮ್ಮ ರೈತರಿಗೆ ಸಲಹೆ ಗೆಡ್ಡೆಗೆಣಸು ಬೇಳೆ ಬೇಸಾಯ ಕುರಿತಾಗಿ ಚೆನ್ನಾಗಿ ತಿಳಿಸ್ಕೊಟ್ರು, ಕೇಶವಮೂರ್ತಿಯವರಿಗೆ ಧನ್ಯವಾದಗಳು ಅಂತ ಇವರು ಹೇಳಿದ್ದಾರೆ. ಕಲಾಪ್ರಸಾದ್ ಅವರ ಮತ್ತೊಂದು ಮಿಂಚಂಚೆ, ದಿನಾಂಕ 19 ಮಂಗಳವಾರ ಪ್ರಸಾರವಾದ ನಿಮ್ಮೊಂದಿಗೆ ಆಕಾಶವಾಣಿಯ ಹೊಂಗಿರಣ ಬದುಕಿನ ಹಾದಿಗೊಂದು ಸೋಪಾನ ಬಹಳ ಉಪಯುಕ್ತ ಕಾರ್ಯಕ್ರಮವಾಗಿತ್ತು. ಅಂದಿನ ವಿಷಯ 60ಕ್ಕೆ ಅರಳು ಮರಳು ಕುರಿತಾಗಿತ್ತು. ಕವಿತಾರವರು ಬಹಳ ಚೆನ್ನಾಗಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದರು, ಅದರಲ್ಲೂ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ ಮಾತನಾಡಿ ಅತ್ಯಮೂಲ್ಯ ಸಲಹೆಗಳೊಂದಿಗೆ 60ರ ನಂತರ ಜೀವನವನ್ನು ಹೇಗೆ ಕಳೆಯಬೇಕು ಎಂಬುದನ್ನು ಬಹಳ ಸೊಗಸಾಗಿ ಲೇಖಕ ದಂಪತಿಗಳಾದ ಆನಂದ್ ಮತ್ತು ಪದ್ಮಾ ಅವರು ತಿಳಿಸಿಕೊಟ್ರು. ಹಾಗೆಯೇ ಪ್ರಸನ್ನರವರು ಕೂಡ ಬಹಳ ಚೆನ್ನಾಗಿ ತಿಳಿಸ್ಕೊಟ್ರು. ಶ್ರೋತೃಗಳು ಕಳಿಸಿದಂತಹ ಸಂದೇಶಗಳು ಕೂಡ ಸೊಗಸಾಗಿತ್ತು. ಪ್ರಸಾರ ಮಾಡಿದ ನಿಲಯಕ್ಕೂ ಪ್ರಸ್ತುತಪಡಿಸಿದ ಬಿ ಜಿ ಕವಿತಾ ಅವರಿಗೂ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಗಾಯತ್ರಿ ಚಂದ್ರಶೇಖರ್ ಅವರು ಹೇಳ್ತಾರೆ, ಭಾನುವಾರ ಚಲನಚಿತ್ರ ಧ್ವನಿ ವಾಹಿನಿಯಲ್ಲಿ ಪ್ರಸಾರವಾದ ಚಿತ್ರ ಪ್ರತಿಧ್ವನಿ ಅದ್ಭುತವಾಗಿತ್ತು. ಶನಿವಾರ ರಾತ್ರಿ ಕಾರ್ತಿಕ್ MS ಹಾಗೂ ಪೂರ್ಣಿಮಾ CS ಅವರು ಪ್ರಸ್ತುತಪಡಿಸಿದ ಇಡೀ ಸಂಜೆಯ ಇಬ್ಬನಿ ರೂಪಕ ತುಂಬ ಚೆನ್ನಾಗಿತ್ತು, ವಿಶೇಷವಾಗಿತ್ತು. ಹಿರಿಯ ನಾಗರಿಕರು ಚಟುವಟಿಕೆಯ ಜೊತೆಗೆ ಆರೋಗ್ಯವನ್ನು ಆರ್ಥಿಕ ಸ್ಥಿತಿಯನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂದು ಮನದಟ್ಟಾಗುವಂತೆ ಉತ್ತಮ

0: ಸಿಬ್ಬಂದಿಯ ಮಹತ್ವ ಸಾರ್ಥಕತೆ ಎಲ್ಲ ಮನ್ನಮಿಡಿಯುವಂತೆ ಮಾಡಿತು. ಆಕಾಶವಾಣಿಯ ಎಲ್ಲ ಸಿಬ್ಬಂದಿಗೆ ಈ ಕುರಿತು ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಗೇಮ್ ಶೋ ಅಂತೂ ಹೊಸ ಹೊಸ ಕಾನ್ಸೆಪ್ಟ್ನಿಂದ ಎಲ್ಲರ ಮನ ಸೂರೆಗೊಂಡಿದೆ. ಸಂಧ್ಯಾರಾಗ, ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮ, ಹರಿತೆ ಜಗತ್ತು, ಈ ಎಲ್ಲ ಕಾರ್ಯಕ್ರಮಗಳು ಬಹಳ ಅಚ್ಚುಕಟ್ಟಾಗಿ ಮೂಡಿಬರುತ್ತಿವೆ ಎಂದು ಅವರು ನಮಗೆ ಪತ್ರವನ್ನು ಕಳಿಸಿಕೊಟ್ಟಿದ್ದಾರೆ.
1: ಆಹಿರಿ, ಬಹುಶಃ ಎಲ್ಲ ಪತ್ರಗಳನ್ನು ಮಿಂಚಂಚೆಯನ್ನು ಓದಿ ಮುಗಿಸಿದ್ದೇವೆ. ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಹತ್ತಿರ ಆಗ್ತಾ ಇದೆ. ಕೇಳುಗರೆ, ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಪತ್ರೋತ್ತರ ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತ್ರಿ. ಕಾರ್ಯಕ್ರಮಗಳನ್ನು ಕುರಿತಂತೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಬರೆದು ಕಳಿಸಬೇಕಾದರೆ ಬರವಣಿಗೆಗಾಗಿ ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರೋತ್ತರ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು, ಇಲ್ಲಿಗೆ ಬರೆದು ಕಳಿಸಬಹುದು. ಮಿಂಚಂಚೆಯನ್ನು ಕಳಿಸಬೇಕಾದರೆ ರಿಪ್ಲೈ aimysore@gmail.com. ಮತ್ತೆ ಮುಂದಿನ ವಾರ ಮತ್ತಷ್ಟು ಅನಿಸಿಕೆಗಳ ಪತ್ರಗಳೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.
0: ನಮಸ್ಕಾರಗಳು.

ಇದುವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಆಹಿರಿ ಪುಟ್ಟಿ.

ಎಫ್ಎಂ 100.65 ಆಕಾಶವಾಣಿ ಮೈಸೂರು. ಸಮಯವಾಗುತ್ತಿದೆ 12 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರದೇಶ ಸಮಾಚಾರ, ಆನಂತರ 12:05 ಕ್ಕೆ ವನಿತಾ ವಿಹಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯಾದ್ಯಂತ ಕಳೆದ 3 ವರ್ಷಗಳಲ್ಲಿ 900 ಸರ್ಕಾರಿ ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗಿ ಉನ್ನತೀಕರಿಸಲಾಗಿದೆ. ಗೃಹ ಆರೋಗ್ಯ ಯೋಜನೆಯಡಿ 60,38,825 ಮನೆಗಳಿಗೆ ಆಶಾ ಕಾರ್ಯಕರ್ತೆಯರು ಭೇಟಿ ನೀಡಿ ಆರೋಗ್ಯ ತಪಾಸಣೆ ನಡೆಸಿದ್ದಾರೆ. ಆಶಾಕಿರಣ ಯೋಜನೆಯಡಿ 1,05,000 ಜನರಿಗೆ ಉಚಿತ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಸರ್ಕಾರದ ಎಲ್ಲ ಸಾಧನೆಗಳ ಶ್ರೇಯಸ್ಸು ಪ್ರತಿಯೊಬ್ಬ ಕನ್ನಡಿಗನಿಗೆ ಅರ್ಪಿಸುವುದಾಗಿ ತಿಳಿಸಿದ್ದಾರೆ. ನೇಕಾರ್ ಸಮ್ಮಾನ್ ಯೋಜನೆಯಡಿ 3,89,000 ನೇಕಾರರಿಗೆ 194,77,00,000 ರೂಪಾಯಿ ಆರ್ಥಿಕ ಸಹಾಯಧನ ನೀಡಲಾಗಿದೆ ಎಂದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ನೈಸರ್ಗಿಕ ಕೃಷಿ ರಾಷ್ಟೀಯ ಅಭಿಯಾನ ಎನ್ಎಂಎನ್ಎಫ್ ಯೋಜನೆ 2024 ನವೆಂಬರ್ನಲ್ಲಿ ಅನುಷ್ಠಾನಗೊಂಡಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಈಗಾಗಲೇ ವಿವಿಧ ಕ್ಲಸ್ಟರ್ಗಳಡಿ ಒಟ್ಟು 4,000 ಎಕರೆ ಪ್ರದೇಶದಲ್ಲಿ ನೈಸರ್ಗಿಕ ಕೃಷಿ ಕೈಗೊಳ್ಳಲಾಗಿದೆ. ಕೃಷಿ ಇಲಾಖೆಯಿಂದ ಪ್ರಯೋಜನ ಪಡೆದು ಕೃಷಿ ಸಖಿ ಪಶು ಸಖಿಯರ ಮಾರ್ಗದರ್ಶನದಲ್ಲಿ ನೈಸರ್ಗಿಕ ಕೃಷಿ ಕೈಗೊಂಡಿರುವ ಸೇಡಂ ತಾಲೂಕು ಕೊಂಕನಹಳ್ಳಿ ಗ್ರಾಮದ ಕೃಷಿಕ ಹಾಗೂ ಭಾರತ ವಿಕಾಸ ಸಂಗಮದ ಸಂಯೋಜಕ ಭಗವಂತರಾವ್ ಪಾಟೀಲ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಕೃಷಿ ಇಲಾಖೆ ಆಶ್ರಯದಲ್ಲಿ ಸಾವಯವ ಕೃಷಿ, ಸಮಗ್ರ ಕೃಷಿ, ಜೈವಿಕ ಸಂಪನ್ಮೂಲ ಕೇಂದ್ರಗಳು ಮತ್ತು ಗೋಮಯ ಕೇಂದ್ರಗಳನ್ನು 15 ಗ್ರಾಮಗಳಲ್ಲಿ ನಡೆದಿದೆ. ಗೋಕೃಪಾ, ಜೀವಾಮೃತ ಇವನ್ನು ಸುಮಾರು 5 ವರ್ಷಗಳಿಂದ ನಾವು ಮಾಡ್ಕೋತಾ ಬಂದಿದ್ದೇವೆ. ನಮ್ಮ ಭಾಗದಲ್ಲಿ ಒಣ ಬೇಸಾಯ ಹೆಚ್ಚಿಗಿತ್ತು, ಹೆಚ್ಚಾಗಿ ತೊಗರಿ ಬೆಳೀತಿದ್ರು. ಅದನಂತರ ಈಗ

0: ಹೂವು, ಹಣ್ಣು, ತರಕಾರಿ, ಸಿರಿಧಾನ್ಯಗಳು ಮತ್ತು ಸಾವಯವ ಪದ್ಧತಿಯಲ್ಲಿ ನಾವು ಕೆಲಸ ಮಾಡುತ್ತಿದ್ದೇವೆ. ಇಲ್ಲಿವರೆಗೂ ಸುಮಾರು 125 ರೈತರು ಸಾವಯವ ಕೃಷಿಯಲ್ಲಿ ಭಾಗಿಯಾಗಿದ್ದಾರೆ. ಎನ್ಎಂಎಫ್ ಕೃಷಿ ಇಲಾಖೆ ಆಶ್ರಯದೊಂದಿಗೆ ಒಳ್ಳೆಯ ಕೊಡುಗೆ ಕೊಟ್ಟಿದೆ. ಜೈವಿಕ ಮತ್ತು ಜೀವಾಮೃತ ಗೋಕೃಪಾ ಅಮೃತಗಳ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದೇವೆ.
1: ಕರ್ನಾಟಕ ರಾಜ್ಯ ಪ್ರಸ್ತುತ ಕೃತಕ ಬುದ್ಧಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ರೊಬೋಟಿಕ್ಸ್, ಸ್ಪೇಸ್ ಟೆಕ್, ಸೆಮಿಕಂಡಕ್ಟರ್ಗಳು ಹಾಗೂ ಭವಿಷ್ಯದ ಪ್ರಮುಖ ಹೂಡಿಕೆಗಳ ಮೂಲಕ ಡೀಪ್ ಟೆಕ್ ಮುಂದಿನ ದಶಕವನ್ನು ಮುನ್ನಡೆಸಲಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿಪ್ರಾಯಪಟ್ಟಿದ್ದಾರೆ. ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಎಲಿವೇಟ್ ಕಾರ್ಯಕ್ರಮದ ಮೂಲಕ 287 ಕೋಟಿ ರೂಪಾಯಿ ಅನುದಾನದೊಂದಿಗೆ 1230 ಸ್ಟಾರ್ಟ್ಅಪ್ಗಳನ್ನು ಬೆಂಬಲಿಸಲಾಗುತ್ತಿದೆ ಎಂದರು. ಕೆನಡಾ ದೇಶದ ಹೈ ಕಮಿಷನರ್ ಕ್ರಿಸ್ ಕೂಟರ್ ನೇತೃತ್ವದ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಶಿಕ್ಷಣ, ತಂತ್ರಜ್ಞಾನ ಹಾಗೂ ಏರೋಸ್ಪೇಸ್ ಕ್ಷೇತ್ರಗಳಲ್ಲಿ ಪರಸ್ಪರ ಬಾಂಧವ್ಯ ವೃದ್ಧಿ ಹಾಗೂ ರಾಜ್ಯದಲ್ಲಿ ಕೆನಡಾ ದೇಶದ ಹೂಡಿಕೆ ಅವಕಾಶಗಳ ಕುರಿತು ಮಹತ್ವದ ಸಭೆ ನಡೆಸಿತು. ಅಡಿಕೆ ಬೆಳೆಗಾರರನ್ನು ತೀವ್ರ ಆತಂಕಕ್ಕೆ ತಳ್ಳಿರುವ ಎಲೆಚುಕ್ಕಿ ರೋಗದ ನಿರ್ವಹಣೆ, ಕೃಷಿ ಸಂಶೋಧನೆಗಳು ಹಾಗೂ ಕೃಷಿಕರಿಗೆ ಸಿಗಬೇಕಾದ ವಿವಿಧ ಸೌಲಭ್ಯಗಳ ಕುರಿತು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಸೂಕ್ತ ಪ್ರಸ್ತಾವಗಳನ್ನು ಕಳುಹಿಸಬೇಕು ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಒತ್ತಾಯಿಸಿದರು. ಶಿರಸಿ ತಾಲೂಕು ಕೊಳಗಿ ಬೀಸ್ನಲ್ಲಿ ಆಯೋಜಿತ ಅಡಿಕೆ ಎಲೆಚುಕ್ಕಿ ರೋಗ ನಿರ್ವಹಣೆ ಕುರಿತ ಮಾಹಿತಿ ಹಾಗೂ ಸಂವಾದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲೆಯ ಸುಮಾರು 12,000 ಹೆಕ್ಟೇರ್ ಪ್ರದೇಶದಲ್ಲಿ ಎಲೆಚುಕ್ಕಿ ರೋಗ ಹರಡಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಮೂಲಕ ಹಂಚಿಕೊಳ್ಳಬಹುದು. ಖೇಲೋ ಇಂಡಿಯಾ ಯೋಜನೆಯಡಿ ಬಳ್ಳಾರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಹಾಕಿ ಕ್ರೀಡಾ ತರಬೇತಿ ಆಯೋಜಿಸಲಾಗಿದೆ. 8 ವರ್ಷ ಮೇಲ್ಪಟ್ಟ ಆಸಕ್ತ ಬಾಲಕ ಮತ್ತು ಬಾಲಕಿಯರು ಅರ್ಜಿ ಸಲ್ಲಿಸಬಹುದು ಎಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರು ತಿಳಿಸಿದ್ದಾರೆ. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಹಾವೇರಿ ಜಿಲ್ಲೆಯಲ್ಲಿ ಗ್ರಾಮೀಣ ಕೂಲಿಕಾರರ ಬಾಕಿ ಕೂಲಿ ಹಣ 7,21,00,000 ರೂಪಾಯಿಗಳನ್ನು ಇತ್ತೀಚೆಗೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಲ್ಮೀಶ್ ಕುಮಾರ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ

0: ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಅರುಣಾ ಶ್ರೀನಿವಾಸ್ ಅವರಿಂದ ಭಾಷಣ, ಕಷ್ಟದ ಬಾಗಿಲಿಗೆ ನಗುವ ತೋರಣ ಕಟ್ಟಿದಾಗ.
1: ಇರುವುದೊಂದೇ ಬದುಕು, ನಗು ನಗುತ್ತಾ ಕಳೆಯಬೇಕು ಎನ್ನುತ್ತೇವೆ. ಆದರೆ ನಗುವೆಂಬುದು ಅಷ್ಟೊಂದು ಸುಲಭದ ವಿಷಯವೂ ಅಲ್ಲ. ಈ ಭೂಮಿಯ ಮೇಲೆ ಬದುಕುವ ಪ್ರತಿಯೊಬ್ಬನೂ ಹೇಗೆ ಸುಖ ಸಂತೋಷವನ್ನು ಅನುಭವಿಸುತ್ತಾನೋ ಹಾಗೆಯೇ ಸೋಲು ದುಃಖಗಳನ್ನು ಕೂಡ ಎದುರಿಸುತ್ತಾನೆ. ಸೋಲಿನ ತೀವ್ರತೆಯು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುವಂತೆ ಅದನ್ನು ನಿಭಾಯಿಸುವ ರೀತಿಯು ಭಿನ್ನವಾಗಿರುತ್ತದೆ. ಕೆಲವರು ಎಷ್ಟೇ ದೊಡ್ಡ ಸಮಸ್ಯೆಗಳಾಗಿರಲಿ ಸಮರ್ಥವಾಗಿ ಎದುರಿಸಿದರೆ ಇನ್ನೂ ಕೆಲವರು ಚಿಕ್ಕಪ್ಪಟ ವಿಷಯಗಳಿಗೆ ಕುಗ್ಗಿ ಹೋಗುತ್ತಾರೆ. ಜೀವನದಲ್ಲಿ ಎದುರಾಗುವ ಕಷ್ಟಗಳು ನಾನಾ ಬಗೆಯವು. ಆರ್ಥಿಕ ಮುಗ್ಗಟ್ಟು, ಬಂಧು ಬಾಂಧವರೊಡನೆ ಕಲಹ, ಮನಸ್ತಾಪಗಳು, ಆರೋಗ್ಯದಲ್ಲಿ ಏರುಪೇರು, ಆತ್ಮೀಯರ ಅಗಲಿಕೆ, ಆಕಸ್ಮಿಕ ಅಥವಾ ಹುಟ್ಟು ಅಂಗವೈಕಲ್ಯತೆ, ಶೈಕ್ಷಣಿಕ ಹಿನ್ನಡೆ, ಉದ್ಯೋಗ

0: ಅಲ್ಲಿ ಕಿರಿ, ಹೀಗೆ ಸಮಸ್ಯೆಗಳ ಪಟ್ಟಿ ಅನಂತವಾಗಿ ಬೆಳೆಯುತ್ತವೆ. ಕೊನೆಗೆ ನಮ್ಮನ್ನು ಅಟ್ಟಾಡಿಸುವ ನಮ್ಮೊಳಗಿನ ದ್ವೇಷ, ಕೋಪ, ಅಸೂಯೆಗಳು ಕೂಡ ಸಮಸ್ಯೆಯ ಸರತಿ ಸಾಲಲ್ಲಿ ಬಂದು ನಿಲ್ಲುತ್ತವೆ. ಇಂತಹ ಬದುಕಿನ ಏಳು ಬೀಳಿನಲ್ಲಿ, ಕಷ್ಟಗಳ ಹೊಡೆತದಲ್ಲಿ, ನಗುವನ್ನು ಹೃದಯದಲ್ಲಿ ಜತನದಿಂದ ಕಾಪಾಡಿಕೊಂಡು ಜೀವನದ ಪಯಣವನ್ನು ಸವೆಸಬೇಕಾದರೆ ಅರಿವಿನಿಂದ ಪಕ್ವಗೊಂಡ ವ್ಯಕ್ತಿತ್ವವಿರಬೇಕಾದುದು ಅತೀ ಮುಖ್ಯ. ಜೀವನದಲ್ಲಿ ಸುಖ ದುಃಖ ಎನ್ನುವುದು ಅನಿವಾರ್ಯ. ಸುಖ ಬಂದಾಗ ಅತಿಯಾಗಿ ಹಿಗ್ಗದೆ, ದುಃಖ ಬಂದಾಗ ಅತಿಯಾಗಿ ಕುಗ್ಗದೆ ಸಮಸ್ಥಿತಿಯನ್ನು ಕಾಯ್ದುಕೊಳ್ಳುವುದು ಶ್ರೇಯಸ್ಕರ ಎಂಬುದು ಭಗವದ್ಗೀತೆಯ ಉವಾಚ. ನಗೆ ಬದುಕಿಗೆ ಚೈತನ್ಯವನ್ನು ತುಂಬುವಂತಹುದು. ಆದುದರಿಂದ ಅದೇನೇ ಕಷ್ಟವಿರಲಿ, ನಷ್ಟ ಬರಲಿ, ನಗೆ ಎಂಬುದನ್ನು ನಮ್ಮ ಹೃದಯದಲ್ಲಿ ಉಳಿಸಿಕೊಂಡು ಹೋದರೆ ಬದುಕೆಂಬುದು ಸಲೀಸು. ನಗೆ ಈ ಉಸಿರಿನ ಧನಾತ್ಮಕ ಅಲೆ. ಅದೆಷ್ಟೋ ಶಾರೀರಿಕ ಮಾನಸಿಕ ಕಾಯಿಲೆಗಳಿಗೆ ನಗು ಎಂಬುದು ರಾಮಬಾಣ. ನಮ್ಮೊಳಗೆ ಹುದುಗಿರುವ ಒತ್ತಡ, ಖಿನ್ನತೆ, ನಿದ್ರಾಹೀನತೆ, ಕೋಪ ಮುಂತಾದ ಸಮಸ್ಯೆಗಳನ್ನು ನಿವಾರಿಸಿ ಮನಸ್ಸನ್ನು ನಿರಾಳವಾಗಿರಿಸುವುದರ ಜೊತೆಗೆ ಬಿಪಿ, ಶುಗರ್, ಕ್ಯಾನ್ಸರ್ನಂತಹ ಕಾಯಿಲೆಗಳ ವಿರುದ್ಧವೂ ನಗು ಹೋರಾಡಬಲ್ಲದು ಎಂಬುದು ಹಲವಾರು ಅಧ್ಯಯನಗಳಿಂದ ದೃಢಪಟ್ಟಿದೆ. ದೇಹದಲ್ಲಿ ಆಮ್ಲಜನಕದ ಪೂರೈಕೆ ಜಾಸ್ತಿಯಾಗಿ ದೇಹದ ಒಟ್ಟು ರಕ್ಷಣಾ ವ್ಯವಸ್ಥೆ ಉತ್ತಮವಾಗುವ ಜೊತೆಗೆ ಮೆದುಳಿನಲ್ಲಿರುವ ನ್ಯೂರಾನ್ಗಳು ಸಕ್ರಿಯಗೊಂಡು ನೆನಪು ಶಕ್ತಿ, ಕಲಿಕೆ ಮುಂತಾದವುಗಳು ಅಭೂತಪೂರ್ವವಾಗಿ ಬೆಳವಣಿಗೆಯಾಗಬಲ್ಲದು ಎಂದು ಸಂಶೋಧನೆಗಳು ಸಾರಿ ಸಾರಿ ಹೇಳುತ್ತವೆ. ಅದೇನೇ ಆದರೂ ಕಷ್ಟದ ರುಚಿ ಕಂಡರೆಯೇ ಬದುಕಿನಲ್ಲಿ ನಗುವಿನ ಮೌಲ್ಯದ ಅರಿವಾಗುವುದು. ಏಳು ಬೀಳುನ ಬದುಕಿನಲ್ಲಿ ನಗುವಿನ ಮಹತ್ವವನ್ನು ಸಾರುವುದಾಗಿ ತನ್ನ ಜೀವನವನ್ನು ಮುಡಿಪಾಗಿರಿಸಿದ ಜೆನ್ ಸನ್ಯಾಸಿ ಲಾಫಿಂಗ್ ಬುದ್ಧನ ಕಥೆ ನೀವೆಲ್ಲರೂ ಕೇಳಿರಬಹುದು. ಆತ ನಗುವಿಗಾಗಿಯೇ, ನಗುವಿನ ಮೂಲಕ ಸಂತೋಷವನ್ನು ಹರಡುವುದಕ್ಕಾಗಿಯೇ ತನ್ನ ಬದುಕನ್ನು ಮೀಸಲಿರಿಸಿದ್ದ. ಇಷ್ಟೆಂದರೆ ಕೊನೆಗೆ ಅವನ ಮರಣದ ಬಳಿಕ ಅವನ ಶವವನ್ನು ಸುಡುವಾಗ ದೇಹದೊಳಗೆ ಅಡಗಿಸಿಟ್ಟಿದ್ದ ಪಟಾಕಿಗಳೆಲ್ಲ ಪಟ ಪಟನೆ ಸಿಡಿದುವಂತೆ. ಹೀಗೆ ತನ್ನ ಕೊನೆ ಕ್ಷಣದಲ್ಲೂ ಜನರ ಮುಖದಲ್ಲಿ ನಗುವರಳಿಸುವ ತನ್ನ ಪ್ರಯತ್ನವನ್ನು ಮುಂದುವರಿಸಿದನಂತೆ. ಇಂದಿಗೂ ಹ್ಯಾಪಿಮನ್ ಎಂದೇ ಕರೆಯಲ್ಪಡುವ ಆತನ ಮೂರ್ತಿ ಮನೆಯಲ್ಲಿದ್ದರೆ ಆ ಮನೆಯು ನಗು ಸಂತೋಷಗಳಿಂದ ತುಂಬಿರುತ್ತದೆ ಎಂದೇ ನಂಬುತ್ತಾರೆ. ಇಂತಹ ನಗುವನ್ನು ಉಳಿಸಿಕೊಳ್ಳಬೇಕಾದರೆ ಸಮಸ್ಯೆಗಳನ್ನು, ಕಂಟಕಗಳನ್ನು ಎದುರಿಸುವ, ನಿಭಾಯಿಸುವ ರೀತಿಯ ಬಗ್ಗೆಯೂ ಒಂದಷ್ಟು ಅರಿವಿದ್ದರೆ ಉತ್ತಮವಲ್ಲವೇ? ನಮ್ಮ ದೈನಂದಿನ ಬದುಕಿನಲ್ಲಿ ಎದುರಾಗುತ್ತಿರುವ ಹಲವಾರು ಸಮಸ್ಯೆಗಳು ಸಣ್ಣ ಪುಟ್ಟ ಸಂಗತಿಗಳಿಂದಲೇ ಆರಂಭವಾಗುತ್ತಿರುತ್ತದೆ. ಉದ್ಯೋಗದಲ್ಲಿ, ಸಂಸಾರದಲ್ಲಿ ಅಥವಾ ಗೆಳೆತನದ ಪರಿಧಿಗಳಲ್ಲಿ ನಡೆಯುವ ಚಾಡಿ ಮಾತುಗಳು, ಗಾಳಿ ಸುದ್ದಿಗಳು, ಅವಹೇಳನದ ಮಾತುಗಳು, ಕೋಪ ಮತ್ಸರಗಳು ಕ್ರಮೇಣ ಬೆಳುತ್ತಾ ಜಟಿಲಗೊಳ್ಳುತ್ತಾ ಹೋಗುತ್ತವೆ. ಒತ್ತಡದ ಸನ್ನಿವೇಶಗಳನ್ನು ಸೃಷ್ಟಿಸಿ ಮನಸ್ಸನ್ನು ಕ್ರಿಮಿಯಂತೆ ಹಾಳು ಮಾಡಿಬಿಡುತ್ತದೆ. ಆದುದರಿಂದ ಕ್ಷುಲ್ಲಕವಾದ ಇಂತಹ ವಿಷಯಗಳಿಗೆ ಪ್ರಾಧಾನ್ಯತೆಯನ್ನೇ ನೀಡದೆ ನಿರ್ಮಾಣಾತ್ಮಕವಾದ ಚಟುವಟಿಕೆಗಳತ್ತ ಗಮನಹರಿಸುವುದೇ ಸಮಸ್ಯೆಗಳನ್ನು ಪರಿಹರಿಸಲು ಇರುವ ಉತ್ತಮ ವಿಧಾನ. ಜೊತೆಗೆ ಸ್ವವಿಶ್ಲೇಷಣೆಯಿಂದ ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳುವುದು, ಸಮಸ್ಯೆಯ ಮೂಲ ಇತರರಾಗಿದ್ದರೆ ಯಾವುದೇ ಪ್ರತಿಕ್ರಿಯೆ ನೀಡದೆ ನಿರ್ಲಕ್ಷಿಸುವುದು ಉತ್ತಮ ಫಲಿತಾಂಶವನ್ನು ನೀಡುವುದು. ನಮಗೆ ಎದುರಾಗುವ ಸಮಸ್ಯೆಗಳಲ್ಲಿ 70% ಈ ರೀತಿಯಿಂದಲೇ ಪರಿಹರಿಸಿಕೊಳ್ಳಬಹುದು ಎಂದರೆ ಆಶ್ಚರ್ಯವಾದೀತು ಅಲ್ಲವೇ? ಇನ್ನೂ ಕೆಲವು ಸಮಸ್ಯೆಗಳಾದ ಆರ್ಥಿಕ ಮುಗ್ಗಟ್ಟು, ಆರೋಗ್ಯದಲ್ಲಿ ಏರುಪೇರು, ಆತ್ಮೀಯರ ಅಗಲಿಕೆ, ಉಟ್ಟ ಬಟ್ಟೆಯಲ್ಲಿ ಮನೆಯಿಂದ ಹೊರಬರುವಂತಾಗುವುದು ಮೊದಲಾದವುಗಳು ತೀವ್ರತೆಯನ್ನು ಆಧರಿಸಿ ನಮ್ಮನ್ನು ಅಲುಗಾಡಿಸಿದರೂ ಆದಷ್ಟು ಬೇಗ ಸಮಸ್ಯೆಯಿಂದ ಉಂಟಾದ ಮಾನಸಿಕ ಕ್ಷೋಭೆಯಿಂದ ಹೊರಬರಲು ಯತ್ನಿಸಬೇಕು. ಮತ್ತೆ ನಮ್ಮನ್ನು ನಾವು ಪುನರ್ನಿರ್ಮಿಸಿಕೊಳ್ಳಬೇಕು. ತಜ್ಞರ ಸಲಹೆ, ಉತ್ತಮವಾದ ಪುಸ್ತಕಗಳನ್ನು ಓದುವುದು, ವಿವೇಚನಾಪೂರ್ಣವಾದ ವಿಶ್ಲೇಷಣೆ ಅಲ್ಲದೆ ಮನಸ್ಸಿಗೆ ಮುದ ನೀಡುವ ದೇವರ ಧ್ಯಾನ, ಸಂಗೀತ ಮೊದಲಾದ ಹವ್ಯಾಸಗಳು ಈ ನಿಟ್ಟಿನಲ್ಲಿ ಸಹಕಾರಿ. ಅಲ್ಲದೆ ಪ್ರೀತಿ, ಸ್ನೇಹ, ವಿಶ್ವಾಸಗಳು ಕೂಡ ಮನಸ್ಸಿನ ನಗೆಯನ್ನು ಅರಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ವೈಕಲ್ಯವೆಂಬ ಕಷ್ಟವನ್ನು ದಾಟಿ ನಗೆಯರಳಿಸಿದವರು. ವೈಕಲ್ಯ ಎಂಬ ಪದವು ಹಲವು ಆಯಾಮಗಳುಳ್ಳದ್ದು. ಕೆಲವರಿಗೆ ದೈಹಿಕವಾಗಿ ಅಂಗಗಳ ಊನತೆ ಇದ್ದರೆ ಇನ್ನು ಕೆಲವರಿಗೆ ಬೌದ್ಧಿಕ ಅಥವಾ ಮಾನಸಿಕ ವೈಕಲ್ಯಗಳಿರುತ್ತವೆ. ಇಂದ್ರಿಯಗಳಿಗೆ ಸಂಬಂಧಿಸಿದಂತೆ ಕಿವುಡುತನ, ಕುರುತನ, ಕೈ ಕಾಲುಗಳಲ್ಲಿ ವಿಕಲತೆ ಮುಂತಾದ ನ್ಯೂನತೆಗಳಿರುತ್ತವೆ. ಕೆಲವರಿಗೆ ವೈಕಲ್ಯ ಎಂಬುದು ಹುಟ್ಟಿನಿಂದಲೇ ಇದ್ದರೆ ಇನ್ನೂ ಕೆಲವರು ಬದುಕಿನ ಯಾವುದೋ ಒಂದು ಕಾಲಘಟ್ಟದಲ್ಲಿ ಅಂಗವೈಕಲ್ಯಕ್ಕೆ ತುತ್ತಾದವರಿದ್ದಾರೆ. ಸಾಮಾನ್ಯವಾಗಿ ವಾಸ್ತವದಲ್ಲಿ ನೋಡಿದರೆ ವಿಕಲಾಂಗರ ಬಗ್ಗೆ ಸಮಾಜವು ಅನುಕಂಪದ ಧೋರಣೆ ತಳೆಯುತ್ತಾ ಅವರು ಅಸಮರ್ಥರೆಂದು ಅಗೋಚರ ಹಣೆಪಟ್ಟಿಯೊಂದನ್ನು ಅಂಟಿಸಿ ಅವರನ್ನು ಮೌಲೆ ಗುಂಪಾಗಿಸುವ ಸನ್ನಿವೇಶಗಳೇ ಹೆಚ್ಚು. ಇಂಥ ಸಂದರ್ಭದಲ್ಲಿ ಅವರಿಗೆ ಸ್ಫೂರ್ತಿ ಪ್ರೇರಣೆ ತುಂಬಿದರೆ, ಅವರೊಳಗೆ ಆತ್ಮವಿಶ್ವಾಸದ ಕಿಡಿಯೊಂದು ಹೊತ್ತಿದರೆ ಅವರು ಬದುಕಿನಲ್ಲಿ ಮೇಲೇರಬಲ್ಲರು, ಜನಸಾಮಾನ್ಯರೂ ನಾಚುವಂತೆ ಸಾಧನೆಯ ಶಿಖರವೇರಬಲ್ಲರು ಎಂಬುದಕ್ಕೆ ನಮ್ಮೆದುರಲ್ಲಿ ಇರುವ ನೂರಾರು ನಿದರ್ಶನಗಳೇ ಜ್ವಲಂತ ಸಾಕ್ಷಿ. ಜಾಗತಿಕವಾಗಿ ನೋಡಿದರೆ ಸುಮಾರು 15%, ಅಂದರೆ ಸುಮಾರು 1 ಬಿಲಿಯನ್ ಜನರಿಗಿಂತಲೂ ಹೆಚ್ಚು ಜನರು ವಿಕಲಚೇತನರಾಗಿದ್ದಾರೆ. ಇದರಲ್ಲಿ ಸುಮಾರು 80% ಜನರು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲೇ ಇದ್ದಾರೆ ಎಂಬುದು ಅಂಕಿಅಂಶಗಳ ಅಂಬೋಣ. ಸಮಾಜದಲ್ಲಿ ವಿಕಲಚೇತನರನ್ನು ಅಸಡ್ಡೆಯಿಂದ ಕಾಣುವ ಮನೋಭಾವ ಖಂಡಿತ ತಪ್ಪು. ಅವಕಾಶವಿದ್ದರೆ ಅವು ಕೂಡ ನಮ್ಮೆಲ್ಲರಂತೆ ಉತ್ತಮ ಜೀವನ ನಡೆಸಲು ಖಂಡಿತ ಸಾಧ್ಯ. ತಾವೂ ದುಡಿಯುತ್ತಾ ಕುಟುಂಬವನ್ನೂ ಪೊರೆಯುವ ಸಾಕಷ್ಟು ವಿಕಲಚೇತನರು ನಮ್ಮ ನಿಮ್ಮ ನಡುವೆ ಇದ್ದ. ನಮ್ಮ ಭಾರತದಲ್ಲೇ ನೋಡಿದರೆ ಗ್ರೆನೇಡ್ ಸ್ಫೋಟದಲ್ಲಿ ಎರಡೂ ಕೈಗಳನ್ನು ಕಳೆದುಕೊಂಡರೂ ಒಬ್ಬ ಲೇಖಕಿ ಮತ್ತು ಪ್ರೇರಕ ಭಾಷಣಕಾರ್ತಿಯೂ ಆಗಿ ಪ್ರಸಿದ್ಧರಾದ ಮಾಳವಿಕಾ ಅಯ್ಯರ್, ಕುರುಡನಾಗಿದ್ದರೂ ಸುಪ್ರಸಿದ್ಧ ಸಂಗೀತಕಾರನೂ ಸಂಯೋಜಕನೂ ಆಗಿರುವ ರವೀಂದ್ರ ಜೈನ್, ದೃಷ್ಟಿಯಿಲ್ಲದಿದ್ದರೂ ಭಾರತದ ಮೊದಲ ಮಹಿಳಾ ಚಾರ್ಟೆಡ್ ಅಕೌಂಟೆಂಟ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ರಜನಿ ಗೋಪಾಲ್, ಕಾಲು ಕಳೆದುಕೊಂಡರೂ ಸುಪ್ರಸಿದ್ಧ ನೃತ್ಯಗಾತಿಯಾದ ಸುಧಾ ಚಂದ್ರನ್, ಅಷ್ಟೇ ಅಲ್ಲದೆ ಪ್ಯಾರಿಸ್ನಲ್ಲಿ ನಡೆದ ಪ್ಯಾರಾಲಿಂಪಿಕ್ಸ್ನಲ್ಲಿ ಶೂಟಿಂಗ್ನಲ್ಲಿ ಬಂಗಾರ ಗೆದ್ದ ಭಾರತದ ಅವನಿ ಲೇಖರ, ಕಂಚುಗೆದ್ದ ಮೋನಾ ಅಗರ್ವಾಲ್, ಹೈಜಂಪ್ನಲ್ಲಿ ಬೆಳ್ಳಿ ಗೆದ್ದ ನಿಷಾದ್ ಕುಮಾರ್ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳುವುದಾದರೆ ಹೆಲೆನ್ ಕೆಲ್ಲರ್, ಕವಿ ಜಾನ್ ಮಿಲ್ಟನ್, ಹಿಮಾಲಯವನ್ನು ಏರಿದ ಅಂಧ ಪರ್ವತಾರೋಹಿ ಎರಿಕ್ ವೆಹೆನ್ಮೇಯರ್, ಇವರೆಲ್ಲರೂ ತಮ್ಮ ನ್ಯೂನತೆಗಳನ್ನು ಮೀರಿ ಬೆಳೆದವರೇ. ಇನ್ನು ವಿಜ್ಞಾನದಲ್ಲಿ ಮೈಲುಗಲ್ಲನ್ನು ಸ್ಥಾಪಿಸಿದ ಸ್ಟೀಫನ್ ಹಾಕಿಂಗ್ನ ಕಥೆ ಎಲ್ಲರಿಗೂ ತಿಳಿದಿರಬಹುದು. 1942 ಜನವರಿ 8 ಇಂಗ್ಲೆಂಡಿನ ಆಕ್ಸ್ಫರ್ಡ್ನಲ್ಲಿ ಜನಿಸಿ ಇವರು ತಮ್ಮ 20ನೇ ವಯಸ್ಸಿಗೆ ನ್ಯೂರಾನ್ ಮೋಟಾರ್ ಡಿಸೀಸ್ನಿಂದ ಬಳಲಿದರು. ಅವರ ಸಂಪೂರ್ಣ ಶರೀರವೇ ಕೆಲಸ ಮಾಡುವುದನ್ನು ನಿಲ್ಲಿಸಿತು, ಆದರೆ ಅವರ ಬುದ್ಧಿಶಕ್ತಿ ಮಾತ್ರ ಅತ್ಯದ್ಭುತವಾಗಿತ್ತು. ಓಡಾಡಲು, ಮಾತನಾಡಲು, ಯಾವುದೇ ಕೆಲಸ ಮಾಡಲು ಹೆಣಗಾಡುತ್ತಿದ್ದ ಹಾಕಿಂಗ್ಸ್ ಅವರು ಕಂಪ್ಯೂಟರೀಕೃತ ಗಾಲಿ ಕುರ್ಚಿಯಿಂದಲೇ ಬದುಕುತ್ತಾ ತನ್ನನ್ನು ತಾನು ಸಂಪೂರ್ಣವಾಗಿ ವಿಜ್ಞಾನ ಲೋಕದಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ತತ್ಫಲವಾಗಿ ಕಪ್ಪು ಕುಳಿಗಳ ಮತ್ತು ಹಾಕಿಂಗ್ಸ್ ರೇಡಿಯೇಷನ್ನ ಸಂಶೋಧನೆ ವಿಜ್ಞಾನ ಲೋಕದಲ್ಲಿ ಮೈಲುಗಲ್ಲಾಗುತ್ತದೆ. ಅಲ್ಲದೆ ಎ ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್ ಎಂಬ ಪುಸ್ತಕವನ್ನು ಕೂಡ ಬರೆಯುತ್ತಾರೆ. ಈ ಕಾಯಿಲೆ ತಗುಲಿದ ಮೇಲೆ ಕೇವಲ 2 ವರ್ಷಗಳಷ್ಟು ಮಾತ್ರ ಬದುಕಿರುತ್ತಾರೆ ಎಂಬ ವೈದ್ಯರ ಮಾತನ್ನು ಸುಳ್ಳು ಮಾಡುವಂತೆ ಬರೋಬ್ಬರಿ 76 ವರ್ಷಗಳ ಕಾಲ ಬದುಕಿ 2018 ಕೊನೆಯುಸಿರೆಳೆಯುತ್ತಾರೆ. ಈ ಸಂದರ್ಭದಲ್ಲಿ ಸ್ವಾಮಿ ಸುಖಬೋಧಾನಂದರ ಮನಸ್ಸೇ ರಿಲ್ಯಾಕ್ಸ್ ಪ್ಲೀಸ್ ಪುಸ್ತಕದಲ್ಲಿನ ಒಂದು ಮಾತು ನೆನಪಿಗೆ ಬರುತ್ತದೆ. ಓದೇ ಇಲ್ಲದೆ, ಹಣವಿಲ್ಲದೆ, ಏಕೆ ಕೈಕಾಲುಗಳು ಇಲ್ಲದೆ ಬದುಕಿನಲ್ಲಿ ದೊಡ್ಡ ಯಶಸ್ಸು ಕಂಡವರಿದ್ದಾರೆ, ದೊಡ್ಡ ಸಾಧನೆ ಮಾಡಿದವರು ಉಂಟು, ಆದರೆ ಆತ್ಮವಿಶ್ವಾಸವಿಲ್ಲದೆ ಯಶಸ್ಸು ಗಳಿಸಿದವರು ಯಾರೂ ಇಲ್ಲ. ಹೌದು, ಬದುಕಿನಲ್ಲಿ ಮೇಲೇರಲು ಒಬ್ಬ ಮನುಷ್ಯನು ಅಂಗ ಊನತೆಯ ಲೆಕ್ಕಾಚಾರಕ್ಕಿಂತಲೂ ಆತನ ಆತ್ಮವಿಶ್ವಾಸ ಮತ್ತು ಸಾಧಿಸಬೇಕೆಂಬ ತುಡಿತವೇ ಇಲ್ಲಿ ಮುಖ್ಯವಾಗುವುದು. ಪಠ್ಯವಾದ ಯೋಧನ ನೈಜ ಘಟನೆ. ಆತ ಶ್ಯಾಮರಾಜ್, ಯುವ. ತನ್ನ ಕುಟುಂಬದ ಜವಾಬ್ದಾರಿಯ ಸಲುವಾಗಿ ಹಾಗೂ ವಯಸ್ಸಿನ ಬಿಸಿ ರಕ್ತದ ಹುರುಪು ಮತ್ತು ದೇಶಪ್ರೇಮದ ತುಡಿತದಿಂದಾಗಿ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುವ ಅವಕಾಶ ಗಿಟ್ಟಿಸಿಕೊಳ್ಳುತ್ತಾನೆ. ಅನಂತರ ಆತನ ಬದುಕಿನಲ್ಲಿ ನಡೆದ ಘಟನೆಗಳು ಕೇಳುವುದಕ್ಕೆ ರೋಚಕ. ಅದು ಡಿಸೆಂಬರ್ 2001 ನವದೆಹಲಿಯಲ್ಲಿ ಪಾರ್ಲಿಮೆಂಟಿನ ಮೇಲೆ ಉಗ್ರರು ದಾಳಿ ನಡೆಸಿದ ಸಮಯ. ಆ ಸಮಯದಲ್ಲಿ ನಡೆದ ಆಪರೇಷನ್ ಪರಾಕ್ರಮನ್ನು ಮುಗಿಸಿ ಸ್ಥಳ ಬದಲಾವಣೆ ಮಾಡುತ್ತಿದ್ದ ಸಮಯದಲ್ಲಿ ಆತ ಸಾಗುತ್ತಿದ್ದ ವಾಹನ 400 ಮೀಟರ್ ಆಳವಾದ ಪ್ರಪಾತಕ್ಕೆ ಬೀಳುತ್ತದೆ. ಆಗ ಬದುಕಿ ಬಂದ ಕೆಲವೇ ಕೆಲವು ಮಂದಿಯಲ್ಲಿ ಈತನೂ ಒಬ್ಬ. ಸುಮಾರು 18 ದಿನಗಳ ಕಾಲ ಕೋಮಾದಲ್ಲಿದ್ದ ಶ್ಯಾಮರಾಜ್ ಬದುಕಿದ್ದೇ ಒಂದು ಪವಾಡ. ದೇಹದ ಮೂಲಾಧಾರಕ್ಕೆ ಪೆಟ್ಟಾದ ಕಾರಣ ಕುತ್ತಿಗೆಯ ಕೆಳಭಾಗ ಸಂಪೂರ್ಣ ನಿಷ್ಕ್ರಿಯವಾಗಿತ್ತು. ಸುಮಾರು 3 ವರ್ಷಗಳ ಸತತ ಚಿಕಿತ್ಸೆ ಆರೈಕೆಯ ಪರಿಣಾಮದಿಂದ ಗಾಲಿ ಕುರ್ಚಿಯಲ್ಲಿ ಓಡಾಡುವಂತಾಯಿತು. ಆಸ್ಪತ್ರೆಯಲ್ಲಿರುವಾಗ ವರುಷಗಟ್ಟಲೆ ಆತನ ಸೇವೆ ಮಾಡಿದ ನರ್ಸಿಂಗ್ ಆಫೀಸರ್ ಒಬ್ಬಳು ಆತನ ಇಂತಹ ಸ್ಥಿತಿಯಲ್ಲೂ ಪ್ರೀತಿಸಿ ಮದುವೆಯಾದದ್ದು ಅವನ ಬಾಳಿನಲ್ಲಿ ಬಂದ ಅದ್ಭುತ ತಿರುವು ಎಂದೇ ಹೇಳಬಹುದು. ಏನೇ ಆದರೂ ಬದುಕಲ್ಲಿ ಬಂದದ್ದನ್ನು ಎದುರಿಸುವ ಛಲ, ಮುಖದಲ್ಲಿ ಸದಾ ಮಾಸದ ಮುಗುಳುನಗೆ, ಭತ್ತದ ಹುರುಪು, ಬದುಕೆಂದರೆ ಏನೂ ಇಲ್ಲ ಎಂದು ಬರಿದೇ ರಗುತ್ತಾ ಕೂರುವವರಿಗೆ ನನ್ನನ್ನು ನೋಡಿ ಕಲಿ ಎಂದು ಹುರಿದುಂಬಿಸುವ ರೀತಿ ನಿಜಕ್ಕೂ ಅದ್ಭುತವಾದದ್ದು. ಭಾರತದ ಹೆಸರು ಕೇಳಿದರೆ ತುಂಬಾ ಗೌರವದಿಂದ ಕೆಚ್ಚೆದೆಯಿಂದ ಎದ್ದು ನಿಲ್ಲುವ ದೇಶದ ಬಗೆಗಿನ ಸ್ವಾಭಿಮಾನ, ಆ ರೋಮಾಂಚನವನ್ನು ಪದಗಳಲ್ಲಿ ಬರೆಯಲಾಗದು. ಕೇರಳದ 5ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿ ಜೀವನ ಚಕ್ರ ಎಂಬ ಪಾಠವಿದ್ದು ಅದು ಶ್ಯಾಮರಾಜ್ನದಿ ಕಥೆಯಾಗಿದೆ. ಕೈ ಕಾಲುಗಳಲ್ಲಿ ಸ್ವಾಧೀನ ಇಲ್ಲವಾದರೂ ಅವನಿಗೆ ಅನುಕಂಪ ತೋರುವ ಬದಲು ಅವ ಒಡನಾಡಿಗಳೆಂದು ನಾವು ಹೆಮ್ಮೆ ಪಡುವಷ್ಟರ ಮಟ್ಟಕ್ಕೆ ಬೆಳೆಸಿಕೊಂಡ ಶ್ಯಾಮರಾಜ್ನ ಮನೋಸ್ಥಿತಿ ನಿಜಕ್ಕೂ ಅದ್ಭುತ, ಪ್ರೇರಣಾತ್ಮಕ. ಇನ್ನು ಹೀಗೊಂದು ಬದುಕಿನ ದಾರಿ ಬದಲಿಸಿದವಳ ಕತೆ. ಅದೆಷ್ಟೋ ಸಂದರ್ಭಗಳಲ್ಲಿ ಬದುಕು ನಾವು ಅಂದುಕೊಂಡಂತೆ ಇರುವುದಿಲ್ಲ. ಎಂತಹುದೋ ಮುದವಾದ ಕನಸುಗಳನ್ನು ಕಟ್ಟಿ ಹಾಯಾಗಿ ಮುನ್ನಡೆಯುತ್ತಿರುವ ಎದುರಾಗುವ ಅನೂಹ್ಯ ತಿರುವುಗಳು ನಮ್ಮ ಬದುಕಿನ ಲೆಕ್ಕಾಚಾರವನ್ನೇ ತಲೆ ಕೆಳಗಾಗಿಸಿ ಬಿಡುತ್ತವೆ, ನಮ್ಮನ್ನು ಇನ್ನಿಲ್ಲದಂತೆ ಕಂಗೆಡಿಸಿ ಬಿಡುತ್ತವೆ. ಅಂತಹ ಪರಿಸ್ಥಿತಿಗಳನ್ನು ಸುಲಭದಲ್ಲಿ ಅರಗಿಸಿಕೊಳ್ಳಲು ಆಗದೆ ವಿಲಿ ವಿಲಿ ಒದ್ದಾಡಿ ಬಿಡುತ್ತೇವೆ. ಇಂತಹ ಸಂದರ್ಭಗಳಲ್ಲಿ ಅನೇಕರು ಬದುಕು ಇಲ್ಲಿಗೇ ಮುಗಿಯಿತು ಎಂದುಕೊಂಡು ಮೂಲೆ ಗುಂಪಿಗೆ ಬಿಟ್ಟರೆ ಕೆಲವೇ ಕೆಲವರು ಬದುಕನ್ನು ಮುಂದುವರೆಸಬಹುದಾದ ಇನ್ನೊಂದು ಕವಲನ್ನು ಅರಸುತ್ತಾರೆ. ಕಾರ್ಗತ್ತಲಿನಲ್ಲೂ ಬೆಳಕನ್ನು ಕಂಡೇ ಕಾಣುತ್ತಾರೆ ಎಂಬುದಕ್ಕೆ ಒಂದು ನಿಜಗನೆ ಇಂದು ನಿಮ್ಮ ಮುಂದೆ. ಆಕೆ ನನ್ನ ಬಾಲ್ಯದ ಗೆಳತಿ. ಕಣ್ಣುಗಳಲ್ಲಿ ಕನಸುಗಳನ್ನಿಟ್ಟುಕೊಂಡು ನಗುನಗುತ್ತಾ ಬೆಳೆದಾಕೆ. ಗಂಡು ಮಕ್ಕಳಿಲ್ಲವೆಂಬ ತಂದೆ ತಾಯಿಯ ಒಳಗುದಿಗೆ ಗಂಡು ಮಗನಂತೆ ಆಸರೆಯಾಗುವೆನೆಂಬ ಭರವಸೆ ಹುಟ್ಟಿಸಿದಾಕೆ. ಆಕೆಯ ಹೆಸರು ಅಶ್ವಿನಿ. ಕಲಿಕೆಯಲ್ಲಿ ತುಂಬಾ ಜಾಣೆಯಾದ ಈಕೆ ಎಲ್ಲಾ ಮಕ್ಕಳಂತೆ ಕುಣಿದ ಬೆಳೆದವಳು. ಆದರೆ ಅದೇನೋ ದುರದೃಷ್ಟ ಎಂಬಂತೆ MSc ಮಾಡುತ್ತಿರುವ ಸಂದರ್ಭದಲ್ಲಿ ಆಕೆಯ ಕಾಲುಗಳಲ್ಲಿ ಅಶಕ್ತತೆ ಕಾಣಿಸಿಕೊಂಡಿತು. ಮೆಟ್ಟಿಲನ್ನು ಹತ್ತಲು ಅಸಾಧ್ಯವಾಗುವುದು, ಹೊಸ್ತಿಲನ್ನು ದಾಟಲು ಕಷ್ಟ ಎನಿಸುವುದು ಮೊದಲಾದ ಲಕ್ಷಣಗಳು ಕಾಣಿಸಿಕೊಂಡಾಗ ತಿಳಿದಿದ್ದ ಹಳ್ಳಿ ಮದ್ದು, ಆಯುರ್ವೇದಿಕ್ ಮುಂತಾದ ಚಿಕಿತ್ಸೆಗಳ ಮೊರೆ ಹೋಗರು. ಕೊನೆಗೆ ಅಲೋಪತಿಯನ್ನೂ ಆಯ್ದುಕೊಂಡರು. ಏನೇ ಮಾಡಿದರೂ ವಾಸಿಯಾಗದ ಕಾಲಿನ ಅಶಕ್ತತೆ ಹೆಚ್ಚುತ್ತಲೇ ಹೋಯಿತು. ಕೊನೆಗೆ ಮಂಗಳೂರಿನ KMCಯಲ್ಲಿ ಪರೀಕ್ಷೆಗೊಳಪಡಿಸಿದಾಗ ಆಕೆಯನ್ನು IBM ಅಂದರೆ ಇನ್ಕ್ಲೂಸಿವ್ ಬಾಡಿ ಮಯೋಸೈಟಿಸ್ ಎನ್ನುವ ಕಾಯಿಲೆ ಆವರಿಸಿರುವುದು ತಿಳಿಯಿತು. ಇನ್ಕ್ಲೂಸಿವ್ ಬಾಡಿ ಮಯೋಸೈಟಿಸ್ ಎಂದರೆ ಮಾಂಸಕಣಗಳು ದುರ್ಬಲಗೊಳ್ಳುವ ಒಂದು ಅಪರೂಪದ ಸ್ಥಿತಿ. ಇದರ ಲಕ್ಷಣಗಳು ಒಬ್ಬರಿಂದೊಬ್ಬರಿಗೆ ವ್ಯತ್ಯಾಸವಾಗಿದ್ದರೂ ದಿನ ಕಳೆದಂತೆ ಕೈ, ತೋಳು, ತೊಡೆ ಮತ್ತು ಕಾಲುಗಳ ಮಾಂಸಖಂಡಗಳ ದುರ್ಬಲತೆ ಹೆಚ್ಚುತ್ತಾ ಹೋಗುತ್ತದೆ. ಈ ಕಾಯಿಲೆ ಗುಣವಾಗುವ ಇಂತಹುದೇ ಎಂಬ ಔಷಧಿ ಇಲ್ಲದಿದ್ದರೂ ಕಾಲಕಾಲಕ್ಕೆ ಮದ್ದು, ಸಹಾಯಕ ತಂತ್ರಜ್ಞಾನಗಳ ಬಳಕೆ, ಫಿಸಿಯೋಥೆರಪಿ ಮುಂತಾದವುಗಳು ಈ ಸ್ಥಿತಿಯನ್ನು ನಿಭಾಯಿಸಲು ಸಹಾಯ ಮಾಡುತ್ತವೆ. ಇಂತಹ ಒಂದು ಶಾರೀರಿಕ ಸ್ಥಿತಿಗೆ ನಿಖರ ಕಾರಣಗಳನ್ನು ಹೇಳಲು ಸಾಧ್ಯವಾಗದಿದ್ದರೂ ಗಾಯ ಅಥವಾ ಸೋಂಕುಗಳು ಅಥವಾ ಹೊಂದಾಣಿಕೆಯ ಪ್ರತಿರಕ್ಷಣಾ ವ್ಯವಸ್ಥೆಯ ಅಸಂಗತ ಪ್ರಕ್ರಿಯೆಯಿಂದ ಉಂಟಾಗುವ ರುಮಟೈಡ್ ಅರ್ಥ್ರೈಟಿಸ್ನಿಂದ ಕೂಡ ಇದು ಉಂಟಾಗಬಹುದು. ಅದೇನೇ ಆದರೂ MSc ಮುಗಿಯುವ ಹೊತ್ತಿಗೆ ನಡೆದಾಡಲು ಕಷ್ಟ ಸಾಧ್ಯವಾಗಿದ್ದ ಆಕೆ ತನ್ನ ಬದುಕೇ ಇಲ್ಲಿಗೆ ಸಮೀಕರಿಸಲ್ಪಟ್ಟಿತು ಎಂಬಂತೆ ಹತಾಶಳಾದಳು. ದುಃಖವೊಂದೇ ಅವಳನ್ನು ಆವರಿತು. ನಡೆದಾಡುವಾಗಲೂ ಇತರರ ಸಹಾಯವನ್ನೇ ಅವಲಂಬಿಸಬೇಕಾದ ಪರಿಸ್ಥಿತಿ. ಒಂದಷ್ಟು ಸಮಯ ಆಕೆಯ ಬದುಕಿನ ದಾರಿ ಕಗ್ಗತ್ತಲಾಗಿ ಹೋಗಿತ್ತು. ಕನಸುಗಳು ಅರಳಿಕೊಳ್ಳಬೇಕಾದಲ್ಲಿ ಮುಂದೇನು ಮಾಡಬೇಕು ಎಂದು ತಿಳಿಯಲಾರದ ಸ್ಥಿತಿ. ಒಮ್ಮೆ ಯೋಚಿಸಿ, ಆಕೆಯ ಆ ಕ್ಷಣದ ಮನಸ್ಥಿತಿ ಹೇಗಿದ್ದಿರಬಹುದು? ಕ್ರಮೇಣ ವಾಸ್ತವತೆಯನ್ನು ಅರಗಿಸಿಕೊಳ್ಳಬೇಕಾದ ಪರಿಸ್ಥಿತಿ. ಒಂದು ದಾರಿ ಕತ್ತಲಾದರೂ ಕವಲು ದಾರಿಗಳಲ್ಲಿ ಬೆಳಕಿರಬಹುದೇ ಎಂದು ಹುಡುಕಾಡಿದಳು. ಅಪ್ಪ ಅಮ್ಮ ಅವಳ ಕನಸುಗಳಿಗೆ ಜೊತೆಯಾದರು. ಕುಳಿತಲ್ಲಿಯೇ ಬ್ಯಾಂಕ್ ಪರೀಕ್ಷೆ ಓದಿ ಪಾಸಾದಳು. ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕ್ಲೆರಿಕಲ್ ಹುದ್ದೆ ಗಿಟ್ಟಿಸಿಕೊಂಡಳು. ಹೆತ್ತವರು ದೊಡ್ಡಪ್ಪನ ಮಗ ಚಂದ್ರಣ್ಣ ಮತ್ತು ಸಂಬಂಧರ ಸಹಾಯವನ್ನು ಈ ನಿಟ್ಟಿನಲ್ಲಿ ಮನಸಾರೆ ಸ್ಮರಿಸಿಕೊಳ್ಳುವ ಆಕೆ ಅವರೆಲ್ಲರ ಸಹಾಯದಿಂದಲೇ ತಾನು ವೃತ್ತಿಜೀವನಕ್ಕೆ ತನ್ನನ್ನು ಅರ್ಪಿಸಿಕೊಳ್ಳಲು ಸಾಧ್ಯವಾಯಿತು ಎಂದು ಕೃತಜ್ಞಳಾಗುತ್ತಾಳೆ. ಸಹೋದ್ಯೋಗಿಗಳು ನೈತಿಕ ಬೆಂಬಲವಾದರು. ಆಕೆಯ ದುಡಿಯುವ ಹುಮ್ಮಸ್ಸನ್ನು ಛಲವನ್ನು ನೋಡಿದ ಬ್ರಾಂಚ್ ಮ್ಯಾನೇಜರ್ ಸದಾಶಿವ ಎಂಬವರು ಆಕೆಗೆ ಅನುಕೂಲವಾಗುವಂತೆ ವೀಲ್ ಚೇರ್ ಅನ್ನು ಕೊಡಿಸಿದರು. ಬಾಳಿನ ಕತ್ತಲಲ್ಲಿ ಉದ್ಯೋಗವೊಂದು ಆಕೆಯ ಪಾಲಿಗೆ ಎಲ್ಲಾ ರೀತಿಯಲ್ಲೂ ಬೆಳಕೆಯಾಯಿತು. 2017 ಆಕೆಯ ಛಲದಿಂದ ಸತತ ಪ್ರಯತ್ನದಿಂದ ಆಫೀಸರ್ ಆಗಿಯೂ ಬಡ್ತಿ ದೊರಕಿತ್ತು. ಇದ್ದೊಬ್ಬಾಕೆ ತಂಗಿ ಮದುವೆಯಾಗಿ ಗೃಹಿಣಿಯಾಗಿದ್ದರೆ ಗಂಡು ಮಕ್ಕಳಿಲ್ಲದ ಈಕೆಯ ತಂದೆ ತಾಯಿಗೆ ಈಕೆಯೇ ಗಂಡು ಮಗುವಾಗಿದ್ದ ಮನೆಯ ಆಧಾರ ಸ್ತಂಭವಾಗಿದ್ದಾಳೆ. ಬ್ಯಾಂಕ್ಗೆ ಒಂದು ದಿನ ರಜೆ ಸಿಕ್ಕಿದರೂ ಏನೋ ಕಳೆದುಕೊಂಡಂತೆ ಆಗುವಷ್ಟು ತನ್ನ ವೃತ್ತಿ ಬದುಕನ್ನು ನೆಚ್ಚಿಕೊಂಡಿದ್ದಾಳೆ. ಅವಳ ಹಿರಿಮೆಗೆ ಸರಿ ಎಂಬಂತೆ ಇತ್ತೀಚೆಗೆ ಪುತ್ತೂರಿನಲ್ಲಿ ಒಂದು ಅಂತಸ್ತು ಇರುವ ಮನೆಯನ್ನು ಕಟ್ಟಿಸಿದ್ದಾಳೆ. ಅವಳ ಸಾಧನೆ ಇಂದು ಅವಳ ಆತ್ಮವಿಶ್ವಾಸಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಹೌದು, ಬದುಕಿನಲ್ಲಿ ಕಾರ್ಗತ್ತಲು ಆವರಿಸಿಕೊಂಡಾಗ ಅಲ್ಲೇ ಕುಸಿದು ಕೂರುವ ಬದಲು ಒಂದಷ್ಟು ಮನದ ಕಣ್ಣರಳಿಸಿ ನೋಡಿದರೆ ಬೆಳಕಿನ ದೊಂಡಿ ಹಿಡಿದು ಅದಾವುದೋ ಕವಲುದಾರಿ ಖಂಡಿತವಾಗಿಯೂ ಎಲ್ಲರಿಗೂ ಕಾದಿರುತ್ತದೆ ಎಂಬುದನ್ನು ತೋರಿಸಿ ಪ್ರೇರಣೆಯಾದ ನನ್ನ ಬಾಲ್ಯದ ಗೆಳತಿ ಅಶ್ವಿನಿ, ನನಗೆ ನಿಮಗೆ ಬದುಕಿನ ಜಾಡನ್ನರಸಿ ಹೊರಟ ಮಕ್ಕಳೇ ಎಲ್ಲರಿಗೂ ಮಾದರಿ ಅಲ್ಲವೇ?
1: ಇದುವರೆಗೆ ಅರುಣಾ ಶ್ರೀನಿವಾಸ್ ಅವರಿಂದ ಕಷ್ಟದ ಬಾಗಿಗೆ ನಗುವ ತೋರಣ ಕಟ್ಟಿದಾಗ ಭಾಷಣ ಕೇಳಿದಿರಿ. ಮುಂದೆ ಕೇಳಿ ಜನಪದ ಗೀತೆ, ಹಾಡಿದ್ದಾರೆ ಬಿ.ಕೆ. ಸುಮಿತ್ರಾ.

ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 1 ಗಂಟೆ.
1: ಮೈ ರಿಯಾಲ್ಟಿ 2026 ಮೈಸೂರಿನ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ. ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ MBCF ಹಾಗೂ ಕ್ರೆಡೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳ 22-25 ಸ್ಥಳ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ ಮೈಸೂರು.
2: ಪ್ಲಾಟಿನಂ ಸ್ಪಾನ್ಸರ್ಸ್
1: ಬಸವೇಶ್ವರ ಹೌಸಿಂಗ್ LLP,
2: ಹಸಿರು ಗ್ರೂಪ್,
1: ಭೀಮಾ ಪ್ರಾಪರ್ಟೀಸ್,
2: ಪ್ಯಾರಾಮೌಂಟ್,
1: ಜಿ ಸ್ಕ್ವೇರ್ ಗ್ರೂಪ್,
2: ಉಪ್ಕಾರ್ ವಿಂಟೇಜ್,
1: ಸಂಕಲ್ಪ್ ಹಾಗೂ ಆದರ್ಶ್ ಗ್ರೂಪ್ ಬೆಂಗಳೂರು.
2: ಗೋಲ್ಡ್ ಸ್ಪಾನ್ಸರ್ಸ್
1: ಮಾನಸಂ ಲಕ್ಷುರಿ ಸೀನಿಯರ್ ಲಿವಿಂಗ್,
2: ಈಗಲ್ ಬರ್ಗ್,
1: ಹೊರೈಸನ್ ಎಸ್ಟೇಟ್ಸ್,
2: ಸನ್ಪ್ಯೂರ್ ಹೋಮ್ಸ್,
1: ಗ್ರಾವಿಟಿ 1 ಹಾಗೂ
2: ಲಿಶಿತಾ ಎಸ್ಟೇಟ್ಸ್.
1: ಸಿಲ್ವರ್ ಸ್ಪಾನ್ಸರ್ಸ್
2: ಮಾನಸ ಡೆವಲಪರ್ಸ್,
1: ರೈ ಎಸ್ಟೇಟ್ಸ್,
2: ಅಲಿಯನ್ಸ್ ಸ್ಕ್ವೇರ್ ಪ್ರಾಪರ್ಟೀಸ್
1: ಹಾಗೂ GSS ಪ್ರಾಜೆಕ್ಟ್ಸ್. ನಿಮ್ಮ ಸ್ಟಾಲ್ಗಳನ್ನ ಈಗಲೇ ಕಾಯ್ದಿರಿಸಿ, ಸಂಪರ್ಕಿಸಿ 9844272784 ಮತ್ತೊಂದು 9448061969.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 12:35 ಭಕ್ತಿ ಗೀತೆಗಳು, 12:45 ಜನಪದ ಸಂಗೀತ, ಪಾಂಡವಪುರ ತಾಲೂಕು ಲಕ್ಷ್ಮೀ ಸಾಗರ ಗ್ರಾಮದ ನಾಗಮ್ಮ ಮತ್ತು ಸಂಗಡಿಗರಿಂದ ದೇವಮ್ಮನ ಹಾಡು, 1 ಗಂಟೆಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ, ಪ್ರಧಾನಮಂತ್ರಿ ನೈಸರ್ಗಿಕ ಕೃಷಿಗಾಗಿ ರಾಷ್ಟ್ರೀಯ ಮಿಷನ್ ಕುರಿತು ಮಾಹಿತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು, ವಿನುತಾ ಬಿಜೆ ಅವರಿಂದ. ಈ ಮಧ್ಯಾಹ್ನ 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶತ್ರುಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ, 2:40 ಹಾಗೂ ಸಂಜೆ 7:45 ಚಿತ್ರಗೀತೆಗಳು. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ HT ಹರೀಶ್ ಅವರಿಂದ ಸ್ಯಾಕ್ಸೋಫೋನ್ ವಾದನ ಈ ಮಧ್ಯಾಹ್ನ 3:00. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು CIET ಮತ್ತು NCERT ನವದೆಹಲಿ. 4:00 ಮಹಿಳಾ ರಂಗದಲ್ಲಿ ಭಾವಸಂಗಮ, ಭಾವಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ, ಪ್ರಸ್ತುತಿ ಮಾಧುರಿ ಮಲ್ಲಿನಾಥ್. 4:30 ಹಾಗೂ ರಾತ್ರಿ 8

ಮೂವತ್ತು ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. 4:45 ಹಿಂದಿ ಪಾಠ, ಪ್ರಸ್ತುತಿ ಡಾಕ್ಟರ್ ಮಾಧವಿ ಭಂಡಾರಿ. ಈ ಸಂಜೆ 6:10 ವಚನ ಬಾನುಲಿ, ಬಾನುಲಿ ಸರಣಿ, ಪ್ರಸ್ತುತಿ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಸವಾರ್ತೆ. ಈ ಸಂಜೆ 6:50 ಕೃಷಿರಂಗದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿ, ವಿವಿಧ ಬೆಳವಣಿಗೆ ಪರಿಸ್ಥಿತಿಗೆ ಸೂಕ್ತವಾದ ಹಿಪ್ಪು ನೆರಳೆ ತಳಿಗಳು, ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಮಂಜಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ.

ಈ ರಾತ್ರಿ 8 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಂದಾ ಸುಧಾರಾಣಿ ಅವರಿಂದ ಹಾಡುಗಾರಿಕೆ ಆಲಿಸಬಹುದು. 9:15 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕ್ರೀಡಾಲೋಕ. 2026 ರಾಜ್ಯ ಮಟ್ಟದ ಹಿರಿಯರ ಈಜು ಚಾಂಪಿಯನ್ಶಿಪ್ ಕುರಿತು ಬಾನುಲಿ ವರದಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಈ ರಾತ್ರಿ 10 ಗಂಟೆಗೆ ಹಳ್ಳಿ ಹಾಡು. ಭಾಗವಹಿಸುತ್ತಾರೆ ಮೈಸೂರು ಹಿನಕಲ್ ಗ್ರಾಮದ ಮಹದೇವಸ್ವಾಮಿ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 10:30 ಸವಿನೆನಪು. ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 12:35. ಈಗ ಪುರಂದರದಾಸರು ರಚಿಸಿರುವ ಕೆಲವು ಭಕ್ತಿಗೀತೆಗಳನ್ನು ಕೇಳೋಣ. ಮೊದಲಿಗೆ ಅಮ್ಮ ನಿನ್ನ ಮನೆಗಳಲ್ಲಿ ನಮ್ಮ ರಂಗನ ಕಾಣಿರೇನೆ. ಹಾಡಿದ್ದಾರೆ ಗಣಪತಿ ಭಟ್.

ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 1:20 ನಮ್ಮ ನಿಲಯದಿಂದ ವಿನುತಾ ಬಿಜೆ ಅವರು ಹಾಡಿರುವ ಕೆಲವು ಭಾವಗೀತೆಗಳನ್ನು ಕೇಳಬಹುದು.

ಇಂದು ಮಧ್ಯಾಹ್ನ 3 ಗಂಟೆಗೆ ಪ್ರಸಾರವಾಗುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ HT ಹರೀಶ್ ಅವರ ಸ್ಯಾಕ್ಸೋಫೋನ್ ವಾದನವನ್ನು ಆಲಿಸಬಹುದು.

ಎಫ್ಎಂ 100.65 ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 12:45. ಈಗ ಜನಪದ ಸಂಗೀತ. ಪಾಂಡವಪುರ ತಾಲೂಕು ಲಕ್ಷ್ಮೀಸಾಗರ ಗ್ರಾಮದ ನಾಗಮ್ಮ ಮತ್ತು ಸಂಗಡಿಗರಿಂದ ದೇವಮ್ಮನ ಹಾಡು.

0: ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಪಾಂಡವಪುರ ತಾಲೂಕು ಲಕ್ಷ್ಮೀಸಾಗರ ಗ್ರಾಮದ ನಾಗಮ್ಮ ಮತ್ತು ಸಂಗಡಿಗರಿಂದ ದೇವಮ್ಮನ ಹಾಡು ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯವಾಗುತ್ತಿದೆ 1 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಗತಿ ಪಥ, ಅನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆ ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ಭವ್ಯ ಎನ್.
2: ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆ NMNF ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಇಂದು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿರುವ ವಿಷಯ ಸುಸ್ಥಿರ ಕೃಷಿ ಮತ್ತು ಪರಿಸರ ಸಂರಕ್ಷಣೆಯ ಕಡೆಗೆ ಮಹತ್ವದ ಹೆಜ್ಜೆಯಿಟ್ಟು ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದಿಂದ ಅನುಷ್ಠಾನಗೊಳಿಸಿರುವ ಯೋಜನೆಯಾದ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆ. ಇಂದು ನಾವು ನಮ್ಮ ಆಹಾರವನ್ನು ಬೆಳೆಯುವ ವಿಧಾನವನ್ನು ಬದಲಾಯಿಸಬಹುದಾದ ಕ್ರಾಂತಿಕಾರಿ ಉಪಕ್ರಮದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅಂದರೆ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಅಥವಾ NMNF ರಾಸಾಯನಿಕ ಮುಕ್ತ ಕೃಷಿಯನ್ನು ಅಳವಡಿಸಿಕೊಳ್ಳಲು, ರೈತರನ್ನು ಪ್ರೇರೇಪಿಸಲು ಮತ್ತು ನೈಸರ್ಗಿಕ ಕೃಷಿಯ ವ್ಯಾಪ್ತಿಯನ್ನು ಹೆಚ್ಚಿಸಲು ಪ್ರತ್ಯೇಕ ಮತ್ತು ಸ್ವತಂತ್ರ ಯೋಜನೆಯಾಗಿ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ NMNF ಅನ್ನು ರೂಪಿಸಿದೆ. ಇದು ಕೇಂದ್ರ ವಲಯದ ಯೋಜನೆಯಾಗಿದ್ದು 2023 2026 3 ವರ್ಷಗಳ ಅವಧಿಯಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಭಾರತದ ಕೃಷಿ ಬಹಳ ಹಿಂದಿನಿಂದಲೂ ರಾಸಾಯನಿಕ ಗೊಬ್ಬರಗಳ ಮೇಲೆ ಅವಲಂಬಿತವಾಗಿದೆ. ವಿಶೇಷವಾಗಿ ಹಸಿರು ಕ್ರಾಂತಿಯ ನಂತರ ಇದು ಆಹಾರ ಉತ್ಪಾದನೆಯನ್ನು ಸುಧಾರಿಸಿದರೂ ಕೂಡ ಅದು ಮಣ್ಣನ್ನು ಹಾನಿಗೊಳಿಸಿತು ಮತ್ತು ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮ ಬೀರಿತು. ಹವಾಮಾನ ಬದಲಾವಣೆ, ಮಣ್ಣಿನ ಅವನತಿ ಮತ್ತು ರಾಸಾಯನಿಕ ಭರಿತ ಉತ್ಪನ್ನಗಳಿಗೆ ಸಂಬಂಧಿಸಿದ ಆರೋಗ್ಯ ಕಾಳಜಿಗಳಿಂದ ಹೆಚ್ಚುತ್ತಿರುವ ಜಗತ್ತಿನಲ್ಲಿ ಭಾರತವು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ರೈತರು ನೈಸರ್ಗಿಕ ಕೃಷಿಯೊಂದಿಗೆ ತಮ್ಮ ಬೇರುಗಳಿಗೆ ಮರಳಲು ಪ್ರೋತ್ಸಾಹಿಸುತ್ತದೆ. ಹಾಗಾದರೆ ನೈಸರ್ಗಿಕ ಕೃಷಿ ಅಂದರೆ ಏನು? ನೈಸರ್ಗಿಕ ಕೃಷಿಯು ದೇಸಿ, ಹಸು ಮತ್ತು ಸ್ಥಳೀಯವಾಗಿ ಲಭ್ಯವಿರುವ ಸಂಪನ್ಮೂಲಗಳನ್ನು ಆಧರಿಸಿದ ರಾಸಾಯನಿಕ ಮುಕ್ತ ಕೃಷಿ ಪರಿಸರ ಆಧಾರಿತ ವ್ಯವಸ್ಥೆಯಾಗಿದ್ದು ಇದು ಮಣ್ಣಿನ ಆರೋಗ್ಯವನ್ನು ಪುನಃಸ್ಥಾಪಿಸುತ್ತದೆ ಮತ್ತು ಪರಿಸರ ಸಮತೋಲನವನ್ನು ಉತ್ತೇಜಿಸುತ್ತದೆ. ಇದು ಸಂಶ್ಲೇಷಿತ ರಸಗೊಬ್ಬರಗಳು, ಕೀಟನಾಶಕಗಳು, ತಳೀಯವಾಗಿ ಮಾರ್ಪಡಿಸಿದ ಜೀವಿಗಳು ಮತ್ತು ತೀವ್ರವಾದ ನೀರಾವರಿಯನ್ನು ತಪ್ಪಿಸುತ್ತದೆ. ಬೆಳೆಗಳನ್ನು ಪೋಷಿಸಲು ಬಾಹ್ಯ ಒಳ ಹರಿವುಗಳನ್ನು ಅವಲಂಬಿಸುವ ಬದಲು ಇದು ಸ್ಥಳೀಯವಾಗಿ ಲಭ್ಯವಿರುವ ಸಂಪನ್ಮೂಲಗಳಾದ ಹಸುವಿನ ಸಗಣಿ, ಹಸುವಿನ ಮೂತ್ರ, ಬೆಲ್ಲ, ದ್ವಿದಳ ಧಾನ್ಯಗಳ ಹಿಟ್ಟು ಮತ್ತು ಹುದುಗಿಸಿದ ಸಾವಯವ ಮಿಶ್ರಣಗಳನ್ನು ಬಳಸುತ್ತದೆ. ನೈಸರ್ಗಿಕ ಕೃಷಿಯ ಪ್ರಯೋಜನಗಳೆಂದರೆ ಮಣ್ಣಿನ ರಚನೆ ಮತ್ತು ಫಲವತ್ತತೆಯಲ್ಲಿ ಸುಧಾರಣೆ ತರುತ್ತದೆ, ಕೃಷಿಯಲ್ಲಿ ಉತ್ಪಾದನಾ ವೆಚ್ಚ ಕಡಿಮೆಯಾಗುತ್ತದೆ, ಜೀವ ವೈವಿಧ್ಯತೆ ಮತ್ತು ಪ್ರಯೋಜನಕಾರಿ ಕೀಟಗಳು ಪರಿಸರದಲ್ಲಿ ಹೆಚ್ಚುತ್ತವೆ, ಇಂಗಾಲದ ಹೊರಸೂಸುವಿಕೆಯಲ್ಲಿ ಕಡಿತ ಮತ್ತು

0: ಸುಧಾರಿತ ಹವಾಮಾನ ಸ್ಥಿತಿಸ್ಥಾಪಕತ್ವವನ್ನು ಕಾಣಬಹುದು. ವಾಸ್ತವವಾಗಿ ನೈಸರ್ಗಿಕ ಕೃಷಿಯ ಮೂಲಕ ಬೆಳೆದ ಬೆಳೆಗಳು ಆರೋಗ್ಯಕರ, ರುಚಿಕರ ಮತ್ತು ವಿಷಕಾರಿ ಅವಶೇಷಗಳಿಂದ ಮುಕ್ತವಾಗಿವೆ ಎಂದು ಅಧ್ಯಯನಗಳು ಸೂಚಿಸುತ್ತವೆ. ನೈಸರ್ಗಿಕ ಕೃಷಿಯ ದೊಡ್ಡ ಬಲವೆಂದರೆ ಅದು ರೈತರ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಮತ್ತು ಉತ್ಪನ್ನಗಳ ಗುಣಮಟ್ಟವನ್ನು ಸುಧಾರಿಸುತ್ತದೆ. ಅಂದರೆ ಇದು ಹೆಚ್ಚಾಗಿ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯೊಂದಿಗೆ ಸಂಬಂಧಿಸಿದೆ. ಇದು ಪದ್ಮಶ್ರೀ ಸುಭಾಷ್ ಪಾಳೇಕರ್ ಜನಪ್ರಿಯಗೊಳಿಸಿದ ಪರಿಕಲ್ಪನೆಯಾಗಿದೆ. ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಅನ್ನು ಭಾರತ ಸರ್ಕಾರವು 2022-23 ಪ್ರಾರಂಭಿಸಿತು. ಈ ಹಿಂದಿನ ಭಾರತೀಯ ಪ್ರಾಕೃತಿಕ ಕೃಷಿ ಪದ್ಧತಿ BPKPಯನ್ನು ಹೆಚ್ಚು ರಚನಾತ್ಮಕ ಮತ್ತು ಮಿಷನ್ ಮೋಡ್ ಕಾರ್ಯಕ್ರಮವಾಗಿ ಪರಿವರ್ತಿಸಿತು. ದೇಶಾದ್ಯಂತ ರಾಸಾಯನಿಕ ಮುಕ್ತ ಕೃಷಿಯನ್ನು ವಿಸ್ತರಿಸುವ ದೃಷ್ಟಿಕೋನದೊಂದಿಗೆ ಇದನ್ನು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ಕಾರ್ಯಗತಗೊಳಿಸುತ್ತದೆ. ಈ ಮಿಷನ್ ಕ್ಲಸ್ಟರ್ ಆಧಾರಿತ ಕೃಷಿಯನ್ನು ಉತ್ತೇಜಿಸುತ್ತದೆ. ಇದರಲ್ಲಿ ಅನೇಕ ಸಣ್ಣ ಮತ್ತು ಅತಿಸಣ್ಣ ರೈತರ ಗುಂಪುಗಳು ನೈಸರ್ಗಿಕ ಕೃಷಿ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುತ್ತವೆ, ರಾಸಾಯನಿಕ ಮುಕ್ತ ಕೃಷಿಯ ವಲಯಗಳನ್ನು ರಚಿಸುತ್ತವೆ. ಪ್ರತಿಯೊಂದು ಕ್ಲಸ್ಟರ್ ಸಾಮಾನ್ಯವಾಗಿ 500 ಹೆಕ್ಟೇರ್ ಭೂಮಿಯನ್ನು ಒಳಗೊಂಡಿದೆ. ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ನ ಉದ್ದೇಶವೆಂದರೆ ಸಾಂಪ್ರದಾಯಿಕ ಭಾರತೀಯ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ರಾಸಾಯನಿಕ ಮುಕ್ತ ಕೃಷಿಯನ್ನು ಉತ್ತೇಜಿಸುವುದು, ಕಡಿಮೆ ಉತ್ಪಾದನಾ ತಂತ್ರಗಳ ಮೂಲಕ ಮಣ್ಣಿನ ಫಲವತ್ತತೆ ಮತ್ತು ಸೂಕ್ಷ್ಮ ಜೀವಿಯ ಚಟುವಟಿಕೆಯನ್ನು ಹೆಚ್ಚಿಸುವುದು ಮತ್ತು ನೀರಿನ ಬಳಕೆಯನ್ನು ಕಡಿಮೆ ಮಾಡುವುದು, ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡುವ ಮೂಲಕ ರೈತರ ಆದಾಯವನ್ನು ಸುಧಾರಿಸುವುದು, ನೈಸರ್ಗಿಕವಾಗಿ ಬೆಳೆದ ಉತ್ಪನ್ನಗಳಿಗೆ ಮಾರುಕಟ್ಟೆ ಸಂಪರ್ಕ ಮತ್ತು ಪ್ರಮಾಣೀಕರಣವನ್ನು ಪ್ರೋತ್ಸಾಹಿಸುವುದು, ನೈಸರ್ಗಿಕ ಕೃಷಿ ಸಂಸ್ಥೆಗಳು ಮತ್ತು ತರಬೇತಿ ಕೇಂದ್ರಗಳ ರಾಷ್ಟ್ರೀಯ ಜಾಲವನ್ನು ಅಭಿವೃದ್ಧಿಪಡಿಸುವಂತಹ ನಿರ್ದಿಷ್ಟ ಉದ್ದೇಶಗಳನ್ನು ಈ ಯೋಜನೆ ಹೊಂದಿದೆ. ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ನ ಪ್ರಮುಖ ಅಂಶವೆಂದರೆ ರೈತರ ಸಾಮರ್ಥ್ಯ ವೃದ್ಧಿ. ರಾಷ್ಟ್ರೀಯ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಕೇಂದ್ರ ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳಂತಹ ಮಾದರಿ ತರಬೇತಿ ಕೇಂದ್ರಗಳ ಮೂಲಕ ಕಾರ್ಯಕ್ರಮದ ಅಡಿಯಲ್ಲಿ 7 ಲಕ್ಷಕ್ಕೂ ಹೆಚ್ಚು ರೈತರಿಗೆ ಈಗಾಗಲೇ ಕ್ಲಸ್ಟರ್ ಮಟ್ಟದಲ್ಲಿ ತರಬೇತಿ ನೀಡಲಾಗಿದೆ. ಮಾಹಿತಿಯನ್ನು ಪ್ರಸಾರ ಮಾಡಲು ಮತ್ತು ಪ್ರಗತಿಯನ್ನು ಟ್ರ್ಯಾಕ್ ಮಾಡಲು ಮೊಬೈಲ್ ಅಪ್ಲಿಕೇಶನ್ಗಳು, ಪೋರ್ಟಲ್ಗಳು ಮತ್ತು ಡಿಜಿಟಲ್ ಪ್ಲಾಟ್ಫಾರಂಗಳನ್ನು ಬಳಸಲಾಗುತ್ತದೆ. ಸರ್ಕಾರವು 3 ವರ್ಷಗಳವರೆಗೆ ಹೆಕ್ಟೇರ್ಗೆ 15,000 ರೂಗಳ ಆರ್ಥಿಕ ಸಹಾಯವನ್ನು ಒದಗಿಸುತ್ತದೆ. ಮುಖ್ಯವಾಗಿ ಸಾಮರ್ಥ್ಯ ವೃದ್ಧಿ, ತರಬೇತಿ ಮತ್ತು ಜೈವಿಕ ಒಳಹರಿವಿನ ಖರೀದಿಗಾಗಿ ಇದನ್ನು ರಾಜ್ಯ ಸರ್ಕಾರಗಳು, ಕೃಷಿ ವಿಜ್ಞಾನ ಕೇಂದ್ರಗಳು, ICAR ಸಂಸ್ಥೆಗಳು ಮತ್ತು NGOಗಳ ಮೂಲಕ ಕಾರ್ಯಗತಗೊಳಿಸಲಾಗುತ್ತದೆ. ಆಂಧ್ರಪ್ರದೇಶ, ಹಿಮಾಚಲ ಪ್ರದೇಶ, ಗುಜರಾತ್ ಮತ್ತು ಉತ್ತರ ಪ್ರದೇಶದಂತಹ ರಾಜ್ಯಗಳು ನೈಸರ್ಗಿಕ ಕೃಷಿಯನ್ನು ಅನುಷ್ಠಾನಗೊಳಿಸುವಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸಿವೆ. ಆಂಧ್ರಪ್ರದೇಶ, ಹಿಮಾಚಲ ಪ್ರದೇಶ, ಗುಜರಾತ್ ಮತ್ತು ಉತ್ತರ ಪ್ರದೇಶದಂತಹ ರಾಜ್ಯಗಳು ನೈಸರ್ಗಿಕ ಕೃಷಿಯನ್ನು ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸುವಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸಿವೆ. ಆಂಧ್ರಪ್ರದೇಶದಲ್ಲಿ ಮಾತ್ರ 6 ಲಕ್ಷಕ್ಕೂ ಹೆಚ್ಚು ರೈತರು ಸಮುದಾಯ ನಿರ್ವಹಣಾ ನೈಸರ್ಗಿಕ ಕೃಷಿ ಉಪಕ್ರಮದ ಭಾಗವಾಗಿದ್ದಾರೆ. ಈಗ ಸರ್ಕಾರದ ಬೆಂಬಲಕ್ಕೆ ಬರುವುದಾದರೆ NMNF, ಪರಂಪರಾಗತ ಕೃಷಿ ವಿಕಾಸ ಯೋಜನೆ PKVY ಮತ್ತು ಆತ್ಮ ನಿರ್ಭರ ಭಾರತದ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಸುಸ್ಥಿರ ಕೃಷಿ ಪದ್ಧತಿಯನ್ನು ಉತ್ತೇಜಿಸಲು ವಿಶಾಲವಾದ ಗುರಿಗಳೊಂದಿಗೆ ಹೊಂದಿಕೊಂಡಿದೆ. ಆರ್ಥಿಕವಾಗಿ ಈ ಮಿಷನ್ ಯೋಜನೆಗಳ ಒಗ್ಗೂಡುವಿಕೆಯನ್ನು ಪ್ರೋತ್ಸಾಹಿಸುತ್ತದೆ. ಮನ್ನರೇಗಾ, ಜಲಾನಯನ ಅಭಿವೃದ್ಧಿ ಮತ್ತು ಮಣ್ಣಿನ ಆರೋಗ್ಯ ಕಾರ್ಡ್ ಕಾರ್ಯಕ್ರಮಗಳೊಂದಿಗೆ MNNF ಅನ್ನು ಸಂಪರ್ಕಿಸುತ್ತದೆ. ಕೊನೆಯಲ್ಲಿ ಸ್ನೇಹಿತರೆ, ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಕೇವಲ ಒಂದು ಯೋಜನೆಗಿಂತ ಹೆಚ್ಚಿನದು. ಇದು ನಮ್ಮ ಮಣ್ಣು, ನಮ್ಮ ಆರೋಗ್ಯ ಮತ್ತು ನಮ್ಮ ಭವಿಷ್ಯವನ್ನು ರಕ್ಷಿಸುವ ಒಂದು ಆಂದೋಲನವಾಗಿದೆ. ಇದು ನಿಜವಾಗಿಯೂ ಭಾರತೀಯ ಹೃದಯ ಮತ್ತು ಜಾಗತಿಕ ದೃಷ್ಟಿಕೋನ ಹೊಂದಿರುವ ಕೃಷಿ ಕ್ರಾಂತಿಯನ್ನು ಸೃಷ್ಟಿಸಲು ಪ್ರಾಚೀನ ಬುದ್ಧಿವಂತಿಕೆ ಮತ್ತು ಆಧುನಿಕ ಅರಿವನ್ನು ಒಟ್ಟುಗೂಡಿಸುತ್ತದೆ. ನೈಸರ್ಗಿಕ ಮತ್ತು ಸ್ಥಳೀಯವಾಗಿ ಬೆಳೆದ ಮತ್ತು ರಾಸಾಯನಿಕ ಮುಕ್ತ ಉತ್ಪನ್ನಗಳನ್ನು ಆಯ್ಕೆ ಮಾಡುವ ಮೂಲಕ ಗ್ರಾಹಕರಾಗಿ ನಾವೂ ಸಹ ಈ ಬದಲಾವಣೆಯನ್ನು ಬೆಂಬಲಿಸಬಹುದು. ನಾವೂ ಜಾಗೃತಿ ಮೂಡಿಸೋಣ, ರೈತರನ್ನು ಪ್ರೋತ್ಸಾಹಿಸೋಣ ಮತ್ತು ನಮ್ಮ ದೈನಂದಿನ ಜೀವನದಲ್ಲಿ ಪರಿಸರ ಸ್ನೇಹಿ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳೋಣ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಆಹಾರವನ್ನು ಬೆಳೆಯುತ್ತದೆ ಮತ್ತು ಆರೋಗ್ಯಕರ ಆಹಾರವು ಆರೋಗ್ಯಕರ ರಾಷ್ಟ್ರವನ್ನು ಪೋಷಿಸುತ್ತದೆ.
1: ಇದುವರೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ಭವ್ಯ ಎನ್. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚುಗೌಡ. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಸ್ನೇಹಿತರೆ, ಹಸಿರೆ ಉಸಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ.
1: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲೆ.
0: ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನ ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ ನಮ್ಮನ್ನು ಬದುಕಲು ಬಿಡಿ ಎಂದು ಕೋಟಿ ಕೋಟಿ ಸೂಕ್ಷ್ಮಾಣು ಜೀವಿಗಳು, ಹಕ್ಕಿ ಪಕ್ಷಿಗಳು, ಗಿಡ ಮರ ಜಲಚರಗಳು ಬೇಡುವಂತಾಗಿದೆ. ಗೆಳೆಯರೇ, ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ. ಹೆಚ್ಚು ಹೆಚ್ಚು ಗಿಡಮರಗಳನ್ನು ನೆಡುವ ಮೂಲಕ ಪರಿಸರವನ್ನು ಉಳಿಸೋಣ, ಬೆಳೆಸೋಣ.

0: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ರೋಮ್ನಲ್ಲಿ ಇಂದು ಇಟಲಿ ಪ್ರಧಾನಿಯೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ದಕ್ಷಿಣ ಕೊರಿಯಾ ರಕ್ಷಣಾ ಸಚಿವರೊಂದಿಗೆ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ, ಸಹಕಾರ ಬಲವರ್ಧನೆಗೆ ಒತ್ತು. ಜಾಗತಿಕ ಬಿಕ್ಕಟ್ಟಿನ ನಡುವೆ ಭಾರತ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಮುಂದುವರಿಯಲಿದೆ ವಿಶ್ವಸಂಸ್ಥೆ. ಇಂದು ವಿಶ್ವ ಮಾಪನಶಾಸ್ತ್ರ ದಿನ. ಗ್ರಾಹಕರ ಹಿತರಕ್ಷಣೆ ಮತ್ತು ಪಾರದರ್ಶಕ ಮಾರುಕಟ್ಟೆಗೆ ಸರ್ಕಾರ ಬದ್ದ, ಸಚಿವ ಪ್ರಹ್ಲಾದ್ ಜೋಶಿ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಂಬೈ ಇಂಡಿಯನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದು, ಉಭಯ ದೇಶಗಳ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚಿಸಲಿದ್ದಾರೆ. ನಿನ್ನೆ ರಾತ್ರಿ ರೋಮ್ಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಿ ಮೆಲೋನಿ ಅವರೊಂದಿಗೆ ಔತಣಕೂಟದಲ್ಲಿ ಭಾಗವಹಿಸಿದ ಬಳಿಕ ಖ್ಯಾತ ಕೆಲೋಸಿಮ್ ಸ್ಮಾರಕಕ್ಕೆ ಭೇಟಿ ನೀಡಿದರು. ಈ ವೇಳೆ ಉಭಯ ನಾಯಕರು ವಿವಿಧ ಜಾಗತಿಕ ವಿದ್ಯಮಾನಗಳ ಕುರಿತು ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಂಡಿದ್ದು, ಇಂದಿನ ಮಾತುಕತೆಗಳು ಭಾರತ ಇಟಲಿ ಸ್ನೇಹ ಸಂಬಂಧವನ್ನು ಮತ್ತೊಂದು ಎತ್ತರಕ್ಕೆ ಕೊಂಡೊಯ್ಯಲಿವೆ ಎಂದು ಪ್ರಧಾನಿ ಸಾಮಾಜಿಕ ಮಾಧ್ಯಮದಲ್ಲಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ಮೋದಿ ಅವರು ಇಟಲಿ ಪ್ರಧಾನಿ ಮೆಲೋನಿ ಹಾಗೂ ಅಧ್ಯಕ್ಷ ಸೆರ್ಗಿಯೋ ಮಟ್ಟರಲಾ ಅವರೊಂದಿಗೆ ನಡೆಸಲಿರುವ ಈ ಮಾತುಕತೆಯಲ್ಲಿ ಪ್ರಮುಖವಾಗಿ ಭಾರತ, ಮಧ್ಯಪ್ರಾಚ್ಯ, ಯುರೋಪ್ ಆರ್ಥಿಕ ಕಾರಿಡಾರ್ ಯೋಜನೆಗೆ ಹೆಚ್ಚಿನ ಒತ್ತು ನೀಡಲಾಗುವುದು. ಇದರೊಂದಿಗೆ ಉಭಯ ದೇಶಗಳ ನಡುವಿನ ಜಂಟಿ ಕಾರ್ಯತಂತ್ರದ ಕ್ರಿಯಾ ಯೋಜನೆ 2025-29 ಅನುಷ್ಠಾನದ ಪ್ರಗತಿಯನ್ನು ಪರಿಶೀಲಿಸಲಾಗುವುದು. ಪ್ರಧಾನಿಯವರು ರೋಮ್ನಲ್ಲಿರುವ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಧಾನ ಕಚೇರಿಗೂ ಭೇಟಿ ನೀಡಲಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತ ಮತ್ತು ಇಟಲಿ ನಡುವಿನ ಸಂಬಂಧವು ಅಭೂತಪೂರ್ವ ವೇಗವನ್ನು ಪಡೆದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರು ಜಂಟಿಯಾಗಿ ಬರೆದಿರುವ ಲೇಖನವೊಂದರಲ್ಲಿ ಉಭಯ ದೇಶಗಳ ಸಾಂಪ್ರದಾಯಿಕ ಸ್ನೇಹವು ಪ್ರಸ್ತುತ ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವ ಮೌಲ್ಯಗಳು ಹಾಗೂ ಭವಿಷ್ಯದ ಜಂಟಿ ದೂರದೃಷ್ಟಿಯ ಆಧಾರದ ಮೇಲೆ ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ರೂಪಾಂತರಗೊಂಡಿದೆ ಎಂದು ತಿಳಿಸಿದ್ದಾರೆ. ಭಾರತೀಯ ಸಂಸ್ಕೃತಿಯ ಕುರಿತಂತೆ ಇಟಲಿಯ ಹೆಸರಾಂತ ವರ್ಣಚಿತ್ರಕಾರ ಜಿಯಾಂಪಾಲೋ ಟೊಮಾಸೆಟ್ಟಿ ಅವರ ಕಲಾಪ್ರೇಮವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಇಟಲಿ ಪ್ರವಾಸದ ಅವಧಿಯಲ್ಲಿ ಪ್ರಧಾನಿಯವರಿಗೆ ಟೊಮಾಸೆಟ್ಟಿ ಅವರು ವಾರಣಾಸಿಯ ಕುರಿತಾದ ತಮ್ಮ ಕಲಾಕೃತಿಯನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಟೊಮಾಸೆಟ್ಟಿ ಅವರು ಕಳೆದ 4 ದಶಕಗಳಿಂದ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಪಾರ ಒಲವು ಹೊಂದಿದ್ದು, 1980ರ ದಶಕದಲ್ಲಿ ವೈದಿಕ ಸಂಸ್ಕೃತಿಯ ಪುಸ್ತಕಗಳಿಗೆ ಚಿತ್ರಕಾರರಾಗಿ ತಮ್ಮ ಪಯಣವನ್ನು ಆರಂಭಿಸಿದ್ದರು. ಇದರ ಜೊತೆಗೆ 2008ರಿಂದ 2013ರ ಅವಧಿಯಲ್ಲಿ ಅವರು ಮಹಾಭಾರತ ಮಹಾಕಾವ್ಯವನ್ನು ಆಧರಿಸಿ 23ರ ಬೃಹತ್ ವರ್ಣಚಿತ್ರಗಳನ್ನು ಚಿತ್ರಿಸಿದ್ದಾರೆ ಎಂದು ಪ್ರಧಾನಿ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಮತ್ತೊಂದು ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಭಾರತೀಯ ನೃತ್ಯ ಪ್ರಕಾರಗಳ ಬಗ್ಗೆ ಇಟಲಿಯ 5 ಮಂದಿ ನೃತ್ಯ ಕಲಾವಿದರು ಹೊಂದಿರುವ ಆಸಕ್ತಿಯನ್ನು ಪ್ರಧಾನಿ ಮೋದಿ ಶ್ಲಾಘಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಿಯೋಲ್ನಲ್ಲಿ ಇಂದು ದಕ್ಷಿಣ ಕೊರಿಯಾ ರಕ್ಷಣಾ ಸಚಿವ ಆನ್ ಗ್ಯೂ ಬ್ಯಾಕ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಉಭಯ ದೇಶಗಳ ರಕ್ಷಣಾ ಉದ್ಯಮ ಕಾರ್ಯತಂತ್ರದ ಸಹಕಾರ ಹಾಗೂ ಪ್ರಾದೇಶಿಕ ಶಾಂತಿಗೆ ಒತ್ತು ನೀಡಲಾಯಿತು. ಈ ಸಂದರ್ಭದಲ್ಲಿ ರಕ್ಷಣಾ ಸೈಬರ್ ಸಹಕಾರವನ್ನು ಉತ್ತೇಜಿಸುವ ಪ್ರಮುಖ ಒಪ್ಪಂದಗಳು ಹಾಗೂ ಭಾರತದ ರಾಷ್ಟೀಯ ರಕ್ಷಣಾ ಕಾಲೇಜು ಮತ್ತು ಕೊರಿಯಾ ರಾಷ್ಟೀಯ ರಕ್ಷಣಾ ವಿಶ್ವವಿದ್ಯಾಲಯಗಳ ನಡುವೆ ತಿಳುವಳಿಕಾ ಪತ್ರಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಇದಕ್ಕೂ ಮುನ್ನ ಕೊರಿಯಾದ ರಾಷ್ಟೀಯ ಸ್ಮಾರಕಕ್ಕೆ ಭೇಟಿ ನೀಡಿದ ಸಚಿವರು ರಾಜನಾಥ್ ಸಿಂಗ್ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರಿಗೆ ಪುಷ್ಪನಮನ ಸಲ್ಲಿಸಿದರು. ವೀರ ಯೋಧರ ತ್ಯಾಗ ಮತ್ತು ದೇಶಪ್ರೇಮ ಸದಾ ಪ್ರೇರಣಾದಾಯಕವಾಗಿದ್ದು, ಭಾರತವು ದಕ್ಷಿಣ ಕೊರಿಯಾದೊಂದಿಗೆ ಸದಾ ಒಗ್ಗಟ್ಟಿನಿಂದ ನಿಲ್ಲುತ್ತದೆ ಎಂದು ಅವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪಶ್ಚಿಮ ಏಷ್ಯಾ ಸಂಘರ್ಷದ ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಭಾರತ ಪ್ರಸಕ್ತ ವರ್ಷ 6.4% ಆರ್ಥಿಕ ಪ್ರಗತಿ ಸಾಧಿಸುವ ಮೂಲಕ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಯಲಿದೆ ಎಂದು ವಿಶ್ವಸಂಸ್ಥೆ ತಿಳಿಸಿದೆ. ವಿಶ್ವಸಂಸ್ಥೆಯ ವಿಶ್ವ ಆರ್ಥಿಕ ಪರಿಸ್ಥಿತಿ ಮತ್ತು ಭವಿಷ್ಯ ಕುರಿತ ಮಧ್ಯಮಾವಧಿ ವರದಿ ಕುರಿತ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ವಿಶ್ವಸಂಸ್ಥೆಯ ಜಾಗತಿಕ ಆರ್ಥಿಕ ಮೇಲ್ವಿಚಾರಣಾ ಪೀಠದ ಹಿರಿಯ ಆರ್ಥಿಕ ತಜ್ಞ ಎಂಗೋ ಪಿಟರ್ಲೆ, ಗ್ರಾಹಕರ ಬೇಡಿಕೆ, ಸಾರ್ವಜನಿಕರ ಹೂಡಿಕೆ ಮತ್ತು ಸೇವಾ ವಲಯದ ರಫ್ತು ದೇಶದ ಈ ಸದೃಢ ಬೆಳವಣಿಗೆಗೆ ಪ್ರಮುಖ ಕಾರಣವಾಗಿದೆ ಎಂದಿದ್ದಾರೆ. ವಿಶ್ವಸಂಸ್ಥೆಯ ಆರ್ಥಿಕ ವಿಶ್ಲೇಷಣೆ ಮತ್ತು ನೀತಿ ನಿರ್ಧಾರದ ವಿಭಾಗದ ನಿರ್ದೇಶಕ ಶಾಂತಾನು ಮುಖರ್ಜಿ ಮಾತನಾಡಿ, ಪಶ್ಚಿಮ ಏಷ್ಯಾ ಸಂಘರ್ಷದಿಂದ ಉಂಟಾಗಿರುವ ಜಾಗತಿಕ ಬಿಕ್ಕಟ್ಟನ್ನು ನಿಭಾಯಿಸುವ ಸಾಮರ್ಥ್ಯ ಭಾರತಕ್ಕಿದೆ. ಭಾರತವು ವೈವಿಧ್ಯಮಯ ಇಂಧನ ಮೂಲಗಳು, ಬಲಿಷ್ಠ ಸಂಸ್ಕರಣಾ ಮೂಲಸೌಕರ್ಯ, ಗಣನೀಯ ವಿದೇಶಿ ವಿನಿಮಯ ಮೀಸಲು ಮತ್ತು ಇಂಧನ ಬೆಲೆಗಳನ್ನು ನಿಯಂತ್ರಿಸುವ ಆರ್ಥಿಕ ಶಕ್ತಿಯನ್ನು ಹೊಂದಿರುವುದರಿಂದ ಕಚ್ಚಾ ತೈಲ ಬೆಲೆ ಏರಿಕೆಯ ನೇರ ಪರಿಣಾಮವನ್ನು ತಡೆಯಬಹುದು ಎಂದು ಅವರು ವಿವರಿಸಿದ್ದಾರೆ. ಗ್ರಾಹಕರ ಹಿತರಕ್ಷಣೆ ಮತ್ತು ಕೈಗಾರಿಕಾ ನಿಖರತೆಯನ್ನು ಬಲಪಡಿಸಲು ಕಾನೂನು ಮಾಪನಶಾಸ್ತ್ರ ಅತ್ಯಗತ್ಯವಾಗಿದ್ದು, ನಿಯಂತ್ರಣಗಳ ಹೊರೆಯನ್ನು ಕಡಿಮೆ ಮಾಡುವ ಮೂಲಕ ಮಾರುಕಟ್ಟೆಯಲ್ಲಿ ಪಾರದರ್ಶಕತೆ ಹೆಚ್ಚಿಸಲು ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ವಿಶ್ವ ಮಾಪನಶಾಸ್ತ್ರ ದಿನ 2026 ಅಂಗವಾಗಿ ವರ್ಚುವಲ್ ಮೂಲಕ ನಡೆದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತೀಯ ಉತ್ಪನ್ನಗಳ ಗುಣಮಟ್ಟವು ಜಾಗತಿಕ ಮಟ್ಟಕ್ಕೆ ಅನುಗುಣವಾಗಿರಬೇಕು ಎಂಬುದು ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯಾಗಿದೆ ಎಂದರು. ಈ ವರ್ಷದ ಘೋಷವಾಕ್ಯವಾದ ಮಾಪನಶಾಸ್ತ್ರ ನೀತಿ ನಿರೂಪಣೆಯಲ್ಲಿ ವಿಶ್ವಾಸದ ನಿರ್ಮಾಣ ಎಂಬುದು ಸಾರ್ವಜನಿಕ ನೀತಿ ನಿರೂಪಣೆಯಲ್ಲಿ ನಿಖರತೆಯ ಮಹತ್ವವನ್ನು ಸಾರುತ್ತದೆ ಎಂದು ಅವರು ಹೇಳಿದರು. ಭಾರತವು ಸಿಂಧು ನಾಗರಿಕತೆಯ ಕಾಲದಿಂದಲೂ ಏಕರೂಪದ ಮಾಪನ ಪದ್ದತಿಯನ್ನು ಹೊಂದಿದ್ದು, ಸದ್ಯ ರಾಷ್ಟೀಯ ಕಾನೂನು ಮಾಪನಶಾಸ್ತ್ರ ಪೋರ್ಟಲ್ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಅಂತಾರಾಷ್ಟೀಯ ಕಾನೂನು ಮಾಪನಶಾಸ್ತ್ರ ಸಂಸ್ಥೆಯ ಅನುಮೋದಿತ ಪ್ರಮಾಣ ಪತ್ರಗಳನ್ನು ನೀಡುವ ವಿಶ್ವದ 13ನೇ ದೇಶವಾಗಿ ಭಾರತ ಹೊರಹೊಮ್ಮಿರುವುದು ಜಾಗತಿಕ ಮನ್ನಣೆಯನ್ನು ಹೆಚ್ಚಿಸಿದೆ ಎಂದು ಸಚಿವರು ತಿಳಿಸಿದರು. ಚೀನಾ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಇಂದು ಬೀಜಿಂಗ್ನಲ್ಲಿ ನಡೆದ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿದರು. ಸಭೆಯಲ್ಲಿ ಉಭಯ ದೇಶಗಳ ಬಾಂಧವ್ಯ, ಇರಾನ್ ಬಿಕ್ಕಟ್ಟು, ಉಕ್ರೇನ್ ಸಂಘರ್ಷ ಹಾಗೂ ಅಂತಾರಾಷ್ಟೀಯ ವ್ಯಾಪಾರ ಸೇರಿದಂತೆ ಪ್ರಮುಖ ಜಾಗತಿಕ ವಿದ್ಯಮಾನಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಯಿತು. ಚೀನಾದ ಹಲವು ಭಾಗಗಳಲ್ಲಿ ಸಂಭವಿಸಿದ ಭೀಕರ ಮಳೆ ಮತ್ತು ಪ್ರವಾಹದಿಂದಾಗಿ ಕನಿಷ್ಠ 12 ಮಂದಿ ಜನರು ಮೃತಪಟ್ಟಿದ್ದಾರೆ ಮತ್ತು ಹಲವರು ನಾಪತ್ತೆಯಾಗಿದ್ದಾರೆ. ದೇಶದ ಹುನಾನ್, ಹುಬೈ ಮತ್ತು ಗುಯಿಝೂ ಪ್ರಾಂತ್ಯಗಳು ಪ್ರವಾಹದಿಂದ ಅತ್ಯಂತ ತೀವ್ರವಾಗಿ ಹಾನಿಗೆ ಒಳಗಾಗಿವೆ ಎಂದು ಅಲ್ಲಿನ ಸರ್ಕಾರಿ ಮಾಧ್ಯಮಗಳು ವರದಿ ಮಾಡಿವೆ. ಮಧ್ಯ ಚೀನಾದ ಹುನಾನ್ ಪ್ರಾಂತ್ಯದ ಶಿಮೆನ್ ಕೌಂಟಿಯಲ್ಲಿ ಮುಸಲಧಾರೆ ಮಳೆಯಿಂದಾಗಿ ಉಂಟಾದ ಪ್ರವಾಹಕ್ಕೆ ಸಿಲುಕಿ 5 ಜನರು ಸಾವನ್ನಪ್ಪಿದ್ದು 11 ಮಂದಿ ನಾಪತ್ತೆಯಾಗಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ಚುರುಕಾಗಿ ನಡೆಯುತ್ತಿದ್ದು, ಈಗಾಗಲೇ 19,000 ಹೆಚ್ಚು ನಿವಾಸಿಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಕೆಲವು ಪ್ರದೇಶಗಳಲ್ಲಿ ದಾಖಲೆ ಪ್ರಮಾಣದ ಮಳೆಯಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ನಿನ್ನೆ ನಿಧನರಾದ ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ನಿವೃತ್ತ ಮೇಜರ್ ಜನರಲ್ ಭುವನ್ ಚಂದ್ರ ಖಂಡೂರಿ ಅವರಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಸೇರಿದಂತೆ ಹಲವು ಗಣ್ಯರು ಡೆಹ್ರಾಡೂನ್ನಲ್ಲಿ ಅಂತಿಮ ನಮನ ಸಲ್ಲಿಸಿದರು. ಅವರ ಅಂತ್ಯಕ್ರಿಯೆಯು ಇಂದು ಹರಿದ್ವಾರದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಲಿದೆ. ಕೋಲ್ಕತ್ತಾದ ಎಡನ್ ಗಾರ್ಡನ್ಸ್ನಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಂಬೈ ಇಂಡಿಯನ್ಸ್ ತಂಡವನ್ನು ಎದುರಿಸಲಿದೆ. ಪಂದ್ಯವು ಸಂಜೆ 7:30 ಪ್ರಾರಂಭವಾಗಲಿದೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವು ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೋಮ್ನಲ್ಲಿ ಇಂದು ಇಟಲಿ ಪ್ರಧಾನಿಯೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ದಕ್ಷಿಣ ಕೊರಿಯಾ ರಕ್ಷಣಾ ಸಚಿವರೊಂದಿಗೆ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ, ಸಹಕಾರ ಬಲವರ್ಧನೆಗೆ ಒತ್ತು. ಜಾಗತಿಕ ಬಿಕ್ಕಟ್ಟಿನ ನಡುವೆ ಭಾರತ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಮುಂದುವರಿಯಲಿದೆ ವಿಶ್ವಸಂಸ್ಥೆ. ಇಂದು ವಿಶ್ವ ಮಾಪನಶಾಸ್ತ್ರ ದಿನ. ಗ್ರಾಹಕರ ಹಿತರಕ್ಷಣೆ ಮತ್ತು ಪಾರದರ್ಶಕ ಮಾರುಕಟ್ಟೆಗೆ ಸರ್ಕಾರ ಬದ್ದ, ಸಚಿವ ಪ್ರಹ್ಲಾದ್ ಜೋಶಿ. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಂಬೈ ಇಂಡಿಯನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
5: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 1:20:10. ಭಾವಗೀತೆಗಳ ಕಾರ್ಯಕ್ರಮ ವಿನುತಾ ಬಿಜೆ ಅವರಿಂದ. ಮೊದಲಿಗೆ ಕೇಳೋಣ ಕೆಎಸ್ ನಿಸಾರ್ ಅಹಮದ್ ಅವರು ರಚಿಸಿರುವ ಎಲ್ಲಿ ಎಲ್ಲಿ ರಮ್ಯತಾಣ ಅಲ್ಲಿ ನಿನಗೆ ವಂದನಾ.

ಇನ್ನು ಮುಂದೆ ಕೇಳಿ. ನಡೆದಿದೆ ಪೂಜಾರತಿ ವಿಶ್ವದೇಹಿಗೆ, ರಚನೆ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ.

0: ಇದುವರೆಗೂ ವಿನುತಾ ಬಿಜಿ ಅವರು ಹಾಡಿರುವ ಕೆಲವು ಭಾವಗೀತೆಗಳನ್ನು ಕೇಳಿದಿರಿ.
1: ಹಲೋ ಪರ್ಶು.
2: ಹೇಳಿ ಸೋಲೊಮನ್.
1: ಒಂದ್ ವಿಷಯ ಇತ್ತು ಹೇಳೋಕೆ, ಪವಿತ್ರ ಕೇಸ್ ಬಗ್ಗೆ. ಆಫೀಸಲ್ಲಿ ಪವಿತ್ರ ಡಾಕ್ಯುಮೆಂಟ್ಸ್ ಹುಡುಕಿಸ್ ನೋಡಿದೆ, ಅವಳ ಮನೆ ಅಡ್ರೆಸ್ ಮತ್ತೆ ಅವಳ ಅಪ್ಪನ ಫೋನ್ ನಂಬರ್ ಸಿಕ್ಕಿದೆ.
2: ವಾವ್, ಒಳ್ಳೇದಾಯ್ತಲ್ಲ. ಮತ್ತೆ
3: ಇದೇ ಗುರುವಾರ 21ನೇ ತಾರೀಕು ರಾತ್ರಿ 10 ಗಂಟೆಗೆ ಕೇಳಿ ಪತ್ತೆದಾರಿ ನಾಟಕ ಹಾಗೆ.
2: ಸುಧಾಕರ್ ಸರ್ ನಮಸ್ತೆ.
4: ನಿಮ್ ಜೊತೆ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು. ಈಗಷ್ಟೇ ಲೇಡಿ ಒಬ್ರು ಫೋನ್ ಮಾಡಿದ್ರು, ಥೆರಪಿಸ್ಟ್ ಅಂತೆ. ಪೇಪರ್ನಲ್ಲಿ ಆತ್ಮಹತ್ಯೆ ನ್ಯೂಸ್ ನೋಡಿದ್ದಾರೆ, ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು.
3: ಮರೆಯದೆ ಕೇಳಿ ಇದೇ ಗುರುವಾರ 21ನೇ ತಾರೀಕು ರಾತ್ರಿ 10 ಗಂಟೆಗೆ ಪತ್ತೆದಾರಿ ನಾಟಕ ಹಾಗೆಯೇ.

ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಎಫ್ಎಂ 100.6 ಕೇಂದ್ರವನ್ನು. ಸಮಯ 1:30. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಸ್ವಾಗತ. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳಲು ನಮಗೆ ವಾಟ್ಸಪ್ ಮೂಲಕ ಸಂದೇಶ ಕಳುಹಿಸಿಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9480858523. ಸಂಖ್ಯೆ ಮತ್ತೊಮ್ಮೆ 9480858523. ಮೊದಲು ಬಂದ ಸಂದೇಶಗಳಿಗೆ ಆದ್ಯತೆ ಇರುತ್ತದೆ.

ಕಾರ್ಯಕ್ರಮದ ಮೊದಲಿಗೆ ಗೋಕುಲ ಚಿತ್ರದ ಒಂದು ಗೀತೆಯನ್ನು ಕೇಳೋಣ. ಹಾಡಿದರೆ ಸೋನು ನಿಗಮ್, ಶ್ರೇಯಾ ಘೋಷಾಲ್, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯವಿದೆ, ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

0: Choose excellence and explore diverse courses.
1: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university, SS Nagara, Banni Mantapa, Mysuru. Call 9980841859.
2: ಅವರ ಮೆಚ್ಚಿನ ಚಿತ್ರಗೀತೆಗಾಗಿ ನಮಗೆ ಮೊದಲು ಸಂದೇಶ ಕಳುಹಿಸಿದ್ದಾರೆ ಕೆಎಸ್ಆರ್ಟಿಸಿ ಮೈಸೂರಿನಿಂದ ಮುದ್ದಳ್ಳಿ ಪುಟ್ಟಸ್ವಾಮಿ. ಚಿತ್ರ ಸ್ವಪ್ನ ಆರ್ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸತ್ಯಂ. ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ.

ಲಕ್ಷ ದೀಪ ಜೊತೆಯಾಗಿ ಬೆಳಗಿ ಮೆರೆವಂತೆ ಕಣ್ಣ ಮಿಂಚು, ಮುತ್ತು ರತ್ನ ಮಳೆಯಾಗಿ ಚೆಲ್ಲಿ ಹೊಳೆವಂತೆ ನಗೆಯ ಸಂಚು, ಅರಳಿ ನಿಂತ ಕಮಲದಂತೆ ಪಾದ

ಕೊಡಲಿನಲ್ಲಿ ಕಣ ಕಣವು ನಿನ್ನ ಪ್ರತಿಬಿಂಬ ತುಂಬಿದಾಗ, ಕೋಲವಿನಿಂದ ಕ್ಷಣ ಕ್ಷಣವು ನಿನ್ನ ಹೆಸರನ್ನೇ ಜಪಿಸುವಾಗ, ನಿದಿರೆ ಇಂದು ನಯನದಿಂದ ದೂರ ಪಡೆದುದೆಂದು ತುಟಿಯ ಜೇನಸಾರ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ, ಮನೋಮೂರ್ತಿಯವರ ಸಂಗೀತವಿರುವ ಮಿಲನ ಚಿತ್ರದ ಗೀತೆಗಾಗಿ ನಮಗೆ ಸಂದೇಶ ಕಳುಹಿಸಿದ್ದಾರೆ. ಮೈಸೂರಿನ ಹಳ್ಳದಕೇರಿಯಿಂದ ಗಾಯತ್ರಿ, ರಮೇಶ್, ಅರವಿಂದ್, ಶ್ರೇಯಸ್, ವಿಶ್ವನಾಥ್, ಹರ್ಷಿಕಾ, ಮೈತ್ರಿ ಹಾಗೂ ರಾಗಶ್ರೀ. ಈ ಗೀತೆಯ ಗಾಯಕರು ಕುನಾಲ್ ಗಂಜವಾಲಾ.

ಶತ್ರುಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಜಾಲಿ ಡೇಸ್ ಚಿತ್ರದಿಂದ ಹಾಡಿದ್ದಾರೆ ಕಾರ್ತಿಕ್. ಸಂಗೀತ ಸಂಯೋಜನೆ ಮಿಕ್ಕಿ ಜೆ ಮೇಯರ್ಸ್ ಅವರಿಂದ. ಗೀತೆಗಾಗಿ ನಮಗೆ ಸಂದೇಶ ಕಳುಹಿಸಿದ್ದಾರೆ ಹೆಬ್ಬಾಳಿನಿಂದ ಮೋಹನ್, ಅಮೃತ್ ರೈ, ಚಂದ್ರಾವತಿ.

ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಚಿತ್ರದ ಒಂದು ಗೀತೆ ಧ್ವನಿ ನೀಡಿದ್ದಾರೆ ಪಿ ಸುಶೀಲ. ಅಕ್ಕ ಮಹಾದೇವಿಯವರ ರಚನೆಗೆ ಸಂಗೀತ ನೀಡಿದ್ದಾರೆ ಟಿ ಜಿ ಲಿಂಗಪ್ಪ. ಗೀತೆಗಾಗಿ ನಮಗೆ ಸಂದೇಶ ಕಳುಹಿಸಿದ್ದಾರೆ ಜೆ ಪಿ ನಗರದಿಂದ ಪುಷ್ಪಾ ಜೈನ್ ಹಾಗೂ ಎಸ್ ಪಾರ್ಶ್ವನಾಥ್ ಜೈನ್.

ಇದುವರೆಗೂ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಇಂದಿನ ಕಾರ್ಯಕ್ರಮದಲ್ಲಿ ನಮಗೆ ಸಂದೇಶವನ್ನು ಕಳುಹಿಸಿಕೊಟ್ಟವರು ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ರಾಯಭಾಗ ಮುಗಳಕೋಡ ಶಿವಲಿಂಗಯ್ಯ ಮತ್ತು ಹಿರೇಮಠ ಮನೆಯವರು, ಜಿಪಿ ಗೊಬ್ಬರಗಾಲದಿಂದ ಶ್ರೀನಿವಾಸ್, ಕೀರ್ತನಾ ಪ್ರಕಾಶ್ ನಂಜನಗೂಡಿನಿಂದ, ರಾಮಕೃಷ್ಣ ನಗರದಿಂದ ನಿರ್ಮಲಾ ಮಹದೇವ್ ಮತ್ತು ಕುಟುಂಬದವರು, ಕಾಮನಕೆರೆ ಹುಂಡಿಯಿಂದ ಟೇಲರ್ ಶಿವಣ್ಣ, ರೂಪಾ, ಪ್ರಭುದೇವ್, ಪೂರ್ವಿಕ, ಹೂಟಗಳ್ಳಿಯಿಂದ ಪುಷ್ಪ ಮತ್ತು ಸ್ನೇಹಿತರು, ಸರಸ್ವತಿಪುರಂನಿಂದ ಎಚ್ಎನ್ ವಿಶ್ವನಾಥ್, ಬೆಲವತ್ತ ಗ್ರಾಮದಿಂದ ಲೋಕೇಶ್ ಆಚಾರ್ ಮತ್ತು ಮನೆಯವರು, ಟಿ ನರಸೀಪುರ ತಾಲೂಕು ವಾಟಾಲ್ ಗ್ರಾಮದಿಂದ ಎಂ ರಘು, ಮಂಡ್ಯದಿಂದ ಶಂಕರೇಗೌಡ ಮತ್ತು ಕುಟುಂಬ ವರ್ಗ, ರಮ್ಯಾ ಹನೀತ್ ಬೋಗಾದಿಯಿಂದ, ಗುಂಡ್ಲುಪೇಟೆಯಿಂದ ಮರಿನಂಜ ಮತ್ತು ಸ್ನೇಹಿತರು, ಯಲಹಂಕದಿಂದ ಕೆಎನ್ ಪುಷ್ಪಲತಾ ಶ್ರೀಕಂಠ, ಮೈಸೂರಿನಿಂದ ಶಿವಕುಮಾರ್, ಪ್ರೀತಂ, ಗೋವಿಂದರಾವ್, ರವಿಕುಮಾರ್, ಚೆನ್ನೈನಿಂದ ಹರೀಶ್, ಕಾವ್ಯ, ಅನ್ನಪೂರ್ಣ, ಅಶೋಕಪುರಂನಿಂದ ಗಾಯತ್ರಿ, ಸಾಗರ್, ಸಂದೇಶ್, ಸಹನ, ಸುಭಾನ್ ಕೋರಿ, ಗುಂಡ್ಲುಪೇಟೆಯಿಂದ ಟೇಲರ್ ಸತೀಶ್ ಮತ್ತು ಕುಟುಂಬದವರು, ಜಯಲಕ್ಷ್ಮೀಪುರಂನಿಂದ ಪ್ರಿಯಾ ಮತ್ತು ಕುಟುಂಬದವರು, ಗಣೇಶ್ ನಗರದಿಂದ ಹೇಮರಾಜು, ಜಗದೀಶ್ವರಿ, ಎನ್ಆರ್ ಮೊಹಲ್ಲಾದಿಂದ ವಿಜಯ ಮತ್ತು ಸಂಗಡಿಗರು, ರೇಣುಕಾ ಕಿಶೋರ್ ಕೆಆರ್ ನಗರದಿಂದ, ಮರೆಸೆ ಗ್ರಾಮದಿಂದ ಬಂಗಾರಂಬ, ಚನ್ನಪಟ್ಟಣದಿಂದ ರಮೇಶ್ ಕಾಂತರಾಜಮ್ಮ ಮತ್ತು ಎಆರ್ ಹರ್ಷಿತ್, ಕೆಆರ್ ನಗರ ನೇತ್ರಾವತಿ ನಟರಾಜ್, ದೇವಗಳ್ಳಿ ಗ್ರಾಮದಿಂದ

ದೈಹಿಕ ದೀಕ್ಷೆ. ಪ್ರೀತಿಯ ಕೇಳುಗರೆ, ಸದೃಢ ಆರೋಗ್ಯಕ್ಕಾಗಿ ಸಲಹೆಗಳನ್ನು ಹೊತ್ತ ಬಾನುಲಿ ಸರಣಿ ಪ್ರತಿ ಗುರುವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10. ಜನಸಾಮಾನ್ಯರನ್ನು ಕಾಡುವ ಆರೋಗ್ಯ ಸಮಸ್ಯೆಗಳು, ಚಿಕಿತ್ಸೆ ಹಾಗೂ ಮುನ್ನೆಚ್ಚರಿಕೆಗಳನ್ನು ಕುರಿತ ಬಾನುಲಿ ಸರಣಿ ದೈಹಿಕ ದೀಕ್ಷೆ ಪ್ರತಿ ಗುರುವಾರ ಬೆಳಗ್ಗೆ 6:35 ಹಾಗೂ ಅಂದೇ ಸಂಜೆ 6:10 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

ಎಫ್ಎಂ 100.6 ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿ ಮೈಸೂರು. ಸಮಯವಾಗುತ್ತಿದೆ 2 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಇಂಗ್ಲಿಷ್ನಲ್ಲಿ, ನಂತರ ಹಿಂದಿಯಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಜೂನ್ 1ರಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಚಾಲನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆಗಸ್ಟ್ 31ರೊಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಗಡುವು. ಬಿಡದಿ ಟೌನ್ಶಿಪ್ ಯೋಜನೆಗೆ ವಿರೋಧ ಹಿನ್ನೆಲೆ, ರೈತರೊಂದಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮಾಲೋಚನೆ. ಆನ್ಲೈನ್ ಔಷಧ ಮಾರಾಟ ವಿರೋಧಿಸಿ ಕರೆ ನೀಡಿದ ಔಷಧಾಲಯಗಳ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ. ಜೀವ ವೈವಿಧ್ಯ ಕಾಯ್ದೆಗೆ ಮರುಜೀವ ನೀಡುವಂತೆ ಅರಣ್ಯ ಸಚಿವರಿಗೆ ಪರಿಸರವಾದಿ ಅನಂತ ಹೆಗಡೆ ಆಶೀಸರ ಬಹಿರಂಗ ಪತ್ರ. ಜೂನ್ 1ರಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಶಿವಮೊಗ್ಗದಲ್ಲಿ ಚಾಲನೆ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸಚಿವರು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಈ ವರ್ಷ 800 ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆರಂಭಿಸಲು ಟೆಂಡರ್ ಪ್ರಕ್ರಿಯೆ ಪ್ರಾರಂಭಿಸುವಂತೆ ಸೂಚನೆ ನೀಡಿದ್ದಾರೆ. 15,000 ಶಿಕ್ಷಕರನ್ನು ಭರ್ತಿ ಮಾಡುವ ಕುರಿತು ಪ್ರಸ್ತಾವನೆಯನ್ನು ಆರ್ಥಿಕ ಇಲಾಖೆಗೆ ತಕ್ಷಣ ಸಲ್ಲಿಸಲು ನಿರ್ದೇಶನ ನೀಡಿದ್ದಾರೆ. ಕೆಪಿಎಸ್ ಶಾಲೆಯಲ್ಲಿ 1,200 ಮಕ್ಕಳಿಗೆ ಪ್ರವೇಶ ಅವಕಾಶ ಸಿಗಲಿದ್ದು, ಎಲ್ಕೆಜಿಯಿಂದ ಪಿಯುಸಿವರೆಗೆ ಒಂದೇ ಕಡೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ದೊರೆಯಲಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ 2 ವರ್ಷಗಳಲ್ಲಿ ಎಲ್ಲಾ 800 ಶಾಲೆಗಳು ಸಂಪೂರ್ಣವಾಗಿ ಸಿದ್ದವಾಗಬೇಕು ಎಂದು ಸಭೆಯಲ್ಲಿ ತಿಳಿಸಿದ್ದಾರೆ. ಈ ಬಾರಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಫಲಿತಾಂಶ ಉತ್ತಮಗೊಳ್ಳಲು ವಿಶೇಷ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸಭೆಯಲ್ಲಿ ಮಾಹಿತಿ ನೀಡಿದ್ದಾರೆ. ಆಗಸ್ಟ್ 31ರೊಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ 5 ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಗಡುವು ವಿಧಿಸಿದೆ. ಸೆಪ್ಟೆಂಬರ್ ಅಂತ್ಯದವರೆಗೆ ಕಾಲಾವಕಾಶ ಕೋರಿ ರಾಜ್ಯ ಸರ್ಕಾರ ಹಾಗೂ ರಾಜ್ಯ ಚುನಾವಣಾ ಆಯೋಗದ ಮನವಿ ಆಲಿಸಿದ ಮುಖ್ಯ ನ್ಯಾಯಮೂರ್ತಿ ಅವರನ್ನು ಒಳಗೊಂಡ ನ್ಯಾಯಪೀಠ ಈ ಆದೇಶ ನೀಡಿದೆ. ರಾಜ್ಯ ಸರ್ಕಾರ ಮತ್ತು ರಾಜ್ಯ ಚುನಾವಣಾ ಆಯೋಗ ಸಲ್ಲಿಸಿದ 2 ಪ್ರತ್ಯೇಕ ಅರ್ಜಿಗಳಲ್ಲಿ ಸಿಬ್ಬಂದಿ, ಜನಗಣತಿ, ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ, ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಮಂಡಳಿಯ ಪರೀಕ್ಷೆಗಳಲ್ಲಿ ನಿರತರಾಗಿದ್ದಾರೆ. ಹೀಗಾಗಿ ಜೂನ್ 30ರಿಂದ ಅನ್ವಯವಾಗುವಂತೆ ಹೆಚ್ಚುವರಿ 3 ತಿಂಗಳ ಕಾಲಾವಕಾಶ ನೀಡುವಂತೆ ಮನವಿ ಮಾಡಲಾಗಿತ್ತು. ಇದೇ ಅಂತಿಮ ಕಾಲಾವಕಾಶವಾಗಿದ್ದು ಮತ್ತಷ್ಟು ವಿಸ್ತರಣೆ ನೀಡಲಾಗುವುದಿಲ್ಲ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿ ಜಯಮಲ್ಯ ಬಾಗ್ಚಿ ಮತ್ತು ನ್ಯಾಯಮೂರ್ತಿ ವಿಫುಲ್ ಪಾಂಚೋಲಿ ಅವರನ್ನೊಳಗೊಂಡ ಪೀಠ ಸ್ಪಷ್ಟಪಡಿಸಿದೆ. ಬಿಡದಿ ಟೌನ್ಶಿಪ್ಗೆ ರೈತರ ವಿರೋಧದ ಹಿನ್ನೆಲೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಇಂದು ರೈತ ಪ್ರತಿನಿಧಿಗಳ ಜೊತೆ ಸಮಾಲೋಚನೆ ನಡೆಸಿ ಯೋಜನೆ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಸಭೆಯಲ್ಲಿ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆಯ ಸಾಧಕ ಬಾಧಕಗಳ ಕುರಿತಂತೆ ರೈತರಿಗೆ ಉಪಮುಖ್ಯಮಂತ್ರಿ ಮನವರಿಕೆ ಮಾಡಿದ್ದಾರೆ. ಶಾಸಕ ಬಾಲಕೃಷ್ಣ, ರೈತ ಮುಖಂಡರಾದ ರಾಜಣ್ಣ ಹೊಸೂರು ಸೇರಿದಂತೆ ಸುಮಾರು 100 ರೈತರು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ದೇಶದಲ್ಲಿ ಇ ಫಾರ್ಮಸಿ ಹಾಗೂ ಆನ್ಲೈನ್ ಮೂಲಕ ಔಷಧ ಮಾರಾಟ ವಿರೋಧಿಸಿ ಇಂದು ದೇಶವ್ಯಾಪಿ ಕರೆ ನೀಡಿರುವ ಬಂದ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಔಷಧಿ ವ್ಯಾಪಾರಿಗಳು ಔಷಧಿ ಅಂಗಡಿಗಳನ್ನು ಕೆಲಕಾಲ ಸ್ಥಗಿತಗೊಳಿಸುವ ಮೂಲಕ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇ ಮೆಡಿಸನ್ ನೀತಿ ವಿರೋಧಿಸಿ ವಿವಿಧ ಸಂಘಟನೆಗಳು ಇಂದು ಕರೆ ನೀಡಿರುವ ಮೆಡಿಕೋ ಶಾಪ್ ಬಂದ್ಗೆ ದಾವಣಗೆರೆ ಜಿಲ್ಲೆಯಲ್ಲಿ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ. ಆನ್ಲೈನ್ ಔಷಧ ಮಾರಾಟ ವಿರೋಧಿಸಿ ಕರೆ ನೀಡಿದ ಬಂದ್ಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ನೈತಿಕ ಬೆಂಬಲ ವ್ಯಕ್ತಪಡಿಸಿ ಔಷಧಾಲಯಗಳನ್ನು ತೆರೆಯಲಾಗಿದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೇವಲ ನೈತಿಕ ಬೆಂಬಲ ಮಾತ್ರ ನೀಡಲಾಗಿದೆ. ವಿವಿಧ ಸಂಘಟನೆಗಳು ಕರೆ ನೀಡಿರುವ ಮೆಡಿಕಲ್ ಶಾಪ್ ಬಂದ್ಗೆ ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ. ಔಷಧಾಲಯಗಳು ಎಂದಿನಂತೆ ಕಾರ್ಯನಿರ್ವಹಿಸುತ್ತಿವೆ. ರಾಜ್ಯ ಪೊಲೀಸ್ ದತ್ತಾಂಶ ಕೇಂದ್ರಕ್ಕೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟ ಐಎಸ್ಒ ಐಇಸಿ 27,001 ಪ್ರಮಾಣೀಕರಣದ ದೊರೆತಿದೆ. ಇಲಾಖೆ ಒಳಗೊಂಡ ಬಳಸಲಾಗುವ ವಿವಿಧ ಸಾಫ್ಟ್ವೇರ್ ಅಪ್ಲಿಕೇಶನ್ಗಳನ್ನು ಕಾರ್ಯಗತಗೊಳಿಸಲು ಮತ್ತು ಇಲಾಖಾ ದತ್ತಾಂಶದ ಸುರಕ್ಷಿತ ಸಂಗ್ರಹಣ, ಸಂಸ್ಕರಣೆ ಮತ್ತು ನಿರ್ವಹಣೆಗಾಗಿ ಮೀಸಲಾದ ದತ್ತಾಂಶ ಕೇಂದ್ರವನ್ನು ಕಾರ್ಯಗತಗೊಳಿಸಿದ ಮೊದಲ ಪೊಲೀಸ್ ಪಡೆಗಳಲ್ಲಿ ರಾಜ್ಯ ಪೊಲೀಸ್ ಇಲಾಖೆ ಒಂದಾಗಿದೆ. ಅಪರಾಧ ದಾಖಲೆಗಳು, ಪೊಲೀಸ್ ಐಟಿ ವ್ಯವಸ್ಥೆಗಳ ಅಪರಾಧ ಮತ್ತು ಅಪರಾಧ ಟ್ರ್ಯಾಕಿಂಗ್ ನೆಟ್ವರ್ಕ್ ಮತ್ತು ವ್ಯವಸ್ಥೆಗಳು, ಸ್ವಯಂಚಾಲಿತ ಬೆರಳಚ್ಚು ಗುರುತು ಪತ್ತೆ ಹಚ್ಚುವಿಕೆ ವಿಧಾನ, ಸೈಬರ್ ಅಪರಾಧ ಮಾಹಿತಿ ವ್ಯವಸ್ಥೆಗಳು, ಸ್ಮಾರ್ಟ್ ಇಬೀಟ್ ಸೇರಿದಂತೆ ಹಲವಾರು ಸೇವೆಗಳನ್ನು ರಾಜ್ಯ ಪೊಲೀಸ್ ಇಲಾಖೆಯ ಡೇಟಾ ಕೇಂದ್ರ ಸುರಕ್ಷಿತವಾಗಿ ನಿರ್ವಹಿಸಿದ ಹಿನ್ನೆಲೆಯಲ್ಲಿ ಈ ಪ್ರಮಾಣೀಕರಣ ನೀಡಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನಾಚರಣೆ ಸಂದರ್ಭದಲ್ಲಿ ಜೀವ ವೈವಿಧ್ಯ ಕಾಯ್ದೆಗೆ ಜೀವ ನೀಡುವಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಪರಿಸರವಾದಿ ವೃಕ್ಷ ಲಕ್ಷ ಆಂದೋಲನದ ಅಧ್ಯಕ್ಷ ಅನಂತ ಹೆಗಡೆ ಆಶೀಸರ 13 ಅಂಶಗಳ ಬಹಿರಂಗ ಪತ್ರ ಬರೆದಿದ್ದಾರೆ. 20 ವರ್ಷಗಳಿಂದ ಜೀವ ವೈವಿಧ್ಯ ಸಂರಕ್ಷಣಾ ಕಾಯ್ದೆ ರಾಜ್ಯದಲ್ಲಿ ಜಾರಿಯಲ್ಲಿದ್ದರೂ ಅದನ್ನು ಅನುಷ್ಠಾನ ಮಾಡಬೇಕಿರುವ ಅರಣ್ಯಾಧಿಕಾರಿಗಳು ಎಲ್ಲೂ ಈ ಕಾಯ್ದೆ ಉಲ್ಲಂಘನೆ ಪ್ರಕರಣ ದಾಖಲಿಸಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನ್ಯಾಯಾಧೀಶರು ವಕೀಲರಿಗೆ ಜೀವ ವೈವಿಧ್ಯ ಕಾನೂನಿನ ಬಗ್ಗೆ ಜೀವ ವೈವಿಧ್ಯ ಮಂಡಳಿಯೇ ಮುಂದಾಗಿ ಸಂವಹನ ನಡೆಸಬೇಕೆಂದು ಸಲಹೆ ನೀಡಿದ್ದಾರೆ. ಪಶ್ಚಿಮ ಘಟ್ಟದ ಅಪಾರ ಜೀವ ಸಂಕುಲ ನಾಶವಾಗುತ್ತಿದ್ದರೂ ಜೀವ ವೈವಿಧ್ಯ ಕಾಯ್ದೆಯಡಿ ರಕ್ಷಣೆ ನೀಡಲಾಗುತ್ತಿಲ್ಲ. ಗೋಮಾಳ, ಜಲಚರ, ದೇವರ ಕಾಡು, ಔಷಧಿ ಮೂಲಿಕೆಗಳು ಜೆಪಿಸಿ ಕಾರ್ಯಾಚರಣೆಗೆ ನಶಿಸಿ ಹೋಗುತ್ತಿವೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಗ್ಯಾರಂಟಿ ಹೆಸರಿನಲ್ಲಿ ರಾಜ್ಯವನ್ನು ಲೂಟಿ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು ಹಾಲು, ವಿದ್ಯುತ್, ನೀರು, ಬಸ್, ಆಸ್ತಿ ತೆರಿಗೆ, ಸ್ಟಾಂಪ್ ಡ್ಯೂಟಿ, ಕಸದ ಸುಂಕ ಏರಿಕೆ ಮಾಡುವುದರ ಮೂಲಕ ಸರ್ಕಾರ ಜನರ ಜೇಬಿಗೆ ಕತ್ತರಿ ಹಾಕುತ್ತಿದೆ ಎಂದು ದೂರಿದ್ದಾರೆ. ದೇಶದಲ್ಲಿ ರೈತರ ಆತ್ಮಹತ್ಯೆ ಪ್ರಮಾಣ ಕಡಿಮೆಯಾಗುತ್ತಿದ್ದರೆ ರಾಜ್ಯದಲ್ಲಿ 22%ಕ್ಕೂ ಹೆಚ್ಚು ಆತ್ಮಹತ್ಯೆ ಪ್ರಕರಣಗಳು ಏರಿಕೆಯಾಗಿವೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಚಿರತೆಗೆ ವಿಷಪ್ರಾಶನ ಮಾಡಿಸಿ ಕೊಂದಿದ್ದ ಆರೋಪಿಯನ್ನು ಬಿಳಿಗಿರಿ ರಂಗನಾಥ ದೇವಾಲಯದ ಹುಲಿ ಸಂರಕ್ಷಿತ ಪ್ರದೇಶದ ಅಧಿಕಾರಿಗಳು ಬಂಧಿಸಿದ್ದಾರೆ. ಚಾಮರಾಜನಗರ ತಾಲೂಕಿನ ಕೊತ್ತಲವಾಡಿ ಗ್ರಾಮದ ದೊರೆಸ್ವಾಮಿ ಬಂಧಿತ ಆರೋಪಿ. ಹಸುವನ್ನು ಚಿರತೆ ಬಲಿ ಪಡೆದ ಪ್ರತೀಕಾರಕ್ಕಾಗಿ ಹಸುವಿನ ಕಳೇಬರಕ್ಕೆ ಕ್ರಿಮಿನಾಶಕ ಸಿಂಪಡಿಸಿ ಇಡಲಾಗಿತ್ತು. ಕಳೆದ 10 ತಿಂಗಳಿನಿಂದ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನು ಚಾಮರಾಜನಗರ ಪ್ರಾದೇಶಿಕ ವಲಯ ಸಿಬ್ಬಂದಿ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಹಾವೇರಿ ಜಿಲ್ಲೆಯ ಸಾಮಾಜಿಕ ಅರಣ್ಯ ವಿಭಾಗ ರೈತರು ಮತ್ತು ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ 1 ಲಕ್ಷಕ್ಕೂ ಅಧಿಕ ವಿವಿಧ ಜಾತಿಯ ಸಸಿಗಳನ್ನು ವಿತರಿಸಲು ಸಿದ್ದತೆ ನಡೆಸಿದೆ. ಸಾಗವಾನಿ, ಬಿದಿರು, ಮಹಾಗನಿ, ಹೆಬ್ಬೇವು, ಕರಿಬೇವು, ನಿಂಬೆ, ಶ್ರೀಗಂಧ ಸೇರಿದಂತೆ ವಿವಿಧ ಜಾತಿಯ ಸಸಿಗಳನ್ನು ಮುಂಗಾರು ಮಳೆಯ ಆರಂಭದಲ್ಲಿ ವಿತರಣೆಗೆ ಸಿದ್ದಗೊಳಿಸಲಾಗಿದ್ದು ರೈತರು ಸಸಿಗಳನ್ನು ಪಡೆದು ನಾಟಿ ಮಾಡಬಹುದು ಎಂದು ಹಾವೇರಿಯ ಸಾಮಾಜಿಕ ಅರಣ್ಯ ವಿಭಾಗ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಚಂದ್ರಶೇಖರ ಗೌಡ ಪಾಟೀಲ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
4: ಹಾವೇರಿ ಸಾಮಾಜಿಕ ಅರಣ್ಯ ವಿಭಾಗ ವ್ಯಾಪ್ತಿಯಲ್ಲಿ ಒಟ್ಟು 1 ಲಕ್ಷ ಸಸಿಗಳನ್ನು ಸಾರ್ವಜನಿಕ ವಿತರಣೆಗಾಗಿ ಬೆಳೆಸಲಾಗಿದೆ. ಇದರಲ್ಲಿ ಸಾಗವಾನಿ, ಮಹಾಗನಿ, ಬಿದಿರು, ಹೆಬ್ಬೇವು, ಸಿಲ್ವರ್, ಶ್ರೀಗಂಧ, ನಿಂಬೆ, ನುಗ್ಗೆ, ಕರಿಬೇವು ಇತ್ಯಾದಿ ಜಾತಿಯ ಸಸಿಗಳು ಲಭ್ಯವಿರುತ್ತವೆ. ಚಿಕ್ಕ ಗಾತ್ರದ ಚೀಲದಲ್ಲಿರುವ ಪ್ರತಿ ಸಸಿಗೆ 3 ರೂಪಾಯಿ, ದೊಡ್ಡ ಗಾತ್ರದ ಚೀಲದಲ್ಲಿರುವ ಪ್ರತಿ ಸಸಿಗೆ 6 ರೂಪಾಯಿ ರಿಯಾಯಿತಿ ದರದಂತೆ ಸಸಿಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಗುತ್ತಿದೆ.
0: ಕೃಷಿ ಇಲಾಖೆಯ ವಿವಿಧ ಯೋಜನೆಗಳು ಹಾಗೂ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ರಾಜ್ಯ ಮಟ್ಟದಲ್ಲಿ ನಡೆದ ಕಾರ್ಯಾಗಾರದಲ್ಲಿ ದಾವಣಗೆರೆ ಜಿಲ್ಲೆ ಪ್ರಥಮ ಸ್ಥಾನ ಗಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜೂನ್ 1ರಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಚಾಲನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆಗಸ್ಟ್ 31ರೊಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಗಡುವು. ಬಿಡದಿ ಟೌನ್ಶಿಪ್ ಯೋಜನೆಗೆ ವಿರೋಧ ಹಿನ್ನೆಲೆ ರೈತರೊಂದಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮಾಲೋಚನೆ. ಆನ್ಲೈನ್ ಔಷಧ ಮಾರಾಟ ವಿರೋಧಿಸಿ ಕರೆ ನೀಡಿದ ಔಷಧಾಲಯಗಳ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ. ಜೀವ ವೈವಿಧ್ಯ ಕಾಯ್ದೆಗೆ ಮರುಜೀವ ನೀಡುವಂತೆ ಅರಣ್ಯ ಸಚಿವರಿಗೆ ಪರಿಸರವಾದಿ ಅನಂತ ಹೆಗಡೆ ಆಶೀಸರ ಬಹಿರಂಗ ಪತ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 2:40:20. ಚಿತ್ರಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಕೇಳೋಣ. ಕೋಟಿಗೊಬ್ಬಾಟು ಚಿತ್ರದ ಒಂದು ಗೀತೆ. ಗಾಯಕರು ಜಿತಿನ್ ರಾಜ್, ಶಶಾ ತಿರುಪತಿ ಮತ್ತು ಎಂಸಿ ರೂಡ್. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿದೆ. ರಾಗ ಸಂಯೋಜನೆ ಡಿ ಇಮ್ಮಾನ್ ಅವರಿಂದ.

0: ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಸಂಜೆ 4:30 ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ಸೈಬರ್ ಸೆಕ್ಯೂರಿಟಿ ಕ್ಷೇತ್ರದಲ್ಲಿನ ಉದ್ಯೋಗಾವಕಾಶಗಳು ಈ ಕುರಿತು ಮೈಸೂರಿನ ಸೈಬರ್ ಸೆಕ್ಯೂರಿಟಿ ವಿಷಯ ತಜ್ಞರಾದ ಸತ್ಯನಾರಾಯಣ ಅಯ್ಯಂಗಾರ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು.
1: ಮಾರ್ಕೆಟ್ ಡಿಮಾಂಡ್ ಬಗ್ಗೆ ಮಾತಾಡಿದಾಗ ಈಗಿನ ಕಾಲದಲ್ಲಿ ಸೈಬರ್ ಸೆಕ್ಯೂರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಡಿಮಾಂಡ್ ಜಾಸ್ತಿ ಇದೆ. ಇನ್ನು 3-4 ಇಯರ್ಸ್ ಅಲ್ಲಿ ಗ್ರೋತ್ ಇಟ್ ವಿಲ್ ಬಿ ಆನ್ ದ ಟಾಪ್ ಮೋಸ್ಟ್ ಲೆವೆಲ್.
0: ಮರೆಯದೇ ಕೇಳಿ, ಇದೇ ಶುಕ್ರವಾರ ಸಂಜೆ 4:30 ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮ.
2: ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆ ಪ್ರಕಾಶ್, ವಿಜಯ್ ಪ್ರಕಾಶ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಬಚ್ಚನ್ ಚಿತ್ರದ್ದು. ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ. ಗೀತೆಯ ಲೇಖಕರು ಕವಿರಾಜ್.

ಕೇಳುಗರೆ ಗಮನಿಸಿ, ಕಾಣೆಯಾದವರ ಬಗ್ಗೆ ಒಂದು ಪ್ರಕಟಣೆ. ಉಮಾಪತಿ ಎನ್ ಎಂಬುವ 69 ವರ್ಷದ ವ್ಯಕ್ತಿ ಶ್ರೀರಂಗಪಟ್ಟಣ ಟೌನ್ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಇವರು 5 ಅಡಿ ಎತ್ತರವಿದ್ದು ಚಹರೆ ಹೀಗಿದೆ: ಗೋಧಿ ಮೈಬಣ್ಣ, ಸನಕಲು ಶರೀರ, ತಲೆಯ ಮುಂಭಾಗ ಕೂದಲಿರುವುದಿಲ್ಲ, ಹಣೆಯ ಮೇಲೆ ಹಳೆಯ ಗಾಯದ ಗುರುತಿರುತ್ತದೆ. ಇವರು ಕನ್ನಡಕವನ್ನು ಉಪಯೋಗಿಸುತ್ತಾರೆ. ಕಾಣೆಯಾದಾಗ ಹಸಿರು ಬಣ್ಣದ ರೌಂಡ್ ನೆಕ್ ಟೀಶರ್ಟ್, ನೀಲಿ ಬಣ್ಣದ ಚಕ್ಸಿರುವ ಲುಂಗಿಯನ್ನು ಧರಿಸಿರುತ್ತಾರೆ. ಇವರ ಬಗ್ಗೆ ಯಾವುದೇ ಮಾಹಿತಿ ಕಂಡು ಬಂದಲ್ಲಿ ಶ್ರೀರಂಗಪಟ್ಟಣ ಟೌನ್ ಪೊಲೀಸ್ ಠಾಣೆ ದೂರವಾಣಿ ಸಂಖ್ಯೆ 9480804855 ಅನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 9480804855. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಮತ್ತು ಧ್ವನಿಯಲ್ಲಿ ವಿಷ್ಣುವರ್ಧನ ಚಿತ್ರದ ಗೀತೆ. ಸಾಹಿತ್ಯ ನೀಡಿದ್ದಾರೆ ಕವಿರಾಜ್.

ಕಾರ್ಯಕ್ರಮದ ಕಡೆಯಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತವಿರುವ ಮತ್ತೊಂದು ಗೀತೆ ರನ್ನಾ ಚಿತ್ರದಿಂದ, ಗಾಯಕರು ಟಿಪ್ಪು ಮತ್ತು ಸಂಗೀತ ರವೀಂದ್ರನಾಥ್.

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 3:05. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಎಚ್.ಟಿ. ಹರೀಶ್ ಅವರಿಂದ ಸ್ಯಾಕ್ಸೋಫೋನ್ ವಾದನ ಕೇಳುವಿರಿ. ಇವರೊಂದಿಗೆ ಪಕ್ಕವಾದ್ಯದಲ್ಲಿ ಆರ್. ನಾಗೇಶ್ ಅವರಿಂದ ಡೋಲು. ಮೊದಲಿಗೆ ಕೇಳಿ ಜಿಎನ್. ಬಾಲಸುಬ್ರಹ್ಮಣ್ಯಂ ಅವರ ರಚನೆ ವರಗಣಪತೆ, ರಾಗ ಗೌಳ, ರೂಪಕ ತಾಳ.

ಇನ್ನು ಮುಂದೆ ಕೇಳಿ. ಧರ್ಮಾವತಿ ರಾಗ ಆದಿತಾಳದಲ್ಲಿ ಚಾಮರಾಜ ಒಡೆಯರವರ ರಚನೆ. ದುರ್ಗಾದೇವಿ ಸಂರಕ್ಷಮಾಂ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಚ್.ಟಿ. ಹರೀಶ್ ಅವರಿಂದ ಸ್ಯಾಕ್ಸೋಫೋನ್ ವಾದನ ಆಲಿಸಿದಿರಿ. ಇವರೊಂದಿಗೆ ಪಕ್ಕವಾದ್ಯದಲ್ಲಿ ಆರ್. ನಾಗೇಶ್ ಅವರಿಂದ ಡೋಲು ಸಹಕಾರವಿತ್ತು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಬಿತ್ತರವಾಯಿತು.

ಶ್ರೋತೃಗಳೇ ಗಮನಿಸಿ, ಇಂದು ಸಂಜೆ 8 ಗಂಟೆಗೆ ನಮ್ಮ ನಿಲಯದಿಂದ ಬಿತ್ತರವಾಗಲಿರುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಂದಸುಧಾರಾಣಿ ಅವರಿಂದ ಹಾಡುಗಾರಿಕೆ ಆಲಿಸಬಹುದು.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಎಫ್ಎಂ 100.65 ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್ ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ.

0: उमंग
1: सीआईईटी प्रस्तुत करता है
0: उमंग उमंग उमंग उमंग।
2: ಇದುವರೆಗೆ ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ ಪ್ರಾಯೋಜಿತ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್ ಕೇಳಿದಿರಿ.

0: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸುಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಹಾಗೂ ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ಮಂಡ್ಯದ ಕೆವಿ ಶಂಕರೇಗೌಡ ಭವನದಲ್ಲಿ ಇದೇ ತಿಂಗಳ 21ನೇ ತಾರೀಕು ಗುರುವಾರ ಬೆಳಿಗ್ಗೆ 10:30ಕ್ಕೆ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಆಯ್ದ ಕವಿಗಳಿಂದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ.
1: ಮಧ್ಯಾಹ್ನ 2:30ಕ್ಕೆ ಉದಯೋನ್ಮುಖ ಬರಹಗಾರರಿಗೆ ಬಾನುಲಿ ಬರವಣಿಗೆ ಕಾರ್ಯಾಗಾರ. ಈ ಕಾರ್ಯಾಗಾರದಲ್ಲಿ ತಾವೂ ಭಾಗವಹಿಸಬೇಕೆ?
0: ಹಾಗಾದರೆ ಹೆಸರು, ವಿದ್ಯಾರ್ಹತೆ, ವಿಳಾಸದೊಂದಿಗೆ 9845614368 ಈ ಮೊಬೈಲ್ ಸಂಖ್ಯೆಗೆ ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿ ಹೆಸರನ್ನು ನೋಂದಾಯಿಸಿಕೊಳ್ಳಿ.
1: ಈ ಕಾರ್ಯಾಗಾರಕ್ಕೆ ವಯೋಮಿತಿ ಕನಿಷ್ಠ 18, ಗರಿಷ್ಠ 50 ವರ್ಷಗಳು.
0: ಮೊದಲು ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿದವರಿಗೆ ಆದ್ಯತೆ ನೀಡಲಾಗುವುದು. ಕವಿಗೋಷ್ಠಿ ಮತ್ತು ಕಾರ್ಯಾಗಾರ ಇದೇ ತಿಂಗಳ 21ನೇ ತಾರೀಕು ಬೆಳಗ್ಗೆ 10:30ಕ್ಕೆ ಮಂಡ್ಯದ ಕರ್ನಾಟಕ ಸಂಘದ ಆವರಣದಲ್ಲಿರುವ ಕೆವಿ ಶಂಕರೇಗೌಡ ಭವನದಲ್ಲಿ.

0: ಚಿಕಿತ್ಸೆ ಹಾಗೂ ಮುನ್ನೆಚ್ಚರಿಕೆಗಳನ್ನು ಕುರಿತ ಬಾನುಲಿ ಸರಣಿ ದೈಹಿಕ ದೀಕ್ಷೆ ಪ್ರತಿ ಗುರುವಾರ ಬೆಳಗ್ಗೆ 6:35 ಹಾಗೂ ಅಂದೇ ಸಂಜೆ 6:10 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
1: ಸಮಯ ಸರಿಯಾಗಿ 4:10. ಆಕಾಶವಾಣಿ ಮೈಸೂರು. ಮಹಿಳಾ ರಂಗ, ಭಾವಸಂಗಮ, ಭಾವಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಮಾಧುರಿ ಮಲ್ಲಿನಾಥ್.

ಭಾವಸಂಗಮದ ಭಾವಜೀವಿಗಳಿಗೆಲ್ಲ ನಮಸ್ಕಾರ. ಭಾವನೆಗಳಿಗೆ ಸಂಬಂಧಿಸಿದ ಕಾವ್ಯ ಸಂಗೀತದ ಹೂಗುಚ್ಛ ಈ ಭಾವಸಂಗಮ. ಭಾವಜೀವಿಗಳೇ, ನನ್ನ ನೆಚ್ಚಿನ ಕೆಲವು ಭಾವಗೀತೆಗಳನ್ನು ನಿಮ್ಮೊಂದಿಗೆ ಆಲಿಸಲು ಬಂದಿದ್ದೇನೆ. ನನ್ನ ಜೊತೆ ಭಾವನಾಲೋಕಕ್ಕೆ ನೀವು ಬರ್ತಿರಲ್ಲ. ಕವಿ ಸುಬ್ರಾಯ ಚೊಕ್ಕಾಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಚೊಕ್ಕಾಡಿ ಮೂಲದ ಪ್ರಸಿದ್ಧ ಕವಿ. ಪ್ರಕೃತಿ, ಪರಿಸರ, ಹಕ್ಕಿಪಿಕ್ಕಿಗಳು, ಬಾಲ್ಯ, ಗ್ರಾಮೀಣ ಜೀವನ ಇವರ ಕಾವ್ಯದ ಜೀವನಸತ್ವ. ಇವರ ಕಾವ್ಯವು ಪ್ರಕೃತಿಯೊಂದಿಗೆ ಮನುಷ್ಯನ ಸಂಬಂಧವನ್ನು ಸೂಕ್ಷ್ಮವಾಗಿ ಅನಾವರಣಗೊಳಿಸುವುದು. ಬನ್ನಿ ಈಗ ಕೇಳೋಣ, ಎಂಥ ದಿನಗಳವು ಮರೆಯಾಗಿ ಹೋದವು. ಹೇಮಂತ್ ಹಾಗೂ ಸಂಗೀತ ಕಟ್ಟಿ ಹಾಡಿರುವ ಈ ಗೀತೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸಿ ಅಶ್ವಥ್. ಸುರಿವ ಮಳೆಯಲ್ಲಿ ನೆಂದು ಆಟವಾಡುತ್ತಾ ಬಾಲ್ಯದ ಗೆಳೆಯರು ಕಾಗದದ ದೋಣಿಗಳನ್ನು ತೇಲಿಬಿಟ್ಟದ್ದು, ಬಣ್ಣ ಬಣ್ಣದ ಚಿಟ್ಟೆಗಳು, ಹೂವಿನೊಂದಿಗೆ ನಲಿದಾಡುವ ಪರಿ, ಆಗಸದಲ್ಲಿ ಮೂಡುವ ಚಂದ್ರ ತಾರೆಗಳ ಜೊತೆ ಒಡನಾಟ, ಮುಗಿಲಲ್ಲಿ ನಗುವ ಚಂದ್ರನ ಹಿಡಿವ ಹಠದಲ್ಲಿ ನೆಲದಲ್ಲಿ ಮುಂದೆ ನೋಡದೆ ಮುಗ್ಗರಿಸಿ ಬೀಳುವ ಮಕ್ಕಳಾಟದ ಬಗ್ಗೆ ಕಳೆದು ಹೋದ ಆ ಸುಂದರ ಬಾಲ್ಯದ ದಿನಗಳು ಮನದ ಮುಗಿಲಲ್ಲಿ ಮಿಂಚಿನಂತೆ ಮೂಡಿ ಮರೆಯಾಗುವ ನೆನಪುಗಳ ಬುತ್ತಿಯನ್ನು ಬಿಚ್ಚಿಡುವ ರೀತಿ ಅವರ್ಣನೀಯ. ಎರಡನೇ ಚರಣದಲ್ಲಿ ಆ ಹುಡುಗಾಟದ ದಿನಗಳಲ್ಲಿ ಹಕ್ಕಿಯನ್ನು ಹಿಂಬಾಲಿಸುತ್ತಾ ಅದಕ್ಕಿಂತಲೂ ಎತ್ತರಕ್ಕೆ ಹಾರುವೆ ಎಂದು ಭಾವಿಸಿ ಮುಗ್ಧವಾಗಿ ಮುಗಿಲೆಡೆಗೆ ಜಿಗಿವ ಚಿನ್ನರ ವಿಶ್ವಾಸದ ಬಗ್ಗೆ ಕವಿಯ ಸಾಲುಗಳು ಮೆಲುಕು ಹಾಕುವಂಥದ್ದು. ಆಗಸದಲ್ಲಿ ಮೂಡುವ ಸಪ್ತವರ್ಣದ ಕಾಮನಬಿಲ್ಲಿನ ನೆರಳಲ್ಲಿ ಕೈ ಕೈ ಹಿಡಿದು ಓಡುತ್ತಿದ್ದ ಬಾಲ್ಯದ ಆ ಗೆಳೆತನದ ಸೊಬಗನ್ನು ಕವಿ ಕಣ್ಣಿಗೆ ಕಟ್ಟಿಕೊಟ್ಟಿದ್ದಾರೆ. ಹರೆಯ ಬಂದಾಗ ಮುಗಿಲಿನಲ್ಲಿ ಮೂಡಿ ಮರೆಯಾಗುವ ಮಿಂಚಿನಂತೆ ನಮ್ಮ ಬಾಲ್ಯದ ದಿನಗಳು ಎಂದು ಕವಿ ವರ್ಣಿಸಿದ್ದಾರೆ. ಬನ್ನಿ ಆ ದಿನಗಳ ಮೆಲುಕು ಹಾಕೋಣ, ಆನಂದಿಸೋಣ.

ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್. ನಿತ್ಯೋತ್ಸವ ಕವಿ ನಿಸಾರ್ ಅಹಮದ್ ಕನ್ನಡದ ಪ್ರಮುಖ ಕವಿ. ಇವರೊಬ್ಬ ಸಂವೇದನಾಶೀಲ ಹಾಗೂ ಜನಪ್ರಿಯ ಕವಿ. ಎಚ್.ಆರ್. ಲೀಲಾವತಿ ಅವರ ಸಂಗೀತ ನಿರ್ದೇಶನದಲ್ಲಿ ಡಾಕ್ಟರ್ ರೋಹಿಣಿ ಸುಧಾಮ್ ಮತ್ತು ರಮೇಶ್ ಚಂದ್ರ ಹಾಡಿರುವ ಪ್ರೇಮ ಕವಿತೆ ನಿನ್ನ ಅನುರಾಗವೇ ಬೆಳಗಿರುವುದೆನ್ನೆದೆಯ. ಈ ಕವಿತೆಯಲ್ಲಿ ಪರಸ್ಪರ ಪ್ರೇಮಿಗಳಿಬ್ಬರು ಅವರಲ್ಲಿ ಮೂಡಿರುವ ಅನುರಾಗ ಎಷ್ಟು ಆಪ್ಯಾಯಮಾನ, ಬಾಳಬಾನಿನಲ್ಲಿ ಚಂದ್ರನಂತಿರುವುದು ಎಂದು ಬರೆದಿರುವ ಸಾಲುಗಳು ಇವು. ಸುಂದರ ಸುಮಧುರ ಬದುಕಿನಲ್ಲಿ ನಿರಾಸೆ ಎಂಬ ನಿಟ್ಟುಸಿರನ್ನು ಮೆಟ್ಟಿ ನಿಲ್ಲುವಂತೆ ಮೂಡಿರುವುದು, ಬೆಂಕಿಯ ಕುಲುಮೆಯಲ್ಲಿ ಬೆಂದು ಚಿನ್ನದಂತೆ ಹೊಳೆಯುತ್ತಿರುವುದು ನಿನ್ನದೇ ಅನುರಾಗ ಎಂದು ಪರಸ್ಪರ ಪ್ರೇಮಿಗಳು ನಿವೇದನೆ ಮಾಡಿಕೊಳ್ಳುತ್ತಾರೆ. ಕಂಬನಿಯ ಉಪ್ಪಿನಲ್ಲಿ ಕೈತೊಳೆದು ನೊಂದರೂ ನಸುನಗೆಯ ಸವಿಯನ್ನು ಸೂಸುತ್ತಿರುವುದು ಕವಿಯ ಈ ಸಾಲು. ಜೀವನದ ಜಂಜಾಟದಲ್ಲಿ ನೋವೇ ಮಿಗಿಲಾಗಿದ್ದರೂ ಸವಿ ಪ್ರೀತಿಯ ನಸುನಗೆಯು ನಲಿಯುವಂತೆ ಮಾಡಿರುವುದು ಸೂರ್ಯಚಂದ್ರನಷ್ಟೇ ಸತ್ಯ ಎಂದು ಬಣ್ಣಿಸಿದ್ದಾನೆ. ಏಳೇಳು ಜನುಮಗಳ ಪುಣ್ಯಫಲವಾದ ತೊರೆಯಂತೆ ಹರಿವ ನಿನ್ನ ಒಲವಿನ ಕರೆ ನನ್ನ ಗೆಲುವಿಗೆ ರೂವಾರಿ, ನನ್ನ ನೆಮ್ಮದಿಯ ಬದುಕಿಗೆ ನಿನ್ನ ಅನುರಾಗವೇ ಕಾರಣ ಎಂದು ಪ್ರೇಮಿ ಪ್ರೇಯಸಿ ಇಬ್ಬರು ಅಪ್ಪಿ ಒಪ್ಪಿಕೊಂಡಿರುವ ಅನುರಾಗದ ಗೀತೆಗೆ ರಾಗವಾಗಿದ್ದಾರೆ. ಬನ್ನಿ ಭಾವಜೀವಿಗಳೇ, ಪ್ರೀತಿಯ ಪರಾಕಾಷ್ಠತೆಯಿಂದ ಮೆರೆಯುತ್ತಿರುವ ಗೀತೆಯನ್ನು ಕೇಳಿ ಆನಂದಿಸೋಣ.

ನವೋದಯ ಕವಿಯಾದ ಬಿಆರ್ ಲಕ್ಷ್ಮಣರಾವ್ ಪ್ರೀತಿಯ ಕವಿ ಎಂದೇ ಪ್ರಸಿದ್ಧ. ಇವರು ಸರಳವಾದ ಪ್ರಣಯ ಮತ್ತು ಹಾಸ್ಯಮಯಿ ಸಾಹಿತ್ಯ

ಇಲ್ಲಿಗೆ ಹೆಸರುವಾಸಿಯಾಗಿದ್ದಾರೆ. ಇದೀಗ ನಾವು ಆಲಿಸುವ ಭಾವಗೀತೆ ಹೇಳಿ ಹೋಗು ಕಾರಣ ನೀ ಹೋಗುವ ಮೊದಲು. ಇದೊಂದು ವಿರಹ ಗೀತೆ. ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸಿ ಅಶ್ವಥ್. ಇಡೀ ಕವಿತೆಯಲ್ಲಿ ಪ್ರೇಮಿ ತನ್ನ ಪ್ರೇಯಸಿಯನ್ನು ತನ್ನನ್ನು ತ್ಯಜಿಸಿ ಹೋಗಬೇಡ ಎಂದು ಹೇಳುತ್ತಿಲ್ಲ, ಬದಲಿಗೆ ಕಾರಣವನ್ನು ಹೇಳಿ ಹೋಗು ಎಂದು ಆಜ್ಞಾಪಿಸುತ್ತಾನೆ. ಇದೇ ಈ ಹಾಡಿನ ವಿಶೇಷ. ಪ್ರತಿ ಸಾಲಿನಲ್ಲೂ ಕಾರಣ ತಿಳಿಸೆಂದು ಬೇಡುತ್ತಾನೆ. ಒಲವಿನ ಹಣತೆಯನ್ನು ಬೆಳಗಿ ನೀನೇಕೆ ಸರಿದೆ ನೆರಳಿಗೆ, ಒಲವಿನ ಹಣತೆ ಸುಡು ಬೆಂಕಿಯಾಯ್ತು ಈ ಸಾಲಿನಲ್ಲಿ ಇಬ್ಬರ ನಡುವೆ, ಅರಳಿದ ಪ್ರೀತಿ ಆ ಪ್ರೀತಿ ಅರಳಲು ಪ್ರೇಯಿಸಿ ತೋರಿಸಿದ ಒಲವು, ಆನಂತರ ಏನೂ ಹೇಳದೆ ಹೊರಟಾಗ ಅದೇ ಒಲವು ಸುಡುವ ಬೆಂಕಿಯಾದ ಬಗೆಯನ್ನು ಒಂದೇ ಸಾಲಿನಲ್ಲಿ ಬಿಚ್ಚಿಡುತ್ತದೆ. ಕವಿತೆಯ ಪ್ರತಿ ಸಾಲಿನಲ್ಲೂ ಸುಮಧುರವಾದ ಸಂಗೀತದಂತಿದ್ದ ಒಲವು, ಫಲಕೊಡುವ ವೃಕ್ಷದಂತಿದ್ದ ಪ್ರೀತಿಯ ಬಳ್ಳಿ ಯಾವ ಕಾರಣಕ್ಕೆ ಸುರುಟು ಹೋಯಿತು, ಯಾವ ಕಾರಣದಿಂದ ಈ ಒಲವು ಒಡೆದ ಹಾಲಿನಂತಾಯ್ತು ಎಂಬ ಪ್ರಶ್ನೆಯನ್ನ ಕೇಳುವ ಪ್ರೇಮಿಯೊಬ್ಬನ ವಿರಹ ಗೀತೆ ಇದು. ಆ ಪ್ರೇಯಸಿ ಕಾರಣ ಹೇಳದೆ ಹೋಗುತ್ತಿರುವಾಗ ಈ ಕವಿತೆಯನ್ನು ಕೇಳಿದಾಗ ಹಿಂದೆ ತಿರುಗಿ ನೋಡಲೇಬೇಕು ಎಂದೆನಿಸುವ ಅದ್ಭುತ ಸಾಲುಗಳು ಮನಮುಟ್ಟುವ ಈ ಕವಿತೆಯನ್ನು ಕೇಳಿ ಆನಂದಿಸೋಣ.

ಭಾವಜೀವಿಗಳೇ, ಕೆಎಸ್ ನರಸಿಂಹಸ್ವಾಮಿ ಕನ್ನಡಿಗರ ಪ್ರೇಮ ಕವಿ. ಈಗ ನಿಮಗಾಗಿ ಕೇಳಿಸ್ತಾ ಇರುವ ಈ ದಾಂಪತ್ಯ ಗೀತೆಗೆ ಧ್ವನಿ ನೀಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ, ಸಂಗೀತ ಸಿ ಅಶ್ವಥ್. ಗಂಡ ಹೊರಟಾಗ ತವರು ಮನೆಯ ಬಾಗಿಲಿಗೆ ಬಂದು ತನ್ನ ಪತಿಯನ್ನು ಕಳುಹಿಸಿಕೊಡುವ ವಿರಹ ಗೀತೆ. ಮೊದಲ ಚರಣದಲ್ಲಿ ಸಂಜೆಯ ಕೆಂಪು ಮನದನ್ನೆಯ ಕೆನ್ನೆಯಲ್ಲಿ ತುಂಬಿರಲು ಕಂಬನಿ ಬರುವ ಕಣ್ಣುಗಳು ನಕ್ಷತ್ರದಂತೆ ಹೊಳೆಯುತ್ತಾ ವಸಂತವನದಲ್ಲಿರುವ ವೃಕ್ಷದಂತಿರುವ ಹೆರಳು ಸರಳ ಸುಂದರ ಸತಿಯನ್ನು ಬಿಟ್ಟು ಹೊರಡಲು ಕಾಲು ಸಹಕರಿಸುತ್ತಿಲ್ಲವೆಂದು ಮನದನ್ನೆಯ ಅಳಲನ್ನು ಹೇಳಿಕೊಳ್ಳುವ ಪರಿ ಅದ್ಭುತ. ಕೊನೆಯ ಚರಣದಲ್ಲಿ ತಿಂಗಳ ನಂತರ ಬರುವೆನೆಂದ ಪತಿ ಅಡಿಗಡಿಗೂ ತಿರುಗಿ ನೋಡುತ್ತಾ ಬಾಗಿಲಲ್ಲಿ ನಿಂತವಳನ್ನ ಕಣ್ಣು ತುಂಬಿಸಿಕೊಳ್ಳುತ್ತಿರುವಾಗ, ದಾರಿ ಹೋಗರು ನಿಲ್ದಾಣದಲ್ಲಿ ಕಾಯುವುದಿಲ್ಲ, ನಿನಗಾಗಿ ರೈಲು ಬಂಡಿ ಎಂದು ಛೇಡಿಸಿದಾಗ, ಮತ್ತೊಮ್ಮೆ ಪತ್ನಿಯ ಮುದ್ದುಮುಖವನ್ನು ನೋಡಲು ಹಿಂತಿರುಗಿ ಬಂದಾಗ ಹೊಸ ಹುಡುಗಿ ಪ್ರೀತಿಯಿಂದ ಗಂಡನನ್ನು ಛೇಡಿಸುತ್ತಾಳೆ, ಇದೇನು ಮರಳಿ ಬಂದಿರಾ, ಆಗಲೇ ತಿಂಗಳಾಗಿ ಹೋಯಿತೇ ಎನ್ನುತ್ತಾಳೆ. ಈ ಕವಿತೆಯ ಸಾಲುಗಳಲ್ಲಿ ದಂಪತಿಗಳ ನಡುವೆ ಇರುವ ಉತ್ಕಟ ಪ್ರೇಮ, ವಿರಹದ ನೋವು, ಸವಿಯಾದ ಹಾಸ್ಯ, ಸರಳ ಸುಂದರ ಪದಗಳ ರಚನೆಯಿಂದ ವರ್ಣಿಸಿದ್ದಾರೆ ನಮ್ಮಿ ಪ್ರೇಮ ಕವಿ. ಬನ್ನಿ ಕೇಳೋಣ, ಹೊಸದಾಗಿ ಮದುವೆಯಾಗಿರುವ ದಂಪತಿಗಳ ನವಿರಾದ ಪ್ರೇಮವನ್ನು ಅರಿಯೋಣ.

ಸುಬ್ರಾಯ ಚೊಕ್ಕಾಡಿ ಅವರ ಮತ್ತೊಂದು ಕವಿತೆ. ಚೊಕ್ಕಾಡಿಯವರು ಯಕ್ಷಗಾನದ ಹಿನ್ನೆಲೆಯ ಕುಟುಂಬದಿಂದ ಬಂದವರು. ಗ್ರಾಮೀಣ ಭಾಗದಲ್ಲಿ ಸೇವೆ ಸಲ್ಲಿಸಿದವರು. ಶಾಲೆಗೆ ನಡೆದು ಹೋಗುವಾಗ ಕಾಡಿನ ಮಧ್ಯ ಕೇಳುತ್ತಿದ್ದ ನೀರಿನ ಝುಳುಝುಳು ನಾದ, ಹಕ್ಕಿಯ ಕೂಗು, ಮರಗಳ ಹಸಿರಿನಿಂದ ಪ್ರಭಾವಿತರಾಗಿ ಬಾಲ್ಯದಿಂದಲೇ ಕವನ ಬರೆದ ಕಾಯಕಕ್ಕೆ ಕಾಲಿಟ್ಟವರು. ಇವರು ಬರೆದಿರುವ ಅಮ್ಮ ನಿನ್ನ ಹೆಸರಲ್ಲಿ ಎಂಥ ಸವಿಯು ಅಡಗಿದೆ ಗೀತೆಯನ್ನು ಆಲಿಸೋಣ. ಹಾಡಿದ್ದಾರೆ MD ಪಲ್ಲವಿ. ಸಂಗೀತ ಸಂಯೋಜನೆ ಉಪಾಸನಾ ಮೋಹನ್. ತಾಯಿಗೆ ಹೆಸರಿನ ಅಗತ್ಯವಿಲ್ಲ, ತಾಯಿಗೆ ಅಮ್ಮ ಎಂಬುದೇ ಒಂದು ಹೆಸರು. ಆ ಹೆಸರಲ್ಲಿ ಎಂಥ ಸವಿ ಅಡಗಿದೆ ಎಂಬುದನ್ನು ಮನಕ್ಕೆ ಮುಟ್ಟುವಂತೆ ಬರೆದಿರುವ ಸಾಲುಗಳು ಈ ಕವಿತೆ. ಇಡೀ ಕವಿತೆಯಲ್ಲಿ ತಾಯಿ ತನ್ನ ಮಗುವಿನ ಬೆಳವಣಿಗೆಗೆ ಬಿಸಿಲು ಮಳೆಗಾಳಿಯಿಂದ ಕಷ್ಟ ಕಾರ್ಪಣ್ಯಗಳಿಂದ ಕಾಪಾಡಲು ಎಷ್ಟು ಕಷ್ಟಪಡುತ್ತಾಳೆ ಎಂಬುದನ್ನು ವಿವರಿಸಿದ್ದಾರೆ. ಎದೆಯಾಳದಲ್ಲಿ ಕರಗದ ನೋವಿನ ಸಾಗರವಿದ್ದರೂ ಮುಖದ ಮೇಲೆ ಮಂದಹಾಸ ಬೀರುತ್ತಾ ತಾಯಿ ತನ್ನ ಮಗುವಿಗಾಗಿ ಬದುಕುವ ಪರಿಯನ್ನು ಹಿಡಿದಿಟ್ಟಿದ್ದಾರೆ ಕವಿ. ಮಧುರ ಭಾವನೆಯನ್ನು ಸುತ್ತ ಹರಡಿ ತನ್ನ ಮಗುವನ್ನು ಸುಖದಲ್ಲೇ ಬೆಳೆಸಲು ಪಡುವ ಪಾಡು ಅಷ್ಟಿಷ್ಟಲ್ಲ. ಉಸಿರು ಕೊಟ್ಟು ಎದೆ ಹಾಲು ಉಣಿಸಿ ನಾ ಅತ್ತಾಗ ಕಣ್ಣೊರೆಸಿ ನಕ್ಕಾಗ ಖುಷಿಪಟ್ಟು ತನ್ನ ಕನಸನ್ನು ಮರೆತು ನನ್ನ ಕನಸುಗಳನ್ನು ತನ್ನದೇ ಎಂಬಂತೆ ಭಾವಿಸಿ ಕೇವಲ ತಾನು ಹೆತ್ತವರಿಗಾಗೇ ನಿರ್ವಂಚನೆಯಿಂದ ಬಾಳುವ ಏಕೈಕ ಜೀವ ಅದು ತಾಯಿ.

0: ನನ್ನೊಂದಿಗೆ ಇಷ್ಟು ಹೊತ್ತು ಇದ್ದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನಾನು ನಿರ್ಗಮಿಸ್ತಾ ಇದ್ದೀನಿ. ಭಾವಸಂಗಮದ ಭಾವಜೀವಿಗಳಿಗೆಲ್ಲ ಮತ್ತೊಮ್ಮೆ ನಮಸ್ಕಾರ.
1: ಇದುವರೆಗೂ ಭಾವಸಂಗಮ ಭಾವಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಮಾಧುರಿ ಮಲ್ಲಿನಾಥ್. ಇದು ಇಂದಿನ ಮಹಿಳಾ ರಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಹಲೋ ಪರ್ಶು.
3: ಹೇಳಿ ಸೊಲೊಮನ್.
2: ಒಂದ್ ವಿಷಯ ಇತ್ತು ಹೇಳೋಕೆ, ಪವಿತ್ರ ಕೇಸ್ ಬಗ್ಗೆ. ಆಫೀಸಲ್ಲಿ ಪವಿತ್ರ ಡಾಕ್ಯುಮೆಂಟ್ಸ್ ಹುಡುಕಿಸ್ ನೋಡಿದೆ. ಅವಳ ಮನೆ ಅಡ್ರೆಸ್ ಮತ್ತೆ ಅವಳ ಅಪ್ಪನ ಫೋನ್ ನಂಬರ್ ಸಿಕ್ಕಿದೆ.
3: ವಾವ್, ಒಳ್ಳೇದಾಯ್ತಲ್ಲ. ಮತ್ತೆ
4: ಇದೇ ಗುರುವಾರ 21ನೇ ತಾರೀಕು ರಾತ್ರಿ 10 ಗಂಟೆಗೆ ಕೇಳಿ ಪತ್ತೆದಾರಿ ನಾಟಕ ಹಾಗೆ.
3: ಸುಧಾಕರ್ ಸರ್ ನಮಸ್ತೆ.
5: ನಿಮ್ ಜೊತೆ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು. ಈಗಷ್ಟೇ ಲೇಡಿ ಒಬ್ರು ಫೋನ್ ಮಾಡಿದ್ರು. ಥೆರಪಿಸ್ಟ್ ಅಂತೆ. ಪೇಪರ್ನಲ್ಲಿ ಆತ್ಮಹತ್ಯೆ ನ್ಯೂಸ್ ನೋಡಿದ್ದಾರೆ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು.
4: ಮರೆಯದೆ ಕೇಳಿ, ಇದೇ ಗುರುವಾರ 21ನೇ ತಾರೀಕು ರಾತ್ರಿ 10 ಗಂಟೆಗೆ ಪತ್ತೆದಾರಿ ನಾಟಕ ಹಾಗೆ.

ಎಫ್ಎಂ 100.6 ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 4:30. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಸಾವರಿಯ ಚಿತ್ರದ ಗೀತೆ, ಗಾಯಕರು ಶಾನ್.

0: ಇದುವರೆಗೂ ಕೆಲವು ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 4:45.
1: ಹಿಂದಿ ಪಾಠ ಕಾರ್ಯಕ್ರಮ.

ಕೇಳಿ ರಾಷ್ಟ್ರಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಡಾಕ್ಟರ್ ಮಾಧವಿ ಭಂಡಾರಿ.

ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ. ನಡೆಸಿಕೊಟ್ಟವರು ಡಾಕ್ಟರ್ ಮಾಧವಿ ಭಂಡಾರಿ, ಭಾಗವಹಿಸಿದವರು ನಮ್ರತಾ, ಹಾಡಿದ ಕಲಾವಿದರು ಮೌನೇಶ್ ಕುಮಾರ್ ಛಾವಣಿ.

0: ನಿಲಯದ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ಸಹನಾ.
1: ಬಿಲ್ಡ್ ಅ ಕರಿಯರ್ ದಟ್ ಬ್ಯಾಲೆನ್ಸಸ್ ಮೈಂಡ್, ಬಾಡಿ ಅಂಡ್ ಫ್ಯೂಚರ್.
2: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training course. Visit JSS deemed to be university, SS Nagara, Banni Mantapa, Mysuru. Call 9980841859.
3: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
5: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸುಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಹಾಗೂ ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ಮಂಡ್ಯದ ಕೆವಿ ಶಂಕರೇಗೌಡ ಭವನದಲ್ಲಿ ಇದೇ ತಿಂಗಳ 21ನೇ ತಾರೀಕು ಗುರುವಾರ ಬೆಳಿಗ್ಗೆ 10:30 ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಆಯ್ದ ಕವಿಗಳಿಂದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ.
6: ಮಧ್ಯಾಹ್ನ 2:30 ಉದಯೋನ್ಮುಖ ಬರಹಗಾರರಿಗೆ ಬಾನುಲಿ ಬರವಣಿಗೆ ಕಾರ್ಯಾಗಾರ. ಈ ಕಾರ್ಯಾಗಾರದಲ್ಲಿ ತಾವೂ ಭಾಗವಹಿಸಬೇಕೇ?
5: ಹಾಗಾದರೆ ಹೆಸರು, ವಿದ್ಯಾರ್ಹತೆ, ವಿಳಾಸದೊಂದಿಗೆ 9845614368 ಈ ಮೊಬೈಲ್ ಸಂಖ್ಯೆಗೆ ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿ ಹೆಸರನ್ನು ನೋಂದಾಯಿಸಿಕೊಳ್ಳಿ.
6: ಈ ಕಾರ್ಯಾಗಾರಕ್ಕೆ ವಯೋಮಿತಿ ಕನಿಷ್ಠ 18, ಗರಿಷ್ಠ 50 ವರ್ಷಗಳು.
5: ಮೊದಲು ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿದವರಿಗೆ ಆದ್ಯತೆ ನೀಡಲಾಗುವುದು. ಕವಿಗೋಷ್ಠಿ ಮತ್ತು ಕಾರ್ಯಾಗಾರ ಇದೇ ತಿಂಗಳ 21ನೇ ತಾರೀಕು ಬೆಳಗ್ಗೆ 10:30 ಮಂಡ್ಯದ ಕರ್ನಾಟಕ ಸಂಘದ ಆವರಣದಲ್ಲಿರುವ ಕೆವಿ ಶಂಕರೇಗೌಡ ಭವನದಲ್ಲಿ.
7: ಹಲೋ ಪರ್ಶು.
8: ಹೇಳಿ ಸೊಲೊಮನ್.
7: ಒಂದ್ ವಿಷಯ ಇತ್ತು ಹೇಳೋಕೆ, ಪವಿತ್ರ ಕೇಸ್ ಬಗ್ಗೆ. ಆಫೀಸಲ್ಲಿ ಪವಿತ್ರ ಡಾಕ್ಯುಮೆಂಟ್ಸ್ ಹುಡುಕಿಸಿ ನೋಡಿದೆ. ಅವಳ ಮನೆ ಅಡ್ರೆಸ್ ಮತ್ತೆ ಅವಳ ಅಪ್ಪನ ಫೋನ್ ನಂಬರ್ ಸಿಕ್ಕಿದೆ.
8: ವಾವ್, ಒಳ್ಳೇದಾಯ್ತಲ್ಲ. ಮತ್ತೆ
9: ಇದೇ ಗುರುವಾರ 21ನೇ ತಾರೀಕು ರಾತ್ರಿ 10 ಗಂಟೆಗೆ ಕೇಳಿ ಪತ್ತೆದಾರಿ ನಾಟಕ ಹಾಗೆ.
8: ಸುಧಾಕರ್ ಸರ್ ನಮಸ್ತೆ.
10: ನಿಮ್ ಜೊತೆ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು. ಈಗಷ್ಟೇ ಲೇಡಿ ಒಬ್ರು ಫೋನ್ ಮಾಡಿದ್ರು, ಥೆರಪಿಸ್ಟ್ ಅಂತೆ. ಪೇಪರ್ನಲ್ಲಿ ಆತ್ಮಹತ್ಯೆ ನ್ಯೂಸ್ ನೋಡಿದ್ದಾರೆ, ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು.
9: ಮರೆಯದೆ ಕೇಳಿ ಇದೇ ಗುರುವಾರ 21ನೇ ತಾರೀಕು ರಾತ್ರಿ 10 ಗಂಟೆಗೆ ಪತ್ತೆದಾರಿ ನಾಟಕ ಹಾಗೆ.
11: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.

ಇದೀಗ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ನಿಮಗೆ ಇಷ್ಟವಾದ ಗೀತೆಯನ್ನು ಆಲಿಸಲು ನಿಮಗೆ ಗೊತ್ತಿದೆ, ವಾಟ್ಸಾಪ್ ಮೂಲಕ ಸಂದೇಶವನ್ನು ನೀವು ಕಳುಹಿಸಬಹುದು. ನಮ್ಮ ವಾಟ್ಸಾಪ್ ಸಂಖ್ಯೆ 9480858523. ಮತ್ತೊಮ್ಮೆ 9480858523. ಕಾರ್ಯಕ್ರಮದ ಮೊದಲಿಗೆ ಪರಮಾತ್ಮ ಚಿತ್ರದ ಗೀತೆ, ಹಾಡಿದ್ದಾರೆ ಸೋನು ನಿಗಮ್, ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ.

0: ಮೈ ರಿಯಾಲ್ಟಿ 2026 ಮೈಸೂರಿನ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಎಂಬಿಸಿಎಫ್ ಹಾಗೂ ಕ್ರೆಡೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳ 22-25 ಸ್ಥಳ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ ಮೈಸೂರು
1: ಪ್ಲಾಟಿನಂ ಸ್ಪಾನ್ಸರ್ಸ್
0: ಬಸವೇಶ್ವರ ಹೌಸಿಂಗ್ ಎಲ್ಎಲ್ಪಿ
1: ಹಸಿರು ಗ್ರೂಪ್
0: ಭೀಮಾ ಪ್ರಾಪರ್ಟೀಸ್
1: ಪ್ಯಾರಾಮೌಂಟ್
0: ಜಿ ಸ್ಕ್ವೇರ್ ಗ್ರೂಪ್
1: ಉಪ್ಕಾರ್ ವಿಂಟೇಜ್
0: ಸಂಕಲ್ಪ್ ಹಾಗೂ ಆದರ್ಶ್ ಗ್ರೂಪ್ ಬೆಂಗಳೂರು
1: ಗೋಲ್ಡ್ ಸ್ಪಾನ್ಸರ್ಸ್
0: ಮಾನಸಂ ಲಕ್ಸುರಿ ಸೀನಿಯರ್ ಲಿವಿಂಗ್
1: ಈಗಲ್ ಬರ್ಗ್
0: ಹೊರೈಸನ್ ಎಸ್ಟೇಟ್ಸ್
1: ಸನ್ಪ್ಯೂರ್ ಹೋಮ್ಸ್
0: ಗ್ರಾವಿಟಿ ಒನ್ ಹಾಗೂ
1: ಲಿಶಿತಾ ಎಸ್ಟೇಟ್ಸ್
0: ಸಿಲ್ವರ್ ಸ್ಪಾನ್ಸರ್ಸ್
1: ಮಾನಸ ಡೆವಲಪರ್ಸ್
0: ರೈ ಎಸ್ಟೇಟ್ಸ್
1: ಅಲಿಯನ್ಸ್ ಸ್ಕ್ವೇರ್ ಪ್ರಾಪರ್ಟೀಸ್
0: ಹಾಗೂ ಜಿಎಸ್ಎಸ್ ಪ್ರಾಜೆಕ್ಟ್ಸ್ ನಿಮ್ಮ ಸ್ಟಾಲ್ಗಳನ್ನ ಈಗಲೇ ಕಾಯ್ದಿರಿಸಿ ಸಂಪರ್ಕಿಸಿ 9844272784 ಮತ್ತೊಂದು 9448061969.
2: ಆತ್ಮೀಯ ಕೇಳುಗರೆ ಸುತ್ತಮುತ್ತ
3: ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಗಳ ಸಾಹಿತ್ಯಕ ಸಾಂಸ್ಕೃತಿಕ ಕೃಷಿ ಅಭಿವೃದ್ಧಿ ಮುಂತಾದ ಜನಸ್ನೇಹಿ ಕಾರ್ಯಕ್ರಮಗಳ ಪರಿಚಯ ವೇದಿಕೆ
4: ಮೈಸೂರ ಸುತ್ತಲೂ ಕೋಟೆಯ ಸುತ್ತಲೂ ನೋಡಲು ಒಂದು ರೈತರ ಒಕ್ಕಲು
5: ಪ್ರತಿ ಗುರುವಾರ ಬೆಳಗ್ಗೆ 11-12 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ
3: ಸುತ್ತಮುತ್ತ

0: ನೀವು ಕೂಡ ಇಂತಹ ಮಾಹಿತಿಗಳನ್ನು ನಮಗೆ ತಲುಪಿಸಬಹುದು.
1: ನಮ್ಮ ಇಮೇಲ್ ವಿಳಾಸ fmaarmysore@gmail.com ಅಥವಾ ಪತ್ರ ಬರೆಯಿರಿ.
0: ನಿಲಯ ನಿರ್ದೇಶಕರು ಸುತ್ತಮುತ್ತ ವಿಭಾಗ ಆಕಾಶವಾಣಿ ಯಾದವಗಿರಿ ಮೈಸೂರು 5700020.

ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದ ಮೊದಲಿಗೆ ಬೆಳಗಾವಿ ಜಿಲ್ಲೆ ನಿಪ್ಪಾಣಿಯಿಂದ ಮಂಜು ಚಿಂಗಳಿ ಅವರು ಆಕ್ಸಿಡೆಂಟ್ ಚಿತ್ರದ ಒಂದು ಗೀತೆಯನ್ನು ಕೋರಿ ನಮಗೆ ಸಂದೇಶ ಕಳಿಸಿದ್ದಾರೆ. ಗೀತೆಯ ಗಾಯಕ ಸೋನು ನಿಗಮ್, ಸಾಹಿತ್ಯ ಬಿ ಆರ್ ಲಕ್ಷ್ಮಣರಾವ್, ಸಂಗೀತ ಸಂಯೋಜನೆ ರಿಕಿ ಕೇಜ್.

0: ಕೆಎಸ್ಒಯು ಮುಕ್ತವಾಣಿ.
1: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40.
2: ಕೆಎಸ್ಒಯು ಮುಕ್ತವಾಣಿ
1: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
0: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
1: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
0: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
2: ಕೆಎಸ್ಒಯು ಮುಕ್ತವಾಣಿ.
1: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
0: ಕೆಎಸ್ಒಯು ಮುಕ್ತವಾಣಿ.
3: ಬೆಂಗಳೂರಿನಿಂದ ಬಿಂದು ಪ್ರಕಾಶ್ ಅವರು ಸಂಜು ವೆಟ್ಸ್ ಗೀತಾ 2 ಚಿತ್ರದ ಗೀತೆಯೊಂದನ್ನು ಕೋರಿ ನಮಗೆ ಸಂದೇಶ ಕಳಿಸಿದ್ದಾರೆ. ಕವಿರಾಜ್ ಅವರ ಸಾಹಿತ್ಯ, ವಿ ಶ್ರೀಧರ್ ಸಂಭ್ರಮ್ ಅವರ ಸಂಗೀತ ಸಂಯೋಜನೆಗೆ ಧ್ವನಿಯಾಗಿದ್ದಾರೆ ಸಂಗೀತ ರವೀಂದ್ರನಾಥ್.

0: ಮೇರೆ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
2: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
1: ಇಲಾಖೆ ಯೋಜನೆಗಳ ಸದ್ಬಳಕೆ,
2: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
1: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
2: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಬೆಲವತ್ತ ಗ್ರಾಮದ ಲೋಕೇಶ್, ನಂದಿನಿ, ಕಾವ್ಯ, ಅಂಜಲಿ ಹಾಗೂ ಹರ್ಷಿತಾ ಆಚಾರ್ ಅವರು ಬಬ್ರುವಾಹನ ಚಿತ್ರದ ಗೀತೆಯನ್ನು ಕೋರಿ ಸಂದೇಶ ಕಳಿಸಿದ್ದಾರೆ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯ, ಟಿಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆಗೆ ಧ್ವನಿಯಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ.

ದೈಹಿಕ ದೀಕ್ಷೆ ಪ್ರೀತಿಯ ಕೇಳುಗರೆ, ಸದೃಢ ಆರೋಗ್ಯಕ್ಕಾಗಿ ಸಲಹೆಗಳನ್ನು ಹೊತ್ತ ಬಾನುಲಿ ಸರಣಿ ಪ್ರತಿ ಗುರುವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10. ಜನಸಾಮಾನ್ಯರನ್ನು ಕಾಡುವ ಆರೋಗ್ಯ ಸಮಸ್ಯೆಗಳು, ಚಿಕಿತ್ಸೆ ಹಾಗೂ ಮುನ್ನೆಚ್ಚರಿಕೆಗಳನ್ನು ಕುರಿತ ಬಾನುಲಿ ಸರಣಿ ದೈಹಿಕ

0: ದೀಕ್ಷೆ ಪ್ರತಿ ಗುರುವಾರ ಬೆಳಗ್ಗೆ 6:35 ಹಾಗೂ ಅಂದೇ ಸಂಜೆ 6:10 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
1: ಕೇಳುಗರೆ, ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿಯು ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ನಾಳೆ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರವನ್ನು ಏರ್ಪಡಿಸಿದೆ. ಈ ಕಾರ್ಯಕ್ರಮ ಮಂಡ್ಯದ ಕೆವಿ ಶಂಕರೇಗೌಡ ಶತಮಾನೋತ್ಸವ ಸಭಾಂಗಣದಲ್ಲಿ ಬೆಳಿಗ್ಗೆ 10:30 ಪ್ರಾರಂಭವಾಗ್ತಾ ಇದೆ. ಮಂಡ್ಯ, ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯಿಂದ ಆಯ್ದ 20+ ಕವಿಗಳು ಸ್ವರಚಿತ ಕವನಗಳನ್ನು ವಾಚನವನ್ನು ಮಾಡಲಿದ್ದಾರೆ. ಆಕಾಶವಾಣಿ ಕಾರ್ಯಕ್ರಮಗಳ ಬರವಣಿಗೆ ಕೌಶಲ್ಯಗಳನ್ನು ಕುರಿತಂತೆ ಮೈಸೂರು ಆಕಾಶವಾಣಿಯ ಅಧಿಕಾರಿಗಳು ಮಾತನಾಡಲಿದ್ದಾರೆ, ತಿಳಿಸಿಕೊಡಲಿದ್ದಾರೆ. ಇದರಲ್ಲಿ ಭಾಗವಹಿಸಲು ಸಾಹಿತ್ಯಾಸಕ್ತರು ಹಾಗೂ ಸಾರ್ವಜನಿಕರಿಗೆ ಮುಕ್ತ ಅವಕಾಶವನ್ನು ಸಹ ನೀಡಲಾಗಿದೆ. ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ವಿನಂತಿ. ಬೆಂಗಳೂರಿನಿಂದ ಸುಬ್ರಹ್ಮಣಿ ಹಾಗೂ ಕುಟುಂಬದವರು ಕೆರಳಿದ ಸಿಂಹ ಚಿತ್ರದ ಗೀತೆಯನ್ನು ಕೋರಿ ಸಂದೇಶ ಕಳಿಸಿದ್ದಾರೆ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್. ಸಾಹಿತ್ಯ ಚಿ ಉದಯಶಂಕರ್. ಸಂಗೀತ ಸಂಯೋಜನೆ ಸತ್ಯಂ.

ಪೊಲೀಸ್ ಆಯುಕ್ತರವರ ಕಚೇರಿಯಿಂದ ಇದೊಂದು ಪ್ರಕಟಣೆ. ಇದೇ ತಿಂಗಳ 24ರಂದು ಮೈಸೂರು ನಗರದ 12 ಪರೀಕ್ಷಾ ಕೇಂದ್ರಗಳಲ್ಲಿ ಸಿವಿಲ್ ಸರ್ವಿಸಸ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ 2026 ನಡೆಯಲಿದ್ದು, ಪರೀಕ್ಷಾ ಕೇಂದ್ರಗಳ ಬಳಿ ಪರೀಕ್ಷಾ ಅಕ್ರಮಗಳು ಮತ್ತು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ತಡೆಯಲು ಪರೀಕ್ಷಾ ಕೇಂದ್ರಗಳ ಸುತ್ತಲೂ 200 ಮೀಟರ್ ವ್ಯಾಪ್ತಿಯಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಸೆಕ್ಷನ್ 163 ರೀತಿಯ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಪರೀಕ್ಷಾ ಕೇಂದ್ರದ ಹೆಸರುಗಳು: ಮಹಾರಾಣಿ ಮಹಿಳಾ ವಾಣಿಜ್ಯ ಮತ್ತು ಮ್ಯಾನೇಜ್ಮೆಂಟ್ ಕಾಲೇಜು, ವಾಲ್ಮೀಕಿ ರಸ್ತೆ, ಪಡುವಾರಹಳ್ಳಿ, ಮೈಸೂರು; ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜು, ಜೆಎಲ್ಬಿ ರಸ್ತೆ, ಮೈಸೂರು; ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಮಂಚೇಗೌಡನಕೊಪ್ಪಲು, ಮೈಸೂರು; ದೇವರಾಜ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ದೇವರಾಜ ಮೊಹಲ್ಲಾ; ಸರ್ಕಾರಿ ಆದರ್ಶ ವಿದ್ಯಾಲಯ, ಜಾಕಿ ಕ್ವಾರ್ಟರ್ಸ್, ಮೈಸೂರು; ಮಹಾರಾಜ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಜೆಎಲ್ಬಿ ರಸ್ತೆ, ಮೈಸೂರು; ಮಹಾರಾಜ ಸರ್ಕಾರಿ ಪ್ರೌಢಶಾಲೆ, ಜೆಎಲ್ಬಿ ರಸ್ತೆ; ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಅನಿಕೇತನ ರಸ್ತೆ, ಕುವೆಂಪುನಗರ; ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಪೀಪಲ್ಸ್ ಪಾರ್ಕ್; ಸರ್ಕಾರಿ ವಿಭಜಿತ ಮಹಾರಾಜ ಪದವಿ ಪೂರ್ವ ಕಾಲೇಜು, ನಸರ್ಬಾದ್; ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಮಾತೃಮಂಡಳಿ ವೃತ್ತ; ಮಹಾರಾಣಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಎನ್ಎಸ್ ರಸ್ತೆ, ಮೈಸೂರು. ಈ ಎಲ್ಲ ಕೇಂದ್ರಗಳ ಸುತ್ತಮುತ್ತ ನಾಗರಿಕ ಸುರಕ್ಷಾ ಸಂಹಿತೆ 2023 ಸೆಕ್ಷನ್ 163 ಜಾರಿಗೊಳಿಸಲಾಗಿದೆ. ಪೊಲೀಸ್ ಆಯುಕ್ತರವರ ಕಚೇರಿಯ ವತಿಯಿಂದ ಇದೊಂದು ಪ್ರಕಟಣೆಯನ್ನು ಕೇಳಿದಿರಿ. ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ ನಿಮ್ಮ ಪ್ರೀತಿಯ ಆಕಾಶವಾಣಿ ಮೈಸೂರು ಕೇಂದ್ರದಿಂದ. ಮುಂದಿನ ಗೀತೆ ಕರ್ಪೂರದ ಗೊಂಬೆ ಚಿತ್ರದ್ದು. ಹಾಡಿದ್ದಾರೆ ಮನು ಹಾಗೂ ಚಿತ್ರ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ಈ ಗೀತೆಯನ್ನು ಕೋರಿ ಸಂದೇಶ ಕಳಿಸಿದ್ದಾರೆ ಮೈಸೂರಿನ ಅಗ್ರಹಾರದಿಂದ ಎಂಆರ್ ಶ್ರೀಕಂಠನ್.

0: ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಸಂಜೆ 4:30 ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ಸೈಬರ್ ಸೆಕ್ಯೂರಿಟಿ ಕ್ಷೇತ್ರದಲ್ಲಿನ ಉದ್ಯೋಗಾವಕಾಶಗಳು ಈ ಕುರಿತು ಮೈಸೂರಿನ ಸೈಬರ್ ಸೆಕ್ಯೂರಿಟಿ ವಿಷಯ ತಜ್ಞರಾದ ಸತ್ಯನಾರಾಯಣ ಅಯ್ಯಂಗಾರ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು.
1: ಮಾರ್ಕೆಟ್ ಡಿಮಾಂಡ್ ಬಗ್ಗೆ ಮಾತಾಡಿದಾಗ ಈಗಿನ ಕಾಲದಲ್ಲಿ ಸೈಬರ್ ಸೆಕ್ಯೂರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಡಿಮಾಂಡ್ ಜಾಸ್ತಿ ಇದೆ. ಇನ್ 3-4 ಇಯರ್ಸ್ ಅಲ್ಲಿ ಗ್ರೋತ್ ಇಟ್ ವಿಲ್ ಬಿ ಆನ್ ದ ಟಾಪ್ ಮೋಸ್ಟ್ ಲೆವೆಲ್.
0: ಮರೆಯದೇ ಕೇಳಿ, ಇದೇ ಶುಕ್ರವಾರ ಸಂಜೆ 4:30 ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮ.
2: ನಂಜನಗೂಡಿನಿಂದ ಪುಟ್ಟಸ್ವಾಮಪ್ಪ, ಪ್ರೇಮಾ, ಗೀತಾ, ನಾಗೇಂದ್ರ, ಮಧು, ಮಂಜುನಾಥ್, ಮಹೇಶ್ವರಿ, ಗಿರೀಶ್, ಸಾನಿಕ, ಸುಮ ಹಾಗೂ ಮಹದೇವಪ್ಪ ಅವರು ಮುಕುಂದ ಮುರಾರಿ ಚಿತ್ರದ ಗೀತೆಯನ್ನು ಕೋರಿ ಸಂದೇಶ ಕಳಿಸಿದ್ದಾರೆ. ಹಾಡಿದ್ದಾರೆ ಶಂಕರ್ ಮಹದೇವನ್, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಸಂಯೋಜನೆ ಅರ್ಜುನ್ ಜನ್ಯ.

ಕಾರ್ಯಕ್ರಮದ ಕೊನೆಯದಾಗಿ ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್ ಅವರ ಕೋರಿಕೆಯ ಗೀತೆ ಮುಂಗಾರು ಮಳೆಟು ಚಿತ್ರದಿಂದ. ಹಾಡಿದ್ದಾರೆ ಸೋನು ನಿಗಮ್, ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ಸಂಯೋಜನೆ ಅರ್ಜುನ್ ಜನ್ಯ.

ಇದುವರೆಗೂ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮಕ್ಕೆ ಮೊದಲು ಬಂದಂತಹ ಸಂದೇಶಗಳನ್ನು ನಾವು ತೆಗೆದುಕೊಂಡಿದ್ವಿ. ಮತ್ತಷ್ಟು ಸಂದೇಶಗಳು ಬಂದಿದ್ವು. ಕಡ್ಕೋಳದಿಂದ ನಿಂಗಣ್ಣ ಹಾಗೆ ನಾಗಮ್ಮ, ಮೈಸೂರಿನ ನಜರ್ಬಾದ್ನಿಂದ ಯೋಗಾನಂದ ರಂಪೂರೆ ಹಾಗೂ ಫ್ಯಾಮಿಲಿ, ಪಾಂಡವಪುರದಿಂದ ಹರಳಹಳ್ಳಿ ಪುಟ್ಟರಾಜು ಹಾಗೂ ಕುಟುಂಬದವರು, ಶ್ರೀರಂಗಪಟ್ಟಣದಿಂದ ಶ್ರೀನಿವಾಸ ಜಿಪಿ, ದೇವಗಳ್ಳಿ ಗ್ರಾಮದಿಂದ ಸುರೇಶ ಶಾಂತ ಹಾಗೂ ಕುಟುಂಬದವರು, ಮೈಸೂರಿನ ರಾಮಕೃಷ್ಣನಗರದಿಂದ ನಿರ್ಮಲಾ ಹಾಗೂ ಕುಟುಂಬ, ಸಿದ್ದರಾಮನಹುಂಡಿ ಗ್ರಾಮದಿಂದ ಸೂರ್ಯನಾರಾಯಣ ಮಂಜುಳಾ ಹಾಗೂ ನಾಗಾರ್ಜುನ, ಮೈಸೂರಿನ ಕೆಎಸ್ಆರ್ಟಿಸಿ ಲೇಔಟ್ನಿಂದ ಮುದ್ದಳ್ಳಿ ಪುಟ್ಟಸ್ವಾಮಿ, ವಿಜಯನಗರ ನಾಲ್ಕನೇ ಹಂತದಿಂದ ಗೋವಿಂದರಾಜು, ಹಾಸನದಿಂದ ಶಿವಕುಮಾರ್, ಮೈಸೂರಿನಿಂದ ವಿಷ್ಣು ಟೈಲರ್, ಗುಂಡ್ಲುಪೇಟೆಯಿಂದ ಮರಿನಂಜ ಹಾಗೂ ಕುಟುಂಬ, ಚಿತ್ರದುರ್ಗದಿಂದ ಜಯಲಕ್ಷ್ಮಿ ಹಾಗೂ ಕುಟುಂಬದವರು, ಮೈಸೂರಿನಿಂದ ಡಿಎನ್ ಶಿವು, ಮೈಸೂರಿನ ಎಸ್ವಿಪಿ ನಗರದಿಂದ ಸುಜಾತ, ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್ ಹಾಗೂ ಕುಟುಂಬ, ಮೈಸೂರಿನಿಂದ ರಾಜಮ್ಮ, ವಿಜಯ ನಾಗೇಂದ್ರ ಹಾಗೂ ಕುಟುಂಬ, ಶ್ರೀರಂಗಪಟ್ಟಣದಿಂದ ದಾಸ್ ಪ್ರಕಾಶ್, ಟಿನರ್ಸಿಪುರದಿಂದ ಎಂ ರಘು, ಮೈಸೂರಿನ ಅಶೋಕಪುರಂನಿಂದ ನೀಲಮ್ಮ ಹಾಗೂ ಕುಟುಂಬ, ಮೈಸೂರಿನ ಕೃಷ್ಣಮೂರ್ತಿಪುರಂನಿಂದ ಗೋಪಾಲ್, ಶಕ್ತಿನಗರದಿಂದ ಹರ್ಷಿತ, ಹಗರಿಬೊಮ್ಮನಹಳ್ಳಿಯಿಂದ ಸುಭಾನ್, ಮಠದ ಸಿರಿಗೆರೆಯಿಂದ ಶೋಭಾ ನಾಗರಾಜ್ ಹಾಗೂ ಕುಟುಂಬ, ದಟ್ಟಗಳ್ಳಿಯಿಂದ ನಾಗಮಧು ಹಾಗೂ ಸ್ನೇಹಿತರು, ಬೋಗಾದಿಯಿಂದ ರಮ್ಯಾ ಹನಿತ್, ಸಿದ್ದಾಪುರದಿಂದ ವೀರಮ್ಮ ಜಿಎಸ್, ಕೆಆರ್ ನಗರದಿಂದ ರೇಣುಕಾ ಕಿಶೋರ್, ಚಾಮರಾಜನಗರದಿಂದ ಮಂಜುನಾಥ್ ಹಾಗೂ ಕುಟುಂಬ, ಕಲಬುರಗಿಯಿಂದ ಭಾಗ್ಯಜ್ಯೋತಿ ಹಾಗೂ ಕುಟುಂಬದವರು ನಮಗೆ ಮತ್ತಷ್ಟು ಸಂದೇಶಗಳನ್ನು ಕಳಿಸಿದರು. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಮತ್ತಷ್ಟು ಸಂದೇಶಗಳನ್ನು ನಾಳಿನ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನ 1:30 ಮುಂಚಿತವಾಗಿ ಸಂದೇಶಗಳನ್ನು ಕಳುಹಿಸಿ ಅಂತ ಹೇಳ್ತಾ, ಸಂದೇಶಗಳನ್ನು ಕಳಿಸಿ ಗೀತೆಯನ್ನು ಆಲಿಸಿದ ಎಲ್ಲ ಕೇಳುಗರಿಗೆ ಪ್ರೀತಿಯ ಧನ್ಯವಾದಗಳು.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 5:56:23.
1: ಬಿಲ್ಡ್ ಅ ಕರಿಯರ್ ದಟ್ ಬ್ಯಾಲೆನ್ಸಸ್ ಮೈಂಡ್ ಬಾಡಿ ಅಂಡ್ ಫ್ಯೂಚರ್.
2: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training course. Visit JSS deemed to be university, SS Nagara, Banni Mantapa, Mysuru. Call 9980841859.
3: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
3: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸುಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಹಾಗೂ ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ಮಂಡ್ಯದ ಕೆವಿ ಶಂಕರೇಗೌಡ ಭವನದಲ್ಲಿ ಇದೇ ತಿಂಗಳ 21 ಗುರುವಾರ ಬೆಳಿಗ್ಗೆ 10:30 ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಆಯ್ದ ಕವಿಗಳಿಂದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ.
6: ಮಧ್ಯಾಹ್ನ 2:30 ಉದಯೋನ್ಮುಖ ಬರಹಗಾರರಿಗೆ ಬಾನುಲಿ ಬರವಣಿಗೆ ಕಾರ್ಯಾಗಾರ. ಈ ಕಾರ್ಯಾಗಾರದಲ್ಲಿ ತಾವೂ ಭಾಗವಹಿಸಬೇಕೇ?
5: ಹಾಗಾದರೆ ಹೆಸರು, ವಿದ್ಯಾರ್ಹತೆ, ವಿಳಾಸದೊಂದಿಗೆ 9845614368 ಈ ಮೊಬೈಲ್ ಸಂಖ್ಯೆಗೆ ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿ ಹೆಸರನ್ನು ನೋಂದಾಯಿಸಿಕೊಳ್ಳಿ.
6: ಈ ಕಾರ್ಯಾಗಾರಕ್ಕೆ ವಯೋಮಿತಿ ಕನಿಷ್ಠ 18, ಗರಿಷ್ಠ 50 ವರ್ಷಗಳು.
5: ಮೊದಲು ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿದವರಿಗೆ ಆದ್ಯತೆ ನೀಡಲಾಗುವುದು. ಕವಿಗೋಷ್ಠಿ ಮತ್ತು ಕಾರ್ಯಾಗಾರ ಇದೇ ತಿಂಗಳ 21 ಬೆಳಗ್ಗೆ 10:30 ಮಂಡ್ಯದ ಕರ್ನಾಟಕ ಸಂಘದ ಆವರಣದಲ್ಲಿರುವ ಕೆವಿ ಶಂಕರೇಗೌಡ ಭವನದಲ್ಲಿ.

ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6 ಗಂಟೆ. ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:10 ವಚನ ಬಾನುಲಿ, ಬಾನುಲಿ ಸರಣಿ, ಪ್ರಸ್ತುತಿ ಓಎಲ್ ನಾಗಭೂಷಣ ಸ್ವಾಮಿ. ಸಂಜೆ 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ. 6:50 ಕೃಷಿ ರಂಗ, ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿಯಲ್ಲಿ ವಿವಿಧ ಬೆಳವಣಿಗೆ ಪರಿಸ್ಥಿತಿಗೆ ಸೂಕ್ತವಾದ ಹಿಪ್ಪುನೇರಳೆ ತಳಿಗಳು, ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಮಂಜಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 7:45 ಕನ್ನಡ ಚಿತ್ರಗೀತೆಗಳು. 8:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಮಂದಸುಧಾರಾಣಿಯವರ ಹಾಡುಗಾರಿಕೆ. 8:30 ಹಿಂದಿ ಚಿತ್ರಗೀತೆಗಳು. 9:15 ದೆಹಲಿ ಕೇಂದ್ರದಿಂದ

0: ಎನ್ಎಂ ಅವರಿಂದ 6:35ಕ್ಕೆ ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ. ಪ್ರಸ್ತುತಿ ಡಾಕ್ಟರ್ ಕುಲ್ದೀಪ್ ಎನ್. ಈ ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10ಕ್ಕೆ. ಬೆಳಿಗ್ಗೆ 6:40ಕ್ಕೆ ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50ಕ್ಕೆ ರೈತರಿಗೆ ಸಲಹೆ. 7:15ಕ್ಕೆ ಮಂಜುಳಾ ಗುರುರಾಜ್ ಅವರಿಂದ ಭಾವಗೀತೆಗಳು. 7:30ಕ್ಕೆ ಸೇವಾವಾಹಿನಿ. ಬೆಳಿಗ್ಗೆ 7:45, ಮಧ್ಯಾಹ್ನ 12:45, 2:40 ಹಾಗೂ ಸಂಜೆ 7:45ಕ್ಕೆ ಕನ್ನಡ ಚಿತ್ರಗೀತೆಗಳು. ಬೆಳಿಗ್ಗೆ 8:30ಕ್ಕೆ ನಾ ಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಉಮೇಶ್ ಎಸ್.ಎಸ್. ನಂತರ ಚಿತ್ರಗೀತೆಗಳು. 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕಲಾವತಿ ಅವಧೂತ್ ಅವರ ಹಾಡುಗಾರಿಕೆ. ಬೆಳಿಗ್ಗೆ 10:30, ಮಧ್ಯಾಹ್ನ 3:00 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. ಬೆಳಿಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ, ಪ್ರಸ್ತುತಿ ಅರ್ಚನಾ ಆರ್ಯ ಹಾಗೂ ಚಂದನಾ ಸಿ. ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ. ಶಿಕ್ಷಕರು ವಿದ್ಯಾರ್ಥಿಗಳ ಬದುಕಿನಲ್ಲಿ ಮಾನವೀಯ ಮೌಲ್ಯಗಳ ಮಹತ್ವ, ಮಹಿಳೆಯರು ಕುಟುಂಬ ಜೀವನ ಮತ್ತು ವೃತ್ತಿ ಜೀವನದಲ್ಲಿ ಹೇಗೆ ಸಮತೋಲನ ಸಾಧಿಸಬಹುದು ಮತ್ತು ಸಮಾಜ ಸೇವೆ, ಈ ಕುರಿತು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳುತ್ತಾರೆ ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರು ಹಾಗೂ ಸಾಹಿತಿಗಳಾದ ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್. ಪ್ರಸ್ತುತಿ ಶಿಲ್ಪಾ ಎಚ್.ಎಂ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35 ಭಕ್ತಿಗೀತೆಗಳು. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ಆತ್ಮನಿರ್ಭರ ಯೋಜನೆ ಕುರಿತು ಮಾಹಿತಿ, ಪತ್ರಕರ್ತ ದೊಡ್ಡಹುಂಡಿ ರಾಜಣ್ಣ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20ಕ್ಕೆ ಭಾವಗೀತೆಗಳು, ಹಾಡಿದ್ದಾರೆ ವಿಶ್ವನಾಥ ನಾಕೋಡ್. ಮಧ್ಯಾಹ್ನ 1:30 ಹಾಗೂ ಸಂಜೆ 5:05ಕ್ಕೆ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:30ಕ್ಕೆ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಳವಳ್ಳಿ ಎಂ ಮಹದೇವಸ್ವಾಮಿ ಮತ್ತು ಸಂಗಡಿಗರಿಂದ ಪಿರಿಯಾಪಟ್ಟಣ ಕಾವ್ಯದ ಹಾಡು. 4:30ಕ್ಕೆ ವಿಜ್ಞಾನ ಭಾರತಿಯಲ್ಲಿ ಮೊದಲಿಗೆ ಮಾನವ ಜೀವನದ ಸಮಗ್ರ ಅಧ್ಯಯನಕ್ಕಾಗಿ ಮಾನವಶಾಸ್ತ್ರ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೇಶವ ಎಸ್. ನಂತರ ಕುಬ್ಜ ಗ್ರಹಗಳು, ಈ ಕುರಿತು ಮಾತನಾಡುವವರು ಎನ್ ಶಂಕರ್. ಸಂಜೆ 6:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:50ಕ್ಕೆ ಕೃಷಿ ರಂಗ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಹಣ್ಣು ಹೊನ್ನು, ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತ ಬಾನುಲಿ ಸರಣಿಯಲ್ಲಿ ಮೈಸೂರು ಚಿಗುರೆಲೆ ಬೇಸಾಯ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ಇಲವಾಲದ ಸಹಾಯಕ ತೋಟಗಾರಿಕಾ ಅಧಿಕಾರಿ ಎಸ್ ವೆಂಕಟೇಶ ಮೂರ್ತಿ ಮತ್ತು ಮೈಸೂರು ತಾಲೂಕು ಉದ್ಬೂರು ಗ್ರಾಮದ ಕೃಷಿಕ ಎನ್ ಮರಂಕಯ್ಯ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ರಾತ್ರಿ 8:00 ಯುವವಾಣಿ, ಮಾನವನ ದೈನಂದಿನ ಜೀವನದಲ್ಲಿ ಸೂಕ್ಷ್ಮಾಣುಜೀವಿಗಳ ಪಾತ್ರ ಕುರಿತು ಚರ್ಚೆ. ಭಾಗವಹಿಸುತ್ತಾರೆ ಮೈಸೂರಿನ MMKSDM ಮಹಿಳಾ ಕಾಲೇಜಿನ ವಿದ್ಯಾರ್ಥಿಗಳಾದ ಚೈತ್ರಾ ಎಲ್, ಕಮಲಾ ಎನ್, ತನುಶ್ರೀ ಎಂ ಹಾಗೂ ಹೇಮಾ ಆರ್. 9:30ಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕನ್ನಡ ಭಾರತಿ. ಹೊನ್ನಾವರದ ನಿವೃತ್ತ ಪ್ರಾಧ್ಯಾಪಕ, ಹಿರಿಯ ಸಾಹಿತಿ, ಜನಪದ ವಿದ್ವಾಂಸರಾದ ಡಾಕ್ಟರ್ ಶ್ರೀಪಾದ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 10:00 ನಾಟಕ ಹಾಗೆ, ರಚನೆ ಸಿರಿ ಮೈಸೂರು, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. 10:30ಕ್ಕೆ ಸವಿನೆನಪು. ಕೇಳುಗರೆ, ಇವಿಷ್ಟು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಸಮಯ 6:05 ಇದೆ. ಇದೀಗ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ವಿಸಿ ಪ್ರಮೋದ್. India and Italy have decided to elevate their bilateral ties to a special strategic partnership and enhance cooperation in areas of trade, investment and new technologies. Prime Minister Narendra Modi made the announcement following delegation-level talks with his Italian counterpart Giorgia Meloni in Rome today. In a press statement after the talks, Prime Minister Modi said the two sides deliberated extensively on enhancing bilateral ties.
2: Pichle lagbhag 3.5 varshon mein mujhe kai baar प्राइम मिनिस्टर मेलोनी से मिलने का अवसर मिला है. यह भारत और इटली के बीच करीबी सहयोग और सामंजस्य

0: ಸಮಯ 6:10.
1: ಆಕಾಶವಾಣಿ ಮೈಸೂರು. ವಚನ ಬಾನುಲಿ, ಆಯ್ದ ವಚನ ವಿಶ್ಲೇಷಣೆ.

0: ಪ್ರಸ್ತುತಿ ಓಎಲ್ ನಾಗಭೂಷಣ ಸ್ವಾಮಿ.
1: ಇದು ಯಾರ ಒಡಲು? ಇಂದು ಜೇಡ್ರ ದಾಸಿಮಯ್ಯನವರ ವಚನವನ್ನು ನೋಡೋಣ. ಜೇಡ್ರ ದಾಸಿಮಯ್ಯ ವಚನ ಯುಗದ ಹಿರಿಯ ರಚನೆಕಾರರಲ್ಲಿ ಒಬ್ಬರು. ಇವರು ಕಲಬುರಗಿ ಜಿಲ್ಲೆಯ ಮುದನೂರಿನವರು. ನೇಯ್ಗೆ ಇವರ ವೃತ್ತಿ. ಇವರ 176 ವಚನಗಳು ದೊರೆತಿವೆ. ರಾಮನಾಥ ಎಂಬುದು ದಾಸಿಮಯ್ಯನವರ ವಚನಾಂಕಿತ. ತ್ರಿಪದಿಗಳು ವಚನವಾಗಿ ರೂಪಾಂತರ ಹೊಂದುತ್ತಿದ್ದ ಬಗೆಯನ್ನು ದಾಸಿಮಯ್ಯನವರ ರಚನೆಗಳಲ್ಲಿ ಕಾಣಬಹುದು. ವಚನಯುಗದ ಮುಖ್ಯ ಚಿಂತನೆಗಳು ದಾಸಿಮಯ್ಯನವರ ವಚನಗಳಲ್ಲಿ ಬೀಜ ರೂಪದಲ್ಲಿ ಕಾಣಿಸಿಕೊಳ್ಳುತ್ತವೆ. ವಚನ ಪ್ರಕಾರದ ಮುಖ್ಯ ಗುಣಗಳಾದ ಸಂಕ್ಷಿಪ್ತತೆ, ಸರಳತೆ ಹಾಗೂ ಅರ್ಥ ವಿಸ್ತಾರ ದಾಸಿಮಯ್ಯನವರ ವಚನಗಳಲ್ಲಿ ಎದ್ದು ಕಾಣುತ್ತದೆ. ಎನ್ನೊಡಲಾದರೆ ಎನ್ನಿಚ್ಛೆಯಲ್ಲಿರದೆ, ನಿನ್ನೊಡಲಾದಡೆ ನಿನ್ನಿಚ್ಛೆಯಲ್ಲಿರದೆ, ಅದು ಎನ್ನೊಡಲೂ ಅಲ್ಲ ನಿನ್ನೊಡಲೂ ಅಲ್ಲ, ಅದು ನೀ ಮಾಡಿದ ಜಗದ ಭಿನ್ನ ಅಣದೊಡಲು ಕಾಣ ರಾಮನಾಥ. ಇದು ನನ್ನ ಒಡಲು ನನ್ನ ಮೈ ಎಂದಾದರೆ ನನ್ನ ಮಾತು ಕೇಳಬೇಕು, ಕೇಳುತ್ತಿಲ್ಲ. ದೇವರೇ, ಇದು ನಿನ್ನ ಮೈಯಾದರೆ ನಿನ್ನ ಮಾತು ಕೇಳಬೇಕು, ಕೇಳುತ್ತಿಲ್ಲವಲ್ಲ. ಇದು ನನ್ನ ಒಡಲೂ ಅಲ್ಲ ನಿನ್ನ ಒಡಲೂ ಅಲ್ಲ, ಇದು ನೀನು ಮಾಡಿದ ಲೋಕದ ಭಿನ್ನ ಅಣಕ್ಕೆ ಸಿಕ್ಕಿಬಿದ್ದ ಒಡಲು ಎಂದು ಈ ವಚನ ಹೇಳುತ್ತಿದೆ. ನಮ್ಮ ವ್ಯಕ್ತಿತ್ವಗಳು ಆದರ್ಶದಿಂದ ಅಲ್ಲ, ನಮ್ಮ ಸುತ್ತಲ ವಾಸ್ತವ ಪರಿಸರದಿಂದ ರೂಪುಗೊಳ್ಳುತ್ತದೆ ಎಂಬ ನಿಲುವು ದಾಸಿಮಯ್ಯನವರ ಈ ಮಾತಿನ ಹಿಂದೆ ಇದೆ ಅನ್ನಿಸುತ್ತದೆ. ಭಿನ್ನಾಣ ಎಂಬ ಮಾತಿಗೆ ತೋರಿಕೆಯ ವೈಭವ, ಆಕರ್ಷಣೆ ಎಂಬ ಅರ್ಥಗಳಿವೆ. ಅದು ವಿಜ್ಞಾನ ಎಂಬ ಮಾತಿನ ತದ್ಭವವೂ ಹೌದು. ಈ ಲೋಕದ ವ್ಯವಹಾರದ ವಿಜ್ಞಾನ ನಮ್ಮ ವ್ಯಕ್ತಿತ್ವಗಳನ್ನು ತಿದ್ದುತ್ತದೆ. ಇದು ನಮ್ಮ ಇಚ್ಛೆ ಅಂದುಕೊಳ್ಳುವ ನಮ್ಮ ಭಾವ ಮತ್ತು ನಮ್ಮ ದೇವರ ಕಲ್ಪನೆ ಇವೆರಡೂ ನಮಗೆ ದೊರೆತ ಜಗತ್ತಿನ ಸಂಪರ್ಕದಿಂದಲೇ ಮೂಡಿದ್ದಲ್ಲವೇ? ಹಾಗಿದ್ದರೆ ನಾವು ಹೀಗೇಕೆ ಅನ್ನುವ ಪ್ರಶ್ನೆಗೆ ನಮ್ಮ ಸುತ್ತಲ ಜಗತ್ತೇ ಕಾರಣ ಎನ್ನಬಹುದೇ? ಆಗದೇನೋ. ಯಾಕೆಂದರೆ ಜಗತ್ತಿನ ಇಚ್ಛೆಯಂತೆ ನಡೆಯಬೇಕೆನ್ನುವ ಬಲವಂತ, ದೇವರ ಆದರ್ಶದಂತೆ ಇರಲಾಗದ ಯಾತನೆ, ಇವುಗಳ ಇಬ್ಬಂದಿಯೇ ದಾಸಿಮಯ್ಯನವರಿಗೆ ಮುಖ್ಯವಾದಂತೆ ತೋರುತ್ತದೆ. ಇವೆಲ್ಲದರ ಮೂಲದಲ್ಲಿರುವುದು ಕೂಡ ನಾನು ಅನ್ನುವ ಕಲ್ಪನೆಯನ್ನು ವಿವರಿಸಿಕೊಳ್ಳಲಾಗದ ತೊಳಲಾಟವೇ ಇರಬಹುದು. ಭಿನ್ನಾಣ ಎಂಬ ಮಾತಿಗೆ ಇರುವ ಮೂರು ಅರ್ಥಗಳು ಈ ವಚನಕ್ಕೆ ಹೊಂದುವಂತಿದೆ. ನಾವು ಕಟ್ಟಿಕೊಳ್ಳುವ ಲೋಕ ನಮ್ಮ ತಿಳುವಳಿಕೆಗೆ ಬಂದ ಅನುಭವದ ಭಾಷೆಯ ಫಲಿತಾಂಶ. ನಾವು ಲೋಕದ ಚೆಲುವು ಎಂದು ಯಾವುದನ್ನು ತಿಳಿಯುತ್ತೇವೋ, ಬಯಸುತ್ತೇವೋ, ಅದಕ್ಕೆ ವಶರಾದವರು ನಾವು. ಹೆಣ್ಣು ತನ್ನ ಭಿನ್ನಾಣದಿಂದ ಇನ್ನೊಂದು ಜೀವವನ್ನು ಸೆಳೆಯುವ ಹಾಗೆ ಲೋಕದ ಚೆಲುವು ನಮ್ಮನ್ನು ಸೆಳೆದು ರೂಪುಕೊಡುತ್ತದೆ, ನಮ್ಮ ವ್ಯಕ್ತಿತ್ವವನ್ನು ತಿದ್ದುತ್ತದೆ. ನಿಜವನ್ನು ಹುಡುಕುವ ಮನಸ್ಸು ಕೇಳಿಕೊಳ್ಳುವ ತಳಹದಿಯ ಪ್ರಶ್ನೆ ಇದೇ ಎನ್ನಿಸುತ್ತದೆ. ನಾನು ಎಂದು ಕರೆದುಕೊಳ್ಳುವ ನನ್ನತನ ಹುಟ್ಟಿನಿಂದ ಬಂದದ್ದೋ, ಸುತ್ತಲ ಲೋಕದಿಂದ ರೂಪುಗೊಂಡದ್ದೋ, ಅಥವಾ ಮನುಷ್ಯರನ್ನು ಮೀರಿದ ಶಕ್ತಿ ರೂಪಿಸಿದೆಯೋ, ಈ ಪ್ರಶ್ನೆಗೆ ನಾವೇ ಉತ್ತರ ಕಂಡುಕೊಳ್ಳುವ ಹಾಗೆ ಪ್ರಚೋದಿಸುವ ಶಕ್ತಿ ಈ ವಚನಕ್ಕಿದೆ. ಅಲ್ಲಮಪ್ರಭುಗಳ ಒಂದು ವಚನವು ಒಡಲಿಚ್ಛೆಯ ಸಲ್ಲಿಸದ ನಿಮಿಷವಿರಬಾರದು, ಅಂದರೆ ದೇಹದ ಬಯಕೆಯನ್ನು ಈಡೇರಿಸದೆ ಒಂದು ನಿಮಿಷವೂ ಇರಲು ಸಾಧ್ಯವಿಲ್ಲ ಎಂಬ ಮನುಷ್ಯರೆಲ್ಲರ ಅನುಭವಕ್ಕೆ ಸತ್ಯವಾಗಿ ತೋರುವ ನುಡಿಯಾಗಿದೆ. ಹಾಗೆಯೇ ದಾಸಿಮಯ್ಯನವರ ಇನ್ನೊಂದು ವಚನವು ಒಡಲು ದೊರೆತು ನಾನು ನಿನ್ನ ಹಗೆಯಾದೆ ದೇವರೇ, ಈ ಒಡಲು ಅನ್ನುವುದು ನೀರಿನ ಗುಳ್ಳೆ, ಈ ಒಡಲನ್ನು ಮೀರಿದರೆ ಗುಳ್ಳೆಯೂ ನೀರಾದಂತೆ ನಾನು ನೀನೇ ಆಗುತ್ತೇನೆ ಎನ್ನುತ್ತದೆ. ಒಡಲನ್ನು ಕುರಿತ ಗಾಢವಾದ ಚಿಂತನೆ ದಾಸಿಮಯ್ಯನವರ ವಚನಗಳಲ್ಲಿ ಇದೆ.
0: ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆ ಕೇಳಿದಿರಿ.

0: ಸಮಯ ಸರಿಯಾಗಿ 6:15. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು FM 100.6.
1: Empower your ambitions with quality education.
2: At JSS AHER, deemed to be university accredited A++ by NAC, admissions are open for BSc in psychology, biochemistry, statistics and data analytics, computational biology and bioinformatics. Visit JSS deemed to be university, SS Nagara, Banni Mantapa, Mysuru. Call 9980841859.
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ

0: ರಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ಕೇಳುವರೆ, ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿಯು ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ನಾಳೆ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರವನ್ನು ಏರ್ಪಡಿಸಿದೆ. ಈ ಕಾರ್ಯಕ್ರಮವು ಮಂಡ್ಯದ ಕೆವಿ ಶಂಕರೇಗೌಡ ಶತಮಾನೋತ್ಸವ ಸಭಾಂಗಣದಲ್ಲಿ ಬೆಳಿಗ್ಗೆ 10:30 ಪ್ರಾರಂಭವಾಗಲಿದೆ. ಮಂಡ್ಯ, ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯಿಂದ ಆಯ್ದ 20 ಹೆಚ್ಚು ಕವಿಗಳು ಸ್ವರಚಿತ ಕವನಗಳನ್ನು ವಾಚನ ಮಾಡಲಿದ್ದಾರೆ. ಆಕಾಶವಾಣಿ ಕಾರ್ಯಕ್ರಮಗಳ ಬರವಣಿಗೆ ಕೌಶಲ್ಯಗಳನ್ನು ಕುರಿತಂತೆ ಮೈಸೂರು ಆಕಾಶವಾಣಿಯ ಅಧಿಕಾರಿಗಳು ಮಾತನಾಡಲಿದ್ದಾರೆ. ಇದರಲ್ಲಿ ಭಾಗವಹಿಸಲು ಸಾಹಿತ್ಯಾಸಕ್ತರು ಮತ್ತು ಸಾರ್ವಜನಿಕರಿಗೆ ಮುಕ್ತ ಅವಕಾಶವನ್ನು ಒದಗಿಸಲಾಗಿದೆ. ಮಹಿಳಾ ರಂಗದಲ್ಲಿ ಕೇಳಿ, ಮಹಿಳೆಯರಿಗಾಗಿ ಇರುವ ಕಾನೂನಿನ ಕುರಿತು ಸಲಹೆಯನ್ನು ನೀಡುವ ವಿಶೇಷ ಕಾರ್ಯಕ್ರಮ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಸೋಮವಾರ ಸಂಜೆ 4:00 ತಪ್ಪದೇ ಆಲಿಸಿ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
4: ಶ್ರೋತೃಗಳೇ, ಮೈಸೂರು ಆಕಾಶವಾಣಿಯಿಂದ ಪ್ರತಿ ತಿಂಗಳ 2nd and 4th ಶುಕ್ರವಾರ ಪ್ರಸಾರವಾಗಲಿದೆ ನಾದ ಲಯ ಸಂಗೀತವನ್ನೊಳಗೊಂಡ ವಿನೂತನ ಕಾರ್ಯಕ್ರಮ ಸಂಗೀತ ಸಂಭ್ರಮ. ಸಂಗೀತ ಸಂಭ್ರಮ, ಸಂಗೀತ ಸಂಭ್ರಮ. ಕೇಳಲು ಮರೆಯದಿರಿ, ಪ್ರತಿ ತಿಂಗಳ 2nd and 4th ಶುಕ್ರವಾರ ಬೆಳಗ್ಗೆ 11:00 ಸಂಗೀತ ಸಂಭ್ರಮ. ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6:20 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ರಸವಾರ್ತೆ, ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದುತ್ತಿರುವವರು ಹರ್ಷಿತಾ ಟಿಎಲ್. ಪ್ರಿಯ ಶ್ರೋತೃಗಳೇ, ಇದು ಮಾವುಗಾಲ. ಮಾಲ್ಗೋ ಮಾರ್ಕೆಟ್ಗೋ ಹೋದ್ರೆ ವೆರೈಟಿ ವೆರೈಟಿ ಮಾವಿನ ಹಣ್ಣುಗಳು ಸಿಗ್ತವೆ. ಯಾವುದೋ ದೇಶ, ಇನ್ಯಾವುದೋ ಪ್ರದೇಶದ ಮತ್ಯಾರೋ ರೈತರು ಬೆಳೆದಿತ್ತು, ಇಲ್ಲಿ ನಮ್ಮ ಬಾಯಲ್ಲಿ ನೀರು ಸುರಿಸಲೆಂದೇ ಬುಟ್ಟಿಗಳಲ್ಲಿ ಬಂದು ಕೂತಿರುತ್ತೇನೋ. ಹಂಗೇನೆ ಗುಜರಾತ್ನ ಕೇಸರ್ ತಳಿ ಮಾವಿನ ಹಣ್ಣನ್ನ ಸುಮ್ಮನೆ ನೆನಪಿಸಿಕೊಂಡ್ರೆ ಮನಸ್ಸು ತಿನ್ಬೇಕು ಅಂತ ಚಂಡಿ ಹಿಡಿಯೋದು ಖರೆ. ಪರಿಸ್ಥಿತಿ ಹಿಂಗಿರುವಾಗ ನಮ್ಮ ಗುಜರಾತಿನ ಅಮರೇಲಿ ಜಿಲ್ಲೆಯ ದಿತಲಾ ಗ್ರಾಮದ 74 ವರ್ಷದ ಉಖಭಾಯ್ ಭಟ್ಟಿ ಮನೆಯ ಹಿತ್ತಲಿಗೆ ಹೋದ್ರೆ ಬಾಯಲ್ಲಿ ನೀರು ಬರೋದು ಗ್ಯಾರಂಟಿ. ಮಾಲ್ಗಳಲ್ಲಿ ಸಿಗೋ ಅಷ್ಟು ಮಾವಿನ ಹಣ್ಣುಗಳು ಇವರ ಮರದಲ್ಲೇ ಸಿಗ್ತಿವೆ, ಅದು ಒಂದೇ ಮರದಲ್ಲಿ. ಲೆಕ್ಕ ಹಾಕಿದ್ರೆ ಆಮ್ರಪಾಲಿ, ಕೇಸರ್, ದಾದ್ಮಿಯೋ, ಸುಂದರಿ, ಬನಾರಸಿ, ಲ್ಯಾಂಗ್ಡೋ, ಬೇಗಂ, ನೀಲೇಶಾನ್, ಕನೋಜಿಯಾ, ಅಬಬಾ ಇಂತ 14 ತಳಿ ಮಾವಿನ ಹಣ್ಣುಗಳು ಒಂದೇ ಮರದಲ್ಲಿ ಹರಡಿಕೊಂಡಿವೆ. ಇದೇ ವಿಸ್ಮಯ. ಒಂದೇ ಮರದಲ್ಲ ಇಷ್ಟೊಂದು ಹಣ್ಣು ಅಂತ ನೋಡ್ದವರೆಲ್ಲ ಅನುಮಾನ ಪಡ್ತಿದ್ರೆ ಅದಕ್ಕೆ ಹೌದು, ಒಂದೇ ಮರದಲ್ಲಿ ಇಷ್ಟೊಂದು ಹಣ್ಣು ಇದೆ ಅಂತ ಉಖಭಾಯ್ ಭಟ್ಟಿ ತೋರಿಸ್ತಾರೆ. ಸುಮಾರು 6 ತಿಂಗಳ ತನಕ ಒಂದಲ್ಲ ಒಂದು ತಳಿಯ ಮಾವಿನ ಹಣ್ಣುಗಳು ಈ ಮರದಲ್ಲಿ ಸಿಗ್ತಾನೆ ಇರ್ತಾವಂತೆ. ನೋಡ್ದವರೆಲ್ಲ ಇದು ಕೃಷಿ ಲೋಕದ ಪವಾಡನೆ ಅಂತಿದ್ದಾರೆ. ಇದರ ಹಿಂದೆ ಉಖಭಾಯ್ ಅವರ 8-10 ವರ್ಷಗಳ ಪರಿಶ್ರಮ ಇದೆ. ಅವರು ಒಂದೊಂದೇ ತಳಿಗಳನ್ನ ಕಸಿ ಮಾಡಿ ಕಸಿ ತಂತ್ರ ಸಿದ್ಧಿಸಿಕೊಂಡು ನಾನಾ ತಳಿ ಒಂದೇ ಮರದಲ್ಲಿ ಸಿಗೋ ತರ ಬೆಳೆಸ್ಕೊಂಡಿದ್ದಾರೆ. ಇವರ ಮರನ ಭಟ್ಟಿ ಮಾವಿನ ಜೋಡಿಗೆ ಅಂತಲೂ ಕರಿಬಹುದು. ನಮ್ಮನೆ ಹಿತ್ಲು ಕಡೆಯಲು ಇಂಥ ಮರ ಇದ್ರೆ ಎಷ್ಟು ಚೆನ್ನ ಅಲ್ವಾ? ಊಟ ಆದ್ಮೇಲೆ ದಿನಾಲೂ ವೆರೈಟಿ ವೆರೈಟಿ ಮಾವು ತಿನ್ನಬಹುದು ಅಂತ ಎಲ್ರಿಗೂ ಅನಿಸ್ತಿದ್ಯಂತೆ. ಆಂಧ್ರಪ್ರದೇಶದ ಪೊಟ್ಟಿ ಶ್ರೀರಾಮುಲು ನೆಲ್ಲೂರಿನಲ್ಲಿರೋ ರಾಮಸುಬ್ಬಮ್ಮನ ಓಡೋ ಉತ್ಸಾಹ ನೋಡಿದ್ರಂತೂ ಎಲ್ರೂ ನಾಚ್ಕೋಬೇಕು. ಈಕೆ ವಯಸ್ಸು 79 ವರ್ಷ. ಓಡೋಕೆ ಶುರು ಮಾಡಿದ್ರೆ 28ಕ್ಕೆ ಇಳಿಯುತ್ತೆ. ಸೀರೆಯಲ್ಲಿ ನಿಂತ್ ನಿಂತಂಗೆ ಈಕೆ ಓಡೋದನ್ನ ನೋಡೋದೇ ಚಂದ. ಓಡೋಡ್ತಾನೆ 18 ಚಿನ್ನ, 8 ಬೆಳ್ಳಿ ಪದಕ ಗಿಟ್ಟಿಸ್ಕೊಂಡಿದ್ದಾಳೆ ಈ ಅಜ್ಜಿ. 200-300 ಬಿಡಿ, 3000 ಮೀಟರ್ ಈಕೆ ಕಾಲುಗಳಿಗೆ ಏನೇನು ಅಲ್ಲ. ಅಜ್ಜಿಗೆ ಓಡೋದ್ರಲ್ಲಿ ಅದೇನ್ ಖುಷಿನೋ. ಮಾಗಿದ ಈ ವಯಸ್ಸಲ್ಲಿ ಮನೆಯಿಂದ ಹೊರಗೆ ಬರೋದೇ ಕಷ್ಟ. ದೇವ್ರು ದಿಂಡ್ರು ಅಂತ ಬದುಕಬೇಕಾಗಿರೋ ರಾಮಸುಬ್ಬಮ್ಮ ಯಾವುದೇ ಮ್ಯಾರಥಾನ್ ಇದ್ರು ಅಲ್ಲಿ ಹಾಜರ್. ಎಷ್ಟೋ ಸಲ ಎಂಟ್ರಿ ಫೀಸ್ ಕಟ್ಟೋಕ್ಕೂ ಈಕೆ ಹತ್ರ ದುಡ್ಡಿರಲ್ಲ. ಅವರು ಇವ್ರ ಹತ್ರ ದುಡ್ಡಿಸ್ಕೊಂಡು ರಾಮಸುಬ್ಬಮ್ಮ ಓಡೋಕೆ ಶುರು ಮಾಡ್ತಾಳೆ. ಬರೀ ಓಡ್ತಾ ಓಡ್ತಾ ಇದ್ರೆ ಜೀವನ ನಿಂತಲ್ಲೇ ನಿಂತ್ಕೊಂಡ್ ಬಿಡುತ್ತೆ ಅಂತ ಈಕೆಗೆ ಬಹಳ ಚೆನ್ನಾಗ್ ಗೊತ್ತು. ಅದಕ್ಕೆ ಅಂತಲೇ ಅವರವರ ಮನೆ ಮುಸ್ರೆ ತಿಕ್ತಾಳೆ. ಶಾಲೆಯಲ್ಲಿ ಮಧ್ಯಾಹ್ನ ಬಿಸಿಯೂಟ ಮಾಡಿ ಹಣ ಸಂಪಾದನೆ ಕೂಡ ಮಾಡ್ತಾಳೆ. ಉಳಿಕೆ ಸಮಯದಲ್ಲಿ ಓಡೋದೇ ಈಕೆ ಕೆಲ್ಸ. ಊರ್ ಮಂದಿ ಈಕೆನ ಓಡೋ ರಾಮಕ್ಕ ಅಂತಾನೆ ಕರೀತಾರೆ. ಅದಕ್ಕೆ ಈಕೆ ಬಹಳ ಗಟ್ಟಿಮುಟ್ಟಾಗಿರೋದು. ಬಿಪಿ ಆಗ್ಲಿ ಶುಗರ್ ಆಗ್ಲಿ ಹತ್ರ ಸುಳಿದಿಲ್ಲ, ಬಡತನ ಮಾತ್ರ ಸುತ್ತಕೊಂಡಿದೆ. ಆದ್ರೆ ಈಕೆ ಓಡೋ ಉತ್ಸಾಹದ ಮುಂದೆ ಬಡತನದ ಆಟ ಏನೂ ನಡೆಯಲ್ಲ. 79 ವರ್ಷದ ಈ ರಾಮಕ್ಕನ ನೋಡಿದ್ಮೇಲೆ ಅನ್ಸಿದ್ದು ಇಷ್ಟೇ, ಉತ್ಸಾಹಕ್ಕೆ ವಯಸ್ಸೇ ಆಗಲ್ಲ ಅಂತ. ಪ್ರಿಯ ಶ್ರೋತೃಗಳೇ, ರಷ್ಯಾದಲ್ಲಿ ಒಕುನೀವೋ ಅನ್ನೋ ಹಳ್ಳಿ ಇದೆ. ಈ ಹಳ್ಳಿ ಮಧ್ಯೆ ನಿಂತು ನಿಂತು ಓಂ ನಮ ಶಿವಾಯ ಅನ್ನಿ. ಇಡೀ ಹಳ್ಳಿಗೆ ಹಳ್ಳಿನೇ ಪ್ರತಿಯಾಗಿ ಮತ್ತೆ ಓಂ ನಮ ಶಿವಾಯ ಅನ್ನದಿದ್ರೆ ಕೇಳಿ, ರಷ್ಯನರಿಗೂ ನಮ್ಮ ಶಿವನಿಗೂ ಎತ್ತನಿಂದೆತ್ತ ಸಂಬಂಧವಯ್ಯ ಅನ್ಕೋಬೇಡಿ, ಇದೆ ಸಂಬಂಧ ಇದೆ. ಈ ಒಕುನೀವೋ ಹಳ್ಳಿ ಆಧ್ಯಾತ್ಮ ಕೇಂದ್ರ. ರಷ್ಯಾದ ಇತರೆ ಹಳ್ಳಿಗಳಂತಲ್ಲ ಇದು. ಇಲ್ಲಿ ಬೆಳ್ಳಂ ಬೆಳಿಗ್ಗೆಯೇ ಧ್ವನಿ ಅನ್ನೋ ಸ್ಥಳದಲ್ಲಿ ಹೋಮ ಶುರುವಾಗುತ್ತೆ. ಹಿಂದೂ ಹಬ್ಬಗಳಂದು, ಅದರಲ್ಲೂ ಕೃಷ್ಣ ಜಯಂತಿ, ಶಿವರಾತ್ರಿಗಳು ಇಲ್ಲಿ ವೈಭವಪೂರ್ಣ. ಇಲ್ಲಿನ ರಷ್ಯನರು ಕೂಡ ಹೋಮ, ಹವನ, ಪೂಜೆ, ಪುನಸ್ಕಾರ ಮಾಡ್ತಾರೆ. ಅದು ಭಾರತೀಯರ ಟ್ರೆಡಿಷನಲ್ ಸೀರೆ ಪಂಚೆಗಳಲ್ಲಿ. ತಾಪಮಾನ -40 ಡಿಗ್ರಿಗೆ ಕುಸಿದ್ರೂ ಮಂತ್ರ ಘೋಷ ಮಾತ್ರ ನಿಲ್ಲೋಲ್ವಂತೆ. ಇಲ್ಲಿ ಓಂಕಾರ ಶಿವಧಾಮ ಆಶ್ರಮ, ಓಂಕಾರ ಬೆಟ್ಟಗಳಿಗೆ ಭಾರತೀಯರು ಮಾತ್ರ ಅಲ್ಲ, ರಷ್ಯಾ, ಅಮೆರಿಕ, ಜಪಾನ್ಗಳಿಂದಲೂ ಬಂದು ಕೂತು ಧ್ಯಾನ ಮಾಡಿಕೊಂಡು ಹೋಗ್ತಾರಂತೆ. ಒಕುನೀವೋ ಹಳ್ಳಿ ತಳಗಡೆ ಯಾವುದೋ ಶಕ್ತಿ ಇದೆ ಅಂತ ನಂಬ್ತಾರೆ. ಇವರು ನಂಬಿಕೆಗೆ ತಕ್ಕಂಗೆ ಭೂಮಿ ಒಳಗೆ ಬಲವಾದ ಕಾಂತೀಯ ಶಕ್ತಿ ಇದೆ ಅಂತ ವಿಜ್ಞಾನಿಗಳು ಘೋಷಣೆ ಮಾಡಿದ್ದಾರೆ. ಇಲ್ಲಿ ಕೂತು ಧ್ಯಾನ ಮಾಡಿದ್ರೆ ಅದೇನು ಆನಂದ ಅಂತ ಆಧ್ಯಾತ್ಮಿಕರು, ಅನ್ವೇಷಕರು, ಪ್ರವಾಸಿಗರು ಎಲ್ಲರೂ ಇಲ್ಲಿಗೆ ಓಡೋಡಿ ಬರ್ತಾರಂತೆ. ಅದಕ್ಕೆ ಹಳ್ಳಿಲಿ ನಮ್ಮ ಪುಟಾಣಿ ಭಾರತ ತೆರೆದುಕೊಂಡಿರೋದು. ಅದಕ್ಕೆ ಈ ಹಳ್ಳಿಲಿ ನಮ್ಮ ಪುಟಾಣಿ ಭಾರತ ತೆರೆದುಕೊಂಡಿರೋದು ಎಂದು ಹೇಳ್ತಾ ಈ ವಾರದ ರಸವಾರ್ತೆಯನ್ನ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೂ ರಸವಾರ್ತೆ ಕೇಳಿದಿರಿ. ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:35.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: Empower your ambitions with quality education.
6: At JSS AHER, deemed to be university accredited A++ by NAC, admissions are open for BSc in psychology, biochemistry, statistics and data analytics, computational biology and bioinformatics. Visit JSS deemed to be university, SS Nagara, Banni Mantapa, Mysuru. Call 9980841859.
7: ರೇಷ್ಮೆ ರಂಗ
8: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
1: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
1: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
2: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ
0: ಆಲಿಸಿ
1: ಅನುಸರಿಸಿ
2: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿ ಬರುತ್ತಿದೆ
1: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:37. ಇದೀಗ ಬೆಂಗಳೂರು ಕೇಂದ್ರದಿಂದ ಮೊದಲಿಗೆ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ.
4: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ. ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನ್ ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.
5: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
6: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
7: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
8: ಏಕೆಂದರೆ ನೀರು ಜೀವಜಲ.
6: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಹೂಡಿಕೆಗೆ ಏರೋಸ್ಪೇಸ್ ಕಂಪನಿ ಒಲವು, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಹುಲಿ ಸಂರಕ್ಷಿತ ಪ್ರದೇಶ ವನ್ಯಜೀವಿ ಧಾಮಗಳ ಸಫಾರಿಯಲ್ಲಿ ಸುರಕ್ಷಿತ ಬಸ್ ಬಳಕೆಗೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ. ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇತಿಹಾಸ ಸೃಷ್ಟಿಸಿದೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಮತ. ಜಿಬಿಎಯ 5 ಪಾಲಿಕೆಗಳಲ್ಲಿ ಸೋಲುವ ಭಯದಿಂದಾಗಿ ಚುನಾವಣೆ ಮುಂದೂಡಿಕೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ಬೆಂಗಳೂರು ಪೊಲೀಸರ ಕಾರ್ಯಾಚರಣೆ, 34 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತು ವಶ. ವೈಮಾಂತರಿಕ್ಷ ಹಾಗೂ ರಕ್ಷಣಾ ವಲಯದಲ್ಲಿ ಹೆಸರುವಾಸಿಯಾಗಿರುವ ಬೆಂಗಳೂರು ಮೂಲದ ಏರೋಸ್ಪೇಸ್ ಕಂಪನಿ ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲು ಆಸಕ್ತಿ ತೋರಿದೆ ಎಂದು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ ತಿಳಿಸಿದ್ದಾರೆ. 200 ಎಕರೆ ಪ್ರದೇಶದಲ್ಲಿ ವೈಮಾಂತರಿಕ್ಷ, ರಕ್ಷಣಾ, ಸೆಮಿಕಂಡಕ್ಟರ್ ಹಾಗೂ ಕೃತಕ ಬುದ್ಧಿಮತ್ತೆ ನಾವೀನ್ಯತಾ ಕ್ಷೇತ್ರಗಳಲ್ಲಿ ಉತ್ಪಾದನೆ, ಪರೀಕ್ಷೆ ಮತ್ತು ನಿರ್ವಹಣೆಯ ಸಮಗ್ರ ಕೇಂದ್ರ ಸ್ಥಾಪಿಸುವುದು ಈ ಸಂಸ್ಥೆಯ ಪ್ರಮುಖ ಉದ್ದೇಶ ಎಂದು ಹೇಳಿದ್ದಾರೆ. ಕಂಪನಿಯು ಹಂತ ಹಂತವಾಗಿ ಒಟ್ಟು 6,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲಿದ್ದು, ಇದರಿಂದ ರಾಜ್ಯದಲ್ಲಿ ಪ್ರತ್ಯಕ್ಷವಾಗಿ 20,000 ಹಾಗೂ ಪರೋಕ್ಷವಾಗಿ 54,000 ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿದೆ ಎಂದು ತಿಳಿಸಿದ್ದಾರೆ. ಕ್ಷಿಪಣಿ ತಯಾರಿಕೆಗೆ ಪೂರಕ ಸೌಲಭ್ಯಗಳು, ರೇಡಾರ್ ಮತ್ತು ಸಂವೇದಕ ತಂತ್ರಜ್ಞಾನ, ಯುದ್ದ ವಿಮಾನಗಳ ದುರಸ್ತಿ ಮತ್ತು ನಿರ್ವಹಣಾ ಸೌಲಭ್ಯಗಳು ಸೇರಿದಂತೆ ವೈಮಾಂತರಿಕ್ಷ ಹಾಗೂ ರಕ್ಷಣಾ ವಲಯದ ಮೂಲಸೌಕರ್ಯ ಅಭಿವೃದ್ಧಿಗೆ ಕಂಪನಿ ವಿಶೇಷ ಆದ್ಯತೆ ನೀಡಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ 5 ಹುಲಿ ಸಂರಕ್ಷಿತ ಪ್ರದೇಶ ಹಾಗೂ ವನ್ಯಜೀವಿ ಧಾಮಗಳ ಸಫಾರಿಯಲ್ಲಿ ತೆರೆದ ಕ್ಯಾಂಪರ್ ಬದಲಿಗೆ ಸುರಕ್ಷಿತ ಬಸ್ಸು ಬಳಕೆ ಮಾಡುವಂತೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ ನೀಡಿದ್ದಾರೆ. ಸಫಾರಿಗಳಲ್ಲಿ ಪ್ರವಾಸಿಗರ ಸುರಕ್ಷತೆಗೆ ಹೆಚ್ಚಿನ ಗಮನ ಹರಿಸುವಂತೆ ವನ್ಯಜೀವಿ ಪರಿಪಾಲಕರಿಗೆ ನಿರ್ದೇಶನ ನೀಡಿದ್ದಾರೆ. ಬಂಡೀಪುರ, ನಾಗರಹೊಳೆ, ಕಾಳಿ, ಬಿಳಿಗಿರಿ ರಂಗನಬೆಟ್ಟ ಮತ್ತು ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಹಾಗೂ ಮಲೆ ಮಹದೇಶ್ವರ ಬೆಟ್ಟ, ದಾಂಡೇಲಿ, ಕೆಗುಡಿ ಸೇರಿದಂತೆ ರಾಜ್ಯದ ವಿವಿಧ ವನ್ಯಜೀವಿ ಧಾಮಗಳಲ್ಲಿ ಸಫಾರಿ ನಡೆಯುತ್ತಿದ್ದು ದೇಶ ವಿದೇಶಗಳಿಂದಲೂ ಪ್ರವಾಸಿಗರು ಆಗಮಿಸುತ್ತಾರೆ. ಅನಾಹುತ ಸಂಭವಿಸುವ ಮೊದಲೇ ಎಚ್ಚೆತ್ತುಕೊಳ್ಳುವ ಅಗತ್ಯವಿದೆ ಎಂದು ಸೂಚನೆಯಲ್ಲಿ ತಿಳಿಸಿದ್ದಾರೆ. ಯಾವುದೇ ಪ್ರವಾಸಿಗರು ಅರಣ್ಯದೊಳಗೆ ಇಳಿಯಲು ಅವಕಾಶ ನೀಡದಂತೆ ಹಾಗೂ ಪ್ರತಿ ಸಫಾರಿ ವಾಹನದಲ್ಲಿ ಪ್ರಥಮ ಚಿಕಿತ್ಸೆಯ ಕಿಟ್ ಹಾಗೂ ಸಫಾರಿ ಕೇಂದ್ರಗಳಿಗೆ ಸಮೀಪದಲ್ಲಿ ಆಂಬ್ಯುಲೆನ್ಸ್ ವಾಹನ ಇರುವುದನ್ನು ಖಾತ್ರಿಪಡಿಸಿಕೊಳ್ಳುವಂತೆಯೂ ಸೂಚನೆ ನೀಡಿದ್ದಾರೆ. ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇತಿಹಾಸ ಸೃಷ್ಟಿಸಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 3 ವರ್ಷಗಳಲ್ಲಿ ಪಂಚ ಗ್ಯಾರಂಟಿಗೆ 1.3 ಲಕ್ಷ ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಜಿಬಿಎ ಚುನಾವಣೆ ಕುರಿತು ಸುಪ್ರೀಂ ಕೋರ್ಟ್ ನಿರ್ದೇಶನದ ಕುರಿತು ಪ್ರತಿಕ್ರಿಯಿಸಿದ ಅವರು, ಆಗಸ್ಟ್ 30ರೊಳಗೆ ಚುನಾವಣೆ ನಡೆಸಲು ನ್ಯಾಯಾಲಯ ಸೂಚನೆ ನೀಡಿದೆ. ಚುನಾವಣಾ ಅಧಿಕಾರಿಗಳು ಅಧಿಕಾರಿಗಳ ಜೊತೆ ಚರ್ಚಿಸಿ ಚುನಾವಣೆ ನಡೆಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿಯಲು ಹೆಚ್ಚಿನ ಮಣ್ಣು ಸುರಿದಿರುವುದೇ ಕಾರಣ ಎಂದು ಉಪಮುಖ್ಯಮಂತ್ರಿ ಮಾಹಿತಿ ನೀಡಿದ್ದಾರೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಎಸ್ ಮಧುಬಂಗಾರಪ್ಪ ನೇತೃತ್ವದಲ್ಲಿ ಶಿವಮೊಗ್ಗ ವಕೀಲರ ಸಂಘದ ಪದಾಧಿಕಾರಿಗಳ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಇಂದು ಭೇಟಿ ಮಾಡಿತು. ಈ ವೇಳೆ ಶಿವಮೊಗ್ಗಕ್ಕೆ ಹೈಕೋರ್ಟ್ ಸಂಚಾರಿ ಪೀಠದ ಅಗತ್ಯತೆ ಕುರಿತು ಚರ್ಚಿಸಿ ಮನವಿ ಸಲ್ಲಿಸಿತು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಉಪಸ್ಥಿತರಿದ್ದರು. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ 5 ಪಾಲಿಕೆಗಳಲ್ಲಿ ಸೋಲುವ ಭಯದಿಂದಾಗಿ ಚುನಾವಣೆಯನ್ನು ಪದೇ ಪದೇ ಮುಂದೂಡಲಾಗುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜನಗಣತಿ ಮತ್ತು ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ ಕಾರಣದಿಂದ ಸಿಬ್ಬಂದಿ ಕೊರತೆ ಇದೆ ಎಂಬ ನೆಪ ಹೇಳಿ ಚುನಾವಣೆ ಮುಂದೂಡಲಾಗುತ್ತಿದೆ. ಪಕ್ಷದಲ್ಲಿ ಆಂತರಿಕವಾಗಿ ನಡೆದ ಸಮೀಕ್ಷೆಯಿಂದ ಕಾಂಗ್ರೆಸ್ ಪಕ್ಷ ಸೋಲಲಿದೆ ಎಂಬ ವರದಿ ಇದೆ ಎಂದು ತಿಳಿಸಿದ್ದಾರೆ. ಬಿಡದಿಯ ಬಳಿ ಸಂಪದ್ಭರಿತ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿರುವುದು ಸರಿಯಲ್ಲ. ಉಪನಗರ ನಿರ್ಮಾಣ ಯೋಜನೆಯಲ್ಲಿ ಕಮಿಷನ್ ಪಡೆಯುವ ಸಲುವಾಗಿ ಬಲವಂತದ ಭೂಸ್ವಾಧೀನ ಮಾಡಲಾಗುತ್ತಿದೆ ಎಂದು ಅವರು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಹೆಬ್ಬಾಳ ಪೊಲೀಸರು ದೆಹಲಿ ಮೂಲದ ಮಾದಕ ವಸ್ತು ಜಾಲ ಭೇದಿಸಿದ್ದು 34 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಯಶವಂತಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾದ ಪ್ರಕರಣಗಳ ಪರಿಶೀಲನೆ ವೇಳೆ ದೆಹಲಿಯಿಂದ ಮಾದಕ ವಸ್ತುಗಳು ಬರುತ್ತಿರುವುದರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು. ಈ ಜಾಲ ಭೇದಿಸಲು ಹೆಬ್ಬಾಳ ಮತ್ತು ಉತ್ತರ ವಿಭಾಗದ ಸುಮಾರು 40 ಪೊಲೀಸರನ್ನು ಒಳಗೊಂಡ ತಂಡ ರಚಿಸಲಾಗಿತ್ತು. ಕಳೆದ 1 ತಿಂಗಳಿನಿಂದ ಆರೋಪಿಗಳ ಚಲನವಲನ ಬೆನ್ನತ್ತಿದ ಪೊಲೀಸರು ಮಾದಕ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ.

0: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿಯು ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ನಾಳೆ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರ ಏರ್ಪಡಿಸಿದೆ. ಈ ಕಾರ್ಯಕ್ರಮ ಮಂಡ್ಯದ ಕೆವಿ ಶಂಕರೇಗೌಡ ಶತಮಾನೋತ್ಸವ ಸಭಾಂಗಣದಲ್ಲಿ ನಡೆಯಲಿದೆ. ಮಂಡ್ಯ, ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯಿಂದ ಆಯ್ದ 20 ಹೆಚ್ಚು ಕವಿಗಳು ಸ್ವರಚಿತ ಕವನಗಳನ್ನು ವಾಚನ ಮಾಡಲಿದ್ದಾರೆ. ಆಕಾಶವಾಣಿ ಕಾರ್ಯಕ್ರಮಗಳ ಬರವಣಿಗೆ ಕೌಶಲ್ಯಗಳನ್ನು ಕುರಿತಂತೆ ಮೈಸೂರು ಆಕಾಶವಾಣಿಯ ಅಧಿಕಾರಿಗಳು ಮಾತನಾಡಲಿದ್ದಾರೆ. ಇದರಲ್ಲಿ ಭಾಗವಹಿಸಲು ಸಾಹಿತ್ಯಾಸಕ್ತರು ಮತ್ತು ಸಾರ್ವಜನಿಕರಿಗೆ ಮುಕ್ತ ಅವಕಾಶವಿದೆ. ನಿಮಾನ್ಸ್ನ ಎನ್ಸ್ಪ್ರೈಟ್ ಮತ್ತು ಹಿಮಾಲಯ ವೆಲ್ನೆಸ್ ಕಂಪನಿ ಸಮುದಾಯ ಆಧಾರಿತ ಆತ್ಮಹತ್ಯೆ ತಡೆಗಟ್ಟುವಿಕೆ ಉಪಕ್ರಮಗಳ ವಿಸ್ತರಣೆಯನ್ನು ಪ್ರಕಟಿಸಿದೆ. ಸುರಕ್ಷಾ ಯೋಜನೆಯನ್ನು ರಾಮನಗರ ಜಿಲ್ಲೆಗೆ ವಿಸ್ತರಿಸುವುದಾಗಿ ಘೋಷಿಸಿದೆ. 2023 ಆರಂಭಿಸಲಾದ ಪ್ರಾಜೆಕ್ಟ್ ಸುರಕ್ಷಾ ಭಾರತದ ರಾಷ್ಟೀಯ ಆತ್ಮಹತ್ಯೆ ತಡೆಗಟ್ಟುವಿಕೆ ಕಾರ್ಯತಂತ್ರ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯ ಆತ್ಮಹತ್ಯೆ ತಡೆಗಟ್ಟುವ ಉಪಕ್ರಮ ಲೈವ್ ಲೈಫ್ ಚೌಕಟ್ಟಿಗೆ ಹೊಂದಿಕೆಯಾಗುವ ಸಮಗ್ರ ಸಮುದಾಯ ಆಧಾರಿತ ಮಾದರಿಯಾಗಿ ವಿನ್ಯಾಸಗೊಳಿಸಲಾಗಿದೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿ ಪ್ರಾಯೋಗಿಕವಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ಯೋಜನೆ 2026 32 ಪಂಚಾಯಿತಿಗಳಲ್ಲಿ 3 ವರ್ಷಗಳ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಭಾರತದ ನವರತ್ನ ಕಂಪನಿಗಳಲ್ಲೊಂದಾದ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ 2025-26 ಹಣಕಾಸು ವರ್ಷದಲ್ಲಿ ವಿವಿಧ ಮೂಲಗಳಿಂದ 16% ಬೆಳವಣಿಗೆ ದಾಖಲಿಸಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ 27,479 ಕೋಟಿಗಳ ಆದಾಯ ಗಳಿಸಿದೆ. ಪ್ರಸಕ್ತ ವರ್ಷದ 4ನೇ ತ್ರೈಮಾಸಿಕದಲ್ಲಿ 10,177 ಕೋಟಿ ಆದಾಯ ಗಳಿಸಿದೆ ಎಂದು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಪ್ರಕಟಣೆಯಲ್ಲಿ ತಿಳಿಸಿದೆ. ಬೆಂಗಳೂರಿನ ಹೊರವಲಯದಲ್ಲಿರುವ ಆನೇಕಲ್ ತಾಲೂಕಿನ ಇಂಡ್ಲವಾಡಿ ಬಳಿಯ ಸೂರ್ಯನಗರ 4ನೇ ಹಂತದಲ್ಲಿ ಉದ್ದೇಶಿತ ಅಂತಾರಾಷ್ಟೀಯ ಕ್ರೀಡಾಂಗಣ ನಿರ್ಮಾಣಕ್ಕೆ ಇದೇ 23 ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಹಾಗೂ ಕೆಎಚ್ಬಿ ಅಧ್ಯಕ್ಷ ಶಿವಲಿಂಗೇಗೌಡ ಇಂದು ಭೇಟಿ ನೀಡಿ ವ್ಯವಸ್ಥೆಗಳನ್ನು ಪರಿಶೀಲಿಸಿದರು. ಪ್ರಸ್ತಾವಿತ ಅಂತಾರಾಷ್ಟೀಯ ಕ್ರೀಡಾಂಗಣವನ್ನು 75 ಪ್ರದೇಶದಲ್ಲಿ ಸುಮಾರು 2,350 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಈ ಕ್ರೀಡಾಂಗಣ 80,000 ಪ್ರೇಕ್ಷಕರ ಆಸನ ಸಾಮರ್ಥ್ಯದೊಂದಿಗೆ ಕಾರ್ಯನಿರ್ವಹಿಸಲಿದೆ. ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಬಾಗಲಕೋಟೆ ಮತ್ತು ಅಖಿಲ ಭಾರತ ಸಮನ್ವಯ ಸಂಶೋಧನಾ ಯೋಜನೆ ಜಂಟಿಯಾಗಿ 26ನೇ ವಾರ್ಷಿಕ ಸಾಮಾನ್ಯ ಸಭೆಯನ್ನು ನಾಳೆಯಿಂದ ಇದೇ 23ರವರೆಗೆ ಬೆಂಗಳೂರಿನ ತೋಟಗಾರಿಕೆ ವಿಶ್ವವಿದ್ಯಾಲಯದ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಆಯೋಜಿಸಿದೆ. ಸಾಮಾನ್ಯ ಸಭೆಯಲ್ಲಿ ಭಾರತದ ವಿವಿಧ ಕೃಷಿ ಹವಾಮಾನ ವಲಯಗಳಿಗೆ ಸೂಕ್ತವಾದ ಗೆಡ್ಡೆಗೆಣಸು ಬೆಳೆಗಳ ತಂತ್ರಜ್ಞಾನ ಮೌಲ್ಯವರ್ಧನೆಗೆ ಸಂಬಂಧಪಟ್ಟ ಸಮಾಲೋಚನೆಗಳು ನಡೆಯಲಿವೆ. ಗೆಡ್ಡೆಗೆಣಸು ಬೆಳೆಗಳ ತಳೀಯ ಸಂಪನ್ಮೂಲಗಳು, ತಳಿ ಅಭಿವೃದ್ಧಿ ಮತ್ತು ಸುಧಾರಿತ ಬೆಳೆ ನಿರ್ವಹಣಾ ಪದ್ಧತಿಗಳು ಇತ್ಯಾದಿ ಚರ್ಚೆಯ ಪ್ರಮುಖ ವಿಷಯಗಳಾಗಿವೆ. ದೇಶದ ವಿವಿಧ ಭಾಗಗಳಿಂದ ಸುಮಾರು 60 ವಿಜ್ಞಾನಿಗಳು ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್ ಡಾ ರಾಮಚಂದ್ರ ನಾಯ್ಕ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ವಾಯುಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ನೀಡಲಾದ 6 ರೂಪಾಯಿಗಳ ಚೆಕ್ ಅನ್ನು ಮಂಡಳಿ ಅಧ್ಯಕ್ಷ ಶಾಸಕ ನರೇಂದ್ರ ಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಸ್ತಾಂತರಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಹೂಡಿಕೆಗೆ ಏರೋಸ್ಪೇಸ್ ಕಂಪನಿ ಒಲವು, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಹುಲಿ ಸಂರಕ್ಷಿತ ಪ್ರದೇಶ ವನ್ಯಜೀವಿ ಧಾಮಗಳ ಸಫಾರಿಯಲ್ಲಿ ಸುರಕ್ಷಿತ ಬಸ್ ಬಳಕೆಗೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ. ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇತಿಹಾಸ ಸೃಷ್ಟಿಸಿದೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಮತ. ಜಿಬಿಐಯ 5 ಪಾಲಿಕೆಗಳಲ್ಲಿ ಸೋಲುವ ಭಯದಿಂದ ಚುನಾವಣೆ ಮುಂದೂಡಿಕೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಬೆಂಗಳೂರು ಪೊಲೀಸರ ಕಾರ್ಯಾಚರಣೆ, 34 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತು ವಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:50. ಕೃಷಿ ರಂಗ

0: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ.
1: Choose excellence and explore diverse courses.
2: At JSS AHER, deemed to be university accredited A++ by NAC, admissions are open for MSc in molecular biology, biochemistry, microbiology, medical statistics, bioinformatics, cosmetic science, sports nutrition and management, medical physics and library and information science. Visit JSS deemed to be university, SS Nagara, Banni Mantapa, Mysuru. Call 9980841859.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
5: ರೇಷ್ಮೆ ರಂಗ,
6: ರೇಷ್ಮೆ ಕೃಷಿ ತಂತ್ರಜ್ಞಾನ ಕುರಿತ ಬಾನುಲಿ ಸರಣಿ.

0: ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ರೇಷ್ಮೆ ರಂಗ ಬಾನುಲಿ ಸರಣಿಯಲ್ಲಿ ವಿವಿಧ ಬೆಳವಣಿಗೆ ಪರಿಸ್ಥಿತಿಗಳಿಗೆ ಸೂಕ್ತವಾದ ಹಿಪ್ಪು ನೆರಳೆ ತಳಿಗಳು, ಈ ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾ ಮಂಜಪ್ಪ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು ಎನ್ ಕೇಶವಮೂರ್ತಿ.
1: ಡಾ ಮಂಜಪ್ಪನವರೇ ನಮಸ್ಕಾರ.
2: ನಮಸ್ಕಾರ ಸರ್.
1: ತಾವು ಈ ದಿವಸ ವಿವಿಧ ಬೆಳವಣಿಗೆ ಪದ್ಧತಿಗಳಿಗೆ, ವಿವಿಧ ಪರಿಸರಕ್ಕೆ ಸೂಕ್ತವಾದಂತಹ ಹಿಪ್ಪುನೇರಳೆ ತಳಿಗಳ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಈಗ ಬೇರೆ ಬೇರೆ ಸಂದರ್ಭಗಳಲ್ಲಿ, ಬೇರೆ ಬೇರೆ ಮಣ್ಣಲ್ಲಿ, ಬೇರೆ ಬೇರೆ ಹವಾಮಾನದಲ್ಲಿ ರೇಷ್ಮೆ ಕೃಷಿಯನ್ನು ಮಾಡ್ತಾರೆ ಕರ್ನಾಟಕ ರಾಜ್ಯಾದ್ಯಂತ.
2: ಹೌದು ಸರ್.
1: ನಿಮ್ಮ ಸಂಸ್ಥೆ ಆಯಾಯ ಭಾಗಗಳಿಗೆ ಸೂಕ್ತವಾದಂತಹ ತಳಿಗಳನ್ನು ಕೂಡ ತಾವು ಅಭಿವೃದ್ಧಿ ಮಾಡಿದ್ದೀರಿ.
2: ಹೌದು ಸರ್.
1: ಈಗ ಹಿಪ್ಪುನೇರಳೆ ಇದರಲ್ಲಿ ತಳಿ ಹಾಗೂ ತಳಿ ಅಭಿವೃದ್ಧಿ, ಬೇರೆ ಬೇರೆ ವಾತಾವರಣಕ್ಕಾಗಿ ಸೂಕ್ತವಾದ ತಳಿ ಅಭಿವೃದ್ಧಿ, ಇದರ ಬಗ್ಗೆ ಆರಂಭದಲ್ಲಿ ಹೇಳಿ.
2: ಮೊಟ್ಟ ಮೊದಲಾಗಿ ಎಲ್ಲ ರೇಷ್ಮೆ ಬೆಳೆಗಾರರಿಗೆ ನಮಸ್ಕಾರ. ಸುಮಾರು ವರ್ಷಗಳಿಂದ, ಒಂದು 50-100 ವರ್ಷಗಳ ಹಿಂದೆ ಯಾವ ತಳಿಗಳು ಇರಲಿಲ್ಲ. ಆವಾಗ ರೈತ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಯಾವುದೇ ಹಿಪ್ಪುನೇರಳೆ ಗಿಡಗಳನ್ನು ತಗೊಂಡ್ಬಿಟ್ಟು ಆವಾಗ ಮಾಡ್ತಾ ಇದ್ರು ರೇಷ್ಮೆ ಕೃಷಿನ. ಆದರೆ ಆವಾಗ ಹಿಪ್ಪುನೇರಳೆಯ ಇಳುವರಿ ಆಗ್ಬೋದು ಅಥವಾ ಸೊಪ್ಪಿನ ಗುಣಮಟ್ಟ ಇರ್ಬೋದು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಯಾಕೆಂದರೆ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ತಳಿಗಳಲ್ಲಿ ಅದರದೇ ಆಗಿರ್ತಕ್ಕಂಥ ಗುಣಲಕ್ಷಣಗಳು ಇದ್ವು. ಆದರೆ ನಮ್ಮ CSRTA ಸಂಸ್ಥೆ ಯಾವಾಗ ಸ್ಥಾಪನೆಗೊಳ್ತು ಅದಾದ ನಂತರ ನಾವು ಇಳುವರಿಗೆ ಮತ್ತು ಉತ್ತಮ ಗುಣಮಟ್ಟಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡ್ತಾ ಹೋದ್ವಿ. ಹಾಗೆ ನೋಡೋದಾದರೆ ನಾವು ತಳಿಯಲ್ಲಿ ಏನು ಮಾಡ್ತೀವಿ ಅಂತಂದರೆ ಹಿಪ್ಪುನೇರಳೆ ಇಳುವರಿ ಮತ್ತು ಗುಣಮಟ್ಟ ರೇಷ್ಮೆ ಹುಳುಗೆ ಚೆನ್ನಾಗಿರಬೇಕು. ರೇಷ್ಮೆ ಹುಳು ಅದನ್ನು ಚೆನ್ನಾಗಿ ತಿಂದು ಒಳ್ಳೆ ಗುಣಮಟ್ಟದ ಗೂಡು ಕೊಡಬೇಕು. ಅದನ್ನು ನಾವು ತಲೆಯಲ್ಲಿ ಇಟ್ಕೊಂಡು ತಳಿಯನ್ನು ಅಭಿವೃದ್ಧಿಪಡಿಸ್ತೀವಿ. ತಳಿಯಲ್ಲಿ ಏನು ಮಾಡ್ತೀವಿ ಅಂದರೆ ರೇಷ್ಮೆ ಹುಳುಗೆ ಏನು ಬೇಕಾಗುತ್ತೆ, ಯಾವ್ಯಾವ ಗುಣಲಕ್ಷಣಗಳು, ಉದಾಹರಣೆಗೆ ಇಳುವರಿ ಆಗಿರಬಹುದು, ಒಳ್ಳೆ ಗುಣಮಟ್ಟ ಇರ್ಬೋದು, ಪ್ರೋಟೀನ್ ಅಂಶ ಇರ್ಬೋದು, ನೀರಿನ ಅಂಶ ಇರ್ಬೋದು, ತೇವಾಂಶ ಜಾಸ್ತಿ ಹೊತ್ತು ಕಾಪಾಡ್ಕೊಳ್ಳುವಂಥದ್ದು ಇರ್ಬೋದು, ಇದೆಲ್ಲ ಗುಣಲಕ್ಷಣಗಳನ್ನು ಒಂದೇ ಒಂದು ತಳಿಯಲ್ಲಿ ನಾವು ಸಸ್ಯ ಅಭಿವೃದ್ಧಿ ಶಾಸ್ತ್ರದ ಸುಮಾರು ಮೆಥಡ್ಸ್ಗಳಿದ್ದಾವೆ ಅದನ್ನೆಲ್ಲ ಅಳವಡಿಸ್ಕೊಂಡ್ಬಿಟ್ಟು ನಾವು ಒಂದು ತಳಿನ ಅಭಿವೃದ್ಧಿಪಡಿಸ್ತೀವಿ. ಇದರಲ್ಲಿ ನೀವು ಹೇಳಿದ ಹಾಗೆ ಬೇರೆ ಬೇರೆ ಪರಿಸ್ಥಿತಿಗೆ ಯಾಕೆ ಬೇರೆ ಬೇರೆ ತಳಿಗಳು ಬೇಕು. ಈಗ ನಾವು ಒಂದು ಮಾತ್ರ ನೆನಪಲ್ಲಿಟ್ಕೋಬೇಕು, ಒಂದೇ ತಳಿ ಪ್ರತಿಯೊಂದು ಪರಿಸ್ಥಿತಿಗೆ ಅಳವಡಿಕೆ ಆಗಲ್ಲ, ಹೊಂದಿಕೊಳ್ಳಲ್ಲ. ಉದಾಹರಣೆಗೆ ನಮ್ಮ ಹತ್ರ ಒಂದು ನೀರು ಕಡಿಮೆ ಇದೆ, ಆವಾಗ ನಾವು ಎಲ್ಲ ತಳಿಗಳನ್ನು ಕಡಿಮೆ ನೀರಿನಲ್ಲಿ ಬೆಳೆಸೋಕ್ಕಾಗಲ್ಲ, ಅದಕ್ಕೆ ಇರತಕ್ಕಂಥ ಒಂದು ತಳಿನ ನಾವು ಹಾಕಬೇಕಾಗತ್ತೆ. ಹಾಗಾಗಿ ಒಂದು ತಳಿಯಲ್ಲಿ ಎಲ್ಲ ಗುಣಗಳನ್ನು ಹಾಕೋಕ್ಕಾಗಲ್ಲ, ಆದರೆ ಪ್ರತಿಯೊಂದು ಪರಿಸ್ಥಿತಿಗೆ ಅನುಗುಣವಾಗಿ ತಳಿಗಳನ್ನು ಅಭಿವೃದ್ಧಿಪಡಿಸ್ಬೋದು. ಹಾಗಾಗಿ ನಾವು ಹಿಪ್ಪುನೇರಳೆ ತಳಿಗಳಲ್ಲಿ ಸುಮಾರು ತಳಿಗಳನ್ನು ನಾವು ಮಾಡಿದ್ದೀವಿ. ಉದಾಹರಣೆಗೆ ಉತ್ತಮ ನೀರಾವರಿ ಇರತಕ್ಕಂಥ ರೈತರುಗಳಿಗೆ V1 ಇರ್ಬೋದು, G4 ಇರ್ಬೋದು, ಇತ್ತೀಚೆಗೆ ಬಿಡುಗಡೆಗೊಳ್ತಾ ಇರತಕ್ಕಂತಹ AGB8 ಅಂತ ಒಂದು ಹೊಸ ತಳಿ ಇದೆ, ಅದನ್ನು ಕೂಡ ನಾವು ನೀರಾವರಿ ಪ್ರದೇಶಕ್ಕೆ ಮಾಡ್ತಾ ಇದ್ದೀವಿ. ಹಾಗೆಯೇ ಯಾವ ರೈತನ ಹತ್ರ ನೀರು ಕಮ್ಮಿ ಇದೆ ಅಂಥ ರೈತನಿಗೆ ಅರೆ ನೀರಾವರಿಗೆ ಸೂಕ್ತವಾಗಿರ್ತಕ್ಕಂಥ ತಳಿಗಳು, ಉದಾಹರಣೆಗೆ AGB8 ಅಂತ ನಾನು ಏನು ಹೇಳಿದೆ ಅದು ಅರೆ ನೀರಾವರಿಗೂ ಬರುತ್ತೆ, ಹೆಚ್ಚಿನ ನೀರಾವರಿ ಇದ್ರೂ ಕೂಡ ಬರುತ್ತೆ. ಇನ್ನೊಂದು ತಳಿ ಅರೆ ಶುಷ್ಕ ಪ್ರದೇಶ, ಸಾಮಾನ್ಯವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಬೇಸಿಗೆ ಸಮಯದಲ್ಲಿ ಜಾಸ್ತಿ ಬಿಸಿಲಿರುತ್ತೆ, ಮಣ್ಣಿನಲ್ಲಿ ತೇವಾಂಶ ಜಾಸ್ತಿ ಹೊತ್ತು ಇಡ್ಕೊಳ್ಳಲ್ಲ, ಅಂಥ ಭೂಮಿಗೆ ಒಂದು ತಳಿ ಇದೆ MSG21 ಅಂತ ಒಂದು ತಳಿ. ಆ ತಳಿ ಏನು ಮಾಡುತ್ತೆ ಅಂದರೆ ಕಮ್ಮಿ ನೀರಲ್ಲೂ ಕೂಡ ಚೆನ್ನಾಗಿ ಬೆಳೆದು ಉತ್ತಮ ಗುಣಮಟ್ಟದ ಸೊಪ್ಪನ್ನು ಕೊಡುತ್ತೆ, ಉತ್ತಮ ಗುಣಮಟ್ಟದ ಇಳುವರಿನೂ ಕೊಡುತ್ತೆ.
1: ಈ ತಳಿ ಅಭಿವೃದ್ಧಿ ಹೇಗೆ ಮಾಡ್ತೀರಿ ಡಾಕ್ಟರ್ ಮಂಜಪ್ಪನವರೇ?
2: ತಳಿ ಅಭಿವೃದ್ಧಿಲಿ ಏನು ಮಾಡ್ತೀವಿ ಅಂದರೆ ಸರ್, ನಾವು ಮೊಟ್ಟ ಮೊದಲನಾಗಿ ನಮಗೆ ಏನು ಬೇಕು ಅಬ್ಜೆಕ್ಟಿವ್ ಅಂತ ಕರಿತೀವಿ, ನಮಗೆ ಯಾವ ಥರ ತಳಿ ಬೇಕು ಅನ್ನೋದನ್ನು ಮೊದಲು ನಾವು ಕಂಡುಕೊಳ್ತೀವಿ. ಉದಾಹರಣೆಗೆ ಸುಮಾರು ಭಾಗದ ರೈತರುಗಳಿಗೆ ಇತ್ತೀಚಿನ ದಿನಮಾನಗಳಲ್ಲಿ ಪೆಸ್ಟ್ ಜಾಸ್ತಿ ಪ್ರಾಬ್ಲಮ್ ಇದೆ, ಕೀಟಬಾಧೆ ಜಾಸ್ತಿ ಆಗ್ತಿದೆ, ಅದನ್ನು ಉದಾಹರಣೆಯಾಗಿ ನಾವು ಇಟ್ಕೊಳ್ಳೋದಾದರೆ ಮೊದಲನೇದಾಗಿ ನಾವು ಆ ಕೀಟಕ್ಕೆ ರೆಸಿಸ್ಟೆಂಟ್ ಡೋನರ್ ಇದೆಯಾ ನಮ್ಮ ಜಂಪ್ಲಾಸಮಲ್ಲಿ ಅಂತ ನೋಡ್ತೀವಿ. ಹಿಪ್ಪುನೇರಳೆಯಲ್ಲಿ ಸುಮಾರು 1300 ಜಂಪ್ಲಾಸಮ್ ಇದೆ, ಅದರಲ್ಲಿ ನಾವು ಯಾವುದಾದ್ರೂ ಒಂದು ಜರ್ಮ್ಪ್ಲಾಸಮ್ ರೆಸಿಸ್ಟೆಂಟ್ ಇದೆಯಾ ಯಾವುದಾದ್ರು ಕೀಟಕ್ಕೆ ಅಂತ ಹುಡುಕ್ತೀವಿ, ಅದನ್ನು ತೊಗೊಂಡ್ಬಿಟ್ಟು ಆಸ್ ಎ ಡೋನರ್ ಲೈನ್ ಅಂತ ಕರಿತೀವಿ. ಅದನ್ನು ನಾವು ಉತ್ತಮ ಗುಣಮಟ್ಟದ ಇಳುವರಿ ಮತ್ತು ಗುಣಮಟ್ಟ, ಉದಾಹರಣೆಗೆ V1 ತಳಿಯಲ್ಲಿ ಒಳ್ಳೆ ಇಳುವರಿನೂ ಇದೆ, ಒಳ್ಳೆ ಗುಣಮಟ್ಟದ ಸೊಪ್ಪನ್ನು ನೀಡುತ್ತೆ, ಆದರೆ ಅದರಲ್ಲಿ ಕೀಟ ನಿರೋಧಕ ಶಕ್ತಿ ಇಲ್ಲ. ಹಾಗಾಗಿ ಅದನ್ನು ಡೋನರ್ ಜೊತೆ ನಾವು ಕ್ರಾಸ್ ಮಾಡ್ತೀವಿ, ಅದಕ್ಕೆ ಸಂಕರಣ ಅಂತ ಕರಿತೀವಿ. ಕ್ರಾಸ್ ಮಾಡಿಬಿಟ್ಟು ಅದರಿಂದ ಬಂದಿರತಕ್ಕಂಥ ಪ್ರಾಜನೀಸ್ಗಳಲ್ಲಿ ನಾವು ಯಾವುದು ಹೆಚ್ಚಿನ ಇಳುವರಿ ಗುಣಮಟ್ಟದ ಜೊತೆ ಜೊತೆಗೆ ಕೀಟ ನಿರೋಧಕ ಶಕ್ತಿ ಇರುತ್ತೆ ಅಂಥ ಪ್ರಾಜ್ನಿಗಳನ್ನು ಸೆಲೆಕ್ಟ್ ಮಾಡಿ ಎಲ್ಲ ಥರದ ಗುಣಮಟ್ಟ ಇರ್ಬೋದು, ರೆಸಿಸ್ಟೆನ್ಸ್ ಇರ್ಬೋದು, ಪ್ರತಿಯೊಂದು ಗುಣಮಟ್ಟಕ್ಕೆ ನಾವು ಇವ್ಯಾಲ್ಯೂಯೇಟ್ ಮಾಡ್ತೀವಿ, ಅದಕ್ಕೆ ಸ್ಕ್ರೀನಿಂಗ್ ಅಂತ ಕರಿತೀವಿ. ಅದನ್ನೆಲ್ಲ ಮಾಡಿದ ಮೇಲೆ ನಾವು ಕೊನೆಗೆ ಬೇರೆ ಬೇರೆ ಪ್ರದೇಶಗಳಲ್ಲೂ ಕೂಡ ಅದನ್ನು ಮಲ್ಟಿ ಲೊಕೇಶನ್ ಟ್ರಯಲ್ ಮಾಡ್ತೀವಿ. ಆ ಮಲ್ಟಿ ಲೊಕೇಶನ್ ಟ್ರಯಲ್ ಮಾಡಿದ ನಂತರ ಮಾತ್ರ ಅದು ಕೀಟ ನಿರೋಧಕ ಶಕ್ತಿನೂ ಇರಬೇಕು, ಹಾಗೆಯೇ ಒಳ್ಳೆಯ ಇಳುವರಿ ಮತ್ತು ಗುಣಮಟ್ಟ ಎಲ್ಲಾನು ಇದ್ದ ಮೇಲೆ ಮಾತ್ರ ಅದನ್ನು ರೈತರಿಗೆ ಬಿಡುಗಡೆಗೊಳಿಸ್ತೀವಿ.
1: ಮೂಲ ಎಲ್ಲಿದು ಇದು ಹಿಪ್ನೇರಳೆ? ಭಾರತದ್ದೇನಾ?
2: ಭಾರತದಲ್ಲೂ ಕೂಡ ಇದು ಸುಮಾರು ವರ್ಷಗಳ ಕಾಲನೂ ಇದೆ. ಈಗ ನಾರ್ತ್ ಈಸ್ಟ್ ಈಶಾನ್ಯ ಭಾಗ ಅಂತ ಏನು ಕರಿತೀವಿ ನಾವು, ಮೇಘಾಲಯ, ಸಿಕ್ಕಿಂ, ಈ ಭಾಗದಲ್ಲೂ ಕೂಡ ಸುಮಾರು ವರ್ಷಗಳ ಕಾಲ ಇದು ಇದೆ. ಹಾಗೆ ಜಪಾನ್ಗಳಲ್ಲೂ ಕೂಡ ಇದು, ಚೈನಾದಲ್ಲೂ ಕೂಡ ಇದು ಸುಮಾರು ವರ್ಷಗಳ ಕಾಲನೂ ಇದೆ. ಹಾಗಾಗಿ ಇದರ ಒರಿಜಿನ್ ಅಂತ ತಿಳ್ಕೊಳ್ಬೇಕಾದರೆ ಚೈನಾ, ಜಪಾನ್ ಮತ್ತು ಭಾರತ ಮೂರನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ.
1: ಈಗ ತಮ್ಮಲ್ಲಿರೋ ಜರ್ಮ್ ಪ್ಲಾಸಮ್ ಈ ಮೂರು ಭಾಗದಲ್ಲಿರುವಂತಹ ತಳಿಗಳಿಗೆ ಸಂಬಂಧಪಟ್ಟಿದ್ದ?
2: ಹೌದು ಸರ್, ಈ ಮೂರು ದೇಶಗಳಲ್ಲೂ ಜಾಸ್ತಿ ಇದಾವೆ. ಆದರೆ ಬೇರೆ ದೇಶಗಳಲ್ಲೂ ಕೂಡ ಏನೇನಿದೆ ಅದನ್ನು ಕೂಡ ತಂದುಬಿಟ್ಟು ನಾವು ಸಂರಕ್ಷಣೆ ಮಾಡಿ ಇಟ್ಕೊಂಡಿದ್ದೀವಿ. ಅದನ್ನು ಸಸ್ಯ ತಳಿ ಅಭಿವೃದ್ಧಿ ಶಾಸ್ತ್ರಕ್ಕೆ ಉಪಯೋಗ ಮಾಡ್ತೀವಿ.
1: ಸಾಮಾನ್ಯವಾಗಿ ಹಿಪ್ ನೇರಳೆನ ತುಂಡುಗಳ ಮೂಲಕನೇ ಸಸ್ಯ ಅಭಿವೃದ್ಧಿ ಮಾಡ್ತಾರೆ ಅಲ್ವೇ? ಈಗ ನೀವು ತಳಿ ಅಭಿವೃದ್ಧಿ ಮಾಡುವಾಗ ಅದು ಹಣ್ಣಾಗೋವರೆಗೂ ಕಾದು ಕ್ರಾಸ್ ಮಾಡ್ತೀರಾ ಹೇಗೆ?
2: ಹೌದು ಸರ್, ತುಂಡುಗಳು ಅಂತ ಏನು ಹೇಳಿದ್ರಿ, ತುಂಡು ಅಂತಾರೆ ಕಟ್ಟಿಂಗ್ಸ್. ಕಟ್ಟಿಂಗ್ಸ್ ಮಾಡೋದ್ರಿಂದ ಒಂದೇ ತಳಿನ ನಾವು ಜಾಸ್ತಿಯಾಗಿ ಮಲ್ಟಿಪ್ಲೈ ಮಾಡಬಹುದು. ಅದು ವೆಜಿಟೇಟಿವ್ ಮೆಥಡ್ ಆಫ್ ಪ್ರಾಪಗೇಷನ್ ಅಂತ ಕರಿತೀವಿ. ಅದನ್ನ ಮಾಡೋದ್ರಿಂದ ಆ ತಳಿಯ ಎಲ್ಲಾ ಗುಣಲಕ್ಷಣಗಳನ್ನು ಕಾಪಾಡಿಕೊಳ್ಳಬಹುದು. ಅದೇ ನಾವು ಅದರಿಂದ ಬರ್ತಕ್ಕಂಥ ಬೀಜದಿಂದ ಏನಾದರೂ ಮಾಡಿದ್ದೇ ಆದರೆ, ಮಲ್ಟಿಪ್ಲೈ ಮಾಡಿದ್ದೇ ಆದರೆ, ನಮ್ಗೆ ಅದೇ ತಳಿಯ ಗುಣಲಕ್ಷಣಗಳು ಸಂರಕ್ಷಣೆ ಮಾಡೋಕ್ಕಾಗಲ್ಲ. ಈಗ ರೈತರು ನಾವು ಬೀಜನ ಕೊಟ್ಬಿಟ್ರೆ ಬೇರೆ ಬೇರೆ ಗಿಡಗಳು ಬೆಳ್ಕೊಂಡ್ಬಿಡ್ತವೆ, V1 ತಳಿನೇ ಬರಲ್ಲ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ. ಹಾಗಾಗಿ ನಾವು ಕಟ್ಟಿಂಗ್ಸ್ ಮೂಲಕನೇ ನಾವು ತಳಿನ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ.
1: ಕ್ರಾಸಿಂಗ್ ಎಲ್ಲ
2: ಮಾಡ್ತೀರಲ್ಲ, ಹಾ, ಕ್ರಾಸಿಂಗ್ ಅಲ್ಲಿ ಏನ್ ಮಾಡ್ತೀವಿ ನಾವು, ಈಗ ಡೋನರ್ ಲೈನ್ ಅಂತ ನಾನು ಹೇಳಿದೆ, ಡೋನರ್ ಅಂದ್ರೆ ಅದರಲ್ಲಿ ರೋಗ ನಿರೋಧಕ ಶಕ್ತಿ ಇದೆ. ಅದನ್ನ ನಾವು ಒಳ್ಳೆ ಇಳುವರಿ ಇರತಕ್ಕಂತ ಗಿಡಕ್ಕೆ ಕ್ರಾಸ್ ಮಾಡೋದಾದ್ರೆ ಅದನ್ನ ಒಂದು ಪಾಟ್ಗಳಲ್ಲಿ ಹಾಕ್ತಿವಿ. ಅದು ಫಿಮೇಲ್ ಆಗಿರಬೇಕು, ಇನ್ನೊಂದು ಮೇಲ್ ಆಗಿರುತ್ತೆ. ಅದನ್ನೆರಡನ್ನೂ ನಾವು ಫ್ರೂಟ್ ಬರುವಾಗ ಅಂದ್ರೆ ಫ್ಲವರ್ ಬರುವಾಗ ಕ್ರಾಸ್ ಮಾಡಿ ಅದರಿಂದ ಬೀಜ ತಗೊಂಡು ತಿರ್ಗಾ ನಾವು ಅದನ್ನ ಇವ್ಯಾಲ್ಯೂಯೇಷನ್ ಮಾಡ್ತೀವಿ. ಎಲ್ಲಾ ಕ್ಯಾರೆಕ್ಟರ್ಗೂ ಕೂಡ ನಾವು ಪ್ರತಿಯೊಂದು ಗುಣಲಕ್ಷಣಗಳಿಗೂ ನಾವು ಇವ್ಯಾಲ್ಯೂಯೇಷನ್ ಮಾಡ್ತೀವಿ. ಯಾವ ಮರಿಗಳಲ್ಲಿ ಅಥವಾ ಪ್ರಾಜ್ನಿಗಳಲ್ಲಿ ಹೆಚ್ಚಿನ ಪ್ರಮಾಣದ ಉತ್ತಮ ಕ್ಯಾರೆಕ್ಟರ್ಗಳಿರ್ತವೆ, ಗುಣಲಕ್ಷಣಗಳಿರ್ತವೆ, ಅಂಥದನ್ನು ಮಾತ್ರ ನಾವು ಮುಂದೆ ತಗೊಂಡು ಹೋಗ್ತೀವಿ. ಮಲ್ಟಿ ಲೊಕೇಶನ್ ಟ್ರಯಲ್ ಅಂತ ಹೇಳಿದ್ರೆ ಎಲ್ಲಾ ಕ್ಷೇತ್ರದಲ್ಲೂ ಒಂದು ಬೆಳೆದ್ಬಿಟ್ಟು ಅದು ಚೆನ್ನಾಗಿ ಬರಬೇಕು, ಅಂಥ ತಳಿಯನ್ನು ಮಾತ್ರ ನಾವು ಮುಂದೆ ತಗೊಂಡು ಹೋಗ್ತೀವಿ.
1: ಈ ಸಾಮಾನ್ಯವಾಗಿ ಹಿಪ್ನೇರಳೆ ಹಣ್ಣಾಗಿ ಹೂವಾಗಿ ಈ ತರದೆಲ್ಲ ಆಗೋದು ಎಷ್ಟು ವರ್ಷ ತಗೊಳ್ಳುತ್ತೆ?
2: ಇದು ನಾವು ಪೆರೆನಿಯಲ್ ಅಂತ ಕರಿತೀವಿ ಸರ್, ಇದು ಟ್ರೀ ಸ್ಪೀಸಿಸ್, ಎಲ್ಲದು ಮರತನೇ ಬೆಳೆಯುವಂಥದ್ದು. ಇದು ನಾವು ಇದನ್ನ ಹೈ ಬುಷ್ ಅಥವಾ ಬುಷ್ ಎಲ್ ಮಾದರಿಯಲ್ಲಿ ಇದನ್ನ ಮಾಡ್ತಾ ಇದೀವಿ. ಈಗ ನೋಡಿ, ನಾವು ಒಂದು ಗಿಡನ ನಾವು ಹಾಕಿದಾಗ ಭೂಮಿಯಲ್ಲಿ ಕನಿಷ್ಠ ಆದ್ರೂ ಇದು ಒಂದು 6 ತಿಂಗಳಾದ್ರೂ ತಗೊಳುತ್ತೆ. 6 ತಿಂಗಳಾದ್ಮೇಲೆ ನಾವು ಏನು ಕಟಾವ್ ಮಾಡ್ತೀವಿ, ಪ್ರೂನಿಂಗ್ ಮಾಡ್ತೀವಿ, ಅದಾದ ನಂತರ ಹೂ ಬರುತ್ತೆ. ಸೊ ಅವಾಗ ನಾವು ಕ್ರಾಸಿಂಗ್ ಮಾಡೋಕ್ಕೆ ಶುರು ಮಾಡ್ಕೋಬಹುದು. ಆದರೆ ನಮಗೆ ಜಾಸ್ತಿ ಫ್ರೂಟ್ಸ್ ಇರ್ಬೋದು,

0: ಮತ್ತು ದಕ್ಷಿಣ ಭಾರತದ ಭಾಗದಲ್ಲಿ ಇದು ಆ ಥರ ಇಲ್ಲ. ವರ್ಷ ಪೂರ್ತಿ ನಮಗೆ ಹೂ ಬರುತ್ತೆ, ಇದಕ್ಕೆ ಸೀಸನ್ ಸ್ಪೆಸಿಫಿಕ್ ಅಂತೇನಿಲ್ಲ, ಇದೇ ಸೀಸನ್ಗೆ ಹೂ ಬರುತ್ತೆ ಹಣ್ಣು ಬರುತ್ತೆ ಅಂತೇನಿಲ್ಲ. ನಾವು ಯಾವಾಗ ಪ್ರೂನಿಂಗ್ ಮಾಡ್ತೀವಿ ಅವಾಗ ಅದಕ್ಕೆ ಫ್ಲವರ್ಸ್ ಬರುತ್ತೆ ಮತ್ತು ಅದಾದ ನಂತರ ಹಣ್ಣು ಬರುತ್ತೆ.
1: ಈಗ ಹಣ್ಣಾದ ಮೇಲೆ ಅದರ ಬೀಜನ ತಾವು ಸಂರಕ್ಷಣೆ ಮಾಡಬೇಕು. ಆ ಬೀಜದಲ್ಲಿ ಉದ್ದೇಶಿತವಾದಂತಹ ಗುಣಮಟ್ಟ ಇದೆಯೋ ಇಲ್ವೋ ಅನ್ನೋದನ್ನು ಪರೀಕ್ಷೆ ಮಾಡಬೇಕು. ಸಾಮಾನ್ಯವಾಗಿ ಒಂದು ತಳಿ ಅಭಿವೃದ್ಧಿ ಮಾಡೋದಕ್ಕೆ ಎಷ್ಟು ವರ್ಷ ಹಿಡಿಬೋದು ಡಾಕ್ಟರ್ ಮಂಜಪ್ಪನವ್ರೆ?
0: ಇದರಲ್ಲಿ ತುಂಬಾ ಎಫರ್ಟ್ ಇನ್ವಾಲ್ವ್ ಆಗಿರುತ್ತೆ. ಕನಿಷ್ಠ ಅಂದರೂ 15 ವರ್ಷ ನಾವು ಇದರಲ್ಲಿ ಇನ್ವೆಸ್ಟ್ ಮಾಡಿರ್ತೀವಿ. ಇದರಲ್ಲಿ ಸುಮಾರು ವಿಜ್ಞಾನಿಗಳು ಭಾಗವಹಿಸಿರ್ತಾರೆ. ಕ್ರಾಸಿಂಗ್ ಒಂದು ತಂಡ ಮಾಡಿದರೆ ಅದನ್ನು ಇವ್ಯಾಲ್ಯೂಯೇಷನ್ ಇನ್ನೊಂದು ತಂಡ ಮಾಡುತ್ತೆ, ಮಲ್ಟಿಲೊಕೇಶನ್ ಇವ್ಯಾಲ್ಯೂಯೇಷನ್ ಇನ್ನೊಂದು ತಂಡ ಮಾಡುತ್ತೆ. ಹಾಗಾಗಿ ಸುಮಾರು ವಿಜ್ಞಾನಿಗಳಲ್ಲಿ ಇದ್ರೆ ಭಾಗವಹಿಸಿರ್ತಾರೆ, ಅವ್ರದ್ದು ಪರಿಶ್ರಮ ಇರುತ್ತೆ. ಅದೆಲ್ಲ ಪರಿಶ್ರಮ ಆದ ನಂತರ 15 ವರ್ಷ ಆದ ನಂತರ ಒಂದು ತಳಿ ಬಿಡುಗಡೆಗೊಳ್ಳುತ್ತೆ. ಇಷ್ಟು ಯಾಕಂದರೆ ಇದು ಪೆರೆನಿಯಲ್ ಅಂತ, ಇದು ಮರಗಡ್ಡಿ ಥರ ಇರೋದ್ರಿಂದ ನಾವು ಅದರದ್ದು ಪರ್ಫಾರ್ಮೆನ್ಸ್ ಅದರದ್ದು ಇಳುವರಿ ಮತ್ತು ಕ್ವಾಲಿಟಿ ಗೊತ್ತಾಗಬೇಕು ಅಂತಂದರೆ ಸುಮಾರು ವರ್ಷಗಳ ಕಾಲ ಬೆಳೆದು ಬಿಟ್ಟ ಮೇಲೇ ಗೊತ್ತಾಗುತ್ತೆ.
1: ಈಗ ನೀವು ಅಭಿವೃದ್ಧಿ ಮಾಡಿರುವಂತಹ ಸಾಕಷ್ಟು ತಳಿಗಳಿದ್ದಾವೆ. ನಾವು M5 ನಿಂದ ಈಗ ಹೇಳಿರೋ ಹೊಸ ತಳಿವರೆಗೂ ಬೆಳೆದು ಬಂದಿದ್ದೀವಿ ಕಳೆದ ವರ್ಷಗಳಲ್ಲಿ.
0: ಹೌದು ಸರ್.
1: ಈಗ ಉತ್ತಮವಾದ ನೀರಾವರಿ ಇತ್ತಪ್ಪ ಒಬ್ಬ ರೈತನಿಗೆ, ಆತನಿಗೆ ಯಾವ ತಳಿ, ಆ ತಳಿಯ ಲಕ್ಷಣಗಳೇನು?
0: ಈಗ ಕರ್ನಾಟಕದಲ್ಲಿ ನೋಡೋದಾದ್ರೆ ಸುಮಾರು ರೈತರ ಜಮೀನಲ್ಲಿ ಸಫಿಷಿಯಂಟ್ ನೀರಿದೆ, ಒಳ್ಳೆ ಫರ್ಟೈಲ್ ಸಾಯಿಲ್ ಇದೆ ಅಂದಾಗ ನಾವು 3 ತಳಿಗಳನ್ನು ಶಿಫಾರಸು ಮಾಡ್ತೀವಿ. ಒಂದು B1, ಎಲ್ಲ ರೈತರಿಗೆ ಗೊತ್ತಿರೋ ವಿಚಾರ, ಸುಮಾರು 25 ವರ್ಷಗಳಿಂದನೂ ಇದು ರೈತರ ಭೂಮಿಯಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡ್ತಾ ಇದೆ. ಅದು ಬಿಟ್ಟರೆ ಇನ್ನೊಂದು ತಳಿ ಹೇಳೋದಾದರೆ G4, ಅದು ಸುಮಾರು ಒಂದು 15-20 ವರ್ಷ ಆಯಿತು. ಅದು ಕೂಡ ಅದನ್ನು ಕೂಡ ಕೆಲವು ಬೆಳೆಗಳಲ್ಲಿ ಬೆಳೀತಾ ಇದ್ದಾರೆ, ಒಳ್ಳೆ ಇಳುವರಿನೂ ಪಡಿತಾ ಇದ್ದಾರೆ. ಇನ್ನೊಂದು ವೆರೈಟಿ ಹೇಳೋದಾದರೆ, ಹೊಸ ವೆರೈಟಿ ಇನ್ನು ನಾವು ರಿಲೀಸ್ ಮಾಡ್ತಾ ಇದ್ದೀವಿ, ಅದರ ಹೆಸರು AGB8 ಅಂತ. ಅದನ್ನು ಕೂಡ ಒಳ್ಳೆ ಇಳುವರಿ ಇರುತ್ತದ್ದು. ಗುಣಲಕ್ಷಣ ಹೇಳೋದಾದರೆ V1ನಲ್ಲಿ ರೈತರು ಏನು ಇಷ್ಟಪಡ್ತಾರೆ ಅಂದರೆ ಅದರ ಗ್ಲಾಸಿನಸ್ ಅಂತ ಕರಿತೀವಿ. ಗ್ಲಾಸಿನಸ್ ಅಂದರೆ ಲೀಫಲ್ಲಿ ವ್ಯಾಕ್ಸ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಆ ವ್ಯಾಕ್ಸ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದು ಬೇಗ ಒಣಗಲ್ಲ, ಬಾಡೋದಿಲ್ಲ. ಇದು ಬಹಳ ಮುಖ್ಯವಾದಂಥ ಗುಣಲಕ್ಷಣ. ಯಾಕೆಂದರೆ ರೈತ ರೇಷ್ಮೆ ಕಡ್ಡಿಯನ್ನು ಕಟಾವು ಮಾಡಿ ಹುಳುಕ್ ಹಾಕಿದಾಗ ಬೇಗ ಬಾಡಬಾರ್ದು. ಅದು ಈ ತಳಿಯಲ್ಲಿ ಇರತಕ್ಕಂಥ ಉತ್ತಮವಾದ ಒಂದಂತು ಗುಣಲಕ್ಷಣ. ಅದ್ರ ಜೊತೆ ಜೊತೆಗೆ ಇದರದ್ದು ರೆಂಬೆ ನೇರವಾಗಿರುತ್ತೆ, ಗ್ಲಾಸಿನಸ್ ಜಾಸ್ತಿ ಇರುತ್ತೆ. ಸುಮಾರು 27% ಪ್ರೋಟೀನ್ ಇದೆ, 26% ಕಾರ್ಬೋಹೈಡ್ರೇಟ್ ಇದೆ, ಸಕ್ಕರೆ ಅಂಶ ಇದೆ. ಸೊ ಇದು ಏನು ಮಾಡುತ್ತೆ ಅಂತಂದರೆ ಆ ಹುಳುಕ್ಕೆ ಬೆಳವಣಿಗೆಗೆ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ, ಆ ಜೊತೆ ಜೊತೆ ಒಳ್ಳೆಯ ಗುಡನ್ನು ಕೊಡುತ್ತೆ. ಇದರ ಇನ್ನೊಂದು ವಿಶೇಷ ಗುಣ ಏನಂತಂದರೆ ಇದನ್ನು ಚಾಕಿಗೂ ಕೂಡ ಬಳಸ್ಬೋದು, ಲೇಟ್ ಏಜ್ಗೂ ಕೂಡ, ಪ್ರೌಢಾವಸ್ಥೆಗೂ ಕೂಡ ಬೆಳೆಸ್ಬೋದು. ಹಾಗಾಗಿ ಈ ತಳಿನ ಚಾಕಿ ಮಾಡೋ CRC ಅವರು ಬಳಸ್ತಾ ಇದ್ದಾರೆ, ಲೇಟ್ ಏಜ್ ಅವರು ಮಾಡ್ತಾರೆ. ಇದರ ಇನ್ನೊಂದು ಗುಣಲಕ್ಷಣ ಅಂದರೆ ರೆಂಬೆಗಳು ನೇರವಾಗಿರುತ್ತೆ. ಆ್ಯಂಗಲ್ಸ್ ಲೀಫ್ ಆ್ಯಂಗಲ್ ಅಂತ ಕರಿತೀವಿ, ಎಕ್ಯೂಟ್ ಆ್ಯಂಗಲ್ ಅಂತ ಕರಿತೀವಿ. ಅಂದರೆ ಸೂರ್ಯನ ಮುಖವಾಗಿ ಎಲೆಗಳು ನಿಂತಿರುತ್ತವೆ. ಇದರ ಒಳ್ಳೆ ಉತ್ತಮ ಒಂದು ಗುಣಲಕ್ಷಣ, ಅದಕ್ಕೆ ಇಡಿಯೋಟೈಪ್ ಅಂತ ಕರಿತೀವಿ. ಸೂರ್ಯನ ಪ್ರಕಾಶಕ್ಕೆ ಅದು ತೆರೆದುಕೊಳ್ಳೋದ್ರಿಂದ ಪ್ರತಿ ಎಲೆಗೂ ಸೂರ್ಯನ ಕಿರಣಗಳು ಮುಟ್ಟುತ್ತೆ. ಅದು ಈ V1ನಲ್ಲಿರ್ತಕ್ಕಂಥ ಒಳ್ಳೆ ಗುಣಲಕ್ಷಣ. ಆಮೇಲೆ ಇನ್ನೊಂದು ಗುಣಲಕ್ಷಣ ಅಂತಂದ್ರೆ ಇದು ಬೇಗ ಹಣ್ಣು ಆಗಂಗಿಲ್ಲ. ಈಗ ನಮ್ಮ ರೈತರು 1 ವಾರ 15 ದಿವಸ ಮುಂದೂಡಿಸ್ಬೇಕಂತ ಅನ್ಕೊಂಡಿರ್ತಾರೆ, ಬೆಳೆ ನಿಂತ್ಬಿಟ್ಟಿರುತ್ತೆ ತೋಟದಲ್ಲಿ. ಆದರೆ 1 ವಾರ 15 ದಿವಸ ತಡೆದು ಸೊಪ್ಪನ್ನು ಕೊಡೋದಾದ್ರೂ ಕೂಡ, ಶುರು ಮಾಡೋದಿದ್ರು ಕೂಡ ಹಣ್ಣಾಗಲ್ಲ ಎಲೆ. ಬೇರೆ ತಳಿಗಳಲ್ಲಿ ಏನಾಗತ್ತಂದ್ರೆ ಅವ್ರೇನಾದರೂ 65 ದಿನ 75 ದಿನ ಆದಮೇಲೆ ಕಟಾವು ಮಾಡದೇ ಇದ್ರೆ ಹಣ್ಣಾಗಕ್ಕೆ ಶುರು ಮಾಡುತ್ತೆ ಎಲೆ. ಅವಾಗ ಸ್ವಲ್ಪ ತಕ್ಕ ಮಟ್ಟಿಗೆ ಎಲೆಯ ಇಳುವರಿ ಸ್ವಲ್ಪ ಕುಂಠಿತ ಆಗುತ್ತೆ. G4 ಬರೋದಾದರೆ G4 ಎಲೆ ಮಂದ. V1ಗೆ ಕಂಪೇರ್ ಮಾಡೋದಾದರೆ V1ಗಿಂತೂ 5 ಮೆಟ್ರಿಕ್ ಟನ್ ಜಾಸ್ತಿ ಇಳುವರಿ ಇಲ್ಲಿ G4ಅಲ್ಲಿ. ಆಮೇಲೆ ಎಲೆ ಮಂದ, ಇದಕ್ಕೆ ಚಾಕಿಗೆ ನಾವು ಶಿಫಾರಸು ಮಾಡಲ್ಲ, ಯಾಕಂದರೆ ಅದು ಮಂದ ಮತ್ತು ಗಡಸಾಗಿರೋದ್ರಿಂದ ಚಾಕಿಗೆ ಸೂಕ್ತ ಅಲ್ಲ. ಆದರೆ ಲೇಟೇಜ್ ಪ್ರೌಢಾವಸ್ಥೆ ಹುಳುಗೆ ಭಾಳ ಉತ್ತಮ ಒಂದು ಗುಣಮಟ್ಟದ ಸೊಪ್ಪಿದು. ಇದು ಜಾಸ್ತಿ ಗಡಸು ಮತ್ತು ಮಂದ ಇರೋದ್ರಿಂದ ಅದರಲ್ಲಿ ಜಾಸ್ತಿ ಫೈಬರ್ ಕಂಟೆಂಟ್ ಇರುತ್ತೆ, ಮತ್ತು 26% ಪ್ರೋಟೀನ್ ಇದೆ, ಆಮೇಲೆ 25% ಕಾರ್ಬೋಹೈಡ್ರೇಟ್ ಇದೆ. ಇರೋದ್ರಿಂದ ಪ್ರೌಢಾವಸ್ಥೆಗೆ ಏನು ಬೇಕು, ಪ್ರೌಢಾವಸ್ಥೆ ಇದ್ದಾಗ ಜಾಸ್ತಿ ಡ್ರೈ ಮ್ಯಾಟರ್ ಕಂಟೆಂಟ್ ಬೇಕು, ಅದಕ್ಕೆ ಜಾಸ್ತಿ ಸೊಪ್ಪು ತಿಂದಾಗ ಜಾಸ್ತಿ ಅದು ಬಾಡಿಲಿ ಹೋಗಬೇಕು, ಒಳ್ಳೆ ಗುಣಮಟ್ಟದ ಗೂಡನ್ನು ಕೊಡಬೇಕು ಅನ್ನೋದು ಇರೋದ್ರಿಂದ ಈ G4 ಹಾಕಿರೋ ಸೊಪ್ಪಿಂದ ತೆಗೆದಂಥ ಗೂಡಿನಲ್ಲಿ ಶೆಲ್ ಪರ್ಸೆಂಟ್ ಜಾಸ್ತಿ ಬರುತ್ತೆ, ಅಂದರೆ ನೂಲಿನ ಅಂಶ ಜಾಸ್ತಿ G4ಅಲ್ಲಿ. ಆಮೇಲೆ ಇದರದ್ದು ಒಂದು ನ್ಯೂನ್ಯತೆ ಅಂತ ಹೇಳ್ಬೋದು ನಾವು, ಅಥವಾ ಅದನ್ನು ಪಾಸಿಟಿವ್ ಆಗಿ ತೊಗೊಂಡ್ರೆ ಅರ್ಲಿ ಮೆಚ್ಯೂರಿಟಿ ವೆರೈಟಿ. V1ನಲ್ಲಿ 70 ದಿನ ಅಂತ ಹೇಳ್ತೀವಿ, ಕಟಾವಾದ ನಂತರ 70 ದಿನದ ಒಳಗೆ ಅವರು ಬಳಸ್ಕೋಬೇಕು. G4ಅಲ್ಲಿ ಏನಾಗುತ್ತೆ ಅಂದರೆ ಒಂದು 5 ದಿನ ಮುಂಚೆನೆ ಇದು ಮೆಚ್ಯೂರಿಟಿ ಬಂದ್ಬಿಡುತ್ತೆ ಎಲೆ. ಹಾಗಾಗಿ ರೈತ ಒಂದು ವರ್ಷಕ್ಕೆ 5 ಬೆಳೆ

0: ಬದಲಾಗಿ 6 ಬೆಳೆಗಳನ್ನು ಕೂಡ ತಗೋಬಹುದು. ಆದರೆ ಅವರು ಏನಾದರೂ ಸ್ವಲ್ಪ ಡಿಲೇ ಮಾಡ್ಬೇಕು, ನಾವು 70 ದಿನ ಬಿಟ್ಟು 80 ದಿನ ನಾನು ಏನಾದರೂ ಮಾಡ್ತೀನಿ ಅಂದಾಗ ಸ್ವಲ್ಪ ಇದರಲ್ಲಿ ಎಲೆ ಹಣ್ಣಾಗುವಂಥದ್ದು ಇದೆ. ಸೊ ಸರಿಯಾದ ಮಟ್ಟದಲ್ಲಿ ಅವನು ಪ್ಲಾನ್ ಮಾಡೋದಾದರೆ, ಯಾರಾದರೂ ನಮ್ಮ ರೈತರು ಒಳ್ಳೆ ಪ್ಲಾನ್ ಮಾಡ್ತಿದ್ರೆ ವರ್ಷಕ್ಕೆ 6 ಬೆಳೆ ತಗೋಬಹುದು, ವಿವೊನಲ್ಲಾದರೆ 5 ಬೆಳೆ ತಗೋಬಹುದು ಆ ಥರ. ಇನ್ನೊಂದು ಹೊಸ ತಳಿ ಬಗ್ಗೆ ಹೇಳೋದಾದರೆ AGB8, ಈ ತಳಿ ಹೊಸದಾಗಿ ಮಾಡಿರ್ತಕ್ಕಂಥದ್ದು, ಈಗ ಮಲ್ಟಿ ಲೊಕೇಶನ್ ಟ್ರಯಲ್ ಕೂಡ ಆಗಿದೆ ಅದರದ್ದು.
1: ಕಡ್ಡಿ ಸಿಗುತ್ತೆ ನಿಮ್ಮಲ್ಲಿ?
0: ಹಾ, ಕಡ್ಡಿ ಸಿಗುತ್ತೆ ಸರ್. ಈಗೇನು ನಾವು ಹೇಳ್ತಾ ಇರೋ ಎಲ್ಲ ತಳಿದ್ರು ಕಡ್ಡಿ ನಮ್ಮ ಮೈಸೂರಲ್ಲೂ ಸಿಗುತ್ತೆ. RSRS ಲೆವೆಲ್ ನಮ್ಮಲ್ಲಿ ಸುಮಾರು ಭಾಗಗಳಲ್ಲಿ RSRS ಇದೆ, RECS ಇದಾವೆ, ಎಲ್ಲ ಕೇಂದ್ರಗಳಲ್ಲೂ ಕೂಡ.
1: ಹೇಳಿ ಸರ್ ಈ ತಳಿ ಬಗ್ಗೆ.
0: AGB8 ತಳಿ ಬಗ್ಗೆ ಹೇಳೋದಾದರೆ, V1ಗೆ ಕಂಪೇರ್ ಮಾಡಿ ನಾವು ಹೇಳೋದ್ರಾದರೆ, V1 ಎಲೆಗಿಂತ ಇದರಲ್ಲಿ ಎಲೆಯ ಸೈಜ್ ದೊಡ್ಡದು, ಮಂದವಾಗಿರ್ತಕ್ಕಂಥ ಎಲೆ, ದೊಡ್ಡ ಸೈಜ್ ಎಲೆ, ಆಮೇಲೆ ಇಳುವರಿನೂ V1ಗಿಂತ ಒಂದು 5 ಟನ್ ಜಾಸ್ತಿ ಬರುತ್ತೆ. ಇದು ಒಂದು. ಇನ್ನೊಂದು ಅದರದ್ದು ಗುಣಲಕ್ಷಣ ಅಂದರೆ, V1 ಅಷ್ಟೇ ತೇವಾಂಶ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಇದರಲ್ಲಿದೆ. 27% ಪ್ರೋಟೀನ್ ಇದೆ, 26% ಕಾರ್ಬೋಹೈಡ್ರೇಟ್ ಇದೆ, ಅಂದರೆ ಸಕ್ಕರೆ ಅಂಶ ಇದೆ. ಹಾಗೇ ಇದರಲ್ಲಿ ಇಂಟರ್ನೋಡಲ್ ಡಿಸ್ಟೆನ್ಸ್ ಅಂತ ಕರಿತೀವಿ, ಅಂದರೆ ಒಂದು ಮೀಟರ್ ಸೊಪ್ಪಿನ ರೆಂಬೆನ ಕೊಯ್ಕೊಂಡು ಅದರಲ್ಲಿ ಒಂದು ಮೀಟರ್ ರೆಂಬೆಯಲ್ಲಿ ಸುಮಾರು 21 ಎಲೆ ಇರುತ್ತೆ. V1ನಲ್ಲಿ ಕಂಪೇರ್ ಮಾಡಿದ್ರೆ 19 ಎಲೆ ಇರುತ್ತೆ, ಅಂದರೆ 2 ಎಲೆ ಜಾಸ್ತಿ ಬರುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ, ಒಬ್ಬ ರೈತ ಒಂದು ಕ್ವಿಂಟಲ್ ಸೊಪ್ಪನ್ನು ಕುಯ್ದಾಗ 60 ಕೆಜಿ ಸೊಪ್ಪು ಬರುತ್ತೆ. ಒಂದು ಕ್ವಿಂಟಲ್ ಸೊಪ್ಪಲ್ಲಿ 60 ಕೆಜಿ ಸೊಪ್ಪು ಬರುತ್ತೆ. V1ನಲ್ಲಿ ಕಂಪೇರ್ ಮಾಡಿದಾಗ ಒಂದು ಕ್ವಿಂಟಲ್ ಕುಯ್ದಾಗ ಅವನಿಗೆ ಸೊಪ್ಪು ಸಿಗೋದೆಷ್ಟು, 55 ಕೆಜಿ, ಅಂದರೆ 5 ಕೆಜಿ ಪ್ರತಿ ಕ್ವಿಂಟಲ್ಗೆ ಎಕ್ಸ್ಟ್ರಾ ನಮಗೆ ಸೊಪ್ಪು ಸಿಗುತ್ತೆ. ಇದು ಇದರ ಗುಣಲಕ್ಷಣ. ಇದಕ್ಕೆ ನಾವು ಹಾರ್ವೆಸ್ಟ್ ಇಂಡೆಕ್ಸ್ ಅಂತ ಕರಿತೀವಿ. ಅದು ಈ ತಳಿಯಲ್ಲಿ ಜಾಸ್ತಿ ಇರೋಂಥದ್ದು. ನಾವು ರೇರಿಂಗ್ ಪರ್ಫಾರ್ಮೆನ್ಸ್ ಅಂದರೆ ಗೂಡಿನ ಗುಣಮಟ್ಟ, ಈ ತಳಿಲೂ ಕೂಡ V1ನಲ್ಲಿ ಹೇಗೆ ಬರುತ್ತೆ ಅಷ್ಟೇ ಪ್ರಮಾಣದ ಗುಣಮಟ್ಟದ ಗೂಡನು ಸಿಗುತ್ತೆ ಇಲ್ಲಿ. ಆಮೇಲೆ ಇನ್ನೊಂದು ಹೇಳೋದಾದರೆ, ಇದರಲ್ಲಿ ಬೇರುಕೊಳೆ ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಪಡೆದಿದೆ, ಅದು V1ನಲ್ಲಿ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಸುಮಾರು ರೈತರು ಭೂಮಿಯಲ್ಲಿ ಬೇರುಕೊಳೆ ರೋಗ ಕಾಣಿಸ್ಕೊಳ್ತಾ ಇದೆ, ಅದು V1ನಲ್ಲಿ ಜಾಸ್ತಿ ಇದೆ, ಅಂದರೆ ಸಸೆಪ್ಟಿಬಲ್. V1 ಒಂದು ತಳಿ ಜಾಸ್ತಿ ಸಸೆಪ್ಟಿಬಲ್ ಇದೆ. ಆದರೆ ಈ ತಳಿ ನಾವು ಸ್ಕ್ರೀನ್ ಮಾಡಿ ನೋಡಿದಾಗ ಇದರಲ್ಲಿ ಬೇರುಕೊಳೆ ರೋಗಕ್ಕೆ ರೋಗ ನಿರೋಧಕ ಶಕ್ತಿ ಕಂಡುಕೊಳ್ತಾ ಇದ್ದೀವಿ.
1: ಚಾಕಿಗೂ ಕೊಡಬಹುದಾ ಈ ಸಪ್ನ?
0: ಚಾಕಿಗೆ ನಾವಿನ್ನೂ ಟೆಸ್ಟ್ ಮಾಡಿಲ್ಲ, ಬಟ್ ಪ್ರಿಲಿಮಿನರಿ ಸ್ಟಡೀಸ್ ಅಲ್ಲಿ ನಾವು ನೋಡಿದಾಗ ಚಾಕಿಯೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ಅದಕ್ಕೂ ನಾವು ಸಪರೇಟ್ ಒಂದು ರಿಸರ್ಚ್ ಮಾಡ್ತಾ ಇದ್ವಿ. ಆ ಸಂಶೋಧನೆ ನಂತರ ಚಾಕಿಯೂ ಕೂಡ ನಾವು ಶಿಫಾರಸ್ ಮಾಡೋ ಹಂತದಲ್ಲಿ ಇರ್ತಾ ಇದ್ವಿ.
1: ಅರೆ ನೀರಾವರಿ ಪದ್ಧತಿಗೆ ಯಾವ ತಳಿ ಸೂಕ್ತ?
0: ಅರೆ ನೀರಾವರಿ ಪದ್ಧತಿಗೆ ನೋಡೋದಾದರೆ MSG2 ಅಂತ ಒಂದು ತಳಿ ಇದೆ, MSG2. ಅದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಅರೆ ಶುಷ್ಕ ಪ್ರದೇಶದಲ್ಲಿ ನಮ್ಮ ಭೂಮಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ನೀರಿದೆ, ಆದರೆ ಗರಸು ಭೂಮಿ ಇದೆ ಅಂತಂದಾಗ ನೀರು ಎಷ್ಟೇ ಕೊಟ್ಟರೂ ಕೂಡ ನೀರು ಕೆಳಗೆ ಸೀಪೇಜ್ ಆಗಿ ಹೋಗ್ಬಿಡುತ್ತೆ. ಅವಾಗೇನಾಗುತ್ತೆ ಅಂತಂದರೆ, ಪ್ಲಾಂಟ್ಗೆ ಎಷ್ಟು ನೀರು ಸಿಗಬೇಕು ಅಷ್ಟು ಸಿಗಲ್ಲ. ಕಮ್ಮಿ ನೀರಿದ್ದಾಗ ಗಿಡ ಕಡಿಮೆ ಇಳುವರಿ ಕೊಡುತ್ತೆ. ಆದರೆ ಈ ತಳಿಯಲ್ಲಿ ಏನು ಮಾಡುತ್ತೆ, ಬೇರನ್ನು ಜಾಸ್ತಿ ಆಳವಾಗಿ ಬಿಟ್ಟು ಕಡಿಮೆ ನೀರು ಇದ್ದರೂ ಕೂಡ ಅದನ್ನು ಸಮರ್ಪಕವಾಗಿ ಬಳಸ್ಕೊಂಡು ಜಾಸ್ತಿ ಇಳುವರಿ ಕೊಡುವಂಥದ್ದು ಈ ತಳಿಯಲ್ಲೇ ಆಗುತ್ತೆ. ಅದೇ ಥರನಾಗಿ AGB8 ಕೂಡ ಇನ್ನೊಂದು ತಳಿ, ಅದು ಕಮ್ಮಿ ನೀರಿದ್ರೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡುತ್ತೆ. ಇನ್ನು ನೀರು ಸರಿಯಾಗಿ ಕೊಟ್ಟರು ಕೂಡ ಇನ್ನೂ ಜಾಸ್ತಿ ಇಳುವರಿ ಕೊಡುವಂಥದ್ದು ಆ ತಳಿಯಲ್ಲಿದೆ. ಸೊ ಈ ಎರಡು ತಳಿಗಳಲ್ಲಿ ಯಾವುದಾದ್ರೂ ರೈತರು ಆಯ್ಕೆ ಮಾಡ್ಕೊಳ್ಬೋದು.
1: ಮಣ್ಣು ಒಂದು ವೇಳೆ ಕ್ಷಾರೀಯವಾಗಿತ್ತು ಅಂತಂದ್ರೆ ಅಂಥ ಕಡೆ ಯಾವ ಹಿಪ್ನೇರಳೆ ತಳಿ ಹಾಕಬೇಕು ಅಂತೀರಿ?
0: ಕ್ಷಾರೀಯ ಮಣ್ಣು ಮುಖ್ಯವಾಗಿ ಚಾಮರಾಜನಗರದ ಕೆಲವೊಂದು ಏರಿಯಾಗಳಲ್ಲಿ, ಉತ್ತರ ಕರ್ನಾಟಕದ ಏರಿಯಾಗಳಲ್ಲಿ ಈ ಕೆಲವು ರೈತರ ಭೂಮಿಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಅಲ್ಲೇನಾಗುತ್ತೆ ಅಂದರೆ, ಬೇರೆ ತೋಟಗಾರಿಕೆ ಬೆಳೆಗಳಿರ್ಬೋದು, ಅಗ್ರಿಕಲ್ಚರ್ ಬೆಳೆಗಳು ಇರ್ಬೋದು, ಅವುಗಳು ಸರಿಯಾದ ಇಳುವರಿ ಕೊಡ್ತಾ ಇಲ್ಲ. ಅಂಥ ಭೂಮಿಯನ್ನು ನಾವು ರೇಷ್ಮೆ ಕೃಷಿಗೆ ಬಳಸ್ಕೋಬೋದು. ಯಾಕೆಂದರೆ ನಮ್ಮಲ್ಲಿ ಒಂದು ತಳಿ ಇದೆ, AR12 ಅಂತ, AR12 ಅಲ್ಕಲೈನ್ ರೆಸಿಸ್ಟೆಂಟ್ ಅಂತ, AR ಅಂದರೆ ಆ ತಳಿನ ಕ್ಷಾರೀಯ ಮಣ್ಣು pH 8.5-9.5 ಅಂಥ ಭೂಮಿಯಲ್ಲಿ ಬೇರೆ ಬೆಳೆಗಳು ಸರಿಯಾಗಿ ಬೆಳೀತಾ ಇಲ್ಲ, ನಮಗೆ ಆ ಭೂಮಿಯನ್ನು ಉಪಯೋಗ ಆಗ್ತಾ ಇಲ್ಲ ಅಂತಂದರೆ ನಾವು ಈ ತಳಿಗಳನ್ನು ಬೆಳೆಸ್ಕೊಂಡು ರೇಷ್ಮೆ ಕೃಷಿನ ಮಾಡ್ಬೋದು. ಇದರದ್ದು ಗುಣಮಟ್ಟನೂ ಚೆನ್ನಾಗಿದೆ, ಇಳುವರಿನೂ ತುಂಬ ಚೆನ್ನಾಗಿದೆ. ಹಾಗಾಗಿ ಈ ತಳಿಯನ್ನ ನಾವು ಬಳಸ್ಕೋಬೋದು ಸರ್.
1: ಗುಣಲಕ್ಷಣಗಳು ಹೇಳಿ, ಏನು ವಿಶೇಷ ಇದರದ್ದು?
0: ಇದ್ರ ವಿಶೇಷ ಅದೇ ಸರ್, ಬೇರೆ ತಳಿಗಳನ್ನು ಕಂಪೇರ್ ಮಾಡಿದಾಗ ಈ ತಳಿ ಕುಂಠಿತ ಇರಲ್ಲ, ಬೆಳವಣಿಗೆ ಕುಂಠಿತ ಇರಲ್ಲ. ನಾವು ಈ pH 8.5 ಇದ್ದಾಗ ಬೇರೆ V1 ತಳಿ ಆಗಿರ್ಬೋದು ಅಥವಾ ನಾವು G4 ತಳಿ ಅಂತ ಹೇಳಿದ್ವಿ, ಅವು ಕುಂಠಿತ ತೋರಿಸ್ಬಿಡುತ್ತೆ, ಬೆಳೆಯಲ್ಲ. ಅದರಲ್ಲಿ ಇದು ಬೆಳವಣಿಗೆ ಕುಂಠಿತ ಆಗಲ್ಲ, ಅದು ಇದರದ್ದು ಒಳ್ಳೆ ಗುಣಲಕ್ಷಣ. ಇದರದ್ದು ಗುಣಲಕ್ಷಣ ಅಂದರೆ ಗ್ಲಾಸಿನಸ್ ಇರುತ್ತೆ, ತೇವಾಂಶ ಹಿಡಿದುಕೊಳ್ಳೋ ಸಾಮರ್ಥ್ಯ ಇದೆ, ಸಕ್ಕರೆ ಪ್ರಮಾಣ ಮತ್ತು ಪ್ರೋಟೀನ್ ಅಂಶ ಕೂಡ ಜಾಸ್ತಿ ಪ್ರಮಾಣದಲ್ಲೇ ಇದೆ. ಹಾಗೇ ರೈತ ಈಗ ಇನಿಷಿಯಲಿ ನಮಗೆ 9.5 pH ಇದೆ ಅಂತಂದಾಗ ಅವನಿಗೆ 20-25 ಟನ್ ಸೊಪ್ಪು ಬರುತ್ತೆ. ಹಾಗೆ ಅದನ್ನ ಸುಧಾರಿಸ್ತಾ ಹೋದ್ರೆ, ಆ ಭೂಮಿನ ಸುಧಾರಿಸ್ತಾ ಹೋದ್ರೆ ಇಳುವರಿನೂ ಕೂಡ ಈ ತಳಿಯಲ್ಲಿ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಇದ್ರದ್ರದ್ದು ಗುಣಲಕ್ಷಣ
1: ಅಂದ್ರೆ ಇದು ಕ್ಷಾರಿಯ ಭೂಮಿ ಬಿಟ್ಟು ಬೇರೆ ಕಡೆ ಜಮೀನಲ್ಲೂ ಹಾಕಬಹುದಾ ಈ ತಳಿನ?
0: ಹಾಕ್ಬೋದಾ ಸರ್. ಆದ್ರೆ ಇದನ್ನ ಕ್ಷಾರಿಯ ಮಣ್ಣಿಗೆ ಯಾಕೆ ಮಾಡಿದೀವಿ ಅಂದ್ರೆ, ಇದರ ಬೇರಲ್ಲಿ ಕೆಲವು ಗುಣಲಕ್ಷಣ ಇದೆ. ಆ ಕ್ಷಾರಿಯ ಮಣ್ಣನ್ನ ಹೊರತುಪಡಿಸಿ, ಅಂದ್ರೆ ಅದರ ಕ್ಷಾರಿಯ ಮಣ್ಣಲ್ಲಿ ಏನು ಸಮಸ್ಯೆ ಇರುತ್ತಂದ್ರೆ, ಅಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನ ಗಿಡ ಬಳಸ್ಕೊಳಕ್ ಆಗ್ತಿರಲ್ಲ ಬೇರೆ ತಳಿಗಳನ್ನ ಹಾಕಿದಾಗ. ಬಟ್ ಈ ತಳಿಯನ್ನ ಹಾಕಿದಾಗ ಅದರ ಬೇರು ಯಾವ ತರ ಮಾರ್ಪಾಡಾಗುತ್ತೆ ಅಂದ್ರೆ, ಅಲ್ಲಿನ ಪೋಷಕಾಂಶಗಳನ್ನು ಬಳಸ್ಕೊಂಡು ಹೀರ್ಕೊಂಡು ಬೆಳೆಯುವಂಥ ಶಕ್ತಿ ಈ ತಳಿಲಿರುತ್ತೆ. ಹಾಗಾಗಿ ನಾವು ಈ ತಳಿನ ನಾವು ಶಿಫಾರಸು ಮಾಡ್ತೀವಿ. ಇದನ್ನು ಬೇರೆ ಭೂಮಿಯಲ್ಲಿ ಹಾಕಿದ್ರು ಬೆರೆಯುತ್ತೆ, ಆದರೆ ವಿವನಷ್ಟು ಇಳುವರಿ ಕೊಡಲ್ಲ. ಅಂಥ ಒಳ್ಳೆ ಭೂಮಿ ಇದ್ದಾಗ ನಾವು ಬೇರೆ ಏನು ತಳಿಗಳನ್ನು ಹೇಳಿದೆ ಅದನ್ನೇ ಬಳಸ್ಕೋಬೇಕು. ಆದರೆ ಸಮಸ್ಯೆ ಇರತಕ್ಕಂಥ ಭೂಮಿಯಲ್ಲಿದ್ದರೆ ಮಾತ್ರ ಇಂಥ ತಳಿಗಳನ್ನು ಬಳಸ್ಕೋಬೇಕು.
1: ಬಹಳ ಜನರ ಪ್ರಶ್ನೆ, ತೆಂಗಿನ ತೋಟದಲ್ಲಿ ನಾವು ಹಿಪ್ನೇರಳೆ ಹಾಕ್ಬೋದಾ ಅಂತ. ಈಗ ಅದಕ್ಕೋಸ್ಕರನೇ ಸೂಕ್ತವಾದ ಯಾವುದಾದರೂ ತಳಿ ಇದೆಯಾ, ಇದ್ರೆ ಆ ತಳಿಯ ಗುಣಲಕ್ಷಣ?
0: ಒಳ್ಳೆ ಪ್ರಶ್ನೆ ಸರ್. ಇತ್ತೀಚಿನ ದಿನಮಾನಗಳಲ್ಲಿ ಸುಮಾರು ರೈತರು ತೆಂಗಿನ ತೋಟ ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ತಂಬಿನ ತೋಟದ ಮಧ್ಯನೂ ಕೂಡ ಅವರು ಜಾಗ ಸುಮಾರು ಒಂದು 30-30 ಒಂದೊಂದು ಗಿಡ ಹಾಕೊಂಡಿರ್ತಾರಲ್ಲ, ಅದ್ರ ಮಧ್ಯೆ ಜಾಸ್ತಿ ಜಾಗ ಇರುತ್ತೆ. ಅದನ್ನು ಸಮರ್ಪಕವಾಗಿ ಬೆಳೆಸಿ ನಾವು ಆದಾಯ ಜಾಸ್ತಿ ಮಾಡ್ಕೋಬೇಕಂತಂದ್ರೆ ರೇಷ್ಮೆ ಕೃಷಿಗೆ ಹೋಗ್ಬೋದು. ರೇಷ್ಮೆ ಕೃಷಿಗೆ ಹೋಗೋದಾದ್ರೆ V1 ತಳಿನ ನಾವು ಶಿಫಾರಸು ಮಾಡಲ್ಲ. ಯಾಕಂದ್ರೆ V1ಗೆ ಸೂರ್ಯನ ಕಿರಣ ಪ್ರತಿಶತ 100-100 ಬರಬೇಕು, ನೆರಳಿರಬಾರ್ದು. ಆದರೆ ತೆಂಗಿನ ತೋಟದಲ್ಲಿ ಶೇಕಡಾ 50% ನೆರಳು ಬರುತ್ತೆ. ಹೇಗೆ ನಾವು ತೆಂಗಿನ ತೋಟ ಎತ್ತರ ಆಗ್ತಾ ಹೋಗುತ್ತೆ, ಬೆಳೀತಾ ಹೋಗುತ್ತೆ, ಅದರದ್ದು ನೆರಳು ಸಾಮಾನ್ಯವಾಗಿ ನೆಲಕ್ಕೆ ಬೀಳುತ್ತೆ. ಅಂಥ ಭೂಮಿಗೂ ಕೂಡ ಅಂಥ ನೆರಳಲ್ಲೂ ಕೂಡ ಒಂದು ತಳಿನ ನಾವು ಅಭಿವೃದ್ಧಿಪಡಿಸಿದ್ವಿ. ಅದರ ಹೆಸರು ಸಹನಾ ಅಂತ. ಸಹನಾ ಅಂತ ಒಂದು ತಳಿ. ಅದನ್ನು ನಾವು ಶೇಕಡಾ 50% ನೆರಳು ಇರುವ ಪ್ರದೇಶಗಳಲ್ಲೂ ಕೂಡ ಬೆಳೆದು ಅಧಿಕ ಇಳುವರಿಯನ್ನು ಪಡೀಬೋದು. ಇದು ಒಂದೇ ತಳಿ ಇರೋದು ನೆರಳಿಗೋಸ್ಕರ, ಬೇರೆ ತಳಿನ ಹಾಕಿದರೆ ಬೆಳೆಯುತ್ತೆ, ಆದರೆ ನಮಗೆ ತಕ್ಕ ಮಟ್ಟದ ಏನು ಬೇಕಾಗದ ಒಂದು ಇಳುವರಿ ಇರುತ್ತೆ, ಅದು ಬರಂಗಿಲ್ಲ, ಇಳುವರಿ ಕುಂಠಿತ ಆಗುತ್ತೆ. ಹಾಗಾಗಿ ಹೊಸ ರೈತರು ಏನಾದರೂ ತೋಟದಲ್ಲಿ ಹಾಕೋರಿದ್ದರೆ ತೆಂಗಿನ ತೋಟದಲ್ಲಿ, ದಯವಿಟ್ಟು ಸಹನಾ ಎಂಬ ತಳಿ ಇದೆ ಅದನ್ನ ಮಾತ್ರ ಬಳಸಿ.
1: ಇದು ತೆಂಗಿನ ತೋಟಕ್ಕೆ ಮಾತ್ರ?
0: ಹೌದು ಸರ್.
1: ಅಲ್ವಾ, ಅಂದ್ರೆ ಶೇಕಡಾ 50% ನೆರಳು ಬೆಳಕಿದ್ರೆ ಬೆಳೆಯುತ್ತೆ ಅಲ್ವಾ? ಅಂದ್ರೆ ಪೂರ್ತಿ ನೆರಳಿದ್ರೆ ಕಷ್ಟ.
0: ಕಷ್ಟ, ಅಡಿಕೆಗೆ ಬರಲ್ಲ. ಅಡಿಕೆ ತೋಟದಲ್ಲೂ ಕೆಲವೊಬ್ಬರು ರೈತರು ಕೇಳ್ತಾರೆ, ಅಡಿಕೆ ತೋಟಕ್ಕೆ ಇದಾಗಲ್ಲ.
1: ಅಂದ್ರೆ ಒಂದು 50% ಬೆಳಕು ಸೋಸಿ ಬರುವಂತಹ ಜಾಗದಲ್ಲಿ ಸಹನಾ ತಳಿ ಹಾಕಬಹುದು.
0: ಹಾಕೋಬಹುದು
1: ಅಲ್ವೇ. ಈಗ ಚಾಕಿ ಸಾಕಾಣಿಕೆ ಅನ್ನೋದು ಒಂದು ಉದ್ಯಮವಾಗಿ ಬೆಳೆದ್ಬಿಟ್ಟಿದೆ.
0: ಹೌದು ಸರ್.
1: ಮುಂಚೆ ಎಲ್ಲ ರೈತರೇ ಅವ್ರು ಬೆಳೆದಿರೋ ಹಿಪ್ನೇರಳೆನಲ್ಲೇ ಮೊಟ್ಟೆ ತಂದು ಚಾಕಿ ಕಟ್ಕೊಳ್ಳೋರು. ಈಗ ಚಾಕಿ ಕಟ್ಟೋ ಸಂಪ್ರದಾಯನೇ ಬಿಟ್ಟೇ ಬಿಟ್ಟಿದ್ದಾರೆ ರೈತರು. ಚಾಕಿ ಸಾಕಾಣಿಕಾ ಕೇಂದ್ರಗಳು ಈಗ ಅಭಿವೃದ್ಧಿ ಆಗಿದ್ದಾವೆ. ಈಗ ಚಾಕಿ ಸಾಕಾಣಿಕೆಗೆ ಅಂತಲೇ ಸೂಕ್ತವಾದಂತಹ ಒಂದಷ್ಟು ತಳಿಗಳಿದ್ದಾವ, ಇದ್ರೆ ಆ ತಳಿಗಳ ಗುಣಲಕ್ಷಣಗಳೇನು
0: ಇದಾವೆ ಸರ್? 3 ತಳಿಗಳು ಚಾಕಿಗೋಸ್ಕರ ಮಾಡಿರ್ತಕ್ಕಂಥ ಅಥವಾ ಚಾಕಿಗೆ ಸೂಕ್ತವಾಗಿರ್ತಕ್ಕಂಥ ತಳಿಗಳು ಇದಾವೆ. ಒಂದನೇದಾಗಿ S36 ಅಂತ, ಇದು ತುಂಬಾ ಹಳೆಯ ಒಂದು ತಳಿ. 1986 ಅಭಿವೃದ್ಧಿಪಡಿಸಿರ್ತಕ್ಕಂತಹ ಒಂದು ತಳಿ. ಅದನ್ನ ಮೊಟ್ಟ ಮೊದಲಾಗಿ ಚಾಕಿಗೆ ಬಳಸಿರ್ತಕ್ಕಂಥ ತಳಿ. ಅದಾದ ನಂತರ V1, ಈಗೇನು ನಮ್ಮ ಎಲ್ಲಾ ಚಾಕಿ ರೇರರ್ಸ್ ಏನು ಬಳಕೆ ಮಾಡ್ತಾ ಇದ್ದಾರೆ ಅದು V1 ತಳಿ ಮಾತ್ರ. ಅದು ಕೂಡ ಒಳ್ಳೆಯದು. ಆದರೆ ಅದಾದ ನಂತರ ಅಭಿವೃದ್ಧಿಪಡಿಸಿರ್ತಕ್ಕಂಥ ತಳಿ ಯಾವುದು ಅಂದರೆ G2. ಅದು ವಿಶೇಷವಾಗಿ ಚಾಕಿಗೋಸ್ಕರನೇ. V1ಗೆ ಕಂಪೇರ್ ಮಾಡಿದಾಗ ಏನದರಲ್ಲಿ ಹೆಚ್ಚಿನ ಒಂದು ಗುಣಲಕ್ಷಣಗಳಿದಾವೆ ಅಂತಂದರೆ, ಶೇಕಡಾ 20% ಹೆಚ್ಚಿನ ಇಳುವರಿ V1ಗಿಂತ ಜಾಸ್ತಿ ಬರುತ್ತೆ G2ದಲ್ಲಿ. ಇಳುವರಿ ಜೊತೆ ಜೊತೆಗೆ ಕ್ವಾಲಿಟಿ, ಹೆಚ್ಚಿನ ಕ್ವಾಲಿಟಿ ಇದರಲ್ಲಿ ಇದೆ. ಈಗ ನಾವು ಪ್ರೌಢಾವಸ್ಥೆಗೆ ಬೇಕಾಗಿರ್ತಕ್ಕಂಥ ಸೊಪ್ಪಿನ ಕ್ವಾಲಿಟಿನೇ ಬೇರೆ, ಚಾಕಿಗೆ ಬೇಕಿರತಕ್ಕಂಥ ಸೊಪ್ಪಿನ ಕ್ವಾಲಿಟಿನೇ ಬೇರೆ. ಚಾಕಿ ಸೊಪ್ಪು ಹೇಗಿರಬೇಕು ಅಂದರೆ, ಹೆಚ್ಚಿನ ಪ್ರಮಾಣದ ಕಾರ್ಬೋಹೈಡ್ರೇಟ್ ಇರಬೇಕು, ಸಕ್ಕರೆ ಅಂಶ ಇರಬೇಕು, ಪ್ರೋಟೀನ್ ಅಂಶ ಇರಬೇಕು, ಆಮೇಲೆ ನೀರಿನ ಅಂಶ ಜಾಸ್ತಿ ಇರಬೇಕು. ಪ್ರತಿಶತ 80% ತೇವಾಂಶ ಎಲೆಯಲ್ಲಿರಬೇಕು, ಅದು ಮಾತ್ರ ಚಾಕಿಗೆ ಸೂಕ್ತ. ಅದೆಲ್ಲ ಗುಣಲಕ್ಷಣಗಳು ಈ 3 ತಳಿಗಳಲ್ಲಿ ಇದ್ದಾವೆ. ವಿಶೇಷವಾಗಿ ಕೊನೆಯ G2 ತಳಿಯಲ್ಲಿ ಏನು ಇದೆಲ್ಲ ಗುಣಲಕ್ಷಣದಿನ್ನೂ ಜಾಸ್ತಿನೇ ಇದೆ. ಪಲಟ್ಯಾಬಿಲಿಟಿ ಅಂತ ಕರಿತೀವಿ. ಈಗ 1ನೇ ಸ್ಟೇಜ್ ಮತ್ತು 2ನೇ ಸ್ಟೇಜು ಏನಿದೆ ಚಾಕಿ ಸ್ಟೇಜು, ಆ ಹುಳುಗಳಿಗೆ ಮ್ಯಾಂಡಿಬಲ್ಸ್ ಅಂತ ಕರಿತೀವಿ, ಹಲ್ಲುಗಳು ಅಷ್ಟು ಸ್ಟ್ರಾಂಗ್ ಆಗಿರಲ್ಲ. ಸೊ ಅವು ಚಿವಿಂಗ್ ಮಾಡ್ತವೆ. ಚಿವಿಂಗ್ ಅಂದರೆ ಸಕ್ ಮಾಡುತ್ತೆ. ಆ ಸಕ್ ಮಾಡ್ಬೇಕಂದ್ರೆ ಎಲೆನೂ ಆ ಸೂಕ್ತವಾಗಿರಬೇಕು, ಅಷ್ಟು ಮೃದುವಾಗಿ ಇರಲೇಬೇಕು ಆ ಸೊಪ್ಪು. ಹಾಗಾಗಿ ಮೃದುವ ಸ್ವಭಾವ ಮತ್ತೆ ಸಕ್ಕರೆ ಅಂಶ, ನೀರಿನ ಅಂಶ, ಪ್ರೋಟೀನ್ ಅಂಶ ಇವೆಲ್ಲನೂ ಚಾಕಿ ಹುಳುಗೆ ಬೇಕಾಗುತ್ತೆ. ಅದೆಲ್ಲ ಅಂಶಗಳು ಇದರಲ್ಲಿದೆ. ಹಾಗಾಗಿ ಇದರಲ್ಲಿ ಹುಳ ಸಾಯೋ ಪ್ರಮಾಣ ತುಂಬಾ ಕಮ್ಮಿ ಇರುತ್ತೆ. ಈಗ 100 ಮೊಟ್ಟೆಯಿಂದ 100 ಹುಳ ಬರಲ್ಲ, 100 ಮೊಟ್ಟೆಯಿಂದ 97 ಹುಳ ಬಂದಿರುತ್ತೆ. ಆ 97 ಕೊನೆವರೆಗೂ ಇರಲ್ಲ, ಕೆಲವೊಂದು ಚಿಕ್ಕ ವಯಸ್ಸಿನಲ್ಲೇ ಸತ್ತೋಗ್ತವೆ. ಆ ಸತ್ತೋ ಪ್ರಮಾಣನೂ ಕಡಿಮೆ ಆಗುತ್ತೆ ಒಳ್ಳೆ ಗುಣಮಟ್ಟದ ಒಂದು ಆಹಾರ ಕೊಟ್ಟಾಗ. ಹಾಗಾಗಿ G2 ಒಂದು ತಳಿಯನ್ನ ನಾವು ಬಳಸಿದಾಗ ಆ ಮರಣದ ಪ್ರಮಾಣ ತುಂಬಾ ಕಮ್ಮಿ ಇರುತ್ತೆ. ಆಮೇಲೆ ಅದರದ್ದು ಲಾರ್ವಲ್ ಬಾಡಿ ಸೈಜ್ ಅಂತ ಕರಿತೀವಿ, ಅದರದ್ದು ಬೆಳವಣಿಗೆ ಮತ್ತು ಬಾಡಿ ಸೈಜ್ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನ ರೈತರು ಕೂಡ ಇಷ್ಟಪಡ್ತಾರೆ.
1: ಡಾಕ್ಟರ್ ಮಂಜಪ್ಪನವರೇ, ಹಿಪ್ಪನೇರಳೆ ಹಣ್ಣಿನ ಬೆಳೆ ಕೂಡ ಹೌದು?
0: ಹೌದು ಸರ್.
1: ಚಿಕ್ಕ ವಯಸ್ಸಿನಲ್ಲಿದ್ದಾಗ ಬಹಳ ಸೊಗಸಾಗಿ ಎಲ್ಲರೂ ಹಿಪ್ಪನೇರಳೆ ಹಣ್ಣನ್ನ ತಿಂದಿರ್ತಾರೆ, ಆದ್ರೆ ಹಿಪ್ಪನೇರಳೆ ಹಣ್ಣು ಅಂತ ಗೊತ್ತಿರಲ್ಲ ಅಷ್ಟೇನೆ. ಹಣ್ಣಿಗಾಗಿ ಯಾವ್ದಾದ್ರು ತಳಿ ಅಭಿವೃದ್ಧಿ ಮಾಡಿದ್ದೀರಾ?
0: ಹಣ್ಣಿಗಾಗಿನೇ ತಳಿ ಇನ್ನು ಮಾಡಿಲ್ಲ ಸರ್, ಆದ್ರೆ ಹಣ್ಣಿಗೆ ಅಂತ ಒಂದು ರಿಸರ್ಚ್ ನಡೀತಾ ಇದೆ. ಆದ್ರೆ ಜರ್ಮ್ಪ್ಲಾಸಮ್ ಅಂತ ಏನು ಮೊದಲೇ ಕರೆದೆ ನಾನು, ಈಗಾಗಲೇ ನಮ್ಮಲ್ಲಿ ಸಂರಕ್ಷಣೆ ಮಾಡಿರ್ತಕ್ಕಂತಹ ಮಲ್ಬರಿ ಜರ್ಮ್ಪ್ಲಾಸಮ್ ಎಕ್ಸ್ಟೆನ್ಷನ್ಗಳು ಇದಾವೆ. ಅದರಲ್ಲಿ ಉತ್ತಮ ಗುಣಮಟ್ಟದ ಹಣ್ಣು ಮತ್ತು ಇಳುವರಿ ಇರ್ತಕ್ಕಂಥ ಜಂಪ್ಲಾಸಮ್ನ ನಾವು ಇವ್ಯಾಲ್ಯುವೇಟ್ ಮಾಡ್ತಾ ಇದ್ದೀವಿ, ಸ್ಕ್ರೀನ್ ಮಾಡ್ತಾ ಇದ್ದೀವಿ. ಇನ್ನೇ ಕೆಲವೇ ವರ್ಷಗಳಲ್ಲಿ ಅದರಿಂದ ಒಂದು ಹೊಸ ತಳಿಗಳನ್ನು ಮಾಡಿ ರೈತರಿಗೆ ಕೊಡೋ ವ್ಯವಸ್ಥೆ ನಡೀತಾ ಇದೆ.
1: ಈಗ ನಾನು ಬೆಳ್ಕೋಬೇಕು ಅಂದ್ರೆ ಯಾವ ತಳಿ ಬೆಳೆದ್ರೆ ಒಳ್ಳೇದು?
0: G4 ಒಂದು ತಳಿ ಇದೆ ಸರ್, ಆ G4 ಹೆಣ್ಣು, ಅದರಲ್ಲಿ ಕೂಡ ಗಂಡು ಹೆಣ್ಣು ಅಂತ ಇರೋದ್ರಿಂದ V1 ಗಂಡು ತಳಿ, G4 ಹೆಣ್ಣು ತಳಿ. ಸೊ G4 ಬಳಸಿದ್ದೆ ಆದಲ್ಲಿ ನಾವು ಉತ್ತಮ ಗುಣಮಟ್ಟದ ಮತ್ತು ಒಳ್ಳೆ ಜಾಸ್ತಿ ಗಾತ್ರದ ಹಣ್ಣನ್ನು ಪಡಿಬಹುದು.
1: ಈಗ M5 ಇಲ್ವೇ ಇಲ್ವಾ ಡಾಕ್ಟ್ರೆ?
0: M5 ಇದೆ ಸರ್, M5ಗಂತೂ ಜಾಸ್ತಿ ಇಳುವರಿ ಮತ್ತು ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ತಳಿಗಳಿದಾವೆ, ಅದನ್ನು ಬಳಸೋದ್ರಿಂದ ಉತ್ತಮ ಇಳುವರಿ ಪಡ್ಕೋಬಹುದು.
1: ಶ್ರೀರಂಗಪಟ್ಟಣ ಲೋಕಲ್ ಅಂತ ಹೇಳೋ ಒಂದು ತಳಿ ಇತ್ತು, ಅಂದ್ರೆ ಬಹಳ ಮುಂಚೆ ಅದನ್ನ ಬೆಳೀತಾ ಇದ್ರು ಈ ಭಾಗದಲ್ಲಿ. ಅದರಲ್ಲಿ ತೇವಾಂಶದ ಪ್ರಮಾಣ ತುಂಬಾ ಕಡಿಮೆ ಇರೋದ್ರಿಂದ ಕಡೇ 2 ದಿವಸಕ್ಕೆ ಆ ಸೊಪ್ಪನ್ನ ಬಳಸ್ತೀವಿ ಅಂತ ರೈತರು ಹೇಳೋರು. ಅಂದ್ರೆ ದೇಹದಲ್ಲಿರುವಂತಹ ತೇವಾಂಶ ಕಡಿಮೆ ಆಗ್ಬೇಕಲ್ಲ ಹುಳು, ಅವಾಗ ಆ ಸೊಪ್ಪು ಕೊಟ್ರು ಬಹಳ ಒಳ್ಳೇದು ಅಂತ ಹೇಳಿ. ಅಂದ್ರೆ ನಿಮ್ಮಲ್ಲಿ ತಳಿ ಅಭಿವೃದ್ಧಿಗಾಗಿ ಎಲ್ಲಾ ರೀತಿಯ ಜರ್ಮ್ಪ್ಲಾಸಮ್ ಕೂಡ ತಾವು ಇಟ್ಕೊಂಡಿದೆ
0: ಸರ್? ಅಲ್ವಾ, ಮೈಸೂರು ಲೋಕಲ್ ಅಂತಾನು ಕರಿತೀವಿ. ನೀವೇನ್ ಶ್ರೀರಂಗಪಟ್ಟಣ ಲೋಕಲ್ ಅಂತ ಹೇಳಿದ್ರಿ, ಅದಕ್ಕೆ ಮೈಸೂರು ಲೋಕಲ್ ಅಂತಾನು ಹೆಸರು ಇದೆ. ಅದು ಬೇಗ ತೇವಾಂಶ ಕಳ್ಕೊಳ್ಳುತ್ತೆ.
1: ಈಗ ಡಾಕ್ಟ್ರೆ, ನಾವು ಒಂದು ತಳಿನ ತಂದು ಅಭಿವೃದ್ಧಿ ಮಾಡಿದ್ಮೇಲೆ ನಂತರ ಅದನ್ನ ಅಭಿವೃದ್ಧಿ ಮಾಡೋದು ಕಟಿಂಗ್ಗಳ ಮೂಲಕನೆ. ಈಗ ಕಟಿಂಗು ಮತ್ತೆ ಕಟಿಂಗು ಮತ್ತೆ ಕಟಿಂಗು ಈ ತರ ಕಟಿಂಗ್ಗಳನ್ನ ಮಾಡ್ತಾನೆ ಹೋದ್ರೆ ಅದರ ಮೂಲ ಏನಿದೆ, ಅದರ ಶಕ್ತಿ, ಅದು ಕಡಿಮೆ ಆಗುತ್ತೆ ಅಂತ ತಮ್ಗನ್ಸಲ್ವಾ?
0: ಇಲ್ಲ ಸರ್, ಆ ತರ
1: ಮಾಡದೇ ಆದ್ರೆ ಅದಕ್ಕೇನಾದ್ರೂ ಒಂದು ವಿಧಾನ ಇದೆಯಾ?
0: ಆಕ್ಚುಲಿ ಈ ತರ ಮಾಡೋದ್ರಿಂದ ಏನ್ ಸಮಸ್ಯೆ ಇಲ್ಲ. ಆದ್ರೆ ಒಂದು ವಿಚಾರ ಏನಂತಂದ್ರೆ, ಸೋಮೋಕ್ಲೋನಲ್ ವೇರಿಯೇಷನ್ಸ್ ಅಂತ ಕರಿತೀವಿ ವೈಜ್ಞಾನಿಕವಾಗಿ, ಅದು ಕೂಡ ಆಗಬಹುದು. ಕಂಟಿನ್ಯೂಸ್ ಆಗಿ ನಾವು ಮಲ್ಟಿಪ್ಲೈ ಮಾಡ್ತಾ ಮಾಡ್ತಾ ಹೋದ್ರೆ ಒಂದು ಚಾನ್ಸ್ ಇರುತ್ತೆ, ಮ್ಯೂಟೇಷನ್ ಅಂತಾನೆ ಕರಿತೀವಿ ಅದಕ್ಕೆ, ಸೋಮೋಕ್ಲೋನಲ್ ವೇರಿಯೇಷನ್. ಅದು ಮ್ಯೂಟೇಷನ್ ಆಗುವಂತ ಒಂದು ಪ್ರಕ್ರಿಯೆ, ಅದು ಆಗ್ಬಿಟ್ಟು ಆ ತಳಿಯಲ್ಲಿ ಸ್ವಲ್ಪ ಬದಲಾವಣೆ ಆಗಬಹುದು. ಆದ್ರೆ ನಾವು ಏನ್ ಮಾಡ್ತೀವಿ, ಅದಕ್ಕೋಸ್ಕರ ನಮ್ಮಲ್ಲಿ ಬ್ರೀಡರ್ ಸ್ಟಾಕ್ ಅಂತ ಇಟ್ಕೊಂಡಿರ್ತೀವಿ ಒಂದು, ಅದರ ಮದರ್ ಪ್ಲಾಂಟ್ ಬ್ರೀಡರ್ ಸ್ಟಾಕ್ ಅದೇ ಹಾಗೇನೆ ಇರುತ್ತೆ. ಅದು ಒಂದು ಮರ, ಅದು ಮರದಲ್ಲಿ ಯಾವುದೇ ವೇರಿಯೇಷನ್ಸ್ ಆಗಲ್ಲ, ಆದ್ರೆ ಅದಕ್ಕಿಂತ ಮರಿಗಳಲ್ಲೇ ಆಗ್ಬಹುದು. ಹಾಗಾಗಿ ಏನ್ ಮಾಡ್ತೀವಿ, ಹೊಸ ರೈತರು ಈಗ ಕಟಿಂಗ್ ತಗೊಳಕ್ ಬರ್ತಾರಲ್ಲ, ಅವ್ರು ನಮ್ಮಿಂದ ತಗೊಂಡು ಹೋದಾಗ ಅಥವಾ ನಮ್ಮ REC's ಇರ್ಬೋದು, RSRS ಎಲ್ಲಾ ಕಡೆ ನಮ್ಮಲ್ಲಿ ಮದರ್ ಪ್ಲಾಂಟ್ಸ್ ಇದೆ, ಅಲ್ಲಿಂದ ತಗೊಂಡು ಹೋದಾಗ ತಿರ್ಗಾ ಅದು ಒರಿಜಿನ್ ಮೂಲದಿಂದ ಮತ್ತೆ ತಗೊಂಡು ಬೆಳೆಸ್ದಂಗೆ ಆಗುತ್ತೆ. ಹಾಗಾಗಿ ವೇರಿಯೇಷನ್ಸ್ ಏನು ಕಾಣಿಸಲ್ಲ. ಇನ್ನೇನಾದ್ರೂ ರೈತರು ಯಾರಾದ್ರೂ ವೇರಿಯೇಷನ್ಸ್ ಕಂಡ್ರೆ V1 ಕಾಣ್ತಾ ಇಲ್ಲ ಸೊಪ್ಪು ಅನ್ನೋದಿದ್ರೆ ಅಂತಹ ಗಿಡನ್ನ ನಾವು ಬಳಸಬಾರ್ದು. ಯಾವುದು V1 ತಳಿಯ ಕ್ವಾಲಿಟೀಸ್ ಇದೆ, ಗುಣಲಕ್ಷಣ ಇದೆ, ಅದನ್ನು ಮಾತ್ರ ಬಳಸಬೇಕು. ಇದಕ್ಕೆ ನೀವು ನಮ್ಮ ಸಂಸ್ಥೆಯನ್ನು ಭೇಟಿ ಮಾಡಿ ನಮ್ಮಲ್ಲಿ ಕಟ್ಟಿಂಗ್ಸ್ ತಗೋಬಹುದು.
1: ಓಕೆ, ಈಗ ಅದರ ಬಗ್ಗೆ ಒಂಚೂರು ಹೇಳ್ಬಿಡಿ ಡಾಕ್ಟರ್ ಮಂಜಪ್ಪನವರೇ. ಈಗ ಎಲ್ಲರೂ ಕೂಡ ಹೊಸದಾಗಿ ಹಿಪ್ಪನೇರಳೆ ತೋಟವನ್ನ ಸ್ಥಾಪನೆ ಮಾಡೋ ಆಸಕ್ತಿಯಲ್ಲಿರ್ತಾರೆ, ಅಥವಾ ಹಳೆ ತೋಟ ಇದ್ರೆ ಅದನ್ನ ಏನು ಪುನಶ್ಚೇತನ ಮಾಡ್ಕೊಳ್ಳುವಂತಹ ಆಸಕ್ತಿನೂ ಕೂಡ ಇರುತ್ತೆ. ಹಾಗಾಗಿ ಕಡ್ಡಿ ಎಲ್ಲಿ ಸಿಗತ್ತೆ, ಹೇಗೆ ಸಿಗತ್ತೆ, ಮತ್ತೆ ಅದಕ್ಕೇನು ಪ್ರೊಸೀಜರ್ ಏನಾದ್ರು ಇದ್ರೆ ಪ್ರೊಸೀಜರ್ ಹೇಳಿ, ಆಮೇಲೆ ಏನ್ ಧಾರಣೆ ಏನಾದರೂ ತಾವು ನಿಗದಿ ಮಾಡಿದ್ರೆ ದಯಮಾಡಿ ಹೇಳಿ.
0: ಈಗಿನ ಹೇಳಿರ್ತಕ್ಕಂಥ ಎಲ್ಲಾ ತಳಿಗಳು ಕಡ್ಡಿಗಳು ನಮ್ಮಲ್ಲಿ ಸಿಗ್ತವೆ. ಮೈಸೂರಲ್ಲಿ ಶ್ರೀರಾಮ್ಪುರದಲ್ಲಿ CSRTI ಅಂತ ಆಫೀಸ್ ಇದೆ, ಸೆಂಟ್ರಲ್ ಸಿಲ್ಕ್ ಬೋರ್ಡ್ದು. ಅಲ್ಲಿ ಬಂದು ಭೇಟಿ ಮಾಡಿ ನಿಮಗೆ ನಮಗೆ ಕಡ್ಡಿಗಳ ಪೂರೈಕೆ ಆಗುತ್ತೆ.
1: ಅದ್ರ ಧಾರಣೆ ಕೊಡ್ತೀರಾ?
0: ಎಷ್ಟು ಬೇಕಾದ್ರೂ ಕೊಡ್ತೀವಿ ಸರ್. ಆದ್ರೆ ನಮ್ಮಲ್ಲಿ 6 ಮಾತ್ರ ಕಟ್ ಮಾಡ್ತೀವಿ, ಯಾಕಂದ್ರೆ ಒಂದು ಸೀಡ್ ಕಟ್ಟಿಂಗ್ ಅಂತಂದ್ರೆ 6 ಬೆಳೆಸಲೇಬೇಕು. 6 ಬೆಳೆಸಿದ ಮೇಲೆ ಅದು ಮೆಚುರಿಟಿ ಬರುತ್ತೆ, ಅಂತ ಕಟ್ಟಿಂಗ್ಸ್ ಮಾತ್ರ ಬಳಸಬೇಕು.
1: ಮುಂಗಾರಿಗೆ ಯಾವಾಗ ಕೊಡ್ತೀರಿ?
0: ಮುಂಗಾರಿಗೆ May-June ಅಲ್ಲಿ ನಾವು ಕೊಡ್ತೀವಿ ಸರ್.
1: ಅಲ್ವಾ, ಈ ತಿಂಗಳು ಮುಂದಿನ ತಿಂಗಳು ಸಿಗುತ್ತೆ ಧಾರಾಳವಾಗಿ ಕಡ್ಡಿಯನ್ನ ಕೊಡ್ತೀರಿ?
0: ಹೌದೌದು ಸರ್.
1: ಧಾರಣೆ
0: ಧಾರಣೆ ಹೇಳೋದಾದ್ರೆ 4.5 ರೂಪಾಯಿ ಒಂದು ಕೆಜಿ, ಒಂದು ಕ್ವಿಂಟಲ್ಗೆ 450 ರೂಪಾಯಿ.
1: ಎಷ್ಟು ಪ್ರದೇಶಕ್ಕೆ ಹಾಕ್ಬೋದು ಒಂದು ಕ್ವಿಂಟಲ್ ಕಡ್ಡಿನ?
0: ಈಗ ಸುಮಾರು ಸ್ಪೇಸಿಂಗ್ ಇರೋದ್ರಿಂದ, ರೈತರು ಬೇರೆ ಬೇರೆ ಬೇರೆ ಅಂತರಗಳನ್ನು ಪಾಲನೆ ಮಾಡೋದ್ರಿಂದ ನಾವು ಹೀಗೆ ಅಂತ ನಿಖರವಾಗಿ ಹೇಳಕ್ಕಾಗಲ್ಲ. ಒಂದು ಕೆಜಿ ಕಡ್ಡಿ ತಗೊಂಡ್ರೆ 100 ಕಡ್ಡಿ ನಾವು ಮಾಡ್ಕೋಬಹುದು. ನೂರು?
1: ಹೌದಾ?
0: ಹೌದು.
1: ಅಂದ್ರೆ ನೀವು ಕೊಡೋದನ್ನ ಮತ್ತೆ ಅವ್ರು ಕತ್ತರಿಸ್ಕೋಬಹುದಾ?
0: ಇಲ್ಲ ಸರ್, ನಾವು ಒಂದು ಅಂದಾಜನ ಅವ್ರಿಗೆ ಒಂದು, ಯಾಕಂದ್ರೆ ಈಗ ಅವ್ರಿಗೆ ಗೊತ್ತಿರುತ್ತೆ 6-6 ಮಾಡಿದ್ರೆ ನನಗೆ ಎಷ್ಟಾಗುತ್ತೆ ಸೈಜ್, 6-6 ಮಾಡಿದಾಗ ಒಂದು 2.5-3 ಸಾವಿರ ಗಿಡ ಬೇಕಾಗುತ್ತೆ. ಅಷ್ಟಕ್ಕೆ ನಾವು ಎಷ್ಟು ಕಡ್ಡಿ ತಗೋಬೇಕು ಅಂತ ಅವ್ರು ನೋಡೋದಾದ್ರೆ ಒಂದು ಕೆಜಿಗೆ 50-60 ಕಡ್ಡಿ ಸಿಗುತ್ತೆ. ಹಾಗೆ ನೋಡ್ಕೊಂಡು ಅವರು ಲೆಕ್ಕಾಚಾರ ಮಾಡ್ಕೊಂಡು ತಗೊಂಡೋಗ್ಬೋದು.
1: ನೀವು ಸಸಿಯನ್ನೇನು ಅಭಿವೃದ್ಧಿ ಮಾಡಿ ಕೊಡಲ್ಲ, ಕಡ್ಡಿನೇ ನೇರ ಕೊಡ್ತೀರಿ?
0: ಇಲ್ಲ ಸರ್, ಅದರಲ್ಲ ಈಗ ಕಿಸಾನ್ ನರ್ಸರಿ ಕಾನ್ಸೆಪ್ಟು ಇದೆ, ಸುಮಾರು ನರ್ಸರಿ ಮಾಡೋಂಥವ್ರು ಇದ್ದಾರೆ, ಅವರು ವಿವನ್ ಕಡ್ಡಿ ಇರ್ಬೋದು ಬೇರೆ ತಳಿನ ಅವರು ಜಮೀನಲ್ಲಿ ಹಾಕೊಂಡು ಕಡ್ಡಿ ಮಾಡಿಕೊಂಡು ಲಕ್ಷಾನುಗಟ್ಟಲೆ ಅವರು ಮಲ್ಟಿಪ್ಲೈ ಮಾಡಿನೂ ಮಾರ್ತಾ ಇದ್ದಾರೆ. ಈ ರೈತರೆಲ್ಲ ಅದೇ ಪದ್ಧತಿನ ಫಾಲೋ ಮಾಡ್ತಾ ಇರೋದು. ಈಗ ಇನ್ಸ್ಟಿಟ್ಯೂಷನ್ ಲೆವೆಲಲ್ಲಿ ಇದು ಆಗೋದಿಲ್ಲ, ಈ ಕಮರ್ಷಿಯಲ್ ತರ ಆಗುತ್ತೆ.
1: ಆಗ್ಬೋದು. ಈಗ ತಾವು ಕಡ್ಡಿ ಕೊಡ್ತೀರಿ, ಈಗ ಆ ಕಡ್ಡಿನ ಅವರು ಒಂದು ಪಾಕೆಟ್ ಅಲ್ಲಿ ಹಾಕೊಂಡು ಸಸಿ ಮಾಡಿ ಒಂದು 6 ತಿಂಗಳು ಸಸಿನ ನಾಟಿ ಮಾಡ್ಕೋಬೇಕ ಜಮೀನ್ನ?
0: 4 ತಿಂಗಳು ಆದ್ರೂ ಸಾಕು ಸರ್, 3-4 ತಿಂಗಳು ಸಾಕು.
1: ನೇರವಾಗಿ ಕಡ್ಡಿ ಊರ್ಬಾರ್ದಲ್ವಾ ಜಮೀನ್ಗೆ?
0: ಅದು ನಾವು ಶಿಫಾರಸು ಮಾಡಲ್ಲ ಸರ್, ಯಾಕಂದ್ರೆ ಅಲ್ಲಿ ಜಾಸ್ತಿ ಮರಣದ ಪ್ರಮಾಣ ಜಾಸ್ತಿ ಇರುತ್ತೆ, ಎಲ್ಲಾನೂ ಚಿಗುರೋದಿಲ್ಲ, ಹಾಗಾಗಿ ಜಾಸ್ತಿ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಶ್ರಮನು ಪಡಬೇಕಾಗುತ್ತೆ. ಸಸಿನೇ ಬಳಸೋದ್ರಿಂದ ಅವ್ರಿಗೆ ಸಮಯದ ಉಳಿತಾಯನೂ ಆಗುತ್ತೆ, ಮತ್ತೆ ಕಮ್ಮಿ ಖರ್ಚಲ್ಲಿ ಅವರು ಅಭಿವೃದ್ಧಿ ಮಾಡ್ಕೋಬಹುದು.
1: ಈಗ ನಿಮ್ಮ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆ ಹಿಪ್ಪನೇರಳೆ ವಿಭಾಗಕ್ಕೆ ಬಂದ್ರೆ ತಳಿಗಳ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀರಿ, ತಳಿನೂ ತೋರಿಸ್ತೀರಿ, ಅವ್ರಿಗೆ ಕಡ್ಡಿನೂ ಕೊಡ್ತೀರಿ. ಅಂತಿಮವಾಗಿ ಏನಾದ್ರು ಹೇಳಕ್ಕಿದೆಯಾ?
0: ಅಂತಿಮವಾಗಿ ಹೇಳೋದಾದ್ರೆ, ರೈತರು ಹೊಸ ತೋಟ ಮಾಡೋದಾದ್ಯದಲ್ಲಿ ತಳಿಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ, ನಮ್ಮ ಭೂಮಿಗೆ ಯಾವ ತಳಿ ಸೂಟ್ ಆಗುತ್ತೆ ಅದನ್ನ ಮೊದಲು ತಿಳ್ಕೊಳ್ಳಿ. ಯಾಕಂದ್ರೆ ಇದನ್ನು ಪದೇ ಪದೇ ಚೇಂಜ್ ಮಾಡುವಂಥದ್ದಲ್ಲ, ಒಂದ್ಸತಿ ಹಾಕಿದ್ರೆ 15-20 ವರ್ಷ ಆ ಭೂಮಿಲಿ ಇರಬೇಕಾಗುತ್ತೆ. ನಮ್ಮ ಭೂಮಿಗೆ ಸರಿಯಾದ ತಳಿಯನ್ನು ಬಳಸಿದ್ದೇ ಅದರಲ್ಲಿ ನಿಮಗೆ ಶಾಶ್ವತವಾಗಿ ಒಳ್ಳೆ ಇಳುವರಿನ ಪಡ್ಕೋಬಹುದು.
1: ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತ ಅನ್ನೋದಾದ್ರೆ ಡಾಕ್ಟರ್ ಮಂಜಪ್ಪ ಅವರೇ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಕನ್ನಡದಲ್ಲಿ ಹೇಳ್ಬೋದೇ?
0: ಆಗ್ಬೋದು ಸರ್. ನನ್ನ ಮೊಬೈಲ್ ನಂಬರು 98-44-52-58-32.
1: ಇನ್ನೂ ಒಂದ್ಸರಿ ಹೇಳ್ಬಿಡಿ.
0: 98-44-52-58-32.
1: ಇನ್ನೂ ಒಂದ್ಸರಿ ಹೇಳ್ಬಿಡಿ.
0: 98-44-52-58-32.
1: ಒಳ್ಳೆಯದು ಡಾಕ್ಟರ್ ಮಂಜಪ್ಪ ಅವರೇ. ವಿವಿಧ ಬೆಳವಣಿಗೆ ಪರಿಸ್ಥಿತಿಗೆ ಸೂಕ್ತವಾದಂತಹ ಹಿಪ್ಪುನೇರಳೆ ತಳಿಗಳಿಗೆ ಸಂಬಂಧಪಟ್ಟಂತೆ ಬಹಳ ವಿವರವಾಗಿ ಮಾಹಿತಿಯನ್ನು ನೀಡಿದ್ರಿ, ವಂದನೆಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ವಿವಿಧ ಬೆಳವಣಿಗೆ ಪರಿಸ್ಥಿತಿಗಳಿಗೆ ಸೂಕ್ತವಾದ ಹಿಪ್ಪುನೇರಳೆ ತಳಿಗಳು, ಈ ಕುರಿತು ಇದುವರೆಗೂ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾ ಮಂಜಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ಮುಂದಿನ ಬುಧವಾರ 27ನೇ ತಾರೀಕು ಇದೇ ಬಾನುಲಿ ಸರಣಿಯಲ್ಲಿ ಹೊಸ ರೇಷ್ಮೆ ಹುಳು ಹೈಬ್ರಿಡ್ಗಳ ಮತ್ತು ಜನಪ್ರಿಯ ಡಬಲ್ ಹೈಬ್ರಿಡ್ನ ಪ್ರಯೋಜನಗಳನ್ನು ಕುರಿತು ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾ ಕುಸುಮ ಎಲ್ ಅವರೊಂದಿಗೆ ಸಂದರ್ಶನ ಕೇಳಬಹುದು.
3: ರೇಷ್ಮೆ ಕೃಷಿ ತಂತ್ರಜ್ಞಾನ ಕುರಿತ ಬಾನುಲಿ ಸರಣಿ ರೇಷ್ಮೆ ರಂಗ ಈವರೆಗೆ ಆಲಿಸಿ.

0: ಸಹಯೋಗ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ಮೈಸೂರು.
1: ಸಂಕಲನ ಜಿಎನ್ ಮಂಜುನಾಥ್.
0: ನಿರ್ಮಾಣ ಎನ್ ಕೇಶವಂ.

0: ಡೆಸರ್ಟ್ ಬಂತು, ಆದ್ರೆ ನಮ್ಮ ಚಾಂಪಿಯನ್ ಇನ್ನೂ ಬಂದಿಲ್ಲ.
1: ಬಿಲ್ ತುಂಬಿಸೋ ಮೊದಲು ಬರ್ಬೋದಲ್ವಾ?
2: ಸೊ ಗರ್ಲ್ಸ್, ಏನ್ ಮಾಡ್ತಿದ್ದೀರಾ?
3: ಬಿಲ್ ಮಾಡ್ತಿದ್ದಾರೆ.
0: ಸರಿ, ನಿನ್ ಕಾರ್ಡ್ ಕೊಡು, ಪಿನ್ ಕೊಡು.
4: ಆರ್ಬಿಐ ಹೇಳ್ತಾ ಇದೆ, ನಿಮ್ಮ ಪಿನ್, ಓಟಿಪಿ, ಸಿವಿವಿ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ. ಇದೇನು ತಿನ್ನುವುದರ ಚಾಂಪಿಯನ್ಶಿಪ್ ಇತ್ತಾ? ಆರ್ಬಿಐ ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.
5: ಹಣ್ಣು ಹೊನ್ನು
6: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
1: ಕೃಷಿ ನಿರಂತರ,
0: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
1: ರೇಷ್ಮೆ ರಂಗ,
3: ರೇಷ್ಮೆ ರಂಗ,
0: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.

0: ಇದುವರೆಗೂ ಕೃಷಿ ಗೀತೆಯೊಂದನ್ನ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕೃಷಿರಂಗ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಹಣ್ಣು ಹೊನ್ನು, ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತು ಬಾನುಲಿ ಸರಣಿ, ಮೈಸೂರು ಚಿಗುರಲೆ ಬೇಸಾಯ ಕುರಿತು ಸಂವಾದ ಭಾಗವಹಿಸುತ್ತಾರೆ. ಮೈಸೂರು ತಾಲೂಕು ಇಲವಾಲದ ಸಹಾಯಕ ತೋಟಗಾರಿಕಾ ಅಧಿಕಾರಿ ಎಸ್ ವೆಂಕಟೇಶ ಮೂರ್ತಿ ಮತ್ತು ಮೈಸೂರು ತಾಲೂಕು ಉದ್ಬೂರು ಗ್ರಾಮದ ಕೃಷಿಕ ಎನ್ ಮರಂಕಯ್ಯ, ಪ್ರಸ್ತುತಿ ಎನ್ ಕೇಶವಮೂರ್ತಿ. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಮೊದಲಿಗೆ ಪ್ರಕಟಣೆ. 7:35 ಕನ್ನಡದಲ್ಲಿ ವಾರ್ತೆಗಳು.
1: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಭಾರತ ಇಟಲಿ ದ್ವಿಪಕ್ಷೀಯ ಸಂಬಂಧ, ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆ ಮೇಲ್ದರ್ಜೆಗೇರಿಸಲು ನಿರ್ಧಾರ. ಯುಎಲ್ಪಿಜಿಎಂ ವಿ3 ಕ್ಷಿಪಣಿ ಯಶಸ್ವಿಯಾಗಿ ಪರೀಕ್ಷಿಸಿದ ಡಿಆರ್ಡಿಒ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ಜಾತಿವಾರು ಜನಗಣತಿ ನಡೆಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿ ವಜಾಗೊಳಿಸಿದ ಸುಪ್ರೀಂಕೋರ್ಟ್. ನೀಟ್ ಯುಜಿ ಮರುಪರೀಕ್ಷೆ, ಸುಭದ್ರತೆ ಖಚಿತಪಡಿಸಿಕೊಳ್ಳಲು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಸೂಚನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡ ಕೋಲ್ಕತಾ ನೈಟ್ ರೈಡರ್ಸ್. ವಾರ್ತೆಗಳ ವಿವರ: ಭಾರತ ಇಟಲಿ ತಮ್ಮ ದ್ವಿಪಕ್ಷೀಯ ಸಂಬಂಧವನ್ನು ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಗೆ ಮೇಲ್ದರ್ಜೆಗೇರಿಸಲು ನಿರ್ಧರಿಸಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ. ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ರಕ್ಷಣೆ, ಶುದ್ಧ ಇಂಧನ ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಗಳಲ್ಲಿ ಸಹಕಾರವನ್ನು ಹೆಚ್ಚಿಸುವ ಗುರಿಯನ್ನು ಈ ಸಭೆ ಕೇಂದ್ರೀಕರಿಸಿದೆ. ಉಭಯ ದೇಶಗಳ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಬಗ್ಗೆಯೂ ಇಬ್ಬರೂ ನಾಯಕರು ಚರ್ಚಿಸಿದರು. ಆರ್ಥಿಕ ಸಹಯೋಗ ಮತ್ತು ಜನರಿಂದ ಜನರಿಗೆ ಸಂಬಂಧಗಳನ್ನು ವಿಸ್ತರಿಸುವುದರ ಮೇಲೆ ಒತ್ತು ನೀಡುವ ಮೂಲಕ ಉಭಯ ದೇಶಗಳ ನಡುವೆ ಬೆಳೆಯುತ್ತಿರುವ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮಾತುಕತೆಗಳು ಪ್ರತಿಬಿಂಬಿಸುತ್ತವೆ. ರೋಮ್ನಲ್ಲಿ ತಮ್ಮ ಇಟಾಲಿಯನ್ ಸಹವರ್ತಿಯೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಿದ ನಂತರ ಜಂಟಿ ಪತ್ರಿಕಾ ಹೇಳಿಕೆಯಲ್ಲಿ ಪ್ರಧಾನಿ ಮಾತನಾಡಿದರು. ಭಾರತ ಇಟಲಿ ಜಂಟಿ ಕಾರ್ಯತಂತ್ರದ ಕ್ರಿಯಾಯೋಜನೆ 2025-29 ದ್ವಿಪಕ್ಷೀಯ ಸಂಬಂಧಗಳಿಗೆ ಪ್ರಾಯೋಗಿಕ ಮತ್ತು ಭವಿಷ್ಯದ ಚೌಕಟ್ಟನ್ನು ಒದಗಿಸುತ್ತದೆ. ಸಹಕಾರವನ್ನು ಹೆಚ್ಚಿಸುವ ಕುರಿತು ಉಭಯ ದೇಶಗಳು ವ್ಯಾಪಕ ಚರ್ಚೆಗಳನ್ನು ನಡೆಸಿವೆ ಎಂದು ಅವರು ತಿಳಿಸಿದರು. ಭಾರತ ಇಟಲಿ ನಾವೀನ್ಯತಾ ಕೇಂದ್ರವನ್ನು ಸ್ಥಾಪಿಸುವ ಬಗ್ಗೆ ಕೆಲಸಗಳು ಪ್ರಗತಿಯಲ್ಲಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಭಾರತ ಮತ್ತು ಇಟಲಿ ನಡುವಿನ ಸಂಬಂಧಗಳನ್ನು ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಗೆ ಏರಿಸಲಾಗುತ್ತಿದ್ದು, ದ್ವಿಪಕ್ಷೀಯ ಸಂಬಂಧಗಳು ಈಗ ತಮ್ಮ ಪೂರ್ಣ ಸಾಮರ್ಥ್ಯವನ್ನು ಅರಿತುಕೊಳ್ಳಲು ಸಮರ್ಥವಾಗಿದೆ ಎಂದು ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅಭಿಪ್ರಾಯಪಟ್ಟಿದ್ದಾರೆ. ದೇಶಗಳ ನಡುವಿನ ಸ್ನೇಹವು ಗೌರವ ಮತ್ತು ಪರಸ್ಪರ ನಂಬಿಕೆಯನ್ನು ಆಧರಿಸಿದೆ. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಂಚರಣೆಯ ಸ್ವಾತಂತ್ರ್ಯವನ್ನು ಖಾತ್ರಿಪಡಿಸುವ ಮಹತ್ವವನ್ನು ಮೆಲೋನಿ ಒತ್ತಿ ಹೇಳಿದರು. ಆತ್ಮನಿರ್ಭರ ಭಾರತ ಉಪಕ್ರಮದ ಅಡಿಯಲ್ಲಿ ಭಾರತ ತನ್ನ ದೇಶೀಯ ರಕ್ಷಣಾ ಸಾಮರ್ಥ್ಯಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಮಾನವರಹಿತ ವೈಮಾನಿಕ ವಾಹನದಿಂದ ಉಡಾವಣೆ ಮಾಡಲಾಗುವ ನಿಖರ ಮಾರ್ಗದರ್ಶಿ ಕ್ಷಿಪಣಿ ಯುಎಲ್ಪಿಜಿಎಂ ವಿ3 ರ ಅಂತಿಮ ಹಂತದ ಅಭಿವೃದ್ಧಿ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದು, ಇದು ದೇಶದ ರಕ್ಷಣಾ ವಲಯದಲ್ಲಿ ಒಂದು ಪ್ರಮುಖ ಸಾಧನೆಯಾಗಿದೆ. ಆಂಧ್ರಪ್ರದೇಶದ ಕರ್ನೂಲ್ ಬಳಿ ಇರುವ ಡಿಆರ್ಡಿಒ ಪರೀಕ್ಷಾ ವಲಯದಲ್ಲಿ ಕ್ಷಿಪಣಿಯನ್ನು ಹಾರಿಸಿ ಸುಧಾರಿತ ಸಂಯೋಜಿತ ಗ್ರೌಂಡ್ ಕಂಟ್ರೋಲ್ ಸಿಸ್ಟಮ್ ಮೂಲಕ ನಿಯಂತ್ರಿಸಲಾಯಿತು. ಇದನ್ನು ಉಡಾವಣೆ ಮತ್ತು ಕಾರ್ಯಾಚರಣೆಯ ಸಿದ್ಧತೆಯನ್ನು ಸ್ವಯಂಚಾಲಿತಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ. ಈ ಪರೀಕ್ಷೆಗಳು ವಿವಿಧ ಯುದ್ಧ ಸನ್ನಿವೇಶಗಳಲ್ಲಿ ಕ್ಷಿಪಣಿಯ ನಿಖರವಾದ ದಾಳಿ ಸಾಮರ್ಥ್ಯ, ವಿಶ್ವಾಸಾರ್ಹತೆ ಮತ್ತು ಪರಿಣಾಮಕಾರಿ ತತ್ವವನ್ನು ಯಶಸ್ವಿಯಾಗಿ ಪ್ರದರ್ಶಿಸಿದವು. ಈ ಕ್ಷಿಪಣಿಯನ್ನು ಹೈದರಾಬಾದ್ನ ರಿಸರ್ಚ್ ಸೆಂಟರ್ ಇಮಾರತ್, ಇತರೆ ಡಿಆರ್ಡಿಒ ಪ್ರಯೋಗಾಲಯಗಳ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ಇದರ ಉತ್ಪಾದನೆಗಾಗಿ ಡಿಆರ್ಡಿಒ ಸಂಸ್ಥೆಯು ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಮತ್ತು ಅದಾನಿ ಡಿಫೆನ್ಸ್ ಸಿಸ್ಟಮ್ ಆ್ಯಂಡ್ ಟೆಕ್ನಾಲಜೀಸ್ ಲಿಮಿಟೆಡ್ನೊಂದಿಗೆ ಪಾಲುದಾರಿಕೆ ಮಾಡಿಕೊಂಡಿದೆ. ಪರೀಕ್ಷೆಗಳಿಗಾಗಿ ಈ ಕ್ಷಿಪಣಿ ವ್ಯವಸ್ಥೆಯನ್ನು ಬೆಂಗಳೂರಿನ ನ್ಯೂ ಸ್ಪೇಸ್ ರಿಸರ್ಚ್ ಅಂಡ್ ಟೆಕ್ನಾಲಜೀಸ್ ಅಭಿವೃದ್ಧಿಪಡಿಸಿದ ಯುಎವಿಗಳ ಜೊತೆಗೆ ಸಂಯೋಜಿಸಲಾಗಿತ್ತು. ಈ ಪರೀಕ್ಷೆಗಳ ಯಶಸ್ವಿ ಮುಕ್ತಾಯವು ಕ್ಷಿಪಣಿ ವ್ಯವಸ್ಥೆಯ ಸರಣಿ ಉತ್ಪಾದನೆಗೆ ಹಾದಿ ಸುಗಮಗೊಳಿಸಿದೆ ಮತ್ತು ಭಾರತದ ದೇಶೀಯ ರಕ್ಷಣಾ ಸಾಮರ್ಥ್ಯಗಳನ್ನು ಮತ್ತಷ್ಟು ಬಲಪಡಿಸಿದೆ. ಯುಎಲ್ಪಿಜಿಎಂ ವಿ3 ಕ್ಷಿಪಣಿಯ ಯಶಸ್ವಿ ಅಭಿವೃದ್ಧಿ ಪರೀಕ್ಷೆಗಳಿಗಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಡಿಆರ್ಡಿಒ, ಸಾರ್ವಜನಿಕ ವಲಯದ ಉದ್ಯಮಗಳು, ರಕ್ಷಣಾ ಹಾಗೂ ಉತ್ಪಾದನಾ ಪಾಲುದಾರರು ಮತ್ತು ಕೈಗಾರಿಕಾ ವಲಯವನ್ನು ಶ್ಲಾಘಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ದಕ್ಷಿಣ ಕೊರಿಯಾದ ರಕ್ಷಣಾ ಸ್ವಾಧೀನ ಕಾರ್ಯಕ್ರಮ ಆಡಳಿತ ಸಚಿವ ಲೀ ಯೋಂಗ್ ಚುಲ್ ಅವರನ್ನು ಸಿಯೋಲ್ನಲ್ಲಿಂದು ಭೇಟಿಯಾದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಜಂಟಿ ಅಭಿವೃದ್ಧಿ, ಜಂಟಿ ಉತ್ಪಾದನೆ ಮತ್ತು ಜಂಟಿ ರಫ್ತುಗಳಿಗೆ ಮಾರ್ಗಗಳನ್ನು ಸೃಷ್ಟಿಸಲು ಸಹಬಾಳ್ವೆಯ ಪ್ರಯತ್ನಗಳನ್ನು ಬಳಸಿಕೊಳ್ಳಲು ಎರಡೂ ಕಡೆಯವರು ಒಪ್ಪಿಕೊಂಡಿದ್ದಾರೆ. ಎರಡೂ ದೇಶಗಳ ನಾವೀನ್ಯತಾ ಪರಿಸರ ವ್ಯವಸ್ಥೆಗಳನ್ನು ಸಂಯೋಜಿಸುವ ಮಹತ್ವಾಕಾಂಕ್ಷೆಯ ಕೈಂಡ್ ಎಕ್ಸ್ ಉಪಕ್ರಮದ ಸಾಮರ್ಥ್ಯವನ್ನು ಅನಾವರಣ ಮಾಡುವ ಮಾರ್ಗಸೂಚಿಯನ್ನು ಸಹ ಚರ್ಚಿಸಲಾಗಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದರು. ಮುಂಬರುವ ಜನಗಣತಿಯ ಭಾಗವಾಗಿ ಜಾತಿವಾರು ಜನಗಣತಿ ನಡೆಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿಯನ್ನು ಸುಪ್ರೀಂಕೋರ್ಟ್ ಇಂದು ವಜಾಗೊಳಿಸಿದೆ. ಈ ವಿಷಯ ಸರ್ಕಾರದ ನೀತಿ ವ್ಯಾಪ್ತಿಗೆ ಬರುತ್ತದೆ ಎಂದು ಕೋರ್ಟ್ ಹೇಳಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಹಿಂದುಳಿದ ವರ್ಗಗಳ ಜನರಿಗಾಗಿ ಕಲ್ಯಾಣ ಯೋಜನೆಗಳನ್ನು ರೂಪಿಸಲು ಅವರ ಜನಸಂಖ್ಯೆಯನ್ನು ತಿಳಿಯುವುದು ಸರ್ಕಾರಕ್ಕೆ ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟಿದೆ. ಇಂತಹ ದತ್ತಾಂಶವನ್ನು ಸಂಗ್ರಹಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ ಎಂದು ಹೇಳಿದ ಪೀಠ ಈ ವಿಷಯದಲ್ಲಿ ಮಧ್ಯಪ್ರವೇಶಿಸಲು ನಿರಾಕರಿಸಿತು. ಸರ್ಕಾರಿ ಕಾನೂನು ಸಮಿತಿಗಳು ಮತ್ತು ಕಾನೂನು ಅಧಿಕಾರಿಗಳ ನೇಮಕಾತಿಯಲ್ಲಿ ಮಹಿಳಾ ವಕೀಲರಿಗೆ 30% ಮೀಸಲಾತಿಯನ್ನು ಕೋರಿ ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗೆ ಸಂಬಂಧಪಟ್ಟಂತೆ ಸುಪ್ರೀಂಕೋರ್ಟ್ ಇಂದು ಕೇಂದ್ರ ಸರ್ಕಾರ ಸೇರಿದಂತೆ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಪ್ರತಿಕ್ರಿಯೆ ಕೇಳಿದೆ. ಟ್ರಸ್ಟ್ವೊಂದು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಈ ಕುರಿತು ನೋಟಿಸು ಜಾರಿ ಮಾಡಿದೆ. ಸುಪ್ರೀಂಕೋರ್ಟ್ ಮತ್ತು ಹೈಕೋರ್ಟ್ಗಳಿಂದ ಹಿಡಿದು ಕಾನೂನು ನೆರವು ಪ್ರಾಧಿಕಾರಗಳು ಮತ್ತು ಸಾರ್ವಜನಿಕ ವಲಯದ ಉದ್ಯಮಗಳವರೆಗಿನ ಸರ್ಕಾರಿ ಸಮಿತಿಗಳಲ್ಲಿ ಮಹಿಳಾ ವಕೀಲರಿಗೆ ಕನಿಷ್ಠ 30% ಪ್ರಾತಿನಿಧ್ಯವನ್ನು ಖಚಿತಪಡಿಸಲು ನಿರ್ದೇಶನ ನೀಡುವಂತೆ ಈ ಅರ್ಜಿಯಲ್ಲಿ ಕೋರಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಕಸಿತ ಭಾರತದ ಗುರಿಯನ್ನು ಸಾಧಿಸಲು ಮತ್ತು ಸಮಾಜವನ್ನು ಪ್ರಗತಿಯ ಶಿಖರಕ್ಕೆ ಕೊಂಡೊಯ್ಯಲು ಅಧಿಕಾರಿಗಳು ಹಲವಾರು ಸವಾಲುಗಳನ್ನು ಎದುರಿಸಿ ಮುನ್ನಡೆಯಬೇಕಾಗುತ್ತದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿಂದು 2024 ಬ್ಯಾಚ್ನ IAS ಅಧಿಕಾರಿಗಳ ತಂಡವನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ಅವರು ಈ ವಿಷಯ ತಿಳಿಸಿದರು. ಯುವ ಅಧಿಕಾರಿಗಳಿಗೆ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಮತ್ತು ವಿಶೇಷ ಕ್ಷೇತ್ರಗಳ ತಜ್ಞರ ತಂಡಗಳನ್ನು ಮುನ್ನಡೆಸುವ ವಿಶಿಷ್ಟ ಅವಕಾಶ ಸಿಗಲಿದೆ. ಇದೇ ವೇಳೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳದೆ ಇರುವುದು ನೈತಿಕತೆಯಾಗುವುದಿಲ್ಲ, ಸಾರ್ವಜನಿಕ ಹಿತಾಸಕ್ತಿ ಮತ್ತು ಸ್ಥಾಪಿತ ನಿಯಮಾವಳಿಗಳಿಗೆ ಅನುಗುಣವಾಗಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದೇ ನಿಜವಾದ ನೈತಿಕತೆ ಎಂದು ರಾಷ್ಟ್ರಪತಿ ಒತ್ತಿ ಹೇಳಿದರು. ಮುಂಬರುವ ನೀಟ್ UG ಮರುಪರೀಕ್ಷೆಯ ಸುರಕ್ಷತೆ, ಸುಭದ್ರತೆ ಮತ್ತು ನ್ಯಾಯಯುತ ನಡವಳಿಕೆಯನ್ನು ಖಚಿತಪಡಿಸಿಕೊಳ್ಳಲು ಹೆಚ್ಚಿನ ಜಾಗರೂಕತೆ ಮತ್ತು ಪರಿಪೂರ್ಣ ಭದ್ರತಾ ವ್ಯವಸ್ಥೆಗಳ ಅಗತ್ಯವನ್ನು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಕೇಂದ್ರ ಭದ್ರತೆ ಮತ್ತು ಗುಪ್ತಚರ ಸಂಸ್ಥೆಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸಭೆಯಲ್ಲಿ ಅನಾಮಧೇಯ ಆನ್ಲೈನ್ ಗುಂಪುಗಳ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ತಪ್ಪು ಮಾಹಿತಿ ಹೆಚ್ಚುತ್ತಿರುವ ಬಗ್ಗೆ ಗಂಭೀರ ಕಳವಳ ವ್ಯಕ್ತಪಡಿಸಲಾಯಿತು. ಇಂತಹ ನೆಟ್ವರ್ಕ್ಗಳ ಮೇಲೆ ಕೇಂದ್ರೀಕೃತ ಕ್ರಮ ಕೈಗೊಳ್ಳಲು ನಿರ್ದೇಶಿಸಿದರು. ತಪ್ಪು ಮಾಹಿತಿಯನ್ನು ತ್ವರಿತವಾಗಿ ನಿಗ್ರಹಿಸಲು ಮತ್ತು ಪರೀಕ್ಷಾ ವ್ಯವಸ್ಥೆಯ ಸಮಗ್ರತೆಯನ್ನು ರಕ್ಷಿಸಲು ಸಾಮಾಜಿಕ ಮಾಧ್ಯಮ ವೇದಿಕೆಗಳು, ಶಿಕ್ಷಣ ಸಚಿವಾಲಯ, ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಮತ್ತು ಕಾನೂನು ಜಾರಿ ಸಂಸ್ಥೆಗಳೊಂದಿಗೆ ನಿಕಟ ಸಮನ್ವಯದೊಂದಿಗೆ ಕೆಲಸ ಮಾಡಬೇಕು ಎಂದು ಸಚಿವರು ಒತ್ತಿ ಹೇಳಿದರು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ಇಂದು ನಡೆಯುತ್ತಿರುವ IPL T20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್, ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಕೋಲ್ಕತ್ತಾ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಭಾರತದ ಡಿಜಿಟಲ್ ಆರ್ಥಿಕತೆಯು 2030 ವೇಳೆಗೆ ದೇಶದ GDPಗೆ ಸುಮಾರು 20% ಕೊಡುಗೆ ನೀಡುವ ನಿರೀಕ್ಷೆ ಇದೆ ಎಂದು ರಾಷ್ಟ್ರೀಯ ನಿರ್ಣಾಯಕ ಮಾಹಿತಿ ಮೂಲಸೌಕರ್ಯ ಸಂರಕ್ಷಣಾ ಕೇಂದ್ರದ ಮಹಾನಿರ್ದೇಶಕ ನವೀನ್ ಕುಮಾರ್ ಸಿಂಗ್ ಇಂದು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಫಿಕ್ಕಿ ಸಂಸ್ಥೆಯ ಸೈಬರ್ಕಾಮ್ 2026 7ನೇ ಆವೃತ್ತಿಯ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಭಾರತ ಡಿಜಿಟಲ್ ಪಾವತಿಗಳಲ್ಲಿ ವಿಶ್ವದ ಪ್ರಮುಖ ದೇಶವಾಗಿ ಹೊರಹೊಮ್ಮಿದೆ ಮತ್ತು ಎಲ್ಲರನ್ನೂ ಒಳಗೊಳ್ಳುವ ಹಾಗೂ ಪ್ರಜಾಸತ್ತಾತ್ಮಕವಾದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಮಾದರಿಯನ್ನು ಅಭಿವೃದ್ಧಿಪಡಿಸಿದೆ ಎಂದು ಸಿಂಗ್ ಉಲ್ಲೇಖಿಸಿದ್ದಾರೆ. UPI ಆಪ್ಟಿಕಲ್ ಫೈಬರ್ ವಿಸ್ತರಣೆ, ಡಿಜಿಟಲ್ ಆಡಳಿತ ಮತ್ತು ಕಾಗದರಹಿತ ವ್ಯವಸ್ಥೆಗಳಂತಹ ಉಪಕ್ರಮಗಳ ಮೂಲಕ ದೇಶ ನಗದು ಆಧಾರಿತ ಅನೌಪಚಾರಿಕ ಆರ್ಥಿಕತೆಯಿಂದ ಹೆಚ್ಚಿನ ಉತ್ಪಾದಕತೆಯ ಡಿಜಿಟಲ್ ಆರ್ಥಿಕತೆಯತ್ತ ಮುನ್ನಡೆದಿದೆ ಎಂದು ಅವರು ಒತ್ತಿ ಹೇಳಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಇಟಲಿ ದ್ವಿಪಕ್ಷೀಯ ಸಂಬಂಧ ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆ ಮೇಲ್ದರ್ಜೆಗೇರಿಸಲು ನಿರ್ಧಾರ. UL PGM V3 ಕ್ಷಿಪಣಿ ಯಶಸ್ವಿ ಪರೀಕ್ಷೆಯ ನಂತರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ಜಾತಿವಾರು ಜನಗಣತಿ ನಡೆಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿ ವಜಾಗೊಳಿಸಿದ ಸುಪ್ರೀಂಕೋರ್ಟ್. ನೀಟ್ ಯುಜಿ ಮರುಪರೀಕ್ಷೆ ಸುಭದ್ರತೆ ಖಚಿತಪಡಿಸಿಕೊಳ್ಳಲು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಸೂಚನೆ. ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡ ಕೋಲ್ಕತ್ತಾ ನೈಟ್ ರೈಡರ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಸಮಯ 7:45. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು FM 100.6. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಪಲ್ಲಕ್ಕಿ ಚಿತ್ರದ ಗೀತೆ, ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಚೈತ್ರ. ಸಾಹಿತ್ಯ ಹೃದಯ ಶಿವ, ಸಂಗೀತ ಸಂಯೋಜನೆ ಗುರುಕಿರಣ್.

0: ಹಲೋ ಪರ್ಶು.
1: ಹೇಳಿ ಸೊಲೊಮನ್.
0: ಒಂದ್ ವಿಷಯ ಇತ್ತು ಹೇಳೋಕೆ, ಪವಿತ್ರ ಕೇಸ್ ಬಗ್ಗೆ. ಆಫೀಸಲ್ಲಿ ಪವಿತ್ರ ಡಾಕ್ಯುಮೆಂಟ್ಸ್ ಹುಡುಕಿಸ್ ನೋಡಿದೆ. ಅವಳ ಮನೆ ಅಡ್ರೆಸ್ಸು ಮತ್ತೆ ಅವಳ ಅಪ್ಪನ ಫೋನ್ ನಂಬರ್ ಸಿಕ್ಕಿದೆ.
1: ಒಳ್ಳೇದಾಯ್ತಲ್ಲ. ಮತ್ತೆ
2: ಇದೇ ಗುರುವಾರ 21ನೇ ತಾರೀಕು ರಾತ್ರಿ 10 ಗಂಟೆಗೆ ಕೇಳಿ ಪತ್ತೆದಾರಿ ನಾಟಕ ಹಾಗೆ.
1: ಸುಧಾಕರ್ ಸರ್ ನಮಸ್ತೆ.
3: ನಿಮ್ ಜೊತೆ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು. ಈಗಷ್ಟೇ ಲೇಡಿ ಒಬ್ರು ಫೋನ್ ಮಾಡಿದ್ರು, ಥೆರಪಿಸ್ಟ್ ಅಂತೆ. ಪೇಪರ್ನಲ್ಲಿ ಆತ್ಮಹತ್ಯೆ ನ್ಯೂಸ್ ನೋಡಿದ್ದಾರೆ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು.
2: ಮರೆಯದೆ ಕೇಳಿ, ಇದೇ ಗುರುವಾರ 21ನೇ ತಾರೀಕು ರಾತ್ರಿ 10 ಗಂಟೆಗೆ ಪತ್ತೆದಾರಿ ನಾಟಕ ಹಾಗೆ.
4: ಇನ್ನು ಮುಂದೆ ಸಂಜು ವೆಟ್ಸ್ ಗೀತಾ ಚಿತ್ರದ ಗೀತೆ, ಹಾಡಿದ್ದಾರೆ ಟಿಪ್ಪು, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ ಜೆಸಿ ಗಿಫ್ಟ್.

ಕೇಳುಗರೆ, ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿಯು ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ನಾಳೆ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರವನ್ನು ಏರ್ಪಡಿಸಿದೆ. ಈ ಕಾರ್ಯಕ್ರಮವು ಮಂಡ್ಯದ ಕೆವಿ ಶಂಕರೇಗೌಡ ಶತಮಾನೋತ್ಸವ ಸಭಾಂಗಣದಲ್ಲಿ ಬೆಳಿಗ್ಗೆ 10:30 ಪ್ರಾರಂಭವಾಗಲಿದೆ. ಮಂಡ್ಯ, ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯಿಂದ 20-ಕ್ಕೂ ಹೆಚ್ಚು ಕವಿಗಳು ಸ್ವರಚಿತ ಕವನಗಳನ್ನು ವಾಚನ ಮಾಡಲಿದ್ದಾರೆ. ಆಕಾಶವಾಣಿ ಕಾರ್ಯಕ್ರಮಗಳ ಬರವಣಿಗೆ ಕೌಶಲ್ಯಗಳನ್ನು ಕುರಿತಂತೆ ಮೈಸೂರು ಆಕಾಶವಾಣಿಯ ಅಧಿಕಾರಿಗಳು ಮಾತನಾಡಲಿದ್ದಾರೆ ಹಾಗೂ ತಿಳಿಸಿಕೊಡಲಿದ್ದಾರೆ. ಇದರಲ್ಲಿ ಭಾಗವಹಿಸಲು ಸಾಹಿತ್ಯಾಸಕ್ತರು ಮತ್ತು ಸಾರ್ವಜನಿಕರಿಗೆ ಮುಕ್ತ ಅವಕಾಶವನ್ನು ಕಲ್ಪಿಸಲಾಗಿದೆ. ಕಾರ್ಯಕ್ರಮದ ಕೊನೆಯದಾಗಿ ಬಿಂದಾಸ್ ಚಿತ್ರದ ಗೀತೆ. ಉದಿತ್ ನಾರಾಯಣ್, ಸೌಮ್ಯರಾವ್ ಹಾಗೂ ಸಂಗಡಿಗರು ಹಾಡಿರುವ ಈ ಗೀತೆಯ ಸಾಹಿತ್ಯ ರಚನಾಕಾರರು ಕವಿರಾಜ್, ಸಂಗೀತ ಸಂಯೋಜನೆ ಗುರುಕಿರಣ್.

ಇದುವರೆಗೂ ಕೆಲವು ಚಿತ್ರಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 8 ಗಂಟೆ. ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಂದ ಸುಧಾರಾಣಿ ಅವರ ಹಾಡುಗಾರಿಕೆ. ಆರಂಭಕ್ಕೆ ಮೈಸೂರು ವಾಸುದೇವಾಚಾರ್ ಅವರ ರಚನೆ ಇದು ನೀಕು ನ್ಯಾಯಮ, ಗಮನಶ್ರಮ ರಾಗ ಮಿಶ್ರ ಛಾಪುತಾಳ.

ಕಾರ್ಯಕ್ರಮದ ಕೊನೆಯದಾಗಿ ಜಿಎನ್ ಬಾಲಸುಬ್ರಹ್ಮಣ್ಯಂ ಅವರ ರಚನೆ ಸಮಾನರಹಿತೆ ಸಾರಂಗತರಂಗಿಣಿ ರಾಗ ರೂಪಕತಾಳ

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಂದಸುಧಾರಾಣಿಯವರ ಹಾಡುಗಾರಿಕೆ ಪ್ರಸಾರವಾಯಿತು. ಸಮಯ 8:32. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ತ್ರೀ ಇಡಿಯಟ್ಸ್ ಚಿತ್ರದ ಗೀತೆ. ಹಾಡಿದ್ದಾರೆ ಶಾನ್ ಹಾಗೂ ಶಾಂತನು ಮೊಯ್ತ್ರಾ.

0: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸುಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಹಾಗೂ ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ಮಂಡ್ಯದ ಕೆವಿ ಶಂಕರೇಗೌಡ ಭವನದಲ್ಲಿ ಇದೇ ತಿಂಗಳ 21 ತಾರೀಕು ಗುರುವಾರ ಬೆಳಿಗ್ಗೆ 10:30 ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಗಳ ಆಯ್ದ ಕವಿಗಳಿಂದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ.
1: ಮಧ್ಯಾಹ್ನ 2:30 ಉದಯೋನ್ಮುಖ ಬರಹಗಾರರಿಗೆ ಬಾನುಲಿ ಬರವಣಿಗೆ ಕಾರ್ಯಾಗಾರ. ಈ ಕಾರ್ಯಾಗಾರದಲ್ಲಿ ತಾವೂ ಭಾಗವಹಿಸಬೇಕೇ?
0: ಹಾಗಾದರೆ ಹೆಸರು, ವಿದ್ಯಾರ್ಹತೆ, ವಿಳಾಸದೊಂದಿಗೆ 9845614368 ಈ ಮೊಬೈಲ್ ಸಂಖ್ಯೆಗೆ ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿ ಹೆಸರನ್ನು ನೋಂದಾಯಿಸಿಕೊಳ್ಳಿ.
1: ಈ ಕಾರ್ಯಾಗಾರಕ್ಕೆ ವಯೋಮಿತಿ ಕನಿಷ್ಠ 18, ಗರಿಷ್ಠ 50 ವರ್ಷಗಳು.
0: ಮೊದಲು ವಾಟ್ಸಾಪ್ ಸಂದೇಶವನ್ನ ಕಳುಹಿಸಿದವರಿಗೆ ಆದ್ಯತೆ ನೀಡಲಾಗುವುದು. ಕವಿಗೋಷ್ಠಿ ಮತ್ತು ಕಾರ್ಯಾಗಾರ ಇದೇ ತಿಂಗಳ 21 ತಾರೀಕು ಬೆಳಗ್ಗೆ 10:30 ಮಂಡ್ಯದ ಕರ್ನಾಟಕ ಸಂಘದ ಆವರಣದಲ್ಲಿರುವ ಕೆವಿ ಶಂಕರೇಗೌಡ ಭವನದಲ್ಲಿ.
2: ಇನ್ನು ಮುಂದೆ ಓಂ ಶಾಂತಿ ಓಂ ಚಿತ್ರದ ಗೀತೆ ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಹಾಗೂ ಸೋನು ನಿಗಮ್.

0: ఆకాశవాణి క్రీడాలోక సాప్తాహిక క్రీడా సంచికే. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಬಸವನಗುಡಿ ಈಜು ಕೇಂದ್ರದಲ್ಲಿ ನಡೆದ ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ ಕುರಿತು ರೇಡಿಯೋ ವರದಿ. ಇತ್ತೀಚೆಗೆ ಬೆಂಗಳೂರಿನ ಬಸವನಗುಡಿ ಈಜು ಕೇಂದ್ರದಲ್ಲಿ ನಡೆದ ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ನಲ್ಲಿ ಆತಿಥೇಯ ಬಿಎಸಿ ತಂಡವು ಸಮಗ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ಡಾಲ್ಫಿನ್ ಈಜು ಕೇಂದ್ರವು ದ್ವಿತೀಯ ಸ್ಥಾನ ಪಡೆಯಿತು. ಕರ್ನಾಟಕ ಈಜು ಸಂಸ್ಥೆ ಆಯೋಜಿಸಿದ್ದ ಈಜುಕೂಟದಲ್ಲಿ ಬಿಎಸಿ ತಂಡವು ಒಟ್ಟು 545 ಅಂಕ ಕಲೆ ಹಾಕಿದರೆ ಡಾಲ್ಫಿನ್ ತಂಡಕ್ಕೆ 285 ಅಂಕಗಳು ದೊರೆತವು. ಈಜು ಸ್ಪರ್ಧೆಯಲ್ಲಿ ಅಮೋಘ ಪ್ರದರ್ಶನ ನೀಡಿ ಎರಡು ದಾಖಲೆ ನಿರ್ಮಿಸಿದ ದರ್ಶನ್ ಎಸ್ ಪುರುಷರ ವಿಭಾಗದಲ್ಲಿ ಚಾಂಪಿಯನ್ ಆದರೆ ಮಹಿಳೆಯರ ವಿಭಾಗದಲ್ಲಿ ತನಿಷಿ ಅವರು ಈ ಗೌರವಕ್ಕೆ ಪಾತ್ರರಾದರು. ಕರ್ನಾಟಕ ಈಜು ಸಂಸ್ಥೆಯ ಜಂಟಿ ಕಾರ್ಯದರ್ಶಿಗಳಾದ ರಮ್ಯಾ ವಿ ಅವರು ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ ಕುರಿತಾಗಿ ಮಾಹಿತಿ ನೀಡಿದರು.
1: ಎನ್ಆರ್ಜಿ ಸೀನಿಯರ್ ಸ್ಟೇಟ್ ಚಾಂಪಿಯನ್ಶಿಪ್ ಸೊ ಬೇಸಿಕಲಿ ಕರ್ನಾಟಕದಲ್ಲಿ ಟೂ ಮೇನ್ ಸ್ಟೇಟ್ ಲೆವೆಲ್ ಆಗುತ್ತೆ, ಒಂದು ಏಜ್ ಗ್ರೂಪ್ ಸ್ಟೇಟ್ ಲೆವೆಲ್, ಒಂದು ಓಪನ್ ಸ್ಟೇಟ್ ಲೆವೆಲ್ ಅಂತ. ಸೊ ಫಸ್ಟ್ ಯೂಶುವಲ್ ಆಗಿ ಏಜ್ ಗ್ರೂಪ್ ಆಗ್ತಾ ಇತ್ತು, ಸೆಕೆಂಡ್ ಸೀನಿಯರ್ ಆಗ್ತಾ ಇತ್ತು, ಸೀನಿಯರ್ ಸಮ್ ಟೈಮ್ ಜುಲೈ ಆಗಸ್ಟ್ ಅಲ್ಲಿ. ಈ ಸಲ ಫಸ್ಟ್ ಸೀನಿಯರ್ ಮಾಡ್ತಾ ಇದೀವಿ, ಯಾಕಂದ್ರೆ ದಿಸ್ ಇಸ್ ಅ ವೆರಿ ತುಂಬಾ ಪ್ಯಾಕ್ಡ್ ಕ್ಯಾಲೆಂಡರ್ ನಮಗೆ. ಸೊ ಈ ಸಲ ನಮ್ಗೆ ಏನೇನು ಕಾಂಪಿಟೇಷನ್ ಇದೆ ಅಂದ್ರೆ ಏಷ್ಯನ್ ಗೇಮ್ಸ್ ಇದೆ, ಆಮೇಲೆ ಕಾಮನ್ವೆಲ್ತ್ ಗೇಮ್ಸ್ ಇದೆ. ಸೊ ಅದೆರಡು ಕಾಂಪಿಟೇಷನ್ಗೆ ಸೆಲೆಕ್ಷನ್ ಅಹಮದಾಬಾದ್ ನಡೆಯುತ್ತೆ. ದಟ್ ಇಸ್ ಪಾರ್ಟ್ ಆಫ್ 79th ಸೀನಿಯರ್ ನ್ಯಾಷನಲ್ಸ್. ಸ್ವಿಮ್ಮಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅವರು ನಮಗೆ ಸೆಲೆಕ್ಷನ್ ಟೈಮಿಂಗ್ಸ್ ಕೊಟ್ಟಿರ್ತಾರೆ, ಇಷ್ಟು ಒಳಗೆ ನಿಮ್ದು ಟೈಮ್ ಕಳ್ಸಿದ್ರೆ ಇಷ್ಟು ಜನ ಕಳಿಸ್ಬೋದು ಅಂತ. ಸೊ ಟೈಮು ಇಟ್ ಇಸ್ ನಾಟ್ ಟಾಪ್ ಟೂ ಕಳಿಸೋದು ಆ ಥರ ಅಲ್ಲ. ಅಕಸ್ಮಾತ್ ಟೈಮಿಂಗ್ ಯಾರು ಮೀಟ್ ಮಾಡ್ತಾರೋ ಅಥವಾ 6 ಜನ ಮೀಟ್ ಮಾಡಿದ್ರು 6 ಜನನು ನಾವು ನ್ಯಾಷನಲ್ಸ್ಗೆ ಕಳಿಸ್ಬೋದು. ಸೊ ದ ಮೇನ್ ಕಾಂಪಿಟೇಷನ್ ಇದು, ಒಂದು ನಮ್ಮ ಸ್ಟೇಟ್ ಅಲ್ಲಿ ರ್ಯಾಂಕಿಂಗ್, ಓಪನ್ ರ್ಯಾಂಕಿಂಗ್ ಯಾರ್ಯಾರು ಇದ್ದಾರೆ ಅಂತ. ಸೆಕೆಂಡು ಇಟ್ ಇಸ್ ಆಲ್ಸೋ ಅ ಸೆಲೆಕ್ಷನ್ ಟ್ರಯಲ್ ಫಾರ್ ಸೀನಿಯರ್ ನ್ಯಾಷನಲ್ಸ್, 79th ಸೀನಿಯರ್ ನ್ಯಾಷನಲ್ಸ್ ಇನ್ ಅಹಮದಾಬಾದ್, ವಿಚ್ ಇಸ್ ಹ್ಯಾಪನಿಂಗ್ ಆನ್ ಮುಂದಿನ ತಿಂಗಳು 16th to 21st June ಅಲ್ಲಿ ನಡೀತಾ ಇದೆ. ಮೀನ್ ಇದು ಎನ್ಆರ್ಜಿ ಅವರದು ಟ್ಯಾಗ್ ಲೈನ್ ಇಸ್ ಎನ್ಆರ್ಜಿ ಸೀನಿಯರ್ ಸ್ಟೇಟ್ ಅಂತ. ದಟ್ ಇಸ್ ಟು ಆನರ್ ಆರ್ ಲೇಟ್ ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಮಿಸ್ಟರ್ ವೀಲ್ಕಂಠರಾವ್ ಜಗದಾಲೆ ಅವ್ರ ಹೆಸರಲ್ಲಿ ನಾವು ಈ ಸ್ಟೇಟ್ ಲೆವೆಲ್ ಮಾಡೋದು. 3 days ಕಾಂಪಿಟೇಷನ್ ಇದೆ. ಇದು ಓಪನ್ ಅಂತಂದ್ರೆ ಮಿನಿಮಮ್ ಏಜ್ ಇದೆ, 13 ವರ್ಷದ ಮೇಲೆ, 13 ವರ್ಷದ ಕೆಳಗಡೆ ಅವ್ರು ಬರಕ್ಕಾಗಲ್ಲ. 13 to 25 ಆಗಿರ್ಬೋದು, 36 ಆರ್ ಆಸ್ ಲಾಂಗ್ ಆಸ್ ಯು ಆರ್ ಇನ್ ಕಾಂಪಿಟೇಟಿವ್ ಸ್ವಿಮ್ಮಿಂಗ್. ಸೆಲೆಕ್ಷನ್ ಟ್ರಯಲ್ಸ್ಗೆ ಟೈಮಿಂಗ್ಸ್ ಕೊಟ್ಟಿರ್ತಾರಲ್ಲ, ಯಾರ್ಯಾರು ಕ್ಲೋಸ್ ಆಗಿ ಆ ಟೈಮ್ ಮಾಡ್ತಾರೋ ಅವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಆಲ್ ಟುಗೆದರ್ ಈ ಕಾಂಪಿಟೇಷನ್ ಅಲ್ಲಿ ನಮ್ 226 ಸ್ವಿಮ್ಮರ್ಸ್ ಬಂದಿದ್ದಾರೆ. ದಿಸ್ ಇಯರ್ ಇಟ್ ಇಸ್ ದ ಹೈಯೆಸ್ಟ್ ಕಾಂಪಿಟೇಟರ್ಸ್ ನಮ್ಗೆ ಬಂದಿರೋದು ಸ್ವಿಮ್ಮರ್ಸ್. ದಟ್ ಮೇನ್ಲಿ ಬಿಕಾಸ್ ನಮ್ದು ಸ್ವಿಮ್ಮಿಂಗ್ ಬೇಸು ಜಾಸ್ತಿ ಆಗಿರ್ಬೋದು, ಅಥವಾ ದೇ ಆಲ್ಸೋ ವಾಂಟ್ ಟು ಟೇಕ್ ಪಾರ್ಟ್ ಇನ್ ದ ಏಷ್ಯನ್ ಗೇಮ್ಸ್ ಟ್ರಯಲ್ಸ್. ಆಮೇಲೆ ಈ ಸಲ ನಮ್ಗೆ ಇನ್ನೊಂದು ಕಾಂಪಿಟೇಷನ್ ಏನಿದೆ ಅಂದ್ರೆ 12th ಏಷ್ಯನ್ ಏಜ್ ಗ್ರೂಪ್ ಕಾಂಪಿಟೇಷನ್ ಬೇರೆ ಇದೆ, ವಿಚ್ ಇಸ್ ಹ್ಯಾಪನಿಂಗ್ ಇನ್ ಥೈಲ್ಯಾಂಡ್. ಸೊ ಅದೇ ಇದು ಆಕ್ಷನ್ ಪಾರ್ಟ್ ಇಯರ್, ನಮ್ಗೆ 3 ಇಂಟರ್ನ್ಯಾಷನಲ್ ಲೆವೆಲ್ ಇವೆಂಟ್ ಇದೆ. ಸೊ ಅದು ಟ್ರಯಲ್ಸ್ ಕೊಡ್ಬೇಕಂದ್ರೆ ನಮ್ದು ಮೇ ಇಂದ ಸೀಸನ್ ಶುರು ಆಗುತ್ತೆ, ಸ್ವಿಮ್ಮಿಂಗ್ ಸೀಸನ್ ಗಳು ಶುರು ಆಗುತ್ತೆ. ಪ್ರತಿ ಕಾಂಪಿಟೇಷನ್ ಯೂಶುವಲ್ ಕ್ಯಾಲೆಂಡರ್ ಮುಂಚೆನೆ ಅಂದಾಜ್ ಡೇಟ್ ಕೊಟ್ಬಿಟ್ಟಿರ್ತಾರೆ ನಮ್ಗೆ. ಸೊ ನಮ್ದು ವರ್ಕೌಟ್ ಅದೇ ತರ ಶುರು ಮಾಡ್ತಾರೆ, ಯಾವ ಕಾಂಪಿಟೇಷನ್ ಮುಂಚೆ ನಾವು ಎಷ್ಟು ಸ್ವಿಮ್ ಮಾಡಿರ್ಬೇಕು. ನಾವು ಟರ್ಮಿನಾಲಜಿ ಉಪಯೋಗಿಸೋದು ಲೋಡ್ ಅಂತ ಉಪಯೋಗಿಸ್ತೀವಿ. ಅಂದ್ರೆ ಇವಾಗ ನೋಡಿ, ಪ್ರತಿಯೊಬ್ರು ಸ್ವಿಮ್ಮರ್ ವಾರಕ್ಕೆ 65 kilometers ಮಾಡ್ತಾರೆ ರೆಗ್ಯುಲರ್. ಅದೇ ಕಾಂಪಿಟೇಷನ್ ಬರ್ತಾ ಇದೆ ಅಂದಾಗ ಅದನ್ನ 40 kilometers ಮಾಡ್ತಾರೆ. ಸೊ ಇವಾಗ ಕಾಂಪಿಟೇಟರ್ ಸ್ವಿಮ್ಮರ್ಸ್ ದಿನಕ್ಕೆ 11-12 kilometers ಸ್ವಿಮ್ ಮಾಡ್ತಾರೆ. ಸೊ 9 session ಇರುತ್ತೆ, 8 session ಇರುತ್ತೆ, ಬೇಸ್ಡ್ ಆನ್ ಯಾವ ಕಾಂಪಿಟೇಷನ್ ಅಲ್ಲಿ ಕೋಚಸ್ ವಿಲ್ ಪ್ಲಾನ್ ಅಕಾರ್ಡಿಂಗ್. ಸೊ ಇವಾಗ ಮುಂದಿನ ತಿಂಗಳು ಇಟ್ ಇಸ್ ಅ ವೆರಿ ಕ್ರೂಷಿಯಲ್. ಸೊ ಎಲ್ಲರೂ ಸ್ವಲ್ಪ ಹೈ ಲೋಡ್ ಅಲ್ಲೇ ಫುಲ್ ನಾವು ಟೇಪರಿಂಗ್ ಅಂತ ಪದ ಉಪಯೋಗಿಸಿದ್ವಿ, ಅಂದ್ರೆ ಈ ಕಾಂಪಿಟೇಷನ್ಗೆ ನಾನು ಫುಲ್ ರೆಸ್ಟ್ ಆಗ್ಬಿಟ್ಟು ಬರ್ತೀನಿ ಅಂತ. ಸ್ವಲ್ಪ ಜನ ರೆಸ್ಟ್ ಆಗ್ಬಿಟ್ಟು ಬಂದಿದ್ದಾರೆ, ಸ್ವಲ್ಪ ಜನ ಹಂಗೆ ಬಂದಿದ್ದಾರೆ. ಏನಕ್ಕಂದ್ರೆ ಅವ್ರಿಗೆ ರೆಸ್ಟ್ 1 ತಿಂಗಳು ಆದ್ಮೇಲೆ ಕೊಡಬೇಕು, ಏನಕ್ಕಂದ್ರೆ ದೇ ನೋ ದಟ್ ಏಷ್ಯನ್ ಗೇಮ್ ಸೆಲೆಕ್ಟ್ ಆಗ್ಬೇಕು. ಸೊ ಅವ್ರ ವರ್ಕೌಟ್ ಬೇರೆ ತರ ಅಂತ. ಲಾಸ್ಟ್ ಟೈಮ್ ನಮ್ಮ ಕರ್ನಾಟಕದಿಂದನೇ 5 ಅಥವಾ 6 ಜನ ಟೀಮ್ ಇಂಡಿಯಾದ್ರು. ಅಂಡ್ ಶ್ರೀಹರಿ ನಟರಾಜ್ ಅವರು 50 meters ಬ್ಯಾಕ್ ಸ್ಟ್ರೋಕ್ ಮಾಡಿದ್ರು. ಹೀಸ್ ವೆರಿ ಫೋಕಸಿಂಗ್ ಆನ್ ದಟ್ ಸ್ಪೆಸಿಫಿಕ್ ಇವೆಂಟ್, ಏನಕ್ಕಂದ್ರೆ ಅವ್ರಿಗೆ ಮೆಡಲ್ ಬರೋ ಚಾನ್ಸಸ್ ಇದೆ. ಸೊ ಅವ್ರು ತುಂಬಾ ಅದನ್ನೇ ಫೋಕಸ್ ಮಾಡಿಬಿಟ್ಟು ಸ್ವಿಮ್ ಮಾಡ್ತಾ ಇದಾರೆ. ದಿನಿತಿ ಅವರು ಇದಾರೆ, ಲಾಸ್ಟ್ ಟೈಮ್ ಒಲಿಂಪಿಕ್ಸ್ ಹೋಗಿ ಅವರು ಬಂದಿದ್ದಾರೆ. ತನಿಷಾ ಗುಪ್ತಾನು ಇದಾರೆ, ನಯೇಶ್ ವಿಹಿತಾ ನಯನ ಅಂತ ಪ್ರಾಸ್ಪೆಕ್ಟಿವ್ ಏಷ್ಯನ್ ಗೇಮ್ಸ್ ಲಿಸ್ಟ್ ಅಲ್ಲೂ ಇದಾರೆ. ಒಂದ್ 25 ಜನ ಸೆಲೆಕ್ಟ್ ಆಗಿದ್ದಾರೆ. ಸೊ ಇದು ಸ್ಟೇಟ್ ಲೆವೆಲ್ ಹೆಂಗ್ ಮಾಡ್ತಾರೆ ಅಂತಂದ್ರೆ, ನಮ್ದು ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಕ್ಲೋಸ್ ಟು ಅರೌಂಡ್ 50 clubs ಇದೆ. ಅದು ಪ್ರತಿ ಒಂದು ಡಿಸ್ಟ್ರಿಕ್ಟ್ ಅಲ್ಲೂ ಎಷ್ಟು ಕ್ಲಬ್ಸ್ ಇದೆಯೋ ಅದೆಲ್ಲ ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಗೆ ರಿಜಿಸ್ಟರ್ ಆಗಿರುತ್ತೆ. ಇನ್ಕೆ ನಮ್ದು ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಸಪರೇಟ್ ರಿಜಿಸ್ಟರ್ ಐ ಡಿ ಇದೆ. ಸೊ ಯಾರ್ಯಾರು ಕಾಂಪಿಟೇಟಿವ್ ಸ್ವಿಮ್ಮರ್ಸ್ ಇರ್ತಾರೋ ಎಲ್ಲರ ಹತ್ರನು ಕರ್ನಾಟಕ, ಯೂಶ್ವಲಿ ನಮ್ಮ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಕೆ ಎಸ್ ಎ ಅಂತ ಕರಿತೇವೆ. ಸೊ ಕೆ ಎಸ್ ಎ ರಿಜಿಸ್ಟರ್ ಐ ಡಿ ಇದೆ. ಅದಾದ್ಮೇಲೆ ಸ್ವಿಮ್ಮಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅವ್ರದ್ದು ರಿಜಿಸ್ಟ್ರೇಷನ್ ಐ ಡಿ ಇದೆ. ಸೊ ನೀವು ಕಾಂಪಿಟೇಟಿವ್ ಸ್ವಿಮ್ಮಿಂಗ್ ಮಾಡ್ತೀವಿ ಅಂದ್ರೆ ಅವ್ರದೇ ಒಂದು ಸ್ಪೆಸಿಫಿಕ್ ರಿಜಿಸ್ಟರ್ ಐ ಡಿ ಮಾಡ್ಕೊಂಡಿರ್ತಾರೆ. ಸ್ಟೇಟ್ ಲೆವೆಲ್ ಅಂದಾಗ ಎಲ್ಲಾ ಡಿಸ್ಟ್ರಿಕ್ಟ್ ಅವರು ಬರ್ತಾರೆ, ಹುಡುಗರು ಹುಡುಗರಿಗೆ ಸೇರಿ 42 events ಇದೆ. ಅದರಲ್ಲಿ ರಿಲೇ ಕೂಡ ಇರುತ್ತೆ. ರಿಲೇ ಅಂತಂದ್ರೆ 2 ತರ ರಿಲೇ ಇದೆ. ಒಂದು ಫ್ರೀ ಸ್ಟೈಲ್ ರಿಲೇ, 4 ಜನ ಸ್ವಿಮ್ಮರ್ಸ್ ಕೂಡ ಫ್ರೀ ಸ್ಟೈಲ್ ಮಾಡ್ತಾರೆ. ಇನ್ನೊಂದು ಮಿಡ್ಲೇ ರಿಲೇ ಅಂತ ಇದೆ, ಅದರಲ್ಲಿ ಒಬ್ಬರೊಬ್ರು ಒಂದೊಂದು ಸ್ಟ್ರೋಕ್ ಮಾಡ್ತಾರೆ. ಇನ್ನೊಂದು ಮಿಕ್ಸ್ಡ್ ರಿಲೇ ಅಂತ ಇದೆ, ಅದರಲ್ಲಿ 2 ಹುಡುಗರು 2 ಹುಡುಗಿಯರಿರ್ತಾರೆ.
0: ಬಸವನಗುಡಿ ಈಜು ಕೇಂದ್ರದ ಹೆಡ್ ಕೋಚ್ ಜಾನ್ ಕ್ರಿಸ್ಟಫರ್ ನಿರ್ಮಲ್ ಕುಮಾರ್ ಅವರು ಚಾಂಪಿಯನ್ಶಿಪ್ನಲ್ಲಿ ಈಜುಪಟುಗಳ ಆಟದ ವೈಖರಿಯ ಕುರಿತಾಗಿ ಮಾತನಾಡುತ್ತಾ,
2: ಸೀನಿಯರ್ ಸೆಗ್ಮೆಂಟ್ ಚೆನ್ನಾಗಿ ನಡೀತಾ ಇದೆ, ಕೆಲವು ರೆಕಾರ್ಡ್ಸ್ ಮಾಡಿದೆ ಅವ್ರ ಮಕ್ಕಳು. ಎಸ್ಪೆಷಲಿ ಬಸವನಗುಡಿಯಿಂದ ಮಕ್ಕಳು ಮೇನ್ ಸೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ರು. ದರ್ಶನ್ ಅನೀಶ್ ಗೌಡ, ಡ್ಯಾನಿಯಲ್ ಪಾಲ್, ಮಣಿಕಂಠ ಎಲ್, ಶಾನ್ ಗಂಗುಡಿ ಇವರೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸ್ವಿಮ್ಮಿಂಗ್ ಟ್ರೆಂಡ್ಸ್ ಚೆನ್ನಾಗಿದೆ ಈ ನಡುವೆ, ಬಟ್ ಮೋಸ್ಟ್ಲಿ ದೇ ಆರ್ ಆಲ್ ಲುಕಿಂಗ್ ಫಾರ್ ಸ್ಪೋರ್ಟ್ಸ್ ಕೂಡ ಅಡ್ಮಿಷನ್ಸ್ ಇನ್ ಪ್ರೊಫೆಷನಲ್ ಕಾಲೇಜ್. ಸ್ವಲ್ಪ ಅವರು ಯೋಚನೆ ಮಾಡ್ತಾರೆ ವಾಟ್ ದಿಸ್ ಸ್ಪೋರ್ಟ್ ಇಸ್ ಆಲ್ ಅಬೌಟ್, ಬಿಕಾಸ್ ಮೋಸ್ಟ್ ಆಫ್ ದಮ್ ಆರ್ ಫ್ರಮ್ ದ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬರೋದ್ರಿಂದ ಸ್ವಲ್ಪ ದುಬಾರಿ ಅನ್ಸ್ತಾ ಇಲ್ಲ, ಇಟ್ ಇಸ್ ಬಿಕೇಮ್ 50-50 ಅನಿಸ್ತಾ ಇದೆ ನನಗೆ ಈಗ ಈ ನಡುವೆ. ಫ್ರಮ್ ದ ಬಿಗಿನಿಂಗ್ ಕರ್ನಾಟಕ ಇಸ್ ವಿನ್ನಿಂಗ್ ಆಲ್ ದ ಚಾಂಪಿಯನ್ಶಿಪ್ ಫಾರ್ ದ ಪಾಸ್ಟ್ 30 years. ಜೂನಿಯರ್ ಅಥವಾ ಸೀನಿಯರ್ ಸಬ್ ಜೂನಿಯರ್ಸ್ ಆಲ್ಸೋ ವಿನ್ನಿಂಗ್ ದ ಚಾಂಪಿಯನ್ಶಿಪ್, ಅಂಡ್ ದಿಸ್ ಟ್ರೆಂಡ್ ವಿಲ್ ಕಂಟಿನ್ಯೂ ಫಾರ್ ಅನದರ್ 10-15 years ಆಗ್ಬೋದು ನನಗೊಂದು ಐಡಿಯಾ ಇದೆ. ಬಸವನ ಡೆಪ್ಯೂಟಿಸ್ ಅಂತ ಮಣಿಕಂಠ ಅಯಲ್ ಅಂತ ಒಂದು ಹುಡುಗ, ಅರವಿಂದ್ ಆದಿತ್ಯರ್ ಅವನ್ ಇಬ್ಬರು ಟ್ರೈಬಲ್ ಖೇಲೊಂಡೆ ಗೇಮ್ ಅಂಡ್ ದೇ ಹವ್ ಡನ್ ವೆಲ್. ಕರ್ನಾಟಕಕ್ಕೆ ತುಂಬಾ ಅವ್ರ ಮೆಡಲ್ಸ್ ವಿನ್ ಮಾಡ್ಕೊಂಡು ಬಂದಿದ್ದಾರೆ. ಏನಾಗಿದೆ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಇರಬೇಕು, ಫಸ್ಟ್ ಆಫ್ ಆಲ್ ಇನ್ಫ್ರಾಸ್ಟ್ರಕ್ಚರ್ ಇರಬೇಕಾಗತ್ತೆ. ತಮಿಳ್ನಾಡಲ್ಲಿ ನೋಡಿದ್ರೆ ನೀವು ಎಲ್ಲಾ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಫೆಸಿಲಿಟಿ ಇದೆ. ನಮ್ದು ಕರ್ನಾಟಕದಲ್ಲಿ ವಿ ಹವ್ ಲಾಟ್ ಆಫ್ ರಾ ಟ್ಯಾಲೆಂಟೆಡ್ ಹೂ ಆರ್ ನಾಟ್ ಇನ್ನು ಐಡೆಂಟಿಫೈ ಆಗಿಲ್ಲ. ದರ್ ರೀಸನ್ ಬಿಹೈಂಡ್ ಇಸ್ ಸ್ವಿಮ್ಮಿಂಗ್ ಪೂಲ್ ಸ್ಟ್ರಕ್ಚರ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ನಾಟ್ ಟೂ ಮಚ್ ಇನ್ ಕರ್ನಾಟಕ. ಕೆಲವು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಡಿಸ್ಟ್ರಿಕ್ಟ್ ಕ್ವಾರ್ಟರ್ಸ್ ಇದೆ, ಬಟ್ ವಿ ಗೋ ಲಿಟಲ್ ಬಿಟ್ ಡೀಪರ್ ಇಂಟೀರಿಯರ್ ಹೋದ್ರೆ ರಾ ಟ್ಯಾಲೆಂಟೆಡ್ ಲಾಟ್ ಆಫ್ ಪೀಪಲ್ ಎಸ್ಪೆಷಲಿ ಇನ್ ದ ಕೋಸ್ಟಲ್ ಏರಿಯಾ. ಮಂಗಳೂರಿಂದ ಸುಮಾರು ಒಳ್ಳೆ ಸ್ವಿಮ್ಮರ್ಸ್ ಬರ್ತಾರೆ, ರಾ ಟ್ಯಾಲೆಂಟ್ ಬರ್ತಾ ಇದ್ರು. ಈಗ ಮತ್ತೆ ಆ ಟ್ರೆಂಡ್ ಶುರು ಆಗ್ತಾ ಇದೆ, ಬಿಕಾಸ್ ಬಿಎಸ್ಸಿ ಆಸ್ ಎ ಜಾಯಿಂಟ್ ಹ್ಯಾಂಡ್ ವಿತ್ ಎಂಎಕ್ಆರ್ ಸ್ವಿಮ್ಮಿಂಗ್ ಪೂಲ್ ನಾವು ಕೊಲಾಬರೇಷನ್ ಮಾಡ್ಕೊಂಡು ಮಾಡ್ತಾ ಇದೀವಿ. ಬಟ್ ಅಪಾರ್ಟ್ ಫ್ರಮ್ ದಟ್ ದೇರ್ ಯೂಸ್ ಟು ಬಿ ಲಾಟ್ ಆಫ್ ಸ್ವಿಮ್ಮರ್ಸ್ ಕಮಿಂಗ್ ಫ್ರಮ್ ಬೆಲ್ಗಾಮ್ ಎಂದು ಬರ್ತಾರೆ. ಈಗ ಸ್ವಲ್ಪ ಡೌನ್ ಆಗಿತ್ತು, ಕಡಿಮೆ ಇದೆ. ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾದ್ರೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕಾಗುತ್ತೆ, ಬಿಕಾಸ್ ಇಟ್ಸ್ ನಾಟ್ ಲೈಕ್ ಗೇಮ್ ಲೈಕ್ ಕ್ರಿಕೆಟ್, ಎನಿಬಡಿ ಕ್ಯಾನ್ ಪ್ಲೇ ಎನಿವೇರ್. ಒಂದು ಸ್ಮಾಲ್ ಸ್ಪೇಸ್ ಇದ್ರೆ ಪಾತು ಒಂದು ಬಾಲ್ ಮೂರು ಸ್ಟಿಕ್ ಒಂದು ಬ್ಯಾಟ್ ಮಾಡಬಹುದು, ಬಟ್ ಸ್ವಿಮ್ಮಿಂಗ್ ಪೂಲ್ ವಿ ನೀಡ್ ದ ಪೂಲ್ ಟು ಡೂ ದಟ್. ಸೊ ಇಫ್ ದ ಗವರ್ಮೆಂಟ್ ಇನಿಷಿಯೇಟ್ ಮಾಡ್ಕೊಂಡು ಅವ್ರು ಸ್ವಲ್ಪ ಒಂದು ಅಟ್ ಲೀಸ್ಟ್ ಒಂದು ಒಂದು 20 meters ಫೋರೋ 25 meters ಫೋರೋ ಏನು ಎಲ್ಲ ಹೆಡ್ ಕ್ವಾರ್ಟರ್ಸ್ ಇಲ್ಲ ಲೈಕ್ ಪಾಪ್ಯುಲೇಷನ್ ಜಾಸ್ತಿ ಜಾಗದಲ್ಲಿ ಮಾಡಿದ್ರೆ ವಿ ಕ್ಯಾನ್ ಗೆಟ್ ಮೋರ್ ಟ್ಯಾಲೆಂಟ್ ಇನ್ ಅದರ್ ಅನದರ್ ಒನ್ 5-6 years ಬರಬಹುದು. ನಂದು ಒಂದು ಐಡಿಯಾ. ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಯು ಆರ್ ಹ್ಯಾವಿಂಗ್ ಅ ಗ್ರೇಟ್ ಎಲಿಫೆಂಟ್ ಅಟ್ ಹೋಮ್. ಎಲಿಫೆಂಟ್ ಡಸ್ ನಥಿಂಗ್ ದೆನ್ ಈಟ್ ಅಂಡ್ ಜಸ್ಟ್ ಡೂ ಸಮಥಿಂಗ್ ಲೈಕ್ ದಟ್. ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಮೇಂಟೆನೆನ್ಸ್ ಮಾಡಿ ಮಾಡಬೇಕು, ಎಲೆಕ್ಟ್ರಿಸಿಟಿ ಖರ್ಚು, ಮೇಂಟೆನೆನ್ಸ್ ಖರ್ಚು, ಮತ್ತೆ ಕೆಮಿಕಲ್ಸ್ ಖರ್ಚು, ಮತ್ತೆ ಸ್ಯಾಲರೀಸ್ ಬರುವಾಗ ಇಟ್ ಕ್ವೈಟ್ ಹೈ ಅಮೌಂಟ್ ಹ್ಯಾಸ್ ಟು ಬಿ ಇನ್ವೆಸ್ಟೆಡ್ ಆನ್ ಟು. ಅಂದ್ರೆ ಅಷ್ಟು ಸುಲಭನೂ ಇಲ್ಲ. ಅದರಲ್ಲಿ ಒಲಿಂಪಿಕ್ ಗುರಿ ಅಂತ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ ಗವರ್ಮೆಂಟ್ ಆಫ್ ಕರ್ನಾಟಕ. ಅವಾಗ 75 athletes ದೇ ಐಡೆಂಟಿಫೈ ಮಾಡಿ ಅದರಲ್ಲಿ ಸುಮಾರು ಸ್ವಿಮ್ಮರ್ಸ್ ಅದರಲ್ಲಿ ಇದ್ರು ಅವರು. ಸೊ ಎವ್ರಿ ಸ್ವಿಮ್ಮರ್ ಗಾಟ್ 5 lakh rupees ಫಾರ್ ಪ್ರಿಪರೇಷನ್ ಒಲಿಂಪಿಕ್ಸ್. ನಂದು ಈಗ ಅವ್ರು ಏನ್ ಮಾಡಿದ್ರು ಅಂದ್ರೆ 75 ಕಟ್ ಮಾಡಿ 60 ಆಗ್ಬಿಟ್ಟು ದ ಅಮೌಂಟ್ ದೇವ್ ಎನ್ಹಾನ್ಸ್ ಟು 10 lakhs. ನಾವು 7 years ಸ್ವಿಮ್ಮರ್ಸ್ ಗಾಟ್ 10 lakh ಫಾರ್ ಪ್ರಿಪರೇಷನ್ ಫಾರ್ ದ ಥಿಂಗ್ಸ್ ಇನ್ ದ. ಅಪಾರ್ಟ್ ಫ್ರಮ್ ದ ಗವರ್ಮೆಂಟ್ ಆಫ್ ಕರ್ನಾಟಕ ಆಲ್ಸೋ ಗಿವಿಂಗ್ ಕ್ಯಾಶ್ ಅವಾರ್ಡ್ಸ್. ಅಪಾರ್ಟ್ ಫ್ರಮ್ ದಟ್ ಕೆಲವು ಡೇ ಸ್ಕೀಮ್ ಅಲ್ಲಿ ಅವ್ರಿಗೆ ಅಮೌಂಟ್ ಬರ್ತಾ ಇದೆ. ಇಫ್ ದೇ ಗೋಟ್ ಎನಿ ಇಂಟರ್ನ್ಯಾಷನಲ್ ಮೀಟ್ ಪಾರ್ಸಲ್ ಮಾಡಿದ್ರೆ ಗವರ್ಮೆಂಟ್ ಆಫ್ ಕರ್ನಾಟಕ ಇಸ್ ಗಿವಿಂಗ್ ಟು ಸೀಟ್ ಎಸ್ ಎಲ್ ಮುಖಾಂತರ ಸೀಟ್ಸ್ ಕೊಡ್ತಾರೆ. ಎನಿ ದ ಫ್ಯಾಕ್ಟ್ ದಟ್ ವಿ ಡೋ ಹ್ಯಾವ್ ಅ ಲಾಟ್ ಆಫ್ ಲಾಸ್ಟ್ ಟೈಮ್ ಸ್ಟಿಯರ್ ಮಿಸ್ ದ ಬ್ರಾನ್ಸ್ ಮೆಡಲ್ ವಿತ್ ಫ್ರಾಕ್ಷನ್ ಆಫ್ ಸೆಕೆಂಡ್. ಸೊ ನಾವು ಈಸ್ ಪ್ರಿಪೇರಿಂಗ್ ವೆಲ್. ನಾವು ಆಕಾಶ್ ಮನೀಸ್ ಪ್ರಿಪೇರಿಂಗ್ ವೆಲ್, ತನಿಷ್ ಜಾಜ್ ಮಾದಿ ಪ್ರಿಪೇರಿಂಗ್ ವೆಲ್, ಅಂಡ್ ಶಾನ್ ಗಂಗ್ಲಿ ಪ್ರಿಪೇರಿಂಗ್ ವೆಲ್, ಅಂಡ್ ದಕ್ಷಿಣ್ ದರ್ಶನ್ ಪ್ರಿಪೇರಿಂಗ್ ವೆಲ್, ಅಂಡ್ ಗರ್ಲ್ಸ್ ನೋಡಿ ಗೀತಾ ನಯನಾ ಪ್ರಿಪೇರಿಂಗ್, ನೈಶಾಸ್ ಪ್ರಿಪೇರಿಂಗ್ ವೆಲ್. Dinit is preparing well. And moreover, from our center, a lot of people just preparing really well. Past 2.5 decades, we're winning all the national medals and coming well. We are holding the national championship for the almost about past 30 years. I'm also being part of the Karnataka team for the past 3 decades, and I'm very proud to say that also I'm there.
0: ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾದ ರಕ್ಷಿತ್ ಜಗದಾಳೆ ಅವರು ಸ್ವಿಮ್ಮಿಂಗ್ ಕ್ರೀಡೆಯಲ್ಲಿ ಕರ್ನಾಟಕದ ಭವಿಷ್ಯದ ಕುರಿತಾಗಿ ಮಾತನಾಡಿದರು.
3: ಈಗಿರೋ ಟ್ಯಾಲೆಂಟು ನಮ್ಮ ರಾಜ್ಯದಲ್ಲಿ ಇಟ್ಸ್ ವೆರಿ ಗುಡ್, ಇಟ್ಸ್ ವೆರಿ ಎನ್ಕರೇಜಿಂಗ್. ಕರ್ನಾಟಕ ಇಸ್ ನೋನ್ ಆಸ್ ದಿ ಆಸ್ ಎ ಕಾಶಿ ಆಫ್ ಸ್ವಿಮ್ಮಿಂಗ್ ಇನ್ ಇಂಡಿಯಾ. ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಡಲಿಸ್ಟ್, ಮ್ಯಾಕ್ಸಿಮಮ್ ನಂಬರ್ ಆಫ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಎಲ್ಲ ಇಟ್ಸ್ ಕಮ್ ಫ್ರಮ್ ಕರ್ನಾಟಕ ಓನ್ಲಿ. ಜೂನಿಯರ್ ನ್ಯಾಷನಲ್ಸ್ ಅಲ್ಲಿ ಅಂಡ್ ಸೀನಿಯರ್ ನ್ಯಾಷನಲ್ಸ್ ಅಲ್ಲಿ ವಿ ಆರ್ ಬೀನ್ ಚಾಂಪಿಯನ್ಸ್ ಫಾರ್ ಮೋರ್ ದೆನ್ 25-30 ಇಯರ್ಸ್. ಯಾವ ರಾಜ್ಯನೂ ಈ ತರ ಒಂದು ಅಚೀವ್ಮೆಂಟ್ ಮಾಡಿಲ್ಲ. ಐ ಥಿಂಕ್ ಫ್ಯೂಚರ್ ಆಫ್ ಇಂಡಿಯನ್ ಸ್ವಿಮ್ಮಿಂಗ್ ಇಸ್ ಬ್ರೈಟ್. ಬಹಳನೇ ಪೊಟೆನ್ಷಿಯಲ್ ಇದೆ ಇಂಡಿಯನ್ ಸ್ವಿಮ್ಮರ್ಸ್ಗೆ. ಮೈನ್ ಥಿಂಗ್ ಹೌ ವಿ ಆರ್ ಏಬಲ್ ಟು ನರ್ಚರ್ ದ ಟ್ಯಾಲೆಂಟ್ ಅಂಡ್ ಗ್ರೂಮ್ ದ ಟ್ಯಾಲೆಂಟ್, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಆಲ್ಮೋಸ್ಟ್ ಪ್ರತಿ ಒಂದು ಜಿಲ್ಲೆಯಲ್ಲಿ ಈಗ ಸ್ವಿಮ್ಮಿಂಗ್ ಪೂಲ್ ಇದೆ. ಮಿನಿಮಮ್ 25 meters, 50 meter ಪೂಲ್ಸ್ ಇದೆ. ವಿ ಆರ್ ನೌ ಹ್ಯಾವಿಂಗ್ ಅ ಶಾರ್ಟೇಜ್ ಆಫ್ ಗುಡ್ ಕೋಚಸ್. ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಬೇರೆ ರಾಜ್ಯಗಳಲ್ಲೂ ಗುಡ್ ಟ್ಯಾಲೆಂಟೆಡ್ ಗುಡ್ ಕೋಚಸ್ ಕಮ್ಮಿ ಇದೆ. ನನ್ನ ಪ್ರಕಾರ ಐ ಥಿಂಕ್ ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಇಂದ, ಅಲ್ಲಿ ಸ್ವಿಮ್ಮಿಂಗ್ ಫೆಡರೇಷನ್ ಆಫ್ ಇಂಡಿಯಾದಿಂದ, ಹೌ ವಿ ಕ್ಯಾನ್ ಗ್ರೂಮ್ ಕೋಚಸ್ ಇಸ್ ಇಂಪಾರ್ಟೆಂಟ್ ನೌ. ಹೇಗೆಂದ್ರೆ ಸ್ವಿಮ್ಮಿಂಗ್ ಪೂಲ್ ಕಟ್ಟದೆ ಕಟ್ಟಬಹುದು, ಬಟ್ ಮೇಂಟೆನೆನ್ಸ್ ಮಾಡೋದು ಬಹಳ ಕಷ್ಟ. ಯಾಕಂದ್ರೆ ವಾಟರ್ ಹ್ಯಾಸ್ ಟು ಬಿ ಮೇಂಟೈನ್ ಹೈಜಿನಿಕ್ಲಿ. ವಾಟರ್ ನ ನಾವು ಪ್ಲೇ ಗ್ರೌಂಡ್ ತರ ಹಂಗೆ ನೇಚರ್ ಗೆ ಬಿಟ್ಬಿಡಕ್ ಆಗಲ್ಲ. ವಾಟರ್ಗೆ ಕರೆಕ್ಟ್ ಆಗಿ ವಾಟರ್ ಟ್ರೀಟ್ಮೆಂಟ್ ಮಾಡಬೇಕು, ಕ್ಲೋರಿನ್ ಹಾಕಬೇಕು ಕರೆಕ್ಟ್ ಆಗಿ, ರಿಕ್ವೈರ್ಡ್ ಕೆಮಿಕಲ್ಸ್ ಆಲ್ಕಲಿನಿಟಿ ಅದೆಲ್ಲ ಮೇಂಟೈನ್ ಮಾಡಬೇಕು. ಸೊ ಅದು ಸುಲಭ ಅಲ್ಲ. ಜಿಲ್ಲೆಯಲ್ಲಿ ಅವರು ಸ್ವಿಮ್ಮಿಂಗ್ ಪೂಲ್ ತಗೊಂಡ್ರೆ ಅವರು ಲಾಂಗ್ ಟರ್ಮ್ ನೋಡಬೇಕು. ಮಿನಿಮಮ್ ಏನಾದರೂ ಅಟ್ ಲೀಸ್ಟ್ 15-20 ಇಯರ್ಸ್ ಲೀಸ್ ಕೊಟ್ರೆ ಅವ್ರಿಗೆ, ಅವಾಗ ಯಾರು ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಹಾಕ್ಬೋದು. ಒಂದು 25 meter ಪೂಲ್ ಮೇಂಟೈನ್ ಮಾಡಬೇಕಂದ್ರೆ ನಿಮ್ಗೆ ವಿತ್ ಕೆಮಿಕಲ್ಸ್ ಆಗಲಿ ಪವರ್ ಫಿಲ್ಟ್ರೇಷನ್ಸ್ ಎಲ್ಲ ಆದ್ರೆ ಮಿನಿಮಮ್ ನಿಮ್ಗೆ ಅಟ್ ಲೀಸ್ಟ್ 40-50 lakh rupees ಆಗುತ್ತೆ ಆನ್ಯುಲಿ. ಆಲ್ಮೋಸ್ಟ್ 4 lakh rupees ಅ ಮಂತ್. ಸೊ ಇಟ್ ಇಸ್ ನಾಟ್ ದಟ್ ಈಸಿ. ಸರ್ಕಾರ ಒಂದು ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಮೂಲಕ ನಾವು ಮಾಡಿದ್ರೆ ಅನುಕೂಲ ಆಗುತ್ತೆ. ಹಾಗೆ ಈಗ ಜಿಲ್ಲೆಯಲ್ಲಿ ಟ್ಯಾಲೆಂಟ್ ಇಸ್ ಟ್ರಿಮೆಂಡಸ್. ಸೊ ವಿ ಹ್ಯಾವ್ ಟು ಐಡೆಂಟಿಫೈ ದ ಟ್ಯಾಲೆಂಟ್, ನರ್ಚರ್ ದ ಟ್ಯಾಲೆಂಟ್. ಟ್ಯಾಲೆಂಟ್ ಐಡೆಂಟಿಫೈ ಆಗಿ ಬೆಂಗಳೂರು ಆಗಲಿ ಬೇರೆ ಕಡೆ ನಾವು ಟ್ಯಾಲೆಂಟ್ ಕರ್ಕೊಂಡ್ ಬರ್ಬೋದು, ಬಟ್ ಅಲ್ಲಿ ಅವ್ರಿಗೆ ಮಾಡಿದ್ರೆ ಇಟ್ ವಿಲ್ ಬೆನಿಫಿಟ್ ದಿ ಮೋರ್. ಟ್ಯಾಲೆಂಟ್ ಇದೆ ನಮ್ಮ ದೇಶದಲ್ಲಿ, ಸಾಕಷ್ಟು ನಾವು ಎಫರ್ಟ್ಸ್ ಹಾಕ್ತಾ ಇದೀವಿ. ನಾವು ಮೇನ್ ಆದ್ರೆ ರೀಸನ್ ಅಂದ್ರೆ ಜೆನೆಟಿಕ್ಸ್ ಕುಡ್ ಬಿ ಒನ್ ಆಫ್ ದ ರೀಸನ್, ಎಸ್ಪೆಷಲಿ ಯುರೋಪಿಯನ್ಸ್ ಅಮೆರಿಕನ್ಸ್ ಕಂಪೇರ್ ಮಾಡಿದ್ರೆ ಕುಡ್ ಬಿ ಒನ್ ಆಫ್ ದ ರೀಸನ್ಸ್. ಬಟ್ ಆದ್ರೆ ವಾಟ್ ಎವರ್ ಬೆಸ್ಟ್ ಎಫರ್ಟ್ ಏನಿದೆ ನಾವು ಮಾಡ್ತಾ ಇದೀವಿ. ಈಗ ಇಂಚ್ ಬೈ ಇಂಚ್ ವಿ ಆರ್ ಕಮಿಂಗ್ ದೇರ್. ಈಗ ಕೆಲವು ಏಷ್ಯನ್ ಗೇಮ್ಸ್ ಅಲ್ಲಿ ಮೆಡಲ್ ಮಾಡಿದೀವಿ ನಾವು, ನೆಕ್ಸ್ಟ್ ಲೆವೆಲ್ ಇರೋದು ವರ್ಲ್ಡ್ ಚಾಂಪಿಯನ್ಶಿಪ್, ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ಮಾಡಕ್ಕೆ. ಸೊ ಬಹುಶಃ ಅದಾಗತ್ತೆ ಅದು. ಇಟ್ಸ್ ಓನ್ಲಿ ಕ್ವೆಶನ್ ಆಫ್ ಟೈಮ್ ಐ ಗೆಸ್. ಆ ಟೈಮ್ ಬಂದಿದೆ. ಐ ಥಿಂಕ್ ದ ಟೈಮ್ ಹ್ಯಾಸ್ ಕಮ್ ಫಾರ್ ನಾವು ಇಂಡಿಯನ್ ಸ್ವಿಮ್ಮಿಂಗ್ ಟು ಗೋ ಟು ದ ನೆಕ್ಸ್ಟ್ ಲೆವೆಲ್. ಅಟ್ ಲೀಸ್ಟ್ ವಿದಿನ್ ದ ನೆಕ್ಸ್ಟ್ ಡೆಕೇಡ್ ನಮ್ಮ ದೇಶಕ್ಕೆ

0: ಸೀರೀಸ್ ಒನ್ ವರ್ಲ್ಡ್ ಚಾಂಪಿಯನ್ಶಿಪ್ ಮೆಡಲ್ ಇಲ್ಲಾಂದ್ರೆ ಒಲಿಂಪಿಕ್ ಮೆಡಲ್ ಅಂತೂ ಅಚೀವ್ಮೆಂಟ್ ಮಾಡೋಕೆ ಸಾಧ್ಯತೆ ಇದೆ.
1: ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದ ಅಂತಾರಾಷ್ಟ್ರೀಯ ಮಟ್ಟದ ಈಜುಪಟುಗಳ ಅನಿಸಿಕೆಗಳು.
2: ನನ್ನ ಹೆಸರು ಅನೀಶ್ ಎಸ್ ಗೌಡ, ನಾನೊಬ್ಬ ಇಂಟರ್ನ್ಯಾಷನಲ್ ಸ್ವಿಮ್ಮರ್. ನಾನು ಇಂಟರ್ನ್ಯಾಷನಲ್ ಅಲ್ಲಿ ಏಷ್ಯನ್ ಗೇಮ್ಸ್ ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ದೀನಿ, ಮತ್ತೆ ಏಷ್ಯನ್ ಚಾಂಪಿಯನ್ಶಿಪ್ ಅಲ್ಲಿ ರಿಲೇಲಿ ಸಿಲ್ವರ್ ಬಂದಿದ್ವಿ ಲಾಸ್ಟ್ ಇಯರ್ ಅಹಮದಾಬಾದ್ ಅಲ್ಲಿ. ಸ್ಟೇಟ್ ಅಲ್ಲಿ 1500, 800 ಮತ್ತೆ 200 ಫ್ರೀ ಸ್ಟೈಲ್ ರೆಕಾರ್ಡ್ ಇದೆ, ಮತ್ತೆ ನ್ಯಾಷನಲ್ಸ್ ಅಲ್ಲಿ 200 meter ಇವಾಗ ಕರೆಂಟ್ ಚಾಂಪಿಯನ್. ಇವಾಗ ಸ್ಟೇಟ್ ಚಾಂಪಿಯನ್ಶಿಪ್ಸ್ ನಡೀತಾ ಇದೆ, ನಮ್ ನ್ಯಾಷನಲ್ಸ್ ಗೆ ಕ್ವಾಲಿಫಿಕೇಶನ್. ಆ ನ್ಯಾಷನಲ್ ಕಾಂಪಿಟೇಷನ್ ಏಷ್ಯನ್ ಗೇಮ್ಸ್ ಟ್ರಯಲ್ಸ್ ಇದೆ, ಸೊ ಇದು ತುಂಬಾ ಮುಖ್ಯ. ಸೊ ಇವಾಗ ಇಲ್ಲಿ ನಾನು 100, 200 ಮತ್ತೆ 400 meter ಫ್ರೀ ಸ್ಟೈಲ್ ಮಾಡಿದ್ದೀನಿ. 100 ಮತ್ತೆ 200 ಫ್ರೀ ಸ್ಟೈಲ್ ಅಲ್ಲಿ ಗೋಲ್ಡ್, ಮತ್ತೆ 400 ಫ್ರೀ ಸ್ಟೈಲ್ ಅಲ್ಲಿ ಬ್ರಾನ್ಸ್ ಬಂದಿದೆ, ಮತ್ತೆ 200 ಫ್ರೀ ಸ್ಟೈಲ್ ಅಲ್ಲಿ ಸ್ಟೇಟ್ ರೆಕಾರ್ಡ್ ಆಗಿದೆ. ನಾನು ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡಿದ್ದು 4 ಇದ್ದಾಗ ನನ್ನ ಅಪ್ಪ ಅಮ್ಮ ಆಕ್ಟಿವಿಟೀಸ್ ಇರಬೇಕಂತ ಬೇರೆ ಬೇರೆ ಡಿಫ್ರೆಂಟ್ ಸ್ಪೋರ್ಟ್ಸ್ ಅಲ್ಲಿ ಹಾಕಿದ್ರು, ಕೊನೆಗೆ ಸ್ವಿಮ್ಮಿಂಗ್ ಅಲ್ಲಿ ಸ್ಟಿಕ್ ಆಯ್ತು. ನನ್ನ ಸ್ವಿಮ್ಮಿಂಗು ಲಾಕ್ಡೌನ್ ಆದ್ಮೇಲೆ ಸ್ವಲ್ಪ ಜಾಸ್ತಿ ಇಂಪ್ರೂವ್ ಆಗಿದೆ. ಸೊ 2022 ಅಲ್ಲಿ ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಮೀಟ್ ಹೋಗಿದೆ ವರ್ಲ್ಡ್ ಜೂನಿಯರ್ ಚಾಂಪಿಯನ್ಶಿಪ್ಸ್ ಗೆ, ಅದು ಪೆರೂಲ್ ಇತ್ತು. ಆಮೇಲೆ 2023 ಅಲ್ಲಿ ಏಷ್ಯನ್ ಗೇಮ್ಸ್ ಚೈನಾ, ಮತ್ತೆ ವರ್ಲ್ಡ್ ಯೂನಿವರ್ಸಿಟಿ ಗೇಮ್ಸ್ ಅದು ಚೈನಾದಿತ್ತು. ಈ ವರ್ಷ ಏಷ್ಯನ್ ಗೇಮ್ಸ್ ಮತ್ತೆ ಕಾಮನ್ವೆಲ್ತ್ ಗೇಮ್ಸ್ ಇದೆ, ಸೊ ತುಂಬಾ ಮುಖ್ಯ ವರ್ಷ ಈ ವರ್ಷ. ಸೊ ನ್ಯಾಷನಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡಿ ಕ್ವಾಲಿಫೈ ಆಗಬೇಕು, ಮತ್ತೆ 2028 ಒಲಿಂಪಿಕ್ಸ್ ಅಲ್ಲಿ ಕ್ವಾಲಿಫೈ ಆಗಕ್ಕೆ ಗೋಲ್ ಇದೆ. ಡೈಲಿ ಬೆಳಗ್ಗೆ ಸಾಯಂಕಾಲ ಸ್ವಿಮ್ಮಿಂಗ್ ಇರುತ್ತೆ 2-2 hours, ಮತ್ತೆ 1 week ಅಲ್ಲಿ 3 times ಜಿಮ್ಮು ಇರುತ್ತೆ, ಮಧ್ಯ 1 hour ಯಾವಾಗ ಟೈಮ್ ಇದೆ ಹೋಗ್ತೀನಿ. ಕಾಂಪಿಟೇಷನ್ ದೂರ ಇದ್ದಾಗ ಕಾಲೇಜ್ಗೂ ಹೋಗ್ಬೇಕಾಗುತ್ತೆ, ಒಂದ್ 3-4 hours ಹೋಗ್ತೀನಿ, ಒಂದ್ 9 to 1 o'clock. ಆಮೇಲೆ ಕಾಂಪಿಟೇಷನ್ ಹತ್ರ ಬರ್ತಾ 1-3 weeks ಕಾಲೇಜ್ ಪರ್ಮಿಷನ್ ಕೊಡ್ತಾರೆ ಟ್ರೈನಿಂಗ್ ಮಾಡೋಕೆ, ಅವಾಗ ಟ್ರೈನಿಂಗ್ ಮಾಡಿ ಮನೇಲಿ ರೆಸ್ಟ್ ಮಾಡಬಹುದು. ಲಾಂಗ್ ಟರ್ಮ್ ಗೋಲ್ ಎಲ್ಲಾರ್ದು ಐ ತಿಂಕ್ ಎಲ್ಲ ಅಥ್ಲೀಟ್ಸ್ ಒಲಿಂಪಿಕ್ಸ್ ಗೆ ಹೋಗ್ಬೇಕಂತ. ಸೊ ಅದೇ, ನಾವು ಇನ್ ಸ್ವಲ್ಪ ಇನ್ನ ಸ್ವಿಮ್ಮಿಂಗ್ ಅಲ್ಲಿ ಡೆವಲಪಿಂಗ್ ನೇಷನ್, ಆದ್ರೆ ಎಲ್ಲ ಶಿಯರಿ ನಟ ಸಜನ್ ಪ್ರಕಾಶ್ ಎಲ್ಲ ಚೆನ್ನಾಗಿ ಮೋಟಿವೇಟ್ ಮಾಡ್ತಾರೆ, ಸೊ ಅವ್ರನ್ನ ನೋಡ್ಕೊಂಡು ನಾವು ಇಂಪ್ರೂವ್ ಮಾಡಬೇಕು.
3: ನನ್ನ ಹೆಸರು ಸುವರ್ಣ ಸಿ ಭಾಸ್ಕರ್. ನನ್ನ ಸ್ವಿಮ್ಮಿಂಗ್ ಜರ್ನಿ ಸ್ಟಾರ್ಟ್ ಆಗಿದಂದ್ರೆ ನಮ್ಮ ದೊಡ್ಡಜ್ಜ, ನಮ್ಮ ಅಜ್ಜಿ, ನಮ್ಮ ಅಮ್ಮ ಎಲ್ಲರೂ ಕರ್ನಾಟಕ ಸ್ಟೇಟ್ ಚಾಂಪಿಯನ್ಸ್ ಆಗಿದ್ರು ಸ್ವಿಮ್ಮಿಂಗ್ ಇಲ್ಲಿ. ಅದಕ್ಕೆ ನಾನು ಕಲಿಬೇಕಂತ ನಮ್ಮ ಅಮ್ಮ ಫಸ್ಟ್ ಸ್ಟಾರ್ಟ್ ಮಾಡಿಸಿದ್ದು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾನು 2 years ಇರುವಾಗ, ಬಟ್ ಪ್ರಾಪರ್ಲಿ ಮಾಡಿದಂದ್ರೆ 5 years ಆಗಿತ್ತು. ಮತ್ತೆ ನನ್ನ 9 ಇರುವಾಗ ನನ್ನ ಫಸ್ಟ್ ಸ್ಟೇಟ್ ಮೆಡಲ್ ಬಂತು. 10 ಆಗುವಾಗ ನ್ಯಾಷನಲ್ಸ್ ಸೆಲೆಕ್ಟ್ ಆದೆ. 12 ಏನೋ ಇರುವಾಗ ನನ್ನ ಫಸ್ಟ್ ನ್ಯಾಷನಲ್ ಗೋಲ್ಡ್ ಎಲ್ಲ ಬಂದ್ಬಿಡ್ತು. ಮೇನ್ ಅಚೀವ್ಮೆಂಟ್ಸ್ ಅಂದ್ರೆ 50 meter ಬ್ಯಾಕ್ ಸ್ಟ್ರೋಕ್ ಇಲ್ಲಿ ನನ್ನ ಸೀನಿಯರ್ ನ್ಯಾಷನಲ್ ರೆಕಾರ್ಡ್ ಇದೆ. ಕೆಲವು ಇಂಟರ್ನ್ಯಾಷನಲ್ ಮೆಡಲ್ಸ್ ಬಂದಿದೆ, ಏಷ್ಯನ್ ಏಜ್ ಗ್ರೂಪ್, ಮಲೇಷ್ಯಾ ಓಪನ್, ಸಿಂಗಾಪುರ್ ಓಪನ್, ಥೈಲ್ಯಾಂಡ್ ಓಪನ್. ಮತ್ತೆ ನಾನು 5 ಮುಂಚೆ ಆಕ್ಚುಲಿ US ಮೂವ್ ಆದೆ. ನನ್ನ ಕಾಲೇಜಿಗೆ ಅಂಡರ್ ಗ್ರಾಜುಯೇಟ್ US ಮುಗಿಸಿದೆ, ಈಗ 1 ಮಾಸ್ಟರ್ಸ್ ಮುಗಿಸಿದೀನಿ. ಅಲ್ಲಿನೂ ಕೆಲವು ಚೆನ್ನಾಗಿ ಮಾಡಿದೀನಿ, ಕೆಲವು ಮೆಡಲ್ಸ್ ಬಂತು. ನಮ್ಮ ಕಾಲೇಜ್ ರೆಕಾರ್ಡ್ಸ್ ಈಗ ನನ್ನ ಹೆಸರಲ್ಲಿದೆ. ಸೊ ಈಗ 5 ಆದ್ಮೇಲೆ ವಾಪಸ್ ಬಂದಿದ್ದೀನಿ ಕಾಂಪಿಟಿಷನ್ಗೆ. ಐ ತಿಂಕ್ ಏಷ್ಯನ್ ಏಜ್ ಗ್ರೂಪ್ 2019 ಬ್ಯಾಂಗ್ಳೂರ್ ಇಲ್ಲಿತ್ತು ಆಕ್ಚುಲಿ. ಅದ್ ನಂಗೆ ಸ್ವಲ್ಪ ಸ್ಪೆಷಲ್ ಆಗಿತ್ತು, ನಂಗೆ ಅಲ್ಲಿ ಬಂದು ಬ್ರಾನ್ಸ್ ಮೆಡಲ್ ಬಂದಿತ್ತು. ಅಂದ್ರೆ ಸ್ಪೆಷಲ್ ಹೋಮ್ ಕಂಟ್ರಿಲಿ ಒಂದ್ ಮೆಡಲ್ ಬಂದಿತ್ತು, ಅವಾಗ ಐ ವಾಸ್ ಮಚ್ ಯಂಗರ್, ಅದ್ ಸ್ವಲ್ಪ ಸ್ಪೆಷಲ್ ಆಗಿತ್ತು. ಮತ್ತೆ 2018 ಇಲ್ಲಿ ನಾನು ಮಲೇಷ್ಯಾಗ ಹೋಗಿದ್ದೆ, ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದೆ, ಅಂದ್ರೆ ಎಲ್ಲ ನನ್ ಬೆಸ್ಟ್ ಟೈಮ್ಸ್ ಬಂತು, ಕೆಲವು ಗೋಲ್ಡ್ ಮೆಡಲ್ಸ್ ಬಂತು. ಸ್ವಿಮ್ಮಿಂಗ್ ಮಾಡುವಾಗನೇ ಇಂಜುರಿ ಆಯ್ತು, ಅದಕ್ಕೆ ಬರೀ 9 ಆಗಿದೆ ಸರ್ಜರಿ ಆದ್ಮೇಲೆ. ಅದಕ್ಕೆ ಸ್ವಲ್ಪ ಕಮ್ ಬ್ಯಾಕ್ ಟ್ರೈ ಮಾಡ್ತಾ ಇದೀನಿ. ಅದಕ್ಕೆ ಪರ್ಫಾರ್ಮೆನ್ಸ್ ಸಾಧಾರಣನೆ, ಬಟ್ ನೆಕ್ಸ್ಟ್ ಮಂತ್ ನ್ಯಾಷನಲ್ಸ್ ಇಲ್ಲಿ ನಾ ಬೆಟರ್ ಮಾಡ್ಬೇಕಂತ ಇದೆ. ಏಷ್ಯನ್ ಗೇಮ್ಸ್ ಗೆ ನಾನು ಟ್ರೈ ಮಾಡ್ತಾ ಇದೀನಿ. ಅಂದ್ರೆ ಸ್ವಿಮ್ಮಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಕ್ವಾಲಿಫಿಕೇಶನ್ ಟೈಮಿಂಗ್ಸ್ ಕೊಟ್ಟಿದ್ದಾರೆ, ಅದ್ರಲ್ಲಿ 50 meters ಬ್ಯಾಕ್ ಸ್ಟ್ರೋಕ್ ಇಲ್ಲಿ ನಾನು 1 ಕಟ್ ಮಾಡಿದ್ರೆ ನಾನು ಸೆಲೆಕ್ಟ್ ಆಗ್ತೀನಿ. ನಾನು ಮುಂಚೆಯಿಂದ ಬ್ಯಾಕ್ ಸ್ಟ್ರೋಕೆ ಮಾಡ್ತಾ ಇದೀನಿ, ಅದೇ ನನ್ನ ಬೆಸ್ಟ್. ಬಟ್ ಈಗ ಅಂದ್ರೆ ಸರ್ಜರಿ ಎಲ್ಲ ಆದ್ಮೇಲೆ ನಾನು ಈಗ ಸ್ಪ್ರಿಂಟ್ ಅಲ್ಲಿ ಹೆಚ್ಚು ಫೋಕಸ್ ಮಾಡ್ತೀನಿ. 50 meters ನನ್ನ ಬೆಸ್ಟ್ ಇವೆಂಟು.
4: ನನ್ನ ಹೆಸರು ಚಿಂತನ್ ಅಂತ, ನಾ ಮಂಗಳೂರಿಂದ ಬಂದವರು. ನಾ ಈಗ ಲಕ್ಷನ್ ಅಕಾಡೆಮಿ ಆಫ್ ಸ್ಪೋರ್ಟ್ಸ್ ಅಲ್ಲಿ ಸ್ವಿಮ್ಮಿಂಗ್ ಮಾಡ್ತಿದ್ದೇನೆ. ಮುಂಚೆ 13 ನಾ ಮಂಗಳೂರಲ್ಲಿದ್ದೆ. ನಾ ಸ್ವಿಮ್ಮಿಂಗ್ ಸೇರಿದ್ದು ನನ್ನ ಅಪ್ಪನಿಂದ, ಅವರೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ಕಬಡ್ಡಿಯಲ್ಲಿದ್ರು, ಶಶಿಧರ್ ಶೆಟ್ಟಿ ಅಂತ. ಮತ್ತೆ ನನ್ನ ಅಮ್ಮ ಥ್ರೋಬಾಲ್ ಪ್ಲೇಯರ್, ಅವ್ರದ ಹೆಸರು ಹರಿನಾಕ್ಷಿ ಎಸ್ ಶೆಟ್ಟಿ ಅಂತ. ಮತ್ತೆ ನಂದು ಇಬ್ಬರು ಅಣ್ಣನವರಿದ್ದಾರೆ, ಅದರಲ್ಲಿ ದೊಡ್ಡ ಅಣ್ಣ ಇಂಟರ್ನ್ಯಾಷನಲ್ ಕರಾಟೆ ಪ್ಲೇಯರ್ ಅವ. ಅವ ಮತ್ತೆ ಕೋಚಿಂಗ್ ಸಹ ಕೊಡ್ತಿದ್ದೇನೆ. ಮತ್ತೆ ಸೆಕೆಂಡ್ ನಾವು ಸ್ವಿಮ್ಮರ್ ಆಗಿದ್ದ, ಈಗ ಕೋಚಿಂಗ್ ಅಲ್ಲಿ ಇದ್ದೇನೆ. ನಾ ಈಗೊಂದು 2 ಇಂಟರ್ನ್ಯಾಷನಲ್ ಮೀಟ್ ಹೋಗಿದ್ದೇನೆ, ದುಬೈ ಓಪನ್ಸ್. ಮತ್ತೆ 2023 ಅಲ್ಲಿ ನಾನು ತಂಜಾನಿಯಾದಲ್ಲಿ ಹೋಗಿದ್ದೆ. ನನಗೆ 5 golds ಮತ್ತೆ 1 silver ಮತ್ತೆ 1 bronze ಆಗಿದೆ, 5 records ಆಗಿದೆ. ದುಬೈಯಲ್ಲಿ ನಾನು ಬಿ ಫೈನಲ್ಸ್ ಅಲ್ಲಿ ಫಸ್ಟ್ ಬರ್ತಿದ್ದೆ. ನಾನೊಂದು 2 ಇವೆಂಟ್ ಅಲ್ಲಿ ಫಸ್ಟ್ ಬಂದಿದ್ದೇನೆ ಬಿ ಫೈನಲ್ಸ್ ಅಲ್ಲಿ. ಫನ್ ಇವೆಂಟ್ ಅಂತ ನಾ ಮುಂಚೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಮತ್ತೆ ಕೋಚ್ ಹೇಳಿದ್ರು ನೀ ಮಾಡು ಅಂತ. ಮತ್ತೆ ಅಪ್ಪ ಅದಕ್ಕೆ ಇಂಟ್ರೆಸ್ಟ್ ಕೊಟ್ಟರು, ನನ್ನನ್ನು ಸ್ವಿಮ್ಮಿಂಗ್ ಸೇರಿಸಿದ್ರು. ನಾವೊಂದು 3 ಇರುವಾಗ ನಾ ಸ್ವಿಮ್ಮಿಂಗ್ ಸೇರಿದೆ. ಮಂಗಲ ಸ್ವಿಮ್ಮಿಂಗ್ ಕ್ಲಬ್ ಅಲ್ಲಿದ್ದೆ ಮಂಗಳೂರಲ್ಲಿ. ಅಲ್ಲಿ ಕೋಚ್ ಮುಂಚೆ ಲೋಕರಾಜ್ ವಿಟ್ಲ್ ಅಂತ ಇದ್ರು, ಈಗ ಚೇಂಜ್ ಆಗಿ ಶಿಶಿರ್ ಎಸ್ ಗಟ್ಟಿ ಅಂತ, ಮತ್ತೆ ನನ್ನ ಅಣ್ಣನವರ್ಸ್ ಇದ್ದಾರೆ ಕೀರ್ತನೇಶ್ ಶೆಟ್ಟಿ ಮತ್ತೆ ಚೇತನೇಶ್ ಶೆಟ್ಟಿ ಅಂತ. 13 ಇಯರ್ಸ್ ಆದ್ಮೇಲೆ ನಾ ಚೇಂಜ್ ಮಾಡಿದೆ. ಅಂದ್ರೆ ಅಲ್ಲಿ ಫೆಸಿಲಿಟೀಸ್ ಅಷ್ಟು ಇರ್ಲಿಲ್ಲ, ಅಂದ್ರೆ ನಂಗೆ ಸ್ವಿಮ್ಮಿಂಗ್ ಇಂದ SNC ಬೇರೆ ಮತ್ತೆ ಫಿಸಿಯೋ ಬೇರೆ, ಅದೇ ಆಚೆ ಈಚೆ ಎಲ್ಲ ಹೋಗಿ ಎಲ್ಲ ಕಷ್ಟ ಆಗ್ತಿತ್ತು. ಅದಕ್ಕೆ ಬ್ಯಾಂಗ್ಳೂರ್ ಶಿಫ್ಟ್ ಆದ. ನಂದು ಎರಡು ಇವೆಂಟ್ ಆಯ್ತು, 200 IM ಮತ್ತೆ 100 free. 200 IM ಅಲ್ಲಿ ನಾನು ಸೆಕೆಂಡ್ ಬಂದೆ, 210 ಹೋದೆ, ನಾನು ನ್ಯಾಷನಲ್ ಸೆಲೆಕ್ಟ್ ಆಗಿದ್ದೀನಿ. ಮತ್ತೆ 100 free ಅಲ್ಲಿ ಥರ್ಡ್ ಬಂದೆ, ನಾ ರಿಲೇ ಸೆಲೆಕ್ಟ್ ಆಗಿದ್ದೀನಿ. 100 fly ನಾ ಫಸ್ಟ್ ಬಂದೆ 56 ಹೋಗಿ. ಮುಂದಿನ ಗುರಿ ಅದೇ ಈ ವರ್ಷ ಒಂದು ಏಷ್ಯನ್ ಗೇಮ್ಸ್ ಅಲ್ಲಿ ಟ್ರೈ ಮಾಡ್ಬೇಕಿತ್ತು, ಈ ಸಲ ನ್ಯಾಷನಲ್ಸ್ ಅಲ್ಲಿ ಟ್ರೈ ಮಾಡ್ಬೇಕದು. ಈ ವರ್ಷ ಏಷ್ಯನ್ ಗೇಮ್ಸ್ ಸೆಲೆಕ್ಟ್ ಆಗ್ಬೇಕು, ಮತ್ತೆ ಅದರಲ್ಲಿ ಚಂದ ಪರ್ಫಾರ್ಮೆನ್ಸ್ ಬಂದ್ರೆ ಈ ವರ್ಷ ಸೆಲೆಕ್ಟ್ ಮಾಡುವರು ಒಲಿಂಪಿಕ್ಸ್ ಗೆ. ಮತ್ತೆ ನನ್ನದೊಂದೇ ಗುರಿ ಒಲಿಂಪಿಕ್ಸ್ ಅಲ್ಲಿ ಫಸ್ಟ್ ಇಂಡಿಯನ್ ಆಗ್ಬೇಕು, ಫೈನಲ್ಸ್ ಬರ್ಬೇಕಂತ. ಈಗ ಸ್ವಿಮ್ಮಿಂಗ್ ಗೆ 5 hours ಕೊಟ್ಟಿದ್ದೇನೆ, ಫಿಸಿಯೋ ಎಲ್ಲ ಸೇರಿಸಿ 7 hours ಇದ್ರಲ್ಲಿ ಹೋಗ್ತದೆ. ಎಕ್ಸಾಮ್ಸ್ ಎಲ್ಲ ಹೋಗ್ತೇನೆ ಮಂಗಳೂರಿಗೆ, ಬ್ಯಾಂಗ್ಳೂರ್ ಬಂದ್ರೆ ಫುಲ್ ಟೈಮ್ ಸ್ವಿಮ್ಮಿಂಗ್ ಫೆಸಿಲಿಟಿ ಕೇಳಿ ಉಂಟು. ಮತ್ತೆ ನನ್ನ ಸ್ಪಾನ್ಸರ್ಸ್ ಹೆಸರು ಹೆಲ್ತಿಯಮ್ ಅಂತ ನನ್ನದು, ಎಲ್ಲ ಬೇಕು, ಇಲ್ಲದ್ರೆ ಆಗುದೇ ಇಲ್ಲ ಸ್ಪೋರ್ಟ್ಸ್ ಅಲ್ಲಿ, ಕಷ್ಟ. ಗವರ್ಮೆಂಟ್ ಎಲ್ಲ ನೋಡಿದ್ರೆ ಅಪ್ಪ ಅಮ್ಮವೇ ಲಾಸ್ಟ್ ಬರುದು ಮೇನ್.
5: ನನ್ನ ಹೆಸರು ತಾನ್ಯ, ನಾನು ಮೈಸೂರಿಂದ, 16 ವರ್ಷ. ಆಲ್ಮೋಸ್ಟ್ 10 ವರ್ಷದಿಂದ ಸ್ವಿಮ್ಮಿಂಗ್ ಮಾಡ್ತಾ ಇದ್ದೀನಿ. ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಲಾಸ್ಟ್ ಇಯರ್ ಜೂನಿಯರ್ ನ್ಯಾಷನಲ್ಸ್ ಅಲ್ಲಿ 2 ಜೂನಿಯರ್ ರೆಕಾರ್ಡ್ಸ್ ಮಾಡಿದೆ. ಸ್ಟೇಟ್ಸ್ ಅಲ್ಲಿ ಲಾಸ್ಟ್ ಇಯರ್ ಇಂಡಿವಿಜುವಲ್ ತಗೊಂಡಿದ್ದೆ. ಮತ್ತೆ ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ದೆ ಏಷ್ಯನ್ ಅಕ್ವಾಟಿಕ್ ಚಾಂಪಿಯನ್ಶಿಪ್ ಅಲ್ಲಿ. ಸೀನಿಯರ್ ನ್ಯಾಷನಲ್ಸ್ ಅಲ್ಲಿ ತುಂಬಾ ಮೆಡಲ್ಸ್ ಕೂಡ ಮಾಡಿದ್ದೀನಿ. ನಾನು ಸ್ವಿಮ್ಮಿಂಗ್ ಜಾಯಿನ್ ಆಗಿದ್ದು 7 ವರ್ಷ ಇದ್ದಾಗ. ಸೊ ಅವಾಗ ನಮ್ಮ ಅಪ್ಪ ಅಮ್ಮನ್ಗೆ ನಾನು ಬರೀ ಓದೋದ್ರಲ್ಲಿ ಇರಬಾರ್ದು, ಯಾವ್ದಾದ್ರು ಸ್ಪೋರ್ಟ್ಸ್ ಅಲ್ಲಿ ಇರ್ಬೇಕು ಅಂತ ಇಷ್ಟ ಇತ್ತು. ಅವಾಗ ನನ್ಗೆ ತುಂಬಾ ಆಪ್ಷನ್ಸ್ ಕೊಟ್ಟಿದ್ರು, ಟೆನ್ನಿಸ್ ಅಥವಾ ಸ್ವಿಮ್ಮಿಂಗ್, ಡಾನ್ಸ್, ಏನು ಅದು ಇದು. ಬಟ್ ನನ್ಗೆ ಚಿಕ್ಕ ವಯಸ್ಸಿಂದಾನೆ ಏನಾದ್ರು ಟ್ರಿಪ್ಗೆ ಆಚೆ ಹೋದ್ರೆ ನೀರಿಂದ ತುಂಬಾ ಆಕರ್ಷಣೆ ಇತ್ತು. ಸಮುದ್ರಕ್ಕೂ ಏನಾದ್ರು ಹೋದ್ರೆ ಅಲ್ಲಿ ತುಂಬಾ ಹೊತ್ತು ಇರ್ತಾ ಇದ್ದೆ, ಆಟ ಆಡ್ತಾ ಇದ್ದೆ. ಸ್ವಿಮ್ಮಿಂಗ್ ಪೂಲ್ ನೋಡಿದ ತಕ್ಷಣ ನಾನು ನೀರಿದೆ ಅಂತ ಜಾಯಿನ್ ಆಗಿತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಹಂಗೆ ಡಿಸ್ಟ್ರಿಕ್ಟ್ ಲೆವೆಲ್, ಝೋನಲ್ ಲೆವೆಲ್ ಮೆಡಲ್ ಮಾಡ್ತಾ ಮಾಡ್ತಾ ಮಾಡ್ತಾ ಯಾವಾಗ ಸ್ಟೇಟ್ ಲೆವೆಲ್ ಆಯ್ತು ಅವಾಗ ಅನಿಸ್ತು ದಟ್ ಮೇ ಬಿ ಪೊಟೆನ್ಷಿಯಲ್ ಇದೆ, ವಿ ಹ್ಯಾವ್ ಟು ಕಂಟಿನ್ಯೂ ಅಂತ. ಅಂಡ್ ಮೈ ಪೇರೆಂಟ್ಸ್ ಆಲ್ಸೋ ತುಂಬಾ ಸಪೋರ್ಟಿವ್ ಇದ್ದಾರೆ, ಅಂಡ್ ಬಿಕಾಸ್ ಆಫ್ ದೆಮ್ ನಾನು ಇಷ್ಟು ದೂರ ಬಂದಿರೋ ಕಾರಣ. ಫಸ್ಟ್ ನಾನು ಹೇಳ್ಬೇಕಂದ್ರೆ ಖೇಲೋ ಇಂಡಿಯಾ 2024, ಅದರಲ್ಲಿ ನಾನು 400 IM ಮಾಡಿದ್ದೆ, ಅದರಲ್ಲಿ 510 ಹೋಗಿದ್ದೆ. That was one of my best performances. ಅದಾದ್ಮೇಲೆ ಲಾಸ್ಟ್ ಇಯರ್ ಜೂನಿಯರ್ ನ್ಯಾಷನಲ್ಸ್ ಅಲ್ಲಿ ನನಗೆ ಬ್ಯಾಕ್ ಟು ಬ್ಯಾಕ್ ಇವೆಂಟ್ಸ್ ಇತ್ತು, 400 IM, ಅದಾದ್ಮೇಲೆ ತಕ್ಷಣ 200 breaststroke. ಎರಡರಲ್ಲೂ ಬ್ಯಾಕ್ ಟು ಬ್ಯಾಕ್ ಜೂನಿಯರ್ ರೆಕಾರ್ಡ್ಸ್ ಮಾಡಿದೆ. ಐ ಥಿಂಕ್ ದಟ್ ವಾಸ್ ಮೈ ಬೆಸ್ಟ್ ಪರ್ಫಾರ್ಮೆನ್ಸ್. ಐ ಥಿಂಕ್ ದ ಬಿಗ್ಗೆಸ್ಟ್ ಒನ್ ವಾಸ್ ಏಷ್ಯನ್ ಅಕ್ವಾಟಿಕ್ ಚಾಂಪಿಯನ್ಶಿಪ್. ಅಂಡ್ ಮತ್ತೆ ಅದರಲ್ಲಿ ಇಟ್ ವಾಸ್ ಓಪನ್ ಕ್ಯಾಟಗರಿ, ಮತ್ತೆ ನಾನ್ ಬರೀ 16 ವರ್ಷ ಇತ್ತು, ನನ್ನ ಫಸ್ಟ್ ಇವೆಂಟ್. ನಾನು ಐ ಡಿಡ್ ನಾಟ್ ಥಿಂಕ್ ಐ ವುಡ್ ಗೋ ಟು ದ ಫೈನಲ್ಸ್, ಬಟ್ ಐ ವೆಂಟ್ ಟು ದ ಫೈನಲ್ಸ್ ಆಲ್ಸೋ. ಬಟ್ ಅಲ್ಲಿ ನನಗೆ ಆಸ್ ಇಟ್ ವಾಸ್ ಮೈ ಫಸ್ಟ್ ಇಂಟರ್ನ್ಯಾಷನಲ್ ಮೀಟ್ ಅಂಡ್ ಐ ವಾಸ್ ರೆಪ್ರೆಸೆಂಟಿಂಗ್ ದ ಕಂಟ್ರಿ ಅಂಡ್ ಇಟ್ ವಾಸ್ ದ ಹೋಮ್ ಗ್ರೌಂಡ್ ಆಲ್ಸೋ, ಸ್ವಲ್ಪ ಭಯ ಅದು ಇದು ಆಯ್ತು. ಐ ಡಿಂಟ್ ಡೂ ಮೈ ಬೆಸ್ಟ್ ಬಟ್ ಐ ಫೆಲ್ಟ್ ರಿಯಲಿ ಪ್ರೌಡ್ ರೆಪ್ರೆಸೆಂಟಿಂಗ್ ದ ಕಂಟ್ರಿ. ದ ಲಾಸ್ಟ್ ಪರ್ಫಾರ್ಮೆನ್ಸ್ ದಟ್ ಐ ಡಿಡ್ ವಾಸ್ ಜೂನಿಯರ್ ನ್ಯಾಷನಲ್ಸ್, ಅದಾದ್ಮೇಲೆ ರೆಪ್ರೆಸೆಂಟಿಂಗ್ ದ ಕಂಟ್ರಿ. ನಾನು ಆಲ್ಮೋಸ್ಟ್ 7 ತಿಂಗಳು ಐ ವಾಸ್ ಅವೇ ಫ್ರಮ್ ರೇಸಿಂಗ್. ಇನ್ ಬಿಟ್ವೀನ್ ದಟ್ ನನಗೆ ಇಂಜುರಿ ಕೂಡ ಆಗಿತ್ತು. ಐ ವಾಸ್ ಆಫ್ ಸ್ವಿಮ್ಮಿಂಗ್ ಫಾರ್ ಅ ಮಂತ್ ಇನ್ ಫೆಬ್ರವರಿ ಅಂಡ್ ಮಾರ್ಚ್. ಐ ಸ್ಟಾರ್ಟ್ ಸ್ವಿಮ್ಮಿಂಗ್ ಇನ್ ಮಾರ್ಚ್ ಅಂಡ್ ಏಪ್ರಿಲ್. ನಾನು ಸ್ವಿಮ್ಮಿಂಗ್ ಲೈಕ್ ರೇಸಿಂಗ್ ಶುರು ಮಾಡಿದಾಗ್ಲಿಂದ ಐ ಹವ್ ನೆವರ್ ಬೀನ್ ಔಟ್ ಆಫ್ ಸ್ವಿಮ್ಮಿಂಗ್ ಫಾರ್ ವೀಕ್ಸ್. ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ವಾರ ಇರ್ಬೋದು ಅಷ್ಟೇ, ಫಾರ್ ಅ ಬ್ರೇಕ್ ಆರ್ ಸಮಥಿಂಗ್. ಬಟ್ 1 ತಿಂಗಳು ಅಷ್ಟೊಂದು ನನಗೆ ನಡೆಯಕ್ಕಾಗದೆ ಇರೋಷ್ಟು ಸೀರಿಯಸ್ ಆಗಿ ಇಂಜುರಿ ಆಗಿರ್ಲಿಲ್ಲ. ಬಟ್ ಇಟ್ ಹ್ಯಾಪನ್ಡ್. ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಎವ್ರಿ ಒನ್ ಅರೌಂಡ್ ಮೀ ಟು ಹೆಲ್ಪ್ ಮೀ ವಿತ್ ಇಟ್. ನಂದು 200 IM ಇತ್ತು, ಐ ಹ್ಯಾಡ್ ಅ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್, ಆದ್ರೆ ಐ ಕೇಮ್ ಥರ್ಡ್. ಬಟ್ ಇಟ್ಸ್ ಫೈನ್, ಐ ಆಮ್ ಇನ್ ದ ನ್ಯಾಷನಲ್ಸ್, ಐ ಆಮ್ ಹ್ಯಾಪಿ ಅಬೌಟ್ ದಟ್. ಬಟ್ ಅದಾದ್ಮೇಲೆ ನನಗೆ 400 IM ಇಸ್ ಲೈಕ್ ಮೈ ಮೇನ್ ಇವೆಂಟ್. ಐ ಹ್ಯಾಡ್ ಟು ಪ್ರೂವ್ ಎವ್ರಿ ಒನ್ ರಾಂಗ್ ದಟ್ ತಾನಿಯಾ ಇಸ್ ಸ್ಟಿಲ್ ಅಲೈವ್, ಶಿ ಸ್ಟಿಲ್ ಇಸ್ ಹೂ ಶಿ ಇಸ್. ಅಂಡ್ ಐ ಹ್ಯಾಡ್ ಟು ಶೋ ಎವ್ರಿ ಒನ್, ಐ ಹ್ಯಾಡ್ ಟು ಶೋ ಮೈ ಪೇರೆಂಟ್ಸ್, ಐ ಹ್ಯಾಡ್ ಟು ಶೋ ಮೈ ಕೋಚ್, ಐ ಹ್ಯಾಡ್ ಟು ಶೋ ಮೈ ಟೀಮ್ ಮೇಟ್ಸ್ ದಟ್ ತಾನಿಯಾ ಕ್ಯಾನ್ ಸ್ಟಿಲ್ ಡೂ ಇಟ್. ಸೋ ಯಾ, 400 IM ಮಾಡಿದೆ. ಅಂಡ್ ಐ ಬ್ರೋಕ್ ದ ಸ್ಟೇಟ್ ರೆಕಾರ್ಡ್ ವಿಚ್ ಸ್ಟುಡ್ ಇನ್ ಮೈ ನೇಮ್. ನನ್ನ ಹೆಸರಲ್ಲೇ ಇತ್ತು, 5:11 ಇತ್ತು, ಐ ಡಿಡ್ 5:8. ಶಾರ್ಟ್ ಟರ್ಮ್ ಹೇಳ್ಬೇಕಂದ್ರೆ ಈ ವರ್ಷ ತುಂಬಾ ಇವೆಂಟ್ಸ್ ಇದೆ, ಏಷ್ಯನ್ ಗೇಮ್ಸ್ ಇದೆ, ಏಷ್ಯನ್ ಏಜ್ ಇದೆ. ಮೈ ಮೇನ್ ಫೋಕಸ್ ಇಸ್ ಟು ಡೂ ಇಂಡಿಯನ್ ಬೆಸ್ಟ್ ಅಂಡ್ ಐ ವಿಲ್ ಪುಟ್ ಇನ್ ಮೈ ಎವ್ರಿಥಿಂಗ್ ಟು ಮೇಕ್ ಇಟ್ ಹ್ಯಾಪನ್. ಬಟ್ ಓವರ್ ಆಲ್ ಎಂಡ್ ಗೋಲ್ ವಿಲ್ ಬಿ ಒಲಿಂಪಿಕ್ಸ್.
1: ಉನ್ನತ ಸಾಮರ್ಥ್ಯ ಈಜು ತರಬೇತುದಾರರು ಹಾಗೂ ಕರ್ನಾಟಕ ಈಜು ಸಂಸ್ಥೆಯ ಜಂಟಿ ಕಾರ್ಯದರ್ಶಿಗಳಾದ ಸುಂದರೇಶ್ ಸತ್ಯನಾರಾಯಣ ಅವರು ಚಾಂಪಿಯನ್ಶಿಪ್ನ ಫಲಿತಾಂಶದ ಕುರಿತು ಮಾತನಾಡಿದರು.
6: ಕರ್ನಾಟಕದ ಈಜು ಇತಿಹಾಸದಲ್ಲೇ ಅತ್ಯಂತ ಭವ್ಯ ಹಾಗೂ ಸ್ಪರ್ಧಾತ್ಮಕವಾಗಿ ನಡೆದ ಕರ್ನಾಟಕ ಈಜು ಸಂಸ್ಥೆಯ ಎನ್ಆರ್ಜೆ ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ 2026 ಬೆಂಗಳೂರಿನ ಬಸವನಗುಡಿ ಅಕ್ವಾಟಿಕ್ ಸೆಂಟರ್ನಲ್ಲಿ ಅದ್ದೂರಿಯಾಗಿ ನಡೆಯಿತು. ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ನಲ್ಲಿ 226 ಅಧಿಕ ಈಜುಗಾರರು ಭಾಗವಹಿಸಿದ್ದರು. ಈ ಬಾರಿ ನಡೆದ ಸ್ಪರ್ಧೆಗಳು ರಾಜ್ಯ ಈಜು ಕ್ರೀಡೆಗೆ ಹೊಸ ಮೈಲಿಗಲ್ಲಾಗಿ ಪರಿಣಮಿಸಿತು. ಈ ಚಾಂಪಿಯನ್ಶಿಪ್ನಲ್ಲಿ ಶ್ರೀಹರಿ ನಟರಾಜ್ ಹಾಗೂ ದಿನಿಧಿ ದೇಸಿಂಗು ಸೇರಿದಂತೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿದ ಈಜುಗಾರರ ಭಾಗವಹಿಸುವಿಕೆಯಿಂದ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ರಾಷ್ಟ್ರೀಯ ಮಟ್ಟದ ಕಳೆ ಮೂಡಿತು. ಟೈಮ್ಡ್ ಫೈನಲ್ಸ್ ಮಾದರಿಯಲ್ಲಿ ನಡೆದ ಪ್ರತಿಯೊಂದು ಸ್ಪರ್ಧೆಯು ಫೈನಲ್ಸ್ ಪಂದ್ಯದ ರೋಚಕತೆಯನ್ನು ಮೂಡಿಸಿತ್ತು. ಈ ರಾಜ್ಯ ಈಜು ಚಾಂಪಿಯನ್ಶಿಪ್ ಮುಂಬರುವ 79ನೇ ಸೀನಿಯರ್ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ಗೆ ಆಯ್ಕೆ ಪರೀಕ್ಷೆಯಾಗಿತ್ತು. ಈ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ ಅಹಮದಾಬಾದ್ನ ವೀರ ಸಾವರ್ಕರ್ ಕ್ರೀಡಾ ಸಂಕೀರ್ಣದ ಈಜು ಕೇಂದ್ರದಲ್ಲಿ ಜೂನ್ 16-21 ನಡೆಯಲಿದೆ. ಇದೇ ರಾಷ್ಟ್ರೀಯ ಸ್ಪರ್ಧೆಗಳು ಮುಂಬರುವ ಕಾಮನ್ವೆಲ್ತ್ ಗೇಮ್ಸ್ ಹಾಗೂ ಏಷ್ಯನ್ ಗೇಮ್ಸ್ಗಳಿಗೆ ಆಯ್ಕೆ ವೇದಿಕೆಯಾಗಿರುವುದರಿಂದ ಕರ್ನಾಟಕದ ಪ್ರತಿಯೊಬ್ಬ ಈಜುಗಾರರು ತಮ್ಮ ಸ್ಪರ್ಧೆಗಳಲ್ಲಿ ಶ್ರೇಷ್ಠ ಪ್ರದರ್ಶನವನ್ನು ನೀಡಿದರು. ಈ ಚಾಂಪಿಯನ್ಶಿಪ್ನಲ್ಲಿ ಒಟ್ಟು 17 ಹೊಸ ಕೂಟ ದಾಖಲೆಗಳು ಪ್ರಮುಖ ಆಕರ್ಷಣೆಗಳಾಗಿದ್ದವು. ಭಾರತದ ಭರವಸೆಯ ಯುವ ಈಜುಗಾರರು ತಮ್ಮ ಅದ್ಭುತ ಸಾಧನೆಗಳ ಮೂಲಕ ರಾಜ್ಯ ಈಜು ಕ್ರೀಡೆಯ ಭವಿಷ್ಯವನ್ನು ಮತ್ತಷ್ಟು ಪ್ರಕಾಶಮಾನಗೊಳಿಸಿದರು. ಮೊದಲ ದಿನ 15 ಸ್ಪರ್ಧೆಗಳು ನಡೆದವು. ಆರಂಭಿಕ ಸ್ಪರ್ಧೆಯಾದ 400 ಮೀಟರ್ ಫ್ರೀಸ್ಟೈಲ್ನಲ್ಲೇ ಬಸವನಗುಡಿ ಅಕ್ವಾಟಿಕ್ ಸೆಂಟರ್ನ ದರ್ಶನ್ ಎಸ್ ಮತ್ತು ದಕ್ಷನ್ ಎಸ್ ಎಂಬ ಜನಪ್ರಿಯ ಅವಳಿ ಸಹೋದರರು ಹೊಸ ಸಂಚಲನ ಮೂಡಿಸಿದರು. ಒಲಿಂಪಿಯನ್ ಶ್ರೀಹರಿ ನಟರಾಜ್ 50 ಮೀಟರ್ ಬ್ಯಾಕ್ ಸ್ಟ್ರೋಕ್ನಲ್ಲಿ ತಮ್ಮ ಪ್ರಾಬಲ್ಯವನ್ನು ಮುಂದುವರಿಸಿದರೆ ಮತ್ತೋರ್ವ ಒಲಿಂಪಿಯನ್ ಡಾಲ್ಫಿನ್ ಅಕ್ವಾಟಿಕ್ಸ್ನ ದಿನಿಧಿ ದೇಸಿಂಗು ಮಹಿಳೆಯರ 200 ಮೀಟರ್ ಫ್ರೀಸ್ಟೈಲ್ನಲ್ಲಿ 2:04.20 ಹೊಸ ಕೂಟ ದಾಖಲೆಯನ್ನು ನಿರ್ಮಿಸಿದರು. ಎರಡನೇ ದಿನ ನಡೆದ 13 ಸ್ಪರ್ಧೆಗಳಲ್ಲಿ 7 ಹೊಸ ಕೂಟ ದಾಖಲೆಗಳು ಸುರಿಮಳೆಯಾಯಿತು. ಬಸವನಗುಡಿ ಅಕ್ವಾಟಿಕ್ ಸೆಂಟರ್ನ ಶೋಹನ್ ಗಂಗೂಲಿ 400 ಮೀಟರ್ ಇಂಡಿವಿಜುವಲ್ ಮೆಡ್ಲಿಯಲ್ಲಿ ನೈಶಾ ಎಸ್ 200 ಮೀಟರ್ ಬ್ಯಾಕ್ ಸ್ಟ್ರೋಕ್ನಲ್ಲಿ ಹೊಸ ದಾಖಲೆಯೊಂದಿಗೆ ಮಿಂಚಿದರೆ ಡಾಲ್ಫಿನ್ ಅಕ್ವಾಟಿಕ್ಸ್ನ ತನಿಷಿ ಗುಪ್ತಾ 100 ಮೀಟರ್ ಬಟರ್ಫ್ಲೈ ಹಾಗೂ 100 ಮೀಟರ್ ಬ್ಯಾಕ್ ಸ್ಟ್ರೋಕ್ನಲ್ಲಿ 2 ಹೊಸ ದಾಖಲೆಗಳನ್ನು ನಿರ್ಮಿಸಿ ದಿನದ ತಾರೆ ಎಂದೆನಿಸಿಕೊಂಡರು. ಪುರುಷರ 200 ಮೀಟರ್ ಫ್ರೀಸ್ಟೈಲ್ನಲ್ಲಿ ಬಸವನಗುಡಿ ಅಕ್ವಾಟಿಕ್ ಸೆಂಟರ್ನ ಅನೀಶ್ ಗೌಡ ಹಾಗೂ 100 ಮೀಟರ್ ಬ್ರೆಸ್ಟ್ರೋಕ್ನಲ್ಲಿ ಲಕ್ಷ್ಯ ಎಸ್ ಹೊಸ ದಾಖಲೆ ಬರೆದರೆ ಜೈನ್ ಇಂಟರ್ನ್ಯಾಷನಲ್ ಶಾಲೆಯ ತಾನ್ಯಾ ಷಡಾಕ್ಷರಿ ಮಹಿಳೆಯರ 400 ಮೀಟರ್ ಇಂಡಿವಿಜುವಲ್ ಮೆಡ್ಲೆಯಲ್ಲಿ ಹೊಸ ದಾಖಲೆ ನಿರ್ಮಿಸಿ ಸಂತೋಷಪಟ್ಟರು. ಮೂರನೇ ಹಾಗೂ ಅಂತಿಮ ದಿನ ಮತ್ತೆ 7 ಹೊಸ ಕೂಟ ದಾಖಲೆಗಳು ಧೂಳುಪಟವಾದವು. ಅವುಗಳಲ್ಲಿ 2 ರಿಲೇ ವಿಭಾಗದಲ್ಲಿದ್ದವು. ಲಕ್ಷ್ಯ ಎಸ್ 200 ಮೀಟರ್ ಬ್ರೆಸ್ಟ್ರೋಕ್ನಲ್ಲಿ ಹೊಸ ದಾಖಲೆ ಬರೆದರು. ಇತ್ತೀಚೆಗೆ ನಡೆದ ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ 2026 ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದ ಮಣಿಕಂಠ ಎಲ್ ಪುರುಷರ 200 ಮೀಟರ್ ಬ್ರೆಸ್ಟ್ರೋಕ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಹೊಸ ದಾಖಲೆಯೊಂದಿಗೆ ಸಂಭ್ರಮಪಟ್ಟರು. ಬಸವನಗುಡಿ ಅಕ್ವಾಟಿಕ್ ಸೆಂಟರ್ ತಂಡ 4:200 ಫ್ರೀಸ್ಟೈಲ್ ರಿಲೇಯಲ್ಲಿ ಹೊಸ ಕೂಟ ದಾಖಲೆ ಸೃಷ್ಟಿಸಿತು. ಡಾಲ್ಫಿನ್ ಅಕ್ವಾಟಿಕ್ಸ್ನ ವಿದಿತ್ ಎಸ್ ಶಂಕರ್ 50 ಮೀಟರ್ ಬ್ರೆಸ್ಟ್ರೋಕ್ನಲ್ಲಿ ಹೊಸ ದಾಖಲೆ ಸ್ಥಾಪಿಸಿದರು. ಸ್ಪರ್ಧೆಯ ಅತ್ಯಂತ ಭಾವನಾತ್ಮಕ ಕ್ಷಣವೆಂದರೆ ಕರ್ನಾಟಕದ ಮಾಜಿ ಒಲಿಂಪಿಯನ್ ರೇಹಾನ್ ಪೂಂಚಾ ಅವರ 17 ವರ್ಷಗಳ ಹಳೆಯ ದಾಖಲೆಯನ್ನು ಮುರಿದ ಕ್ಷಣ. ಬಸವನಗುಡಿ ಅಕ್ವಾಟಿಕ್ ಸೆಂಟರ್ನ ದರ್ಶನ್ ಎಸ್ 200 ಮೀಟರ್ ಬಟರ್ಫ್ಲೈನಲ್ಲಿ ನೂತನ ಅದ್ಭುತ 2:02.57 ಸಮಯದ ಈಜಿನೊಂದಿಗೆ ಗುರಿ ಮುಟ್ಟಿ ನೆರೆದ ಎಲ್ಲರಲ್ಲೂ ಹೊಸ ಸಂಚಲನವನ್ನು ಮೂಡಿಸಿದರು. ಚಾಂಪಿಯನ್ಶಿಪ್ನ ಕೊನೆ ಸ್ಪರ್ಧೆಯಾದ 4:100 ಮೆಡ್ಲೆ ರಿಲೇಯನಲ್ಲಿ ಡಾಲ್ಫಿನ್ ಅಕ್ವಾಟಿಕ್ಸ್ ತಂಡ ಹೊಸ ಕೂಟ ದಾಖಲೆಯೊಂದಿಗೆ ಅದ್ದೂರಿ ಅಂತ್ಯ ಕಂಡಿತು. ಮುಂಬರುವ ಸೀನಿಯರ್ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಪದಕ ಭರವಸೆ ಮೂಡಿಸಿದ ಇನ್ನಿತರ ಈಜುಗಾರರ ಪೈಕಿ ಪುರುಷರ ವಿಭಾಗದಲ್ಲಿ ಆಕಾಶ್ ಮಣಿ, ಚಿಂತನ್ ಎಸ್ ಶೆಟ್ಟಿ, ಪೃಥ್ವಿ ಎಂ, ಹರಿಕಾರ್ತಿಕ್ ವೇಲು, ಶಿವಾಂಕ್ ವಿಶ್ವನಾಥ್, ಪವನ್ ಧನಂಜಯ, ಶ್ರೀವರ್ಧನ್ ರಾಜಾರಾಮ್ ಪಾಟೀಲ್, ಸೂರ್ಯ ಜೋಯಪ್ಪ ಹಾಗೂ ವೇದಾಂತ ವಿಎಂ ಗಮನ ಸೆಳೆದರು. ಮಹಿಳೆಯರ ವಿಭಾಗದಲ್ಲಿ ಸುವರ್ಣ ಸಿ ಭಾಸ್ಕರ್, ಸುಹಾಸಿನಿ ಘೋಷ್, ಶ್ರೀಚರಣಿ ತುಮು, ಆದಿತಿ ಎನ್ ಮೂಳೆ, ಲಿನಿಯೇಶಾ ಏಕೆ, ವಿಹಿತಾ ನಯನ, ನೀನಾ ವೆಂಕಟೇಶ್, ಚರಿತಾ ಪಣೀಂದ್ರನಾಥ್ ಹಾಗೂ ರುಜುಲಾ ಎಸ್ ಉತ್ತಮ ಪ್ರದರ್ಶನ ನೀಡಿದರು. ದರ್ಶನ್ ಎಸ್ ಪುರುಷರ ವಿಭಾಗದಲ್ಲಿ 43 ಅಂಕಗಳೊಂದಿಗೆ ಹಾಗೂ 2

0: ಹೊಸ ದಾಖಲೆಗಳ ಸಾಧನೆಯೊಂದಿಗೆ ವೈಯಕ್ತಿಕ ಚಾಂಪಿಯನ್ ಪಟ್ಟವನ್ನು ತಮ್ಮದಾಗಿಸಿಕೊಂಡರು. ಮಹಿಳೆಯರ ವಿಭಾಗದಲ್ಲಿ ತನಿಷಿ ಗುಪ್ತಾ 53 ಅಂಕಗಳು ಹಾಗೂ 3 ಹೊಸ ಕೂಟ ದಾಖಲೆಗಳೊಂದಿಗೆ ವೈಯಕ್ತಿಕ ಚಾಂಪಿಯನ್ ಆಗಿ ಹೊರಹೊಮ್ಮಿದರು. ತಂಡ ವಿಭಾಗದಲ್ಲಿ ಡಾಲ್ಫಿನ್ ಅಕ್ವಾಟಿಕ್ಸ್ 285 ಅಂಕಗಳೊಂದಿಗೆ ರನ್ನರ್ಸ್ ಅಪ್ ಟ್ರೋಫಿಯನ್ನು ಪಡೆದುಕೊಂಡರೆ ಬಸವನಗುಡಿ ಅಕ್ವಾಟಿಕ್ ಸೆಂಟರ್ ತಂಡ 2026 ಸಮಗ್ರ ಚಾಂಪಿಯನ್ ತಂಡವಾಗಿ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿತು. ಕರ್ನಾಟಕ ಈಜು ಸಂಸ್ಥೆ ಆಯೋಜಿಸಿದ್ದ ಎನ್ಆರ್ಜೆ ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ 2026 ಕರ್ನಾಟಕ ಈಜು ಕ್ರೀಡೆಗೆ ಹೊಸ ಭರವಸೆ ಮತ್ತು ಆತ್ಮವಿಶ್ವಾಸ ನೀಡುವ ಮೂಲಕ ಯಶಸ್ವಿಯಾಗಿ ಸಮಾಪ್ತಿಯಾಯಿತು. 34 ಪುರುಷರು ಹಾಗೂ 41 ಮಹಿಳಾ ಈಜುಗಾರರನ್ನು ಒಳಗೊಂಡ ಬಲಿಷ್ಠ ಕರ್ನಾಟಕ ತಂಡ ಇದೀಗ 79ನೇ ಸೀನಿಯರ್ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಗರಿಷ್ಠ ಪದಕಗಳನ್ನು ಗೆಲ್ಲುವ ಜೊತೆಗೆ ಕಾಮನ್ವೆಲ್ತ್ ಗೇಮ್ಸ್ ಹಾಗೂ ಏಷ್ಯನ್ ಗೇಮ್ಸ್ಗಳಿಗೆ ಅರ್ಹತೆ ಪಡೆಯುವ ಗುರಿಯೊಂದಿಗೆ ಇತಿಹಾಸ ನಿರ್ಮಿಸಲು ಸಜ್ಜಾಗಿದೆ.
1: ಬಸವನಗುಡಿ ಈಜು ಕೇಂದ್ರದಲ್ಲಿ ನಡೆದ ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ ಕುರಿತು ರೇಡಿಯೋ ವರದಿ ಕೇಳಿದಿರಿ. ಪ್ರಸ್ತುತಿ ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಕೇಳುವರೆ, ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿಯು ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ನಾಳೆ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರವನ್ನು ಏರ್ಪಡಿಸಿದೆ. ಈ ಕಾರ್ಯಕ್ರಮವು ಮಂಡ್ಯದ ಕೆವಿ ಶಂಕರೇಗೌಡ ಶತಮಾನೋತ್ಸವ ಸಭಾಂಗಣದಲ್ಲಿ ನಾಳೆ ಬೆಳಿಗ್ಗೆ 10:30 ಪ್ರಾರಂಭವಾಗಲಿದೆ. ಮಂಡ್ಯ, ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯಿಂದ ಆಯ್ದ 20ಕ್ಕೂ ಹೆಚ್ಚು ಕವಿಗಳು ಸ್ವರಚಿತ ಕವನಗಳನ್ನು ವಾಚನ ಮಾಡಲಿದ್ದಾರೆ. ಆಕಾಶವಾಣಿ ಕಾರ್ಯಕ್ರಮಗಳ ಬರವಣಿಗೆ ಕೌಶಲ್ಯಗಳನ್ನು ಕುರಿತಂತೆ ಮೈಸೂರು ಆಕಾಶವಾಣಿಯ ಅಧಿಕಾರಿಗಳು ಮಾತನಾಡಲಿದ್ದಾರೆ. ಇದರಲ್ಲಿ ಭಾಗವಹಿಸಲು ಸಾಹಿತ್ಯಾಸಕ್ತರು ಮತ್ತು ಸಾರ್ವಜನಿಕರಿಗೆ ಮುಕ್ತ ಅವಕಾಶವನ್ನು ಕಲ್ಪಿಸಲಾಗಿದೆ. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 10 ಗಂಟೆ.
1: ಆಕಾಶವಾಣಿ ಮೈಸೂರು.
2: ಚಿಕ್ಕ ದೊಡ್ಡಮ್ಮ ಚಿನ್ನದಂಗಡಿ ಗೋದ ಏನೋ ಬೇಕಮ್ಮ ನಿನಗೆ.
3: ಹಳ್ಳಿ ಹಾಡು
4: ಹಳ್ಳಿ ಹಾಡು
5: ಹಳ್ಳಿ ಹಾಡು.
2: ನಂಚನ ಸೇರೆ ಸೊರಗೋ ಬಂಗಾರ ಓವೇ ಬೇಕಮ್ಮ ನಿನಗೆ.
1: ಜನಪದ ಗಾಯಕರ
3: ಪದ
1: ಪಾದ
3: ಪದ
1: ಪಾದ
4: ಪದ ಪಾದ.
2: ದೇವರೇ ಮಾತಾಡ ದೇವೀಂದ್ರ ಮಾತಾಡ ಆ ಸಾಗರ ಒಳಿಯಲ್ಲಿ ಸಾಲುಗೆ ಜಯ ದೇವರೇ ಮಾತಾಡ.
3: ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.

0: ಕೇಳುಗರಿಗೆಲ್ಲ ಹಳ್ಳಿ ಹಾಡು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮೈಸೂರಿನ ಹಿನಕಲ್ ಗ್ರಾಮದ ಮಹದೇವಸ್ವಾಮಿ ಹಾಗೂ ಸಂಗಡಿಗರು ಭಾಗವಹಿಸಿದ್ದಾರೆ. ಹಲವಾರು ಕಥೆಗಳನ್ನು ಇವರು ಹಾಡ್ತಾರೆ. ವೈವಿಧ್ಯಮಯವಾದಂತಹ ಜನಪದ ಗೀತೆಗಳನ್ನು ಅಭ್ಯಾಸ ಮಾಡಿ ಇವರು ನಾಡಿನಾದ್ಯಂತ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಮಹದೇವಸ್ವಾಮಿಯವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
1: ನಮಸ್ಕಾರ.
0: ಮಹದೇವಸ್ವಾಮಿಯವರೇ, ತಾವು ಇನ್ನೂ ಯುವಕರಿದ್ದೀರಿ, ಜನಪದ ಗೀತೆಗಳನ್ನು ಕೇಳುವಂಥವರ ಸಂಖ್ಯೆನೇ ಕಡಿಮೆ ಆಗಿದೆ.
1: ಹೌದು,
0: ಜನಪದ ಗೀತೆಗಳನ್ನು ಅಭ್ಯಾಸ ಮಾಡಿ ಅದನ್ನು ಬೇರೆಯವರಿಗೆ ಹಂಚುವಂತಹ ಕ್ರಿಯೆಗಳು ಕೂಡ ಎಲ್ಲೋ ನಿಂತೋಗ್ಬಿಟ್ಟಿದೆ. ಈ ಗೀತೆಗಳನ್ನು ಕಲಿಬೇಕು, ಇಂಥ ಕಥೆಗಳನ್ನು ಅಭ್ಯಾಸ ಮಾಡಬೇಕು ಅಂತ ತಮಗೆ ಯಾಕೆ ಅನ್ನಿಸ್ತು?
1: ನಮ್ಮ ದೊಡ್ಡಪ್ಪನವರು ಹಿನಕಲ್ ಮಹದೇವಯ್ಯನವರು ಅಂತೇಳಿ ಇದ್ದರು. ಅವರು ತುಂಬ ಹಲವಾರು ಹಂಪಿಲೆಲ್ಲ ಬುಕ್ಗಳನ್ನೆಲ್ಲ ರಚನೆ ಮಾಡಿ ಸುಮಾರು ಬಿಡುಗಡೆ ಮಾಡಿದರು. ಆಗ ನಾವು ಅವ್ರನ್ನ

ಹೇಳಿದ್ರಂತೆ ಪಾರ್ವತ, ಇವತ್ತಿನ ದಿವಸ ಈ ಮಾತಿನ ಗಿಣಿ ರಾಮೇನ ಬೂದಿಗುಡ್ಡೆ ಮತ್ತೊಮ್ಮೆ ಕೈಲಾಸದಲ್ಲಿ ಬರಬೇಕು ಅಂದರೆ ಭೂಲೋಕದಿಂದ ಅಕ್ಕ ಭಾವನನ್ನು ಕರ್ಕೊಂಡು ಬರ್ತೀನಿ ಅಂತೇಳಿ ಕೈಲಾಸಕ್ಕೆ ಬಂದು ಅಕ್ಕ ಭಾವನನ್ನು ಕರ್ಕೊಂಡು ನಾನು ಹೋಗಿ ಒಡಹುಟ್ಟಿನ ಹಬ್ಬ ಮಾಡ್ತೀನಿ ಅಂತೇಳಿ ಬರೋದಾದರೆ ಈ ಮಾತಿನ ಗಿಣಿ ರಾಮೇನ ಬೂದಿಗುಡ್ಡೆಯನ್ನು ಭೂಲೋಕದಲ್ಲಿರತಕ್ಕಂಥ ಆ ಮಲ್ಲಿಗೆ ಮಹಾದೇವಮ್ಮನ ಒಟ್ಟಿಗೆ ನಾನು ಪಿಡಿದು ತಾಯಿಯ ಹೊಟ್ಟೆಯಲ್ಲಿ ಹುಡ್ತಕ್ಕಂಥ ಮಗ ಕಂದ ಮೈದಾಳು ರಾಮಯ್ಯನಾಗಿ ಕೈಲಾಸಕ್ಕೆ ಬರಬೇಕು ಅಂತೇಳಿ ಹೇಳ್ತಕ್ಕಂಥ ಈ ಒಡಹುಟ್ಟಿನ ಕಥಾಭಾಗವೇ ಕಂದ ಮೈದಾಳು ರಾಮನ ಕಥಾಭಾಗ ಅಂತೇಳಿ

0: ಈ ಕಡೆ ಭೀಮಾವತಿ ಅಂತಕ್ಕಂತ ಒಂದು ಪಟ್ಟಣದಲ್ಲಿ ಶಿವಭಕ್ತರ ಕುಲದವರಾಗಿರ್ತಕ್ಕಂಥವ್ರು ಸೋಮಪ್ಪ ಶರಣ ಅಂತೇಳಿ, ಅವ್ರು ಮಡದಿ ಆಗಿರ್ತಕ್ಕಂತ ಮಲ್ಲಿಗೆ ಮಾದೇವಮ್ಮ ಅಂತೇಳಿ ಇಬ್ರು ಗಂಡ ಹೆಂಡಿ ತೆರಿದ್ರೆ, ಈ ಕಡೆ ಆ ಕೈಲಾಸದಲ್ಲಿರ್ತಕ್ಕಂತ ಪರಮೇಶ್ವರನಾಗಿರ್ತಕ್ಕಂಥವನು, ಈ ಕಡೆ ಆ ಗಂಡ ಹೆಂಡತಿಯರಿಗೆ ಸಿರಿ ಸಂಪತ್ತು ಅಷ್ಟೈಶ್ವರ್ಯ ಬಾಗೆ ಎಲ್ಲವನ್ನು ಕರುಣಿಸಿಕೊಟ್ಟಾಗ, ಆದ್ರೆ ಮಕ್ಕಳಿಲ್ಲ ಎಂಬುದಾಗಿ ಒಂದು ಚಿಂತೆಯನ್ನು ಕೊಟ್ಟರಂತೆ
1: ಶಿವಶಿವ.
0: ಆಗ ಮಕ್ಕಳಿಲ್ಲ ಎಂಬುದಾಗಿ ಚಿಂತೆಯನ್ನು ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ಈ ಕಡೆ 48 ಜನ ಗಡಿ ಯಜಮಾನುಗಳೆಲ್ಲರೂ ಸೇರ್ಕೊಂಡು ಈ ಕಡೆ ಮಂದ್ರಗಟ್ಟಿ ಜಗಲಿಗೆ ನ್ಯಾಯ ಪಂಚಾಯತಿಗೆ ನಮ್ಮ ಸೋಮಪ್ಪನವ್ರನ್ನ ಬರಮಾಡ್ಬೇಕು ಅಂತೇಳಿ, ಆ ಸೋಮಪ್ಪನವ್ರನ್ನ ಬರಮಾಡ್ಬೇಕು ಅಂತೇಳಿ ಹೇಳಿದಾಗ ಓಲೆಗರಿಯನ್ನು ಬರೆದು ಕಳಿಸವ್ರೆ. ಆ ಓಲೆಗರಿಯನ್ನ ಓದ್ದಂತ ಈ ಕಡೆ ಸೋಮಪ್ಪ ಶರಣ ತನ್ನ ಮುಡದಿಯಾಗಿರ್ತಕ್ಕಂಥ ಮಲ್ಲಿಗೆ ಮಾದೇವಮ್ಮನಿಗೆ ಹೇಳದ್ರಂತೆ, ಮಾದೇವಮ್ಮ
1: ಸ್ವಾಮಿ
0: ಈ ಕಡೆ ಮಂದ್ರಗಟ್ಟಿ ಜಗಲಿಗೆ ನಮ್ಮನ್ನ ನ್ಯಾಯ ಪಂಚಾಯತಿ ಬರಬೇಕು ಅಂತೇಳಿ ನಮ್ಗೆ ಓಲೆಗರಿಯನ್ನ ಬರೆದು ಕಳಿಸವ್ರೆ. ಈ ಕಡೆ ನಾನು ಹೋಗಿದ್ದು ಬರ್ತೀನಿ ಅಂತೇಳಿ ತನ್ನ ಮಡದಿ ಆಗಿರ್ತಕ್ಕಂಥ ಮಲ್ಲಿಗೆ ಮಾದೇವಮ್ಮನಿಗೆ 4-6 ಬುದ್ಧಿ ಮಾತನ್ನು ಹೇಳಿ ಆ ಸೋಮಪ್ಪನವ್ರು ಎಲ್ಲಿಗೆ ಬರ್ತವ್ರೆ?

0: ಸೋಪ್ನೂರು ಯಾವಾಗ ಮಂದ್ರಗಟ್ಟಿ ಜಗಲಿ ಎತ್ತರಕ್ಕೆ ಬಂದ್ರು, ಬಂದ ಕೂಡಲೇ ಅಲ್ಲಿರ್ತಕ್ಕಂತ ಗಡಿ ಯಜಮಾನುಗಳೆಲ್ಲರೂ ಸೇರ್ಕೊಂಡು ಸೋಮಪ್ಪನವರಿಗೆ ಕರವೆತ್ತಿ ಕೈ ಮುಗಿದು ಶಿರಬಾಗಿ ಶರಣನ್ನು ಮಾಡವರೇ. ಸೋಮಪ್ಪನವರೇ, ಈ ಕಡೆ ನಿಮ್ಮ ಭೀಮಾವತಿ ಪಟ್ಟಣದಲ್ಲಿ ಎಲ್ಲರೂ ಕ್ಷೇಮವಾಗಿದ್ದಾರೆ ಸ್ವಾಮಿ?
1: ಹೌದು ಕಣಪ್ಪ.
0: ಹೌದು ಸ್ವಾಮಿ, ಎಲ್ಲರೂ ಕ್ಷೇಮವಾಗಿದ್ದಾರೆ. ಹಾಗಿದ ಮೇಲೆ ಕಾಲ ಕಾಲಕ್ಕೂ ಸಂತುಷ್ಟವಾಗಿ ಮಳೆ ಬೆಳೆ ಅಂತಕ್ಕಂಥದ್ದು ಆಗ್ತಾ ಇದೆಯಾ ಸ್ವಾಮಿ ಹೇಳಿ?
1: ಹೌದು
0: ಸ್ವಾಮಿ, ಆಗ್ತಾ ಇದೆ. ಆಗಿದ ಮೇಲೆ ಅದ್ರ ಮಧ್ಯದಲ್ಲಿ ಒಬ್ಬ ನಿಂತ್ಕೊಂಡು ಕೇಳದಂತೆ, ಸ್ವಾಮಿ ಸೋಮಪ್ಪನವರೇ, ನಿಮ್ಮ ಈ ಭೀಮಾವತಿ ಪಟ್ಟಣದಲ್ಲಿ ಮಳೆ ಬೆಳೆ ಅಂತಕ್ಕಂಥದ್ದು ಸಂತುಷ್ಟವಾಗಿ ಆಗ್ತಾ ಇದೆ ಅಂತೇಳಿ ನಮ್ಗೆ ಬಹಳ ಸಂತೋಷವಾಯ್ತು.
1: ಹೌದು.
0: ಆಗಿದ ಮೇಲೆ ನಿಮಗೆ

0: ಸ್ವಾಮಿ ಸೋಮಪ್ಪನವರೇ,
1: ನಿಮಗೆ ಗಂಡು ಮಕ್ಕಳು ಎಷ್ಟು, ಹೆಣ್ಣು ಮಕ್ಕಳು ಎಷ್ಟು ಸ್ವಾಮಿ ಅಂತೇಳಿ ಕೇಳಿದಾಗ ಸೋಮಪ್ಪನವ್ರ ಕಣ್ಣಲ್ಲಿ ಕಣ್ಣೀರು ಸುರಿದು ಬಿಡ್ತಂತೆ. ಅಯ್ಯೋ ಪರಮಾತ್ಮ ನೋಡ್ರಪ್ಪ, ಆ ಪರಮೇಶ್ವರನಾಗಿರ್ತಕ್ಕಂಥವನು ನನಗೆ ಸಿರಿ ಸಂಪತ್ತು ಅಷ್ಟೈಶ್ವರ್ಯ ಭಾಗ್ಯ ಬೇಡದಂತ ವರವನ್ನೆಲ್ಲ ನಾನು ಕೊಟ್ರೆ ಮಕ್ಕಳಿಲ್ಲ ಎಂಬುದಾಗಿ ಚಿಂತೆಯನ್ನು ಕೊಟ್ಟವರೇ ಅಯ್ಯೋ ಸೋಮಪ್ಪನವರೇ, ಇವತ್ತಿನ ದಿವಸ ನಾವು ನಿಮ್ಮನ್ನ ಇಲ್ಲಿ ಕರೆಸಿ ನ್ಯಾಯ ಪಂಚಾಯತಿಗೆ ನಿಮ್ಮ ಕಣ್ಣಲ್ಲಿ ಕಣ್ಣೀರು ಬರುವ ಹಾಗೆ ನಾವು ಮಾಡ್ಬಿಟ್ವಲ್ಲ ಸ್ವಾಮಿ, ನಮ್ಮ ಅಪರಾಧವನ್ನು ಮನ್ನಿಸಿ ಸ್ವಾಮಿ ಅಂದಾಗ ಇರ್ಲಿ ಬಿಡ್ರಪ್ಪ, ಆ ಪರಮೇಶ್ವರ ಕೊಟ್ಟಿರ್ತಕ್ಕಂಥದ್ದು ನನಗೆ ಆ ಫಲವಾಗಿದೆ ಇರ್ಲಿ ಅಂದಾಗ ನೋಡಿ ಸ್ವಾಮಿ, ಇವತ್ತು ಬಂದಿರತಕ್ಕಂತ ಈ ನ್ಯಾಯ ಪಂಚಾಯತಿಯನ್ನು ನಾವು ಮತ್ತೊಂದು ದಿನ ಇಟ್ಕೋತೀವಿ, ಅವಾಗ ಬೇಕಾದ್ರೆ ನೀವು ಬರೋರಂತೆ. ಈಗ ನೀವು ನಿಮ್ಮ ಪಟ್ಟಣಕ್ಕೆ ನೀವು ತೆರಳಿ ಸ್ವಾಮಿ, ನಮ್ಮ ಈ ಒಂದು ಅಪರಾಧವನ್ನು ನಮಗೆ ಮನ್ನಿಸಿ ಕ್ಷಮೆಯಾಚಿಸಿ ಅಂದಾಗ ಈ ಕಡೆ ಸೋಮಪ್ಪನವರು ಹಿಂತಿರುಗಿ ಯಾವಾಗ ಭೀಮಾವತಿ ಪಟ್ಟಣಕ್ಕೆ ಬರಬೇಕು ಅಂತ ಹೇಳಿ ಬರ್ತಾ ಇದ್ದರು. ಈ ಕಡೆ ಏನಾಗಿದೆ, 48 ಗಡಿ ಯಜಮಾನರುಗಳೆಲ್ಲರೂ ಸೇರ್ಕೊಂಡ್ರು. ನೋಡ್ರಪ್ಪ ಸೋಮಪ್ಪನವ್ರನ್ನ ನಾವು ಏನು ದೊಡ್ಡ ಮನುಷ್ಯ ಅಂತ ಹೇಳಿ ನಾವು ಕರೆಸ್ತೋ, ಆದ್ರೆ ಬಂಜಿಯಾಗಿರ್ತಕ್ಕಂತ ಸೋಮಪ್ಪ ಈ ಮಂದರಗಟ್ಟಿ ಜಗಲಿ ಮೇಲೆ ಕುಂತವನೇ ಅಂದ್ರೆ ಏನ್ರಪ್ಪ ನ್ಯಾಯ? ಹೌದು,
0: ಈ ಕಡೆ ಮಂದರಗಟ್ಟಿ ಜಗಲಿ ಮೇಲೆ ಸೋಮಪ್ಪ ಕುಂತಿರ್ತಕ್ಕಂಥವ್ರು, ನಾವೇನಾದ್ರೂ ನಾಳೆ ದಿನ ಅಲ್ಲಿ ಕುಂತ್ಕತ್ತು ಅಂದ್ರೆ ನಾಳೆ ದಿನ ನಾವು ಬಂಜರಾಗ್ಬಿಡ್ತೀವಿ, ನಮ್ಮ ಮಕ್ಕಳು ಬಂಜರಾಗ್ಬಿಡ್ತಾರೆ. ಒಂದು ಕೆಲಸ ಮಾಡ್ರಪ್ಪ ಬನ್ರಪ್ಪ ಇಲ್ಲಿ ಹಾಳು ಕಾಳುಗಳೇ, ಈ ಕಡೆ ಬನ್ರೋ ಇಲ್ಲಿ ಈ ಮಂದರಗಟ್ಟಿ ಜಗಲಿ ಮೇಲೆ ಭೀಮಾವತಿ ಪಟ್ಟಣದಿಂದ ಬಂದಿರತಕ್ಕಂತ ಸೋಮಪ್ಪ ಶರಣ ಕುಂತಿದ್ ಹೋಗವನೇ, ಅವ್ರು ಕುಂತಿರ್ತಕ್ಕಂತ ಸ್ಥಳದಿಂದ 3 ಅಡಿ ಮಣ್ಣನ್ನ ತೆಗೆದು ಹೊರಗಡೆ ಹಾಕಿ ಹೊರಗಡೆ ಇರತಕ್ಕಂತ ಮಣ್ಣನ್ನು ತೆಗೆದು ಇದಕ್ಕೆ ತುಂಬ್ರಪ್ಪ ಅಂತ ಹೇಳಿ ಅವರಿಗೆ ದುಗ್ಗಾಣಿಯನ್ನ ನೀಡವರೇ. ದುಗ್ಗಾಣಿ ಅಂದ್ರೆ ಹಣವನ್ನು ನೀಡಿದರಂತೆ. ಆಗ ಸೋಮಪ್ಪ ಶರಣ ತನ್ನ ತಲೆ ಮೇಲಿರ್ತಕ್ಕಂತ ಪಟ್ಟೆ ವಸ್ತ್ರವನ್ನು ನಾನು ಮರೆತುಬಿಟ್ಟು ಬಂದ್ಬಿಟ್ಟಿದ್ರಲ್ಲ ಅಂತ ಹೇಳಿ ಈ ಕಡೆ ತಲೆ ಕೈ ಹಾಕಿ ನೋಡಿದ್ರೆ ಅಯ್ಯೋ ನನ್ನ ಬಟ್ಟೆಯನ್ನು ನಾನು ಮರೆತುಬಿಟ್ಟು ಬಂದ್ಬಿಟ್ಟಿದ್ರಲ್ಲ ಅಂತ ಹೇಳಿ ಆ ಸೋಮಪ್ಪ ಎಲ್ಲಿಗೆ ಬರ್ತವನೇ,
1: ಎಲ್ಲಿಗಪ್ಪ?

0: ಆಗ ಸೋಮಪ್ಪನವ್ರಿಗೆ ಆ ಹಾಳು ಕಾಳುಗಳು ನೋಡ್ಬಿಟ್ಟು ಕೇಳಿದ್ರಂತೆ, ಅಲ್ಲ ಕಂಡ್ರಪ್ಪ, ಈ ಚಂದವಾಗಿರ್ತಕ್ಕಂತ ಮಂದರಗಟ್ಟಿ ಜಗಲಿಯನ್ನು ಯಾತಕ್ಕೋಸ್ಕರವಾಗಿ ನೀವು ಹಾಗಿತ್ತಿದ್ದೀರಿ? ಆ ಹಾಳು ಕಾಳುಗಳು ಗೊತ್ತಾಗ್ಲಿಲ್ಲವಂತೆ, ಇವರೇ ಸೋಮಪ್ಪ ಶರಣ ಅಂತೇಳಿ.
1: ಹೌದು
0: ಸ್ವಾಮಿ, ಯಾರೋ ಭೀಮಾವತಿ ಪಟ್ಟಣದಿಂದ ಸೋಮಪ್ಪ ಶರಣ ಅಂತೇಳಿ ಮಂದರಗಟ್ಟಿ ಜಗಲಿ ಬಂದಿದ್ರಂತೆ ಸ್ವಾಮಿ.
1: ಹೌದು ನಿಜ.
0: ಈ ಕಡೆ ಆ ಮಂದರಗಟ್ಟಿ ಜಗಲಿ ಮೇಲೆ ಬಂಜಿಯಾಗಿರ್ತಕ್ಕಂತ ಸೋಮಪ್ಪ ಶರಣ ಕುಂತವ್ರಿ ಅಂತ ಹೇಳ್ಬಿಟ್ಟು, ಈ ಅವ್ರು ಕುಂತಿರ್ತಕ್ಕಂತ ಸ್ಥಳದಲ್ಲಿ ನಾವು ಕುಂತ್ಕೊಂಡ್ ಬಿಟ್ರೆ ನಾಳೆ ದಿನ ಬಂಜರ್ ಆಗ್ಬಿಡ್ತೀವಿ ಅಂದ್ಬಿಟ್ಟು, ಈ ಕಡೆ ನಮ್ಗೆ ಹಣವನ್ನ ಕೊಟ್ಟು ಈ ಮಂದರಗಟ್ಟಿ ಜಗಲಿಯನ್ನ ಹಗದು ಹೊಸಮಣ್ಣನ್ನು ತುಂಬಿ ಅಂತೇಳಿ ನಮ್ಗೆ ಹಣವನ್ನ ನೀಡಿದ್ದಾರೆ ಎಂದಾಗ, ಸೋಮಪ್ಪನವ್ರ ಕಣ್ಣಲ್ಲಿ ಕಣ್ಣೀರು ಜುಳು ಜುಳು ಜುಳು ಜುಳು ಸುರಿಬಿಡ್ತಂತೆ. ಆಳುಗಳ ಆಡಿದ

0: ಸೋಮಪ್ಪನವ್ರ ಕಣ್ಣಲ್ಲಿ ಕಣ್ಣೀರು ಜುಳುಜುಳು ಸುರದಿ,
1: ಹೌದು
0: ಈ ಕಡೆ ಬಹಳ ದುಃಖವನ್ನು ಮಾಡಿಕೊಂಡು ಎಲ್ಲೂ ಬರ್ತವ್ರಿ ಅಂದಾಗ ಈ ಕಡೆ ಸೋಮಪ್ಪನವರು ಅವರು

0: ಕಡೆ ಮಲ್ಲಿಗೆ ಮಾದೇವಮ್ಮ ಕೇಳ್ತಿದ್ದಾರಂತೆ, ಪತಿ ದೇವರಾಗಿರ್ತಕ್ಕಂಥ ಸೋಮಪ್ಪನವ್ರನ್ನ.
1: ಹೌದು
0: ಸೋಮಪ್ಪನವರೇ, ಈ ಕಡೆ ಹೋಗುವಾಗ ಅಷ್ಟೊಂದು ನವಲೌಕಿ ಆಗೋದ್ರಿ, ಬರುವಾಗ ಮಲ್ಲಿಗೆ ಹೂ ಬಾಡೋದ್ರಿ ಇದು ಬರ್ತಿದ್ರಲ್ಲ ಯಾಕೆ ಸ್ವಾಮಿ? ಮಾದೇವಮ್ಮ ಈ ಕಡೆ ನಮ್ಮನ್ನ ಆ ಮಂದಿರ ಗಟ್ಟಿ ಜಗಲಿಗೆ ನಮ್ಮನ್ನ ಕರೆಸ್ಬಿಟ್ಟು ನಮಗೆ ಮಾನ ಮರ್ಯಾದೆಯನ್ನು ಕಳೆದಿದ್ದಾರೆ.
1: ಹೌದು,
0: ಈ ಕಡೆ ಬಂದಿಯಾಗಿರ್ತಕ್ಕಂಥ ಸೋಮಪ್ಪ ಅಂತೇಳಿ ನನಗೆ ಜರುದು ಮಾತಾಡವ್ರಿ.
1: ಹೌದು,
0: ಅಯ್ಯೋ ಶಿವ ಶಿವ ಎಂತ ಮಾತು ಅಂತೇಳಿ ಹಾಡ್ತಿದ್ರಿ ಪತಿದೇವ. ಮಹಾದೇವಮ್ಮ ಈ ಮಾತನ್ನ ಕೇಳ್ಕೊಂಡು ನಾವು ಈ ದರೆ ಮೇಲೆ ಬದುಕಿರೋದಕ್ಕಿಂತ ಸಾಯೋದು ಮೇಲು.
1: ಹೌದು,
0: ಯಾಕೆಂದ್ರೆ ಅಲ್ಲದವರ ಸಂಗಮ ಮಾಡಿ ಅಡವಿಯ ಪಾಲಾಗುವುದಕ್ಕಿಂತ ಬಲ್ಲವರ ಸಂಗ ಮಾಡಿ ಬೆಲ್ಲದಂತೆ ಬದುಕುವುದು ಲೇಸಲ್ಲವೇ. ಬಲ್ಲವರ ಸಂಗ ಮಾಡಿದ್ರು ನಮಗೆ ಬೆಲೆ ಇಲ್ಲ ಅಂತ. ಈ ಪಾಪಿ ಜನ್ಮ ಯಾತಕ್ಕೋಸ್ಕರ ಬದುಕಿರಬಾರದು.
1: ಹೌದು,
0: ನಾನು ಅಂಗಡಿ ಸಾಲಿಗೆ ಹೋಗಿ ನಾನು ವಿಷವನ್ನ ತರ್ತೀನಿ, ನೀನು ವಿಷದ ಗಂಜಿಯನ್ನ ಕಾಯಿಸಿದ್ರೆ ಇಬ್ರು ನೆಮ್ಮದಿಯಾಗಿ ಕುಡಿದು ಪ್ರಾಣವನ್ನ ಬಿಡುವ ಅಂದಾಗ ಆಗ್ಲಿ ಅಂತೇಳಿ ಈ ಕಡೆ ಪತಿದೇವನಾಗಿರ್ತಕ್ಕಂತ ಸೋಮಪ್ಪ ಶರಣ ಎಲ್ಲಿಗೆ ಬರ್ತಾ ಇದ್ದಾರೆ?
1: ಎಲ್ಲಿಗಪ್ಪ?

ಈ ನಾನು ತಂದಿರ್ತಕ್ಕಂತ ವಿಷವನ್ನ ತಕ್ಕೊಂಡು ನೀನು ವಿಷದ ಗಂಜಿಯನ್ನ ಕಾಯಿಸಿದ್ರೆ ನಾವು ನೆಮ್ಮದಿಯಾಗಿ ಪ್ರಾಣವನ್ನ ಬಿಡುವ. ಹಾಗಂದ ಕೂಡ್ಲೇ ಈ ಕಡೆ ಆ ಮಲ್ಲಿಗೆ ಮಾದೇವಮ್ಮ ಪತಿದೇವರು ಕೊಟ್ಟಿರ್ತಕ್ಕಂತ ವಿಷವನ್ನ ತಕ್ಕೊಂಡು ವಿಷದ ಗಂಜಿಯನ್ನ ಕಾಯಿಸಬೇಕಾದ್ರೆ ಈ ಕಡೆ ಆ ವಿಷದ ಗಂಜಿಯ ಜ್ವಾಲೆ ಆಕಾಶ ಮಾರ್ಗದಲ್ಲಿ ಹೋಗಿ ಜಗದಾಂಬಿ ಆಗಿರ್ತಕ್ಕಂತ ಪಾರ್ವತ ದೇವಿ ಪಾದಕ್ಕೆ ಪ್ರಿಯವಾಗಿದೆ. ಈ ಕಡೆ ಯಾವಾಗ ಪಾರ್ವತ ದೇವಿ ಪಾದಕ್ಕೆ ಪ್ರಿಯವಾಯಿತು ಈ ಕಡೆ ಆ ಕೈಲಾಸದಲ್ಲಿ ಪಾರ್ವತಿ ಪರಮೇಶ್ವರರು ಇಬ್ರು ಪಗಡಿ ಹಾಟವನ್ನು ಹಾಡಬೇಕಾದ್ರೆ ಆ ಪರಮೇಶ್ವರನ ನೋಡಿ ಆ ಈ ಕಡೆ ಪಾರ್ವತ ದೇವಿ ನಗನಾಡ್ತಿದ್ದಾಳಂತೆ. ಆಗಕ್ಕೆ

0: ಪಾರ್ವತ ನನ್ನ ಯಾತಕ್ಕೋಸ್ಕರವಾಗಿ ನೋಡ್ಕೊಂಡು ನೀನ್ ನಗ್ನಾಡ್ತಾ ಇದೀಯ
1: ಸ್ವಾಮಿ?
0: ನನ್ನ ಮುಡಿ ಜಡಿಯನ್ನ ನೋಡ್ಕೊಂಡು ಏನಾದ್ರು ನಗ್ನಾಡ್ತಾ ಇದೀಯಾ
1: ಅಥವಾ
0: ಅಥವಾ ನನ್ನ ಈ ದಪ್ಪ ಮೀಸೆ ನೋಡ್ಕೊಂಡು ನಗ್ನಾಡ್ತಾ ಇದೀಯ, ನನ್ನ ಡೊಳ್ಳು ಹೊಟ್ಟೆ ನೋಡ್ಕೊಂಡು ಏನಾದ್ರು ನೀನ್ ನಗ್ನಾಡ್ತಾ ಇದೀಯ
1: ಸ್ವಾಮಿ?
0: ಸ್ವಾಮಿ ಪತಿದೇವ, ನಿಮ್ಮಲ್ಲಿ ಎಷ್ಟೊಂದು ಅನ್ಯಾಯವಿದೆ ಗೊತ್ತಾ ಸ್ವಾಮಿ?
1: ಅದೆಲ್ಲಿ ಪಾರ್ವತ,
0: ಅಂತ ಅನ್ಯಾಯವನ್ನ ನಾನು ಯಾರಿಗೂ ಸದ ಮಾಡಿಲ್ಲ ಪಾರ್ವತ. ಸ್ವಾಮಿ ಈ ಕಡೆ ಭೂಲೋಕದಲ್ಲಿ ಸಿರಿ ಸಂಪತ್ತು ಅಷ್ಟೈಶ್ವರ್ಯ ಭಾಗ್ಯ ಎಲ್ಲವನ್ನು ಒತ್ಕೊಂಡು ಈ ಗಂಡ ಹೆಂಡತಿಯರು ಇಬ್ರು ನೋಡಿ, ಅದರಲ್ಲೂ ನಿಮ್ಮಲ್ಲಿ ಏನು ಗೊತ್ತಾ ಸ್ವಾಮಿ ಅನ್ಯಾಯ ಅಂದ್ರೆ?
1: ಏನಪ್ಪ,
0: ತಿನ್ನಲು ಅನ್ನ ಇಲ್ದೆ ಇರೋರಿಗೆ ಬೇಡ ಬೇಡ ಎನ್ನುವಷ್ಟು ಮಕ್ಕಳ ಭಾಗ್ಯವನ್ನ ಕೊಡ್ತೀರಿ, ಅದರಲ್ಲೂ ನೂರಾರು ದೇವರಲ್ಲಿ ಹರಕೆಯನ್ನ ಕಟ್ಕೊಂಡು ಹರಕೆ ತೀರಿಸ್ಕೊಂಡು ನಮ್ಗೆ ಮಕ್ಕಳ ಭಾಗ್ಯ ಕೊಡಿ ಅಂತ ಕೇಳಿದ್ರಿ, ಅಂತವ್ರಿಗೆ ನೀವು ಯಾವುದೇ ಕಾರಣಕ್ಕೂ ಮಕ್ಕಳ ಭಾಗ್ಯವನ್ನು ನೀವು ಕೊಟ್ಟಿಲ್ಲ ಸ್ವಾಮಿ.
1: ಹೌದಪ್ಪ,
0: ಅಂತ ಅನ್ಯಾಯವನ್ನ ನಾನು ಯಾರಿಗೂ ಸುದಾ ಮಾಡಿಲ್ಲ. ಯಾಕೆ ಸ್ವಾಮಿ ಮಾಡಿಲ್ಲ? ಅಲ್ಲಿ ನೋಡಿ ಭೂಲೋಕವನ್ನ ನೋಡಿ ಎಂದಾಗ ಸ್ವಾಮಿ ಈ ಕಡೆ

0: ಎಂಬುದಾಗಿ ವಿಷವನ್ನ ಕುಡಿದು ಪ್ರಾಣವನ್ನು ಬಿಡ್ತಾ ಇದ್ದಾರೆ. ಆದ್ರೆ ಏನ್ ಮಾಡೋದು, ನನ್ನಲ್ಲಿ ಮಕ್ಕಳ ಭಾಗ್ಯ ಅಂತಕ್ಕಂಥದ್ದು ಇದ್ದಿದ್ರೆ ನಾನು ಖಂಡಿತವಾಗ್ಲೂ ಹೋಗಿ ಅವರಿಗೆ ಮಕ್ಕಳ ಭಾಗ್ಯವನ್ನು ನಾನು ಕೊಟ್ಟು ಬರ್ತಾ ಇದ್ದೆ. ಸ್ವಾಮಿ, ನಿಮಗೆ ಮರ್ತೋಗಿರ್ತಕ್ಕಂತ ಒಂದು ಮಾತ್ರ ನಿಮಗೆ ಜ್ಞಾಪನಿಸ್ಕೊಡ್ಲೆ.
1: ಪಾರ್ವತ.
0: ಏನು ಪಾರ್ವತ? ಏನು ಅಂದ್ರೆ, ನೀವು ನನ್ನ ಕೈಲಾಸದಲ್ಲಿ ಈ ಕಡೆ ಮದುವೆ ಅಂತಕ್ಕಂಥದ್ದು ಆದಾಗ,
1: ಹೌದು,
0: ಈ ಕಡೆ ನನ್ನ ಮಡದಿಯಾಗಿರ್ತಕ್ಕಂತ ಈ ಕಡೆ ಪಾರ್ವತ ದೇವಿ ಒಬ್ಳೆ ಇರ್ತಾಳೆ ಅಂತ ಹೇಳಿ ನನಗೊಂದು ಮಾತಿನ ಗಿಣಿಯನ್ನ ನೀವು ತಂದ್ಕೊಟ್ಟಿರಲಿಲ್ಲ ಸ್ವಾಮಿ.
1: ಹೌದು
0: ಹೌದು ಪಾರ್ವತ, ಹಾ ಮಾತಿನ ಗಿಣಿ ರಾಮಯ್ಯ. ಹೋಯ್ತಬತ್ತ ಹೋಯ್ತಬತ್ತ ನಿಮ್ಮನ್ನ ಗೇಲಿ ಮಾಡ್ತಿತ್ತು.
1: ನಿಜ.
0: ಅಕ್ಕನಾಗಿರ್ತಕ್ಕಂಥ ಗೌರಮ್ಮನಿಗೆ 12 ಕಳೆ ಆಗಿದೆ. ಭಾವನಾಗಿರ್ತಕ್ಕಂಥ ಮಲ್ಲಪ್ಪನಿಗೆ 16 ಕಳೆ ಕಾಣ್ತಾ ಇದೆ ಅಂತ ಹೇಳಿ
1: ಹೌದು
0: ನೀವು ಹೋಯ್ತಾ ಬತ್ತ ಹೇಳ್ತಾ ಇದ್ರೆ ಒಂದಲ್ಲ ಒಂದು ದಿನ ನೀವು ಯಾವುದೋ ಒಂದು ವಿಚಾರವಾಗಿ ತುಂಬರು ಕೋಪಗೊಂಡಿದ್ರಿ ಸ್ವಾಮಿ. ತುಂಬಾ ಕೋಪಗೊಂಡಿರ್ತಕ್ಕಂಥ ಸಮಯದಲ್ಲಿ ಆ ಮಾತಿನ ಗಿಡಿ ಏನ್ ರಾಮಯ್ಯ ಏನ್ ಮಾಡ್ದ?
1: ಹೌದು.
0: ಓಹೋಹೋ, ಇವತ್ತು ಅಕ್ಕನಾಗಿರ್ತಕ್ಕಂಥ ಗೌರಮ್ಮನಿಗೆ 16 ಕಳೆ ಕಾಣ್ತಾ ಇದ್ರೆ ಭಾವನಾಗಿರ್ತಕ್ಕಂಥ ಮಲ್ಲಪ್ಪನಿಗೆ 12 ಕಳೆ ಕಾಣ್ತಾ ಇದೆಯಲ್ಲ.
1: ಹೌದು.
0: ಇಲ್ಲ ದುಷ್ಟು ಪ್ರಾಣಿ ಮುಂಡೆ ಮಗಂದೇ, ನಾನು ತಂದು ಸಾಕಿರ್ತಕ್ಕಂಥ ಪ್ರಾಣಿ ನೀನು.
1: ಹೌದು.
0: ನನ್ನನ್ನ 12 ಕಳೆ ಅಂತೇಳಿ ನೀನು ಮಾತಾಡ್ತಾ ಇದೀಯ, ಜರುದು ಮಾತಾಡ್ತಾ ಇದೀಯಾ. ನಿನ್ನ ಸುಟ್ಟು ಬೂದಿ ಮಾಡ್ಬಿಡ್ತೀನಿ ಅಂತೇಳಿ ಪರಮೇಶ್ವರನಲ್ಲಿರ್ತಕ್ಕಂತ ಉರಿ ನೇತ್ರವನ್ನ ತೆಗೆದು ಉಫ್ ಅಂತೇಳಿ ಸುಟ್ಟು ಬೂದಿ ಮಾಡ್ಬಿಟ್ರಂತೆ.
1: ನಿಜ.
0: ಯಾವಾಗ ಸುಟ್ಟು ಬೂದಿ ಆಗೋಯ್ತೋ ಈ ಕಡೆ ಪಾರ್ವತ ದೇವಿ ಓಡೋಡಿ ಬಂದು, ಸ್ವಾಮಿ ಪತಿ ದೇವ ಪರಮೇಶ್ವರ ಈ ಮಾತಿನ ಗಿಣಿ ರಾಮಯ್ಯನ ನೀವು ಸುಟ್ಟು ಬೂದಿ ಮಾಡ್ಬಿಟ್ರಲ್ಲ ಸ್ವಾಮಿ, ನನಗೆ ಮಾತಿನ ಗಿಣಿ ರಾಮಯ್ಯ ಬೇಕು ಬೇಕು ಅಂತೇಳಿ ಕಡಗಣ್ಣಲ್ಲಿ ಕಣ್ಣೀರನ್ನ ಕೆಡುವಾಗ, ಪಾರ್ವತ ನಾನೇನೋ ಸ್ವಲ್ಪ ಕೋಪಗೊಂಡು ಆ ಪ್ರಾಣಿನ ನಾನು ಸುಟ್ಟು ಬೂದಿ ಮಾಡ್ಬಿಟ್ಟೆ.
1: ನಿಜ.
0: ಆದ್ರೆ ಈ ಮಾತಿನ ಗಿಣಿ ರಾಮಯ್ಯ ಏನಾದ್ರೂ ಮತ್ತೊಮ್ಮೆ ಕೈಲಾಸದಲ್ಲಿ ಹುಟ್ಟಬೇಕು ಅನ್ನೋದಾದ್ರೆ, ಭೂಲೋಕದಲ್ಲಿ ಯಾರಾದ್ರೂ ಹೊಟ್ಟೆ ಒಳಗಡೆಯಿಂದ ಹುಟ್ಟಿ ಈ ಕಡೆ ಅಕ್ಕ ಬಾವನನ್ನ ಕರೆತಂದು ನಾನು ಒಡ ಹುಟ್ಟಿನ ಹಬ್ಬ ಮಾಡ್ಬೇಕು ಅಂತ ಹೇಳಿ ಈ ಕಡೆ ಭೂಲೋಕದಿಂದ ಕೈಲಾಸಕ್ಕೆ ಬಂದು ಅಕ್ಕ ಬಾವನ ಕರ್ಕೊಂಡು ಹೋಗ್ತೇನೆ ಅನ್ನೋದಾದ್ರೆ ಈ ಮಾತಿನ ಗಿಣಿ ರಾಮಯ್ಯ ಮತ್ತೊಮ್ಮೆ ಹುಟ್ಟಿ ಬರ್ತಾನೆ ಅಂದ್ರಂತೆ.
1: ನಿಜ.
0: ಹಾಗಂದ್ ಕೂಡ್ಲೆ ಸ್ವಾಮಿ ಒಂದು ಕೆಲಸ ಮಾಡಿ, ಈ ಮಾತಿನ ಗಿಣಿ ರಾಮಯ್ಯನ ಬೂದಿ ಗುಡ್ಡೆಯನ್ನು ತಕ್ಕೊಂಡು ಹೋಗಿ ಭೂಲೋಕದಲ್ಲಿರ್ತಕ್ಕಂತ ಮಲ್ಲಿಗೆ ಮಾದೇವಮ್ಮನಿಗೆ ನೀವು ಪ್ರಸಾದವನ್ನಾಗಿ ಕೊಟ್ಟು ಆ ತಾಯಿಗೆ ಮಕ್ಕಳ ಭಾಗ್ಯವನ್ನು ನೀವು ಕೊಡು ಎಂದ್ರಂತೆ. ಹಾಗಂದ್ ಕೂಡ್ಲೆ ಪರಮೇಶ್ವರ ಏನ್ ಮಾಡೋರಿ, ಈ ಕಡೆ ನೇರವಾಗಿ ಕೈಲಾಸದಿಂದ

0: ಕೇಳುಗರೆ, ಇದುವರೆಗೆ ಮಹಾದೇವ ಸ್ವಾಮಿ ಹಾಗೂ ಸಂಗಡಿಗರು ಹಾಡಿದ ಮೈದಾಳ ರಾಮನ ಕಥೆಯನ್ನ ಕೇಳಿದಿರಿ. ಇಲ್ಲಿಗೆ ಇಂದಿನ ಹಳ್ಳಿ ಹಾಡು ಕಾರ್ಯಕ್ರಮ ಮುಕ್ತಾಯವಾಯಿತು.
1: ಜನಪದ ಗಾಯಕರ
2: ಪದ
1: ಪಾದ
2: ಪದ
1: ಪಾದ ಹಳ್ಳಿ ಹಾಡು ಕೇಳಿದಿರಿ.
3: ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.

ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 10:30. ಇದೀಗ ಸವಿನೆನಪು, ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಹೊಂಬಿಸಿಲು ಚಿತ್ರದ ಗೀತೆ, ಸಾಹಿತ್ಯ ಗೀತಪ್ರಿಯ, ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ ಜೋಡಿ.

0: ಇನ್ನು ಮುಂದೆ ಜಿ ಉದಯಶಂಕರವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆಗೆ ಧ್ವನಿಯಾಗಿರುವ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ರವಿಚಂದ್ರ ಚಿತ್ರದ ಗೀತೆ.
1: ಕಂಗಳಲಿ

ಇನ್ನು ಮುಂದೆ ಸಾವಿರ ಸುಳ್ಳು ಚಿತ್ರದ ಗೀತೆ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಶಂಕರ್ ಗಣೇಶ್ ಅವರ ಸಂಗೀತ ನಿರ್ದೇಶನವಿದೆ.

ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಇನ್ನು ಮುಂದೆ ಚಿ ಉದಯಶಂಕರ್ ಅವರ ಸಾಹಿತ್ಯ, ಇಳಯರಾಜ ಅವರ ಸಂಗೀತ ನಿರ್ದೇಶನವಿರುವ ಜನ್ಮ ಜನ್ಮದ ಅನುಬಂಧ ಚಿತ್ರದ ಗೀತೆ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

ಇನ್ನು ಮುಂದೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಯುಗಳ ಧ್ವನಿಯಲ್ಲಿ ಅನುಪಮಾ ಚಿತ್ರದ ಗೀತೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ ಅಶ್ವಥ್ ವೈದಿ.

ಕಾರ್ಯಕ್ರಮದ ಕೊನೆಯದಾಗಿ ಆಶಾ ಚಿತ್ರದ ಗೀತೆ ಹಾಡಿದ್ದಾರೆ ರಾಜ್ಕುಮಾರ್ ಭಾರತಿ ಹಾಗೂ ವಾಣಿ ಜಯರಾಮ್. ಸಾಹಿತ್ಯ ಆರ್ ಎನ್ ಜಯ ಗೋಪಾಲ್. ಸಂಗೀತ ಸಂಯೋಜನೆ ಜಿ ಕೆ ವೆಂಕಟೇಶ್.

ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 11 ಗಂಟೆ. ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ: ಬೆಳಿಗ್ಗೆ 6:10 ಗೀತಾರಾಧನಾ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ, ಪ್ರಸ್ತುತಿ ಡಾಕ್ಟರ್ ಕುಲ್ದೀಪ್ ಎನ್. ಈ ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. ಬೆಳಿಗ್ಗೆ 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ, 7:15 ಮಂಜುಳಾ ಗುರುರಾಜ್ ಅವರಿಂದ ಭಾವಗೀತೆಗಳು. 7:30 ಸೇವಾ ವಾಹಿನಿ, ಬೆಳಿಗ್ಗೆ 7:45, ಮಧ್ಯಾಹ್ನ 12:45, 2:40 ಹಾಗೂ ಸಂಜೆ 7:45 ಕನ್ನಡ ಚಿತ್ರಗೀತೆಗಳು. ಬೆಳಿಗ್ಗೆ 8:30 ನಾ ಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಉಮೇಶ್ ಎಸ್.ಎಸ್. ನಂತರ ಚಿತ್ರಗೀತೆಗಳು. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಕಲಾವತಿ ಅವಧೂತ್ ಅವರ ಹಾಡುಗಾರಿಕೆ. ಬೆಳಿಗ್ಗೆ 10:30, ಮಧ್ಯಾಹ್ನ 3:00 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. ಬೆಳಿಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ, ಪ್ರಸ್ತುತಿ ಅರ್ಚನಾ ಆರ್ಯ ಹಾಗೂ ಚಂದನಾ ಸಿ. ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ಶಿಕ್ಷಕರು ವಿದ್ಯಾರ್ಥಿಗಳ ಬದುಕಿನಲ್ಲಿ ಮಾನವೀಯ ಮೌಲ್ಯಗಳ ಮಹತ್ವ, ಮಹಿಳೆಯರು ಕುಟುಂಬ ಜೀವನ ಮತ್ತು ವೃತ್ತಿ ಜೀವನದಲ್ಲಿ ಹೇಗೆ ಸಮತೋಲನ ಸಾಧಿಸಬಹುದು ಮತ್ತು ಸಮಾಜ ಸೇವೆ, ಈ ಕುರಿತು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳುತ್ತಾರೆ ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರು ಹಾಗೂ ಸಾಹಿತಿಗಳಾದ ಡಾಕ್ಟರ್ ಗಾಯತ್ರಿ ದೇವಿ ಸಚ್ಚನ್. ಪ್ರಸ್ತುತಿ ಶಿಲ್ಪಾ ಎಚ್.ಎಂ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35 ಭಕ್ತಿಗೀತೆಗಳು. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ಆತ್ಮನಿರ್ಭರ ಯೋಜನೆ ಕುರಿತು ಮಾಹಿತಿ, ಪತ್ರಕರ್ತ ದೊಡ್ಡಹುಂಡಿ ರಾಜಣ್ಣ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು, ಹಾಡಿದ್ದಾರೆ ವಿಶ್ವನಾಥ ನಾಕೋಡ್. ಮಧ್ಯಾಹ್ನ 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ, 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಳವಳ್ಳಿ ಎಂ ಮಹದೇವಸ್ವಾಮಿ ಮತ್ತು ಸಂಗಡಿಗರಿಂದ ಪೆರಿಯಾಪಟ್ಟಣ ಕಾವ್ಯದ ಹಾಡು. 4:30 ವಿಜ್ಞಾನ ಭಾರತಿಯಲ್ಲಿ ಮೊದಲಿಗೆ ಮಾನವ ಜೀವನದ ಸಮಗ್ರ ಅಧ್ಯಯನಕ್ಕಾಗಿ ಮಾನವಶಾಸ್ತ್ರ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೇಶವ ಎಸ್. ನಂತರ ಕುಬ್ಜ ಗ್ರಹಗಳು ಕುರಿತು ಮಾತನಾಡುವವರು ಎನ್ ಶಂಕರ್. ಸಂಜೆ 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:50 ಕೃಷಿ ರಂಗ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಹಣ್ಣು ಹೊನ್ನು, ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತ ಬಾನುಲಿ ಸರಣಿಯಲ್ಲಿ ಮೈಸೂರು ಚಿಗುರೆಲೆ ಬೇಸಾಯ ಕುರಿತು ಸಂವಾದ, ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ಇಲ್ವಾಲದ ಸಹಾಯಕ ತೋಟಗಾರಿಕಾ ಅಧಿಕಾರಿ ಎಸ್ ವೆಂಕಟೇಶಮೂರ್ತಿ ಮತ್ತು ಮೈಸೂರು ತಾಲೂಕು ಉದ್ಬೂರು ಗ್ರಾಮದ ಕೃಷಿಕ ಎನ್ ಮರಂಕಯ್ಯ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ರಾತ್ರಿ 8:00 ಯುವವಾಣಿ, ಮಾನವನ ದೈನಂದಿನ ಜೀವನದಲ್ಲಿ ಸೂಕ್ಷ್ಮಾಣುಜೀವಿಗಳ ಪಾತ್ರ, ಈ ಕುರಿತು ಚರ್ಚೆ, ಭಾಗವಹಿಸುತ್ತಾರೆ ಮೈಸೂರಿನ ಎಂಎಂಕೆ ಎಸ್ಡಿಎಂ ಮಹಿಳಾ ಕಾಲೇಜಿನ ವಿದ್ಯಾರ್ಥಿಗಳಾದ ಚೈತ್ರಾ ಎಲ್, ಕಮಲಾ ಎನ್, ತನುಶ್ರೀ ಎಂ ಹಾಗೂ ಹೇಮಾ ಆರ್. ನಾಳೆ ರಾತ್ರಿ 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕನ್ನಡ ಭಾರತಿ. ಹೊನ್ನಾವರದ ನಿವೃತ್ತ ಪ್ರಾಧ್ಯಾಪಕ, ಹಿರಿಯ ಸಾಹಿತಿ, ಜನಪದ ವಿದ್ವಾಂಸರಾದ ಡಾಕ್ಟರ್ ಶ್ರೀಪಾದ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 10:00 ನಾಟಕ ಹಗೆ, ರಚನೆ ಸಿರಿ ಮೈಸೂರು, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ನಾಳೆ ರಾತ್ರಿ 10:30 ಸವಿನೆನಪು, ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರ.

ವಾಣಿ ಮೈಸೂರು. ಸಮಯ ಸರಿಯಾಗಿ 11:10. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಎಫ್ಎಂ 100.6 ನಿಲಯದ ನಾಳಿನ ಪ್ರಸಾರ ಕಾರ್ಯ ಮುಂಜಾನೆ 5:53 ಆರಂಭವಾಗುವುದು. ಇನ್ನು ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಸಹನ ಮಾಡುವ ನಮಸ್ಕಾರ.